0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು

0: ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
1: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಂತಿದ್ರಿ, ಎಸ್ ನೀವು ಕೇಂತಾ ಇದ್ದೀರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ ಜೊತೆಗೆ. ಇವತ್ತು ನಮ್ ಜೊತೆಗೆ ಅತಿಥಿ ಜ್ಯೋತಿಯಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ವೆರಿ ಸ್ಪೆಷಲ್. ಇವ್ರ ಹೆಸರು ಒಂದ್ಸಲ ಹೇಳಿಬಿಡ್ತೆ, ನಿಮ್ಗೆ ಗೊತ್ತಿಪ್ಪಕ್ಕೂ ಸಾಕು, ಗೊತ್ತಿಲ್ಲದೆ ಇಪ್ಪಕ್ಕೂ ಸಾಕು. ಇದ್ರ ಬಗ್ಗೆ ಇನ್ ಡೀಟೇಲ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಇವರು ಡಾಕ್ಟರ್ ನಾರಾಯಣ್ ಸಭಾಹಿತ್ ಅವರು, ಸೆಕ್ರೆಟರಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್, ಅಂಡ್ ಆಲ್ಸೋ ಫಾರ್ಮರ್ ಪ್ರೊ ವೈಸ್ ಚಾನ್ಸಲರ್ ಮಾಹೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಹೇಗಿದ್ದೀರಿ ಸರ್?
3: ನಾನು ಚೆನ್ನಾಗಿದ್ದೀನಿ.
2: ಖುಷಿ ಆಯ್ತು ಸರ್ ನಿಮ್ಮನ್ನ ನೋಡಿ, ತುಂಬಾ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮ್ಮ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಸೆಕ್ರೆಟರಿ ಅವರು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ ಬಂದು ಕೂತ್ಕೊಂಡಿದ್ದೆ ನಮ್ಮ ಸೌಭಾಗ್ಯ. ಹಾಗಾಗಿ ಸರ್, ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ನಿಮ್ ಬಗ್ಗೆ ತಿಳ್ಕೊಳ್ಳೋ ಆಸೆ ಮತ್ತು ಆಸಕ್ತಿ, ಒಂಚೂರು ಜಾಸ್ತಿ ಪರಿಚಯ ಹೇಳ್ಕೊಳ್ಬಹುದಾ ಸರ್ ನಿಮ್ ಬಗ್ಗೆ?
3: ಶ್ಯೂರ್ ಶ್ಯೂರ್. ನಾನು ಇತ್ತೀಚೆಗಷ್ಟೇ ಸೆಕ್ರೆಟರಿ ಆಫ್ ಜನರಲ್ ಎಜುಕೇಶನ್, ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ತಗೊಂಡಿದ್ದೀನಿ. ಮೊದಲು ನಾನು ರಿಜಿಸ್ಟ್ರಾರ್ ಆಗಿ ಹಾಗೆ ಪ್ರೊ ವೈಸ್ ಚಾನ್ಸಲರ್ ಆಗಿ ಮಾಹೆಯಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು ಒಂದು 38 ವರ್ಷಗಳ ಕಾಲ ನಾನು ಮಣಿಪಾಲ್ ಅಕಾಡೆಮಿ ಆಫ್ ಹೈರ್ ಎಜುಕೇಷನ್ನಲ್ಲಿ ಸೇವೆಯನ್ನು ಮಾಡಿದ್ದೇನೆ. ಸೊ ಕುಂದಾಪುರ ಭಂಡಾರ್ಕರ್ಸ್ ಭಾಳ ಗೊತ್ತಿದೆ ನನಗೆ, ಮೊದಲಿಂದನೂ ಕೇಳಿದ್ದೀನಿ. ಹಾಗೆ ಮೊದಲು ಕೂಡ ಅಲ್ಲಿ ಭೇಟಿ ಮಾಡಿದ್ದೆ ನಾನು. ಭಾಳ ಒಳ್ಳೆಯ ಇನ್ಸ್ಟಿಟ್ಯೂಟ್. ಬಟ್ ಈ ಒಂದು ರೇಡಿಯೋ ಕುಂದಾಪುರ ಕನ್ನಡ ಇದು ಒಂದು ಭೇಟಿ ಆಗ್ತಾ ಇರೋದು ಮೊದಲನೇ ಸಲ, ಬಹಳ ಖುಷಿ ಆಗ್ತಾ ಇದೆ.
2: ಥ್ಯಾಂಕ್ ಯು ಸರ್, ನಮಗೂ ಖುಷಿ ಆಗ್ತಿದೆ. ಆದ್ರೆ ಒಂದೇ ಒಂದು ಪ್ರಶ್ನೆ ಜೊತೆಗೆ ಉತ್ತರ ಎರಡು ಬೇಕು ನಂಗೆ. ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಹೇಳ್ತಾರೆ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ಅಂದ್ರೆ ಏನು, ನೀವು ಮಣಿಪಾಲ್ ದಂಡ್ರೆ ಬತ್ರಿಯಾ ಅಂತ ನಮ್ಮ ಭಂಡಾರ್ಕರ್ಸ್ ಕಾಲೇಜಿಗೆ. ಇದು ಒಂಚೂರು ಕ್ಲಾರಿಫೈ ಮಾಡಬಹುದಾ, ಯಾವ್ದೆಲ್ಲ ಕಾಲೇಜ್ಗಳು ಅಕಾಡೆಮಿ ಆಫ್ ಏನೋ ಜನರಲ್ ಎಜುಕೇಶನ್ ಅಂಡರ್ ಬರುತ್ತೆ, ಅಂಡ್ ಏನದು ಎಕ್ಸಾಕ್ಟ್ಲಿ ಅನ್ನೋದನ್ನ?
3: ಈಗ ಈ ಭಾಗದ ಜನರಿಗೆ ಹೆಚ್ಚಿನದಾಗಿ ಡಾಕ್ಟರ್ TMA ಪೈ ಅವರ ಬಗ್ಗೆ ಗೊತ್ತಿದೆ ಅನ್ಕೊಳ್ತೀನಿ.
2: ಹೌದು,
3: ಅವರು ಒಂದು ಮಣಿಪಾಲದ ಒಂದು ರುವಾರಿ,
2: ಬ್ರಹ್ಮ
3: ಅಂತ ಹೇಳಬಹುದು. ಮಣಿಪಾಲದಲ್ಲಿ ಒಂದು ಎಜುಕೇಶನ್ ಮತ್ತೆ ಆರೋಗ್ಯದ ಬಗ್ಗೆ ಬಹಳ ಒಂದು ಕಾಳಜಿ ಇಟ್ಟುಕೊಂಡು ಸಂಸ್ಥೆಗಳನ್ನ ಕಟ್ಟಿದವರು. ಈ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅನ್ನುವಂಥದ್ದು 1942 ಅವರು ಪ್ರಾರಂಭ ಮಾಡಿದರು. ಅವ್ರ ಉದ್ದೇಶ ಏನಂದ್ರೆ ಈ ಭಾಗದ ಜನರಿಗೆ ಶಿಕ್ಷಣ ಮತ್ತು ಆರೋಗ್ಯ ಇದೆರಡನ್ನ ಕೊಡಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಹಾಗಾಗಿ ಅವರು ಮೊದಲನೇದಾಗಿ MGM ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ರು 1949. ಅದರ ನಂತರ ಮತ್ತು 6 ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ರು. ಭಂಡಾರ್ಕರ್ಸ್ ಇಸ್ ಒನ್ ಆಫ್ ದೆಮ್, ಮತ್ತೆ MGM ಕಾಲೇಜು, ಅದೇ ರೀತಿ ಮುಲ್ಕಿಯಲ್ಲಿ ಕಾಲೇಜನ್ನು ಮಾಡಿದ್ರು,
2: ವಿಜಯ ಕಾಲೇಜ್
3: ಮುಲ್ಕಿ, ಹಾಗೇನೆ ಮಹಾವೀರ ಕಾಲೇಜು ಮೂಡುಬಿದ್ರಿ, ಕಾರ್ಕಳದಲ್ಲಿ
2: ಭುವನೇಂದ್ರ
3: ಕಾಲೇಜು, ಅದೇ ರೀತಿ ಶೃಂಗೇರಿಯಲ್ಲಿ JCBM ಕಾಲೇಜನ್ನು ಕೂಡ ಪ್ರಾರಂಭ ಮಾಡಿದ್ರು. ಸೊ ಇವೆಲ್ಲ ಇಷ್ಟು ಕಾಲೇಜನ್ನು ಪ್ರಾರಂಭ ಮಾಡಿದ ನಂತರ ಅವರು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ 1953. ಸೊ ಅದರ ನಂತರ ಹಲವಾರು ಕಾಲೇಜುಗಳು, ಈಗ ಮಾಹೆ ಅಂದ್ರೆ ಬಹುಶಃ ಈ ಯಾವ ಕೋರ್ಸ್ಗಳಿಗೆ ನೀವು ಕೇಳಿ ಆ ಕೋರ್ಸ್ಗಳಿಗೆ ಅಲ್ಲಿ
2: ಸಿಗ್ತಾರೆ.
3: ಸೊ ಹಾಗಾಗಿ ಬಹಳ ಸಾಕಷ್ಟು ಇವತ್ತು ಹೆಸರನ್ನ ಮಾಡಿದೆ ಈ ಒಂದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್. ಈ ಕಾಲೇಜಸ್ಗಳು ಏನಿವೆ ಇವು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಸೊ ಆ ರೀತಿಯಲ್ಲಿ ನಾವು ಇನ್ನೂ ಇದನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಈಗಾಗಲೇ ನಾನು ಈಗ ಕೆಲವೇ ಒಂದು ಈ ತಿಂಗಳ ಮೊದಲನೇ ಭಾಗದಲ್ಲಿ ಅಷ್ಟೇ ನಾನು ತಗೊಂಡಿರುವಂಥದ್ದು ಸೆಕ್ರೆಟರಿಯಾಗಿ. ಈ ಸೆಕ್ರೆಟರಿಯಾಗಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಲ್ಲಿ ಏನು ಹುದ್ದೆಯನ್ನು ತಗೊಂಡ ನಂತರ ನನ್ನ ಮುಖ್ಯ ಉದ್ದೇಶ ಅಂದ್ರೆ ನಾನು ಹೇಗೆ ಒಂದು ಈ ಕಾಲೇಜಸ್ಗಳಿಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ಅನ್ನುವಂತಹದ್ದು ನನ್ನ ಉದ್ದೇಶ. ಅದಕ್ಕೋಸ್ಕರ ನಾನು ಈ ಕಾಲೇಜಿನ ಎಲ್ಲಾ ಸಿಬ್ಬಂದಿ ವರ್ಗದಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಒಂದು ಸಪೋರ್ಟ್ ಕೊಡಿ, ಸೊ ನಾನು ಸಾಧ್ಯವಾದಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ.
2: ಸೋ ನೈಸ್ ಆಫ್ ಯು ಸರ್, ಅಂಡ್ ಕಂಗ್ರಾಚುಲೇಷನ್ಸ್ ಟು ಯು. ತುಂಬಾ ಖುಷಿ ಆಯ್ತು, ಒಂದು ಹೊಸ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. 38 ವರ್ಷದಿಂದ ಮಾಹೆ ಜೊತೆ ಅಸೋಸಿಯೇಟೆಡ್ ನೀವು ಅಂತ ಹೇಳಿದ್ರಿ. ತುಂಬಾ ಖುಷಿಯಾಗಿದೆ ಏನ್ ಗೊತ್ತಾ, ನಿಮ್ಮ ಕನ್ನಡ ನೀವಿಷ್ಟು ದೊಡ್ಡ ಹುದ್ದೆಯಲ್ಲಿದ್ರು, ಎಷ್ಟು ಚಂದ ಕನ್ನಡ ಮಾತಾಡಿದ್ರಿ ಸರ್. ಅದು 1948 ನೀವು ಅದೆಷ್ಟು ಚಂದ ಬಿಡಿಸಿ ಹೇಳಿದ್ರಿ. ಚೂರು ತಿಳ್ಕೊಬಹುದಾ ನೀವು ಯಾವ ಊರು, ಎಲ್ಲಿ ವಿದ್ಯಾಭ್ಯಾಸ, ಬಾಲ್ಯ?
3: ನಮ್ದು ಊರು ಇಡಗುಂಜಿ. ವಿದ್ಯಾಭ್ಯಾಸ ಎಲ್ಲ ಕನ್ನಡ ಮೀಡಿಯಂ ಅಲ್ಲೇ ಮಾಡಿರೋದು, 10ನೇ ತರಗತಿಯವರೆಗೆ ಅಲ್ಲೇ ಮಾಡಿರೋದು. ಆ ನಂತರ PUC ಡಾಕ್ಟರ್ ಎ ವಿ ಬಾಳಿಗ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಅಲ್ಲಿ ಕುಮಟಾದಲ್ಲಿ ಮಾಡಿದ್ದು. ನಂತರ ಇಂಜಿನಿಯರಿಂಗ್ ಅನ್ನ NIE ಮೈಸೂರಲ್ಲಿ ಮಾಡಿ ಆಮೇಲೆ MTech ಮತ್ತು PhD IIT ಕಾನ್ಪುರದಲ್ಲಿ ಮಾಡಿದ್ದೀನಿ.
2: ವಾವ್, ಕನ್ನಡ ಮಾಧ್ಯಮದಿಂದ ಹೋದ ಒಬ್ಬ ವಿದ್ಯಾರ್ಥಿ IIT ಅನ್ನ ಕಂಪ್ಲೀಟ್ ಮಾಡಿ ಇವತ್ತು ಮಣಿಪಾಲ್ ಅಂತ ಒಂದು ದೊಡ್ಡ ಸಂಸ್ಥೆ, ಅದೊಂದು ದೊಡ್ಡ ಎಜುಕೇಶನ್ ಹಬ್ ಅದು, ಅಲ್ಲಿ ನೀವು ಈಗ ಸೆಕ್ರೆಟರಿ ಆಗಿದ್ದೀರಿ. ಸೊ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್ ನ ಸೆಕ್ರೆಟರಿ ನೀವು. ಈಗ ನೀವು ಈ ಹೊತ್ತಲ್ಲಿ ಈಗ ಕಾಲೇಜ್ಗಳಿಗೆಲ್ಲ ವಿಸಿಟ್ ಮಾಡ್ತಾ ಇದ್ದೀರಿ. ಸೊ ಯಾವ್ಯಾವ ತರ ಇರಬೇಕು ಅಂತ ನಿಮ್ ಕನ್ಸು ಸರ್, ಅದನ್ನೊಂಚೂರು ಹೇಳಿ.
3: ಕಾಲೇಜಸ್ಗಳು ಈಗ ಬಹಳ ಚೇಂಜಸ್ಗಳು ಆಗ್ತಾ ಇವೆ. ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಆರ್ ಆಲ್ಸೋ ಡಿಫ್ರೆಂಟ್, ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ಗಳು ಅವರಿಗೆ. ಈಗ ಹೆಚ್ಚಿನದಾಗಿ ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ಗೆ ಏನಂದ್ರೆ ತಮ್ಮ ಮಕ್ಕಳು ಜಾಯ್ನ್ ಆದ ತಕ್ಷಣ ಅವರು ಅವರಿಗೆ ಒಂದು ಕೋರ್ಸ್ ಮುಗಿದ ತಕ್ಷಣ ಒಂದು ಜಾಬ್ ಬೇಕು ಅನ್ನುವಂತ,
2: ವೆಲ್ ಪೇಯ್ಡ್ ಜಾಬ್.
3: ಆದರೆ ವಿದ್ಯಾರ್ಥಿಗಳು ಈಗ ಹೇಗಾಗಿದ್ದಾರೆ ಅಂದರೆ ಬೇರೆ ಬೇರೆ ತರ, ಬೇರೆ ಜಾಬ್ ಒಂದೇ ಅಲ್ಲ ಅವರಿಗೆ, ದೇ ವಾಂಟ್ ಟು ಸ್ಟಾರ್ಟ್ ಅ ಬಿಸ್ನೆಸ್, ವಾಟ್ ಯು ಕಾಲ್ ಯು ನೋ ದ ಸ್ಟಾರ್ಟ್ಅಪ್ಸ್ ಅಂತ ಹೇಳ್ಬೋದು, ಅಥವಾ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ಬೋದು. ಸೊ ಇದರಲ್ಲೆಲ್ಲ ಹೋಗಬೇಕಂತ ಒಂದು ಆಸೆಗಳಿವೆ. ಸೊ ಅದಕ್ಕೆ ಪೂರಕವಾಗಿ ನಾವು ಕಾಲೇಜಿನವರು ರೆಡಿ ಆಗಬೇಕು. ಸೊ ಕಾಲೇಜಿನವರು ರೆಡಿ ಆಗಬೇಕಂದ್ರೆ ನಾವು ಫ್ಯಾಕಲ್ಟಿಗಳನ್ನು ಟ್ರೈನ್ ಮಾಡಬೇಕು ಅದಕ್ಕೆ. ಸೊ ಇದೆಲ್ಲ ಸಾಕಷ್ಟು ಕೆಲಸಗಳಿವೆ ಇದೆಲ್ಲ. ಸೊ ಇದನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಪ್ರತಿಯೊಂದು ಕಾಲೇಜು ಕೂಡ, ಅಕಾಡೆಮಿಯಲ್ಲಿ ಬರುವಂತಹ ಒಂದು ಪ್ರತಿಯೊಂದು ಕಾಲೇಜಸ್ ಕೂಡ ಮುಂದೆ ಬರಬೇಕು ಅನ್ನುವಂತಹದ್ದು ನನ್ನ ಆಸೆ. ಅದಕ್ಕೆ ನನ್ನಿಂದ ಏನಾಗ್ಬೋದು ಅನ್ನುವಂತದನ್ನ ಖಂಡಿತ ನಾನು ಕೊಡ್ಲಿಕ್ಕೆ ಬಯಸ್ತೇನೆ.
2: ವೆರಿ ನೈಸ್. ಈಗ ನಿಮ್ಮ ಈ ವೃತ್ತಿ ಆರಂಭ ಮಾಡಿ ಇವತ್ತು ಇಷ್ಟು ದೂರಕ್ಕೆ ನೀವು ನಡ್ಕೊಂಡು ಬಂದು, ಇಂಥದ್ದೊಂದು ಇದನ್ನ ಹುದ್ದೆ ಅಂತ ಹೇಳಲ್ಲ ನಾನು, ಇದನ್ನೊಂದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ತೀನಿ. ಸೊ ಇದಕ್ಕೆಲ್ಲ ಪ್ರೇರಣೆ ಹೆಂಗೆ, ಎಲ್ಲಿಂದ? ಯಾಕೆಂದ್ರೆ ನಮ್ಮ ಮಾತನ್ನ ಎಷ್ಟೋ ಜನ ಕೇಳ್ತಿದ್ದಾರೆ, ಎಷ್ಟೋ ಯುವ ಜನರು ಕೇಳ್ತಿರ್ಬೋದು. ನಾಳೆ ಅವರು ಕೂಡ ನಿಮ್ಮಂತೆಯೇ ಯಾವುದೋ ಒಂದು ಗ್ರಾಮದ ಯಾವುದೋ ಒಂದು ಕಾಡಿನ ಮೂಲೆಯಿಂದ ಬಂದ್ರೂ ಅಂಥದ್ದೊಂದು ಇನ್ಸ್ಪಿರೇಷನ್, ಆಸ್ಪಿರೇಷನ್ ಮತ್ತೆ ಗೋಲ್ ಇದೆಲ್ಲ ಇಟ್ಕೋಬೇಕು ಅಂದ್ರೆ ಅದು ಅವ್ರಿಗೆ ಸಹಾಯ ಆಗ್ಬೋದು. ಸೊ ಆ ಪ್ರೇರೇಪಣೆ ಏನ ಒಂಚೂರು ಹೇಳಿ ಸರ್.
3: ಪ್ರೇರೇಪಣೆ ಅಂದ್ರೆ ನಾವು ಯಾವಾಗ್ಲೂ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ಮುಂದೆ ಹೋಗ್ಬೇಕು. ಈಗ ನನ್ನ ಇದರಲ್ಲಿ ತಗೊಂಡ್ರೆ ನನಗೆ ಒಂದು ಉದ್ದೇಶ ಇತ್ತು, ಏನಂದ್ರೆ ನಾನು ಯಾವುದೇ ಒಂದು ಸಂಸ್ಥೆಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಜಾಯ್ನ್ ಆದ್ರೆ ಅಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಬೇಕು. ಟೀಚಿಂಗ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಒಳ್ಳೆಯ ಕೆಲಸ ಮಾಡಿ ನಾವು ಆ ಒಂದು ಸಂಸ್ಥೆಯನ್ನ ಮುಂದೆ ಬರೆಸಬೇಕು ಅನ್ನುವಂತಹದ್ದು ಒಂದು ಉದ್ದೇಶ. ಸೊ ಆ ಉದ್ದೇಶ ಇಟ್ಟುಕೊಂಡು ನಾನು ಕೆಲಸ ಮಾಡೋದು. ಸೊ ಈಗ ಸೆಕ್ರೆಟರಿ ಆಗಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಆದರೂ ಕೂಡ ಇದು ಉದ್ದೇಶ ಇಷ್ಟೇ, ಅಂದ್ರೆ ನಮ್ಮ ಒಂದು ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಅಂಡರ್ ಬರುವಂತಹ ಒಂದು ಕಾಲೇಜಸ್ಗಳಿರ್ಬೋದು ಅಥವಾ ಹೈಸ್ಕೂಲ್ಗಳಿರ್ಬೋದು, ಅದನ್ನ ಮುಂದೆ ಹೇಗೆ ತರುವಂತಹದ್ದು, ಅದು ನನ್ನ ಉದ್ದೇಶ.
2: ಈಗ ನೀವು ಮುಂದೆ ಹೇಗೆ ತರುವಂತದ್ದು ಈ ಡಿಗ್ರಿ ಕಾಲೇಜ್ ಎಸ್ಪೆಷಲಿ ಗ್ರಾಜುಯೇಷನ್ ಕೊಡುವಂತ ಕಾಲೇಜ್ಗಳಲ್ಲಿ ಇತ್ತೀಚಿನ ದಿನದಲ್ಲಿ ಡಿಗ್ರಿ ಬಗ್ಗೆ ಆಸ್ತಿ ಕಮ್ಮಿ ಆಗ್ತಾ ಇದೆ. ಸೊ ಇದಕ್ಕೆ ಏನ್ ಮಾಡೋಣ ಅಂತ ಇದ್ದೀರಿ ನೀವು?
3: ಅದಕ್ಕೆ ಒಂದು ಅಂದ್ರೆ ಈಗ ಹೊಸ ಹೊಸ ಕೋರ್ಸ್ಗಳು ಬರ್ತಾ ಇವೆ. ಸೊ ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಒಂದು ಉತ್ತಮ ಅವಕಾಶ ಇದೆ ಉದ್ಯೋಗ ಹೋಗ್ಲಿಕ್ಕೆ ಅಂತ ಒಂದು ಕೋರ್ಸ್ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ತರುವಂತಹದ್ದು. ಅದೇ ರೀತಿ ನಮ್ಮ ಟೀಚರ್ಸ್ಗಳು ಕೂಡ ಒಳ್ಳೆ ಒಂದು ಟ್ರೈನಿಂಗ್ ಅನ್ನ ಕೊಡಬೇಕು. ಯಾಕಂದ್ರೆ ಚೇಂಜಸ್ ಈಗ ಎಷ್ಟು ಬೇಗ ಆಗ್ತಾ ಉಂಟು ಅಂದ್ರೆ ಅವರು ಕ್ಯಾಚಪ್ ಮಾಡೋದು ಬಹಳ ಕಷ್ಟ ಆಗ್ತಾ ಉಂಟು. ಹಾಗಾಗಿ ಅಂಥವರಿಗೆ ಒಂದು ಒಳ್ಳೆಯ ಟ್ರೈನಿಂಗ್ ಅನ್ನ ಕೊಟ್ಟು ಅದ್ರ ಮುಖಾಂತರ ನಾವು ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಹೊಸ ಹೊಸ ಕೋರ್ಸ್ಗಳನ್ನ ತಂದು ಒಂದು ಉತ್ತಮ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ.
2: ಮಕ್ಕಳಿಗೂ ಇಂಟ್ರೆಸ್ಟಿಂಗ್ ಅಂಡ್ ಕರಿಯರ್ ಬಿಲ್ಡಿಂಗ್ ಇರಬೇಕು, ಅಟ್ ದ ಸೇಮ್ ಟೈಮ್ ಟೀಚರ್ಸ್ ಆಲ್ಸೋ ಶುಡ್ ಬಿ ಅಪ್ಗ್ರೇಡೆಡ್ ಅಷ್ಟೇ ಕ್ವಿಕ್ ಆಗಿ, ಅದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ವೆರಿ ನೈಸ್. ಸೊ ನೀವು ನಮ್ಮ ಇಡಗುಂಜಿ ನಮ್ಮೂರ ಪಕ್ಕದವ್ರೆ, ಸೊ ಕುಂದಾಪುರದ ಬಗ್ಗೆ ಅಂತ ಹೇಳ್ತೀರಿ?
3: ಕುಂದಾಪುರ ಇಸ್ ಎ ನೈಸ್ ಪ್ಲೇಸ್, ಅದ್ರ ಬಗ್ಗೆ ಏನು ಮಾತಿಲ್ಲ. ಯಾಕಂದ್ರೆ ಕುಂದಾಪುರ ಹಲವಾರು ಪ್ರದೇಶಗಳನ್ನು ಕೂಡ ಇಂಟೀರಿಯರ್ ಅನ್ನು ಕೂಡ ನೋಡಿದ್ದೀನಿ. ಸೊ ಬಹಳ ಒಂದು ಸುಂದರವಾದಂತ ಪ್ರದೇಶ ಅಂತ ಹೇಳ್ಬೋದು.
2: ನೀವು ಬರ್ತಾ ಇದ್ರಾ ಮೊದ್ಲು?
3: ಬರ್ತಾ ಇದ್ದೀನಿ.
2: ಸೊ ನೀವು ಯಕ್ಷಗಾನ ಪ್ರಿಯರು ಅಂತ ಕೇಳಲ್ಪಟ್ಟೆ. ಸೊ ಯಾವ ಮೇಳದ ಆಟ ನಿಮಗ್ ತುಂಬಾ ಇಷ್ಟ, ಯಾವ ಪ್ರಸಂಗ ಅಥವಾ ಇಂಥದ್ದೇ ಆಟ ಅಂದ್ರೆ ನಾನೊಂದ್ ಸ್ವಲ್ಪ ಹೊತ್ತಾದ್ರೂ ಈಗ್ಲೂ ನೋಡ್ತೀನಿ ಅನ್ನೋದಾದ್ರೆ ಯಾವ್ದದು?
3: ಯಕ್ಷಗಾನ ಹೀಗೆ ಕಳೆದ ಒಂದು ನಾಲ್ಕೈದು ದಿವಸದಲ್ಲಿ ಎರಡು ಯಕ್ಷಗಾನ ನೋಡಿ ಆಯ್ತು.
2: ಇವ್ರು ನಮಗಿಂತ ಫಾಸ್ಟ್ ಇದ್ದಾರೆ.
3: ಸೊ ಯಕ್ಷಗಾನ ಅದು ಪ್ರಾರಂಭದಿಂದಲೂ ನಮಗೆ ಬಹಳ ಇಷ್ಟ. ಯಾಕೆಂದ್ರೆ ಹಳೆಯ ನೀವು ಕೇಳಿರ್ಬೋದು ಶಂಭು ಹೆಗಡೆ ಮಹಾಬಲ ಹೆಗಡೆಯವರಂತಹ ಒಂದು ಇಡಗುಂಜಿ ಮೇಳದ ಅತಿರಥ ಏನೋ
2: ಮಹಾರಥರು
3: ಅಂತಾನೆ ಹೇಳ್ಬಹುದು. ಅವರು ನಮಗೆ ಸಂಬಂಧ ಕೂಡ. ಹಾಗಾಗಿ ನಾವು ಇಡಗುಂಜಿ ಮೇಳ ಬೇರೆ. ಸೊ ಹಾಗಾಗಿ ನಾವು ತುಂಬಾ ಒಂದು ಯಕ್ಷಗಾನವನ್ನ ನೋಡ್ತಾ ಬೆಳೆದದ್ದು ಸಣ್ಣ ಇರುವಾಗ್ಲಿಂದನೆ. ಸೊ ಅದು ಈಗಲೂ ಕೂಡ ಮುಂದುವರಿತಾ ಇದೆ. ನಾವು ಎಲ್ಲಿ ತನಕ ಅಂದ್ರೆ ನಾವು ಈಗ ಉಡುಪಿಯಲ್ಲಿ ಯಕ್ಷಗಾನ ಆದ್ರೆ ಹೆಚ್ಚಿನದಾಗಿ ಎಲ್ಲ ನೋಡ್ತೀವಿ. ಹೆಚ್ಚಿನ ಮೇಜರ್ ಆರ್ಟಿಸ್ಟ್ ಗಳೆಲ್ಲ ಪರಿಚಯ ಉಂಟು. ಅದೇ ರೀತಿ ಈಗ ಜಾಯ್ನ್ ಆದ್ಮೇಲೆ ಮಾಹೆ ಇತ್ತೀಚೆಗೆ ಒಂದು ಕಳೆದ ಒಂದು 8-10 ವರ್ಷಗಳಿಂದ ನಾವು ಪ್ರತಿ ವರ್ಷ ಒಂದು ಯಕ್ಷಗಾನವನ್ನ ಮಾಡ್ತೀವಿ. ಮಾಹೆಯಲ್ಲಿ ಮಾಡ್ತೀವಿ. ಜನರು ಹೇಳೋದೇನಂದ್ರೆ ಯಕ್ಷಗಾನಕ್ಕೆ ಈಗ ಅಭಿರುಚಿ ಕಡಿಮೆ ಆಗ್ತಾ ಇದೆ ಅಂತ. ಅದು ನನ್ನ ಲೆಕ್ಕದಲ್ಲಿ ಸುಳ್ಳು. ಯಾಕೆಂದ್ರೆ ನಾವೀಗ ಮಣಿಪಾಲದಲ್ಲಿ ಸಾಕಷ್ಟು ಕಲ್ಚರಲ್ ಪ್ರೋಗ್ರಾಮ್ ಅನ್ನ ಮಾಡ್ತೀವಿ. ಹೆಚ್ಚಿನ ಪ್ರೋಗ್ರಾಮ್ ಏನಾಗತ್ತೆ ಅಂತಂದ್ರೆ ನಾವು ಜನರನ್ನ ಒಟ್ಟು ಹಾಕ್ಬೇಕು. ಅಂದ್ರೆ ನೀವು ಬನ್ನಿ ಅಂತ ಹೇಳಿಕೊಂಡು ಎಲ್ಲರಿಗೂ ಕಂಪಲ್ಸರಿ ಆಗಿ ಕೆಲವೊಮ್ಮೆ ಬರುವ ಹಾಗೆ ಮಾಡ್ತೀವಿ. ಬಟ್ ಯಕ್ಷಗಾನ ಇದೆ ಅಂತ ಹೇಳಾದ್ರೆ ನಾವು ಪಾಸ್ ಅನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ಆ ಕ್ರೌಡ್ ಆಗಿ ನಮ್ಮಲ್ಲಿ ಜನರು ತುಂಬಾ ಆಗಿ
2: ಬಿಡ್ತಾರೆ,
3: ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಸೊ ನನ್ನ ಅನಿಸಿಕೆ ಪ್ರಕಾರ ಯಕ್ಷಗಾನ ಬೆಳೀತಾ ಇದೆ. ಯಕ್ಷಗಾನದಲ್ಲಿ ಅಭಿರುಚಿ ಇರುವವರು ಜನ ಬೆಳೀತಾನೆ, ಹೆಚ್ಚಾಗ್ತಾನೆ ಇದ್ದಾರೆ.
2: ನಿಮ್ಮ ಫೇವರೇಟ್ ಯಕ್ಷಗಾನ ಕಲಾವಿದ್ರು ಯಾರು ಸರ್? ಒನ್ ನೇಮ್.
3: ಅದು ಬಹಳ ಕಷ್ಟ.
2: ಅದಕ್ಕೆ ಒನ್ ನೇಮ್ ಬಂದಿದ್ದು.
3: ಬಹಳ ಕಷ್ಟ. ಹಿಂದಿನವರಾದ್ರೆ ಹೇಳ್ಬೋದು. ಹಿಂದಿನವರದಲ್ಲಿ ಚಿಟ್ಟಾನಿ ರಾಮಚಂದ್ರ ಹೆಗಡೆ ಇರ್ಬೋದು ಅಥವಾ ಶಂಭು ಹೆಗಡೆ ಇರ್ಬೋದು, ಮಹಾಬಲಿ ಹೆಗಡೆ ಇರ್ಬೋದು, ಬಹಳ ಒಳ್ಳೆ ಕಲಾವಿದರು. ಈಗ ಯಾರು ಇಲ್ಲ ಅದರಲ್ಲಿ.
2: ನೀವು ವೇಷ ಹಾಕ್ಲಿಲ್ವಾ ಸರ್?
3: ಆ ಒಂದು ಅವಕಾಶ ಬರ್ಲಿಲ್ಲ, ಸಿಗ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಪಿ ಯು ಆದ್ಮೇಲೆ ಹೊರಗಡೆ ಹೋಗ್ಬಿಟ್ಟೆ, ಸೊ ಓದೋದಕ್ಕೋಸ್ಕರ. ಹಾಗಾಗಿ ನನಗೆ ಅದ ಒಂದು ಅವಕಾಶ ಸಿಗ್ಲಿಲ್ಲ. ಬಟ್ ಯಕ್ಷಗಾನ ಕಲಾಪ್ರೇಮ್.
2: ಎಸ್, ಖುಷಿ ಆಯ್ತು. ಅಲ್ಲ, ಇಷ್ಟು ಬಿಸಿ ಶೆಡ್ಯೂಲಲ್ಲಿ ಒಂದ್ ವಾರದಲ್ಲಿ ಎರಡು ಯಕ್ಷಗಾನ ನೋಡಿದ್ರಿ ಅಂದ್ರಲ್ಲ ನೀವು, ಹೇಗದು?
3: ಒಂದು ನಮ್ದನ್ನೇ ಮಾಡಿದ್ವಿ ಮನೆಯಲ್ಲಿ, ಇನ್ನೊಂದು ಮೊನ್ನೆ ಇತ್ತು, ಭಾನುವಾರ ದಿನ ಉಡುಪಿಯಲ್ಲಿ IYC ಒಂದು ಯಕ್ಷಗಾನ ಇತ್ತು. ನಾನು ಯಕ್ಷಗಾನ ಪ್ರೇಮಿ ಆದ್ರಿಂದ ಯಕ್ಷಗಾನ ಆಗತ್ತೆ ಅಂತ ಹೇಳಿದ್ರೆ ನನ್ನನ್ನು ಇನ್ವೈಟ್ ಮಾಡ್ತಾರೆ ಹೆಚ್ಚಿನವರು. ಸೊ ಹಾಗಾಗಿ ನಾನು ಅಟೆಂಡ್ ಆಗಿ.
2: ಸರ್, ನಿಮ್ಮ ಯಕ್ಷಗಾನ ಪ್ರೇಮದ ಬಗ್ಗೆ ಗೊತ್ತಾಯ್ತು. ಆದ್ರೆ ನಮ್ಮ ಮಣಿಪಾಲಲ್ಲೂ ಕೂಡ, ಮಾಹೆಯಲ್ಲೂ ಕೂಡ ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೂ ನೀವು ಯಕ್ಷಗಾನವನ್ನ ಹೇಳ್ಕೊಡ್ತಿದ್ದೀರಂತೆ, ಹೌದಾ?
3: ಹೌದು, ಇತ್ತೀಚೆಗೆ ನಾವು ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಬೇಕು ಯಕ್ಷಗಾನದಲ್ಲಿ ಅಂತ ಹೇಳಿ ಬಹಳ ಒಂದು ನಿರೀಕ್ಷೆ ಇತ್ತು ಕೆಲವರಿಂದ. ಸೊ ಹಾಗಾಗಿ ಅದನ್ನ ನಾವು ಕಳೆದ ವರ್ಷ ಯಕ್ಷಗಾನ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ವಿ. ಇದು 3 ಕ್ರೆಡಿಟ್ ಕೋರ್ಸು. ಈ ಒಂದು 3 ಕ್ರೆಡಿಟ್ ಕೋರ್ಸ್ ಅನ್ನ ಬೇರೆ ಒಂದು ಸಬ್ಜೆಕ್ಟ್ಗೋಸ್ಕರ ಇದನ್ನ ಯೂಸ್ ಮಾಡಬಹುದು. ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲಾ ರಾಜ್ಯದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಅದರಲ್ಲಿ ಈ ಕೋರ್ಸ್ ಅಲ್ಲಿ ಕಳೆದ ಸಲ 20 ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯದಿಂದ ಭಾಗವಹಿಸಿ ಅದನ್ನ ಸರ್ಟಿಫಿಕೇಟ್ ಅನ್ನ ತಗೊಂಡಿದ್ದಾರೆ. ಇದು ಬರೀ ಕ್ಲಾಸ್ ಕೋರ್ಸ್ ಮಾತ್ರ ಅಲ್ಲ, ಅವರು ಇದರಲ್ಲಿ ಇವ್ಯಾಲ್ಯೂಯೇಷನ್ ಇರುತ್ತೆ, ಪರೀಕ್ಷೆ ಇರುತ್ತೆ, ಇಂಟರ್ನಲ್ಲು ಫೈನಲ್ ಎಕ್ಸಾಮ್. ಫೈನಲ್ ಎಕ್ಸಾಮಿನಲ್ಲಿ ಅವರು ವೇಷವನ್ನ ಧರಿಸಿ ನಾಟ್ಯವನ್ನ ಮಾಡಿ ತೋರಿಸಬೇಕು.
2: ವಾವ್!
3: ಆಗ ಅವರಿಗೆ ಸರ್ಟಿಫಿಕೇಟ್ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ.
2: ಸಂಭಾಷಣೆ ಇರುತ್ತೆ ಸರ್?
3: ಅವರಿಗೆ ಸಂಭಾಷಣೆ ಇಲ್ಲ, ಬಟ್ ಸಂಭಾಷಣೆ ಅನ್ನುವಂಥದ್ದು ಎರಡನೇ ಪಾರ್ಟ್ ಅಲ್ಲಿ ಬರ್ತದೆ. ಅದನ್ನ ನಾವೀಗ ವರ್ಕ್ಔಟ್ ಮಾಡ್ತಾ ಇದೀವಿ. ಮೊದಲನೇ ಪಾರ್ಟ್ ಅಲ್ಲಿ ಅಪ್ ಟು ದಿಸ್ ಇದರವರೆಗೆ ಮಾಡಬೇಕು.
2: ಸೊ ಇಫ್ ದರ್ ಇಸ್ ಅ ಸಂಭಾಷಣೆ, ಯಾವ ಭಾಷೆಯಲ್ಲಿ ಇರಬಹುದು? ಇಂಗ್ಲಿಷ್.
3: ಸಂಭಾಷಣೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಈಗ ಹಿಂದಿಯಲ್ಲಿ ಕೆಲವರು ಮಾಡ್ತಾರೆ, ಅದರಲ್ಲಿ ಹಿಂದಿಯಲ್ಲಿ ನಾವು ಚಾನ್ಸಸ್ ಉಂಟು ಮಾಡ್ಲಿಕ್ಕೆ. ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗ್ಬಹುದು, ಬಟ್ ಕನ್ನಡ ಎನಿವೇ ಕನ್ನಡದಲ್ಲಿ ಮಾಡ್ತಾರೆ ಕೆಲವರು, ಕರ್ನಾಟಕದವರು ಇದ್ದಾರೆ ಅದರಲ್ಲಿ. ಬಟ್ ಹಿಂದಿಯಲ್ಲಿ ಚಾನ್ಸಸ್ ಬಹಳ ಜಾಸ್ತಿ.
2: ವೆರಿ ನೈಸ್. ನಮ್ಮ ಊರಿನ ಯಕ್ಷಗಾನವನ್ನ, ನಮ್ಮ ಊರಿನ ಗಂಡು ಕಲೆಯನ್ನ 20 ರಾಜ್ಯದವರಿಗೂ ನೀವು ಹೇಳ್ಕೊಡ್ತಿದ್ದೀರಲ್ಲ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಡಾಕ್ಟರ್ ಶಿವರಾಮ ಕಾರಂತರು ಫಾರಿನರ್ಸ್ ನೆಲ್ಲ ಕರ್ಕೊಂಡು ಬಂದು ಬ್ಯಾಲೆ ಅಂತ ಹೇಳ್ಕೊಟ್ಟಿದ್ರು. ಈಗ ನಮ್ಮ ಮಣಿಪಾಲ್ನಲ್ಲಿ ಈ ಯಕ್ಷಗಾನನ ಎಲ್ಲರಿಗೂ ಹೇಳ್ಕೊಡ್ತೀವಿ, ಅದೊಂದು ಸರ್ಟಿಫಿಕೇಟ್ ಕೋರ್ಸ್ ಆಗಿ ಮಾಡಿದ್ದು ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಕೆಳಗ್ರೆ ನಾವು ಇಷ್ಟು ತನಕ ಮಾತಾಡಿದ್ದು ಡಾಕ್ಟರ್ ನಾರಾಯಣ್ ಸಭಾಹಿತ್ ಅವ್ರ ಜೊತೆಗೆ, ಇವರು ಸೆಕ್ರೆಟರಿ ಅಕಾಡೆಮಿ ಆಫ್ ಜನರಲ್ ಎಜುಕೇಶನ್ ಮಣಿಪಾಲ್. ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದಿದ್ದಕ್ಕೆ, ನಮ್ಮ ಕಾಲೇಜಿಗೆ ಬಂದಿದ್ದಕ್ಕೆ, ನಮ್ ಜೊತೆ ಇಷ್ಟು ಹೊತ್ತು ಇಷ್ಟು ಚಂದಾಗಿ ಇಷ್ಟು ಸರಳವಾಗಿದ್ದು ಮಾತಾಡಿದ್ದಕ್ಕೆ ಧನ್ಯವಾದಗಳು.
3: ಬಹಳ ಸಂತೋಷ.
2: ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಮತ್ಸಿಕ್ವಕ ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ. ನಮ್ಮೊಟ್ಟಿಗೆ ಇವತ್ತು ಕೃಷಿ ಸಮಾಚಾರದಲ್ಲಿ ಎಂತ ಗಮ್ಮತ್ತು ಗಡ್ಜಿತ್ ಅಂತ ಕೇಂದ್ರೆ, ಹೆಣ್ಮಕ್ಕಳೇ ಇದ್ರೆ ಯೂಶ್ವಲಿ ಕೃಷಿಯ ಮಾಡುದು ಯಾರಂತ ಕೇಂದ್ರ ಗಂಡಸ್ರು ಹೌದಪ್ಪ, ಹಾರೆ ಹಿಡ್ಕೊಂಡು ಗೆದ್ದಿಗೆ ಹಾಪೋದ. ಆದ್ರೆ ಗಂಡಸ್ರ ಹಿಂದೆ ಒಂದ್ ಹುಲ್ಕತ್ತು ಹಿಡ್ಕೊಂಡು ಹಾಪೋದು, ಒಂದ್ ಹೆಡ್ಗಿ ಚಂಚಕ ಹಾಪೋದು ಯಾವತ್ತಿದ್ರು ಹೆಂಗ್ಸ್ರೆ. ಆ ಸಣ್ಣ ಪುಟ್ಟ ಕೆಲ್ಸದಿಂದ ಹಿಡಿದು ಮೇನ್ ಕೆಲ್ಸ ಹೊದ್ದು ಮಾಡೋ ಕಲೆ ಹೇಳಿ ಅಂದ್ರೆ ಅವ್ರಿಗೆ ಆಯ್ದೆಪ್ಪು ಸಾಕ. ಆದ್ರೆ ಕಲೆ ಕೇಳೋದ್ರಿಂದ ಹಿಡಿದು ಬೇಕಾದಂತ ಮಹತ್ವದ ಕೆಲ್ಸಗಳನ್ನ ಕೃಷಿಯಲ್ಲಿ ಮಾಡೋರು ಹೆಣ್ಮಕ್ಳೆ. ಮನೆಗೆ ಹೆಂಗ್ಸ್ರಿಲ್ಲ ಅಂದ್ರೆ ಮನೆ ಕೃಷಿ ಬದುಕಂತೂ ನಡುದೇ ಇಲ್ಲ. ಆ ಕೃಷಿ ಬದುಕು ನಡೋಕ್ ಒಂದೆರಡು ದನನೋ ಕೊರಿನೋ ಸಾಂಕಂಡ ಅದ್ರ ಗೊಬ್ಬರನ್ನ ಅಲ್ದ ಬಾಚ್ಕಂಡ ಅದನ್ನ ಗೆದ್ದಿ ತಕೊಂಡ ಹೋಗಿ ಹಾಕುವಾರ, ಮನೆಗ್ ಬಂದ ಕೆಲಸದವರಿಗೆ ತಿಂಡಿ ಮಾಡಿ ಹಾಕುವಾರ, ಅಲ್ದ ಇದನ್ನೆಲ್ಲ ಮಾಡೋದ್ಯಾರ? ನಮ್ ಹೆಂಗ್ಸ್ರೆ, ನಮ್ ಮನೆ ಹೆಣ್ಮಕ್ಳೆ. ಸೊ ಹಂಗ ಇವತ್ತು ಕೃಷಿ ಸಮಾಚಾರದಲ್ಲಿ ಮೂರು ಜನ ಇದ್ರೆ, ಈ ಮೂರು ಜನರ ವಿಶೇಷತೆ ಅಂತ ನಾನು ಒಂದೊಂದಾಗಿ ಹೇಳ್ತೆ. ಒಬ್ರು ವಿನೋದ ಡಿ ಶೆಟ್ಟಿ ಅವರು, ಈಗಾಗಲೇ ನಮ್ಮ ಕೃಷಿ ಸಮಾಚಾರದಲ್ಲಿ ಬಂದವರು, ವನದುರ್ಗ ಸಂಜೀವಿನಿ ಒಕ್ಕೂಟ ಮೊಳಹಳ್ಳಿ ಇದರ ಅಧ್ಯಕ್ಷೆಯಾಗಿರುವವರು. ಮತ್ತೊಬ್ರು ಪ್ರೇಮಾ ಶೆಟ್ಟಿ ಅವರು, ಇವರು ಕೃಷಿ ಸಖಿಯಾಗಿ 4 ವರ್ಷಗಳಿಂದ ಇದೇ ವನದುರ್ಗ ಸಂಜೀವಿನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸುಜಾತಾ ಶೆಟ್ಟಿ ಅವರು, ಪ್ರಗತಿಪರ ರೈತೇ, ರೈತ ಅಲ್ಲ ಇದು ರೈತೆ. ಯೂಶ್ವಲಿ ನಾವು ಈ ಪ್ರಗತಿಪರರು ಅನ್ನೋದನ್ನ ಬರೀ ಗಂಡಸರಿಗಷ್ಟೇ ಹೇಳುತ್ತ, ಅದರಲ್ಲಿ ಹೆಣ್ಮಕ್ಳು ಕೂಡ ಪ್ರಗತಿಪರರಿದ್ದಾರೆ ಅನ್ನೋದಕ್ಕೆ ನಮ್ಮ ಸುಜಾತಾ ಶೆಟ್ಟರೆ ಒಂದು ಉದಾಹರಣೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದ್ರೆ ಎಲ್ಲರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಿಮಗೂ ಕೂಡ ನಮಸ್ತೆ.
2: ಹಾ, ಥ್ಯಾಂಕ್ ಯು ಸೋ ಮಚ್. ಈಗ ಖುಷಿ ಅಂತ ಕೇಂದ್ರೆ, ಕೃಷಿಂಗಿತ್ತ ಹೆಂಗಸರಿಗೆ ಮನೆ ಬಿಟ್ಟು ಒಪ್ಪು ಕಾತಿಲ್ಲ. ಒಂದ್ ಬದೆ ಮನೆಗ್ ದನ, ಇನ್ನೊಂದ್ ಬದೆ ಕೋಳಿ, ಮತ್ತೊಂದ್ ಬದೆ ಹಳಿಯರ್ ಮಳಿಯರ್ ಅಲ್ಲ, ಮತ್ತೊಂದ್ ಬದೆ ಗೆದ್ದಿಗೆ ಹೋತರ್ಕ ಬೀಜ ಹಾಕೊಂಡಿದ್ ಮರ್ರೆ, ಬೀಜ ಹುಟ್ಲ ಮಳಿ ಬತ್ತಿಲ್ಲ ಮರ್ರೆ, ಎಂತ ಮಾಡುದು? ಈಗ ಮ್ಯಾಟಾಗಿ ಹಾಕುದ, ಬಿತ್ತುದ, ಎಂತ ಮಾಡುದು?
4: ಇನ್ನಷ್ಟೇ ಬಿತ್ತನೆ ಆಯ್ತು, ಇವತ್ ಗೆದ್ದಿ ಬದಿಗಳ ಹೊಯ್ಕಿದ್ದಿತ್ ನಾವು. ಬೀಜ ಎಲ್ಲ ಹೆಂಗಿತ್ತು, ತೇಲುತ್ತಾ ಎಂತ ಕಣ್ಣೀರೆಲ್ಲ ಕಾಮ್ಕಿದ್ದಿತ್ತು. ಆರ ಇವತ್ತೊಂದು ಇಲ್ಲೊಂದು ಸ್ಪೆಷಲ್ ನಾವು ಕಾರ್ಯಕ್ರಮ ಕೊಡ್ಕಂದೇಳಿ ತುಂಬಾ ದಿನದಿಂದ ಆಸೆ ಪಟ್ಕೊಂಡಿತ್ತು. ಅದಕ್ಕೆ ಇವತ್ ನಿಮ್ ಜೊತೆ ನಾವು ಜವಾನ್ ಕಿಲ್ ಬಂದ.
2: ಥ್ಯಾಂಕ್ ಯು, ಥ್ಯಾಂಕ್ ಯು. ಆದ್ರೆ ನೀವು ಬೀಜ ತೇಲತ್ತಂದ್ರೆ ಅಲ್ಲ, ತೇಲುವಷ್ಟು ನೀರ್ ಆಯ್ತ ಈಗ ಗೆದ್ದೆಗೆ?
4: ಓ, ಸಿಕ್ಕಾಪಟ್ಟಿ
2: ಹೌದಾ
4: ಮಳೆ?
2: ತುಂಬಾ ಮಳೆ ಎಂತಕ್ಕ ಹೇಳ್ತ್ರಿ, ನೆರೆ ಬಂದಿತ್ತಾ? ಓ, ಹಂಗಂದ್ರೆ ಮೊಳಹಳ್ಳಿಯಲ್ಲಿ ಜಾಸ್ತಿ ಮಳೆ ಬಂದಿತ್ತು
4: ಅಂದ್ರೆ ಈ ರೀಸೆಂಟ್ ಈ ವೀಕಲ್
2: ಈ ವಾರದಲ್ಲಿ ತುಂಬಾ ಮಳೆ ಬಂದಿತ್ತು. ಹಂಗಾರೆ ನೀವು ತೇಲುತ್ತಾ ಬಳಿತಾ ನೀವು ಮ್ಯಾಟಾಗಿ ಹಾಕುದ ಹಿಂಗೆ ಬಿತ್ತನೆ?
4: ಮ್ಯಾಟಾಗಿ ನಾವು ಹೆಂಗಸ್ರ ಮೊದಲು ಇದ್ ನಟ್ಟಿ ಮಾಡ್ತಿತ್ತು ನಾಟಿ. ಈಗ ಕಡಿಕೆ ಹೆಂಗಸ್ರದ್ದೆಲ್ಲ ಇದಿಲ್ಲ, ಎಂತ ಕೂಲಿ ಹೆಂಗಸ್ರ
2: ಸಿಕ್ಕುದಿಲ್ಲ, ನೆಡುವರೆಲ್ಲ ಸಿಕ್ಕುದಿಲ್ಲ.
4: ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಮ್ಯಾಟ್ ಆಯ್ತು, ಮ್ಯಾಟ್ ಪೂರೈಸುದಿಲ್ಲ ಅಂದೇಳಿ ಆಯ್ತು.
2: ಪೂರೈಸುದಿಲ್ಲ ಅಂತ ಖರ್ಚು ಜಾಸ್ತಿ ಆಯ್ತ?
4: ಖರ್ಚು ಜಾಸ್ತಿ ಆಯ್ತು, ಈ ಮಳೆ ಜಾಸ್ತಿ ಬಂದ್ರೆ ಪೂರ ತೇಲುತ್ತಲ್ಲ, ಅದು ಹೋಯ್ ಮತ್ತ ಪುನಃ ಬಿತ್ತನೆ ಮಾಡಿದವರು ಇದ್ರೆ ಹಂಗಕ್ಕೋಸ್ಕರ ಈಗ ನಮ್ಮ ಮೊಳಲಲ್ಲಿ ಹೆಚ್ಚಿಂದ ಬಿತ್ತನೆ.
2: ಅಂದ್ರೆ ನಿಮ್ದು ನೀರ್ ಗೆದ್ದ್ಯಾ? ನಿಮ್ ಬದಂಗೆ
4: ನೀರು ಇತ್ತು, ಮೆಕ್ಕಿತಾರು ಇತ್ತು, ಬೈಲ ಹೊಂಡ ಗದ್ದಿನೂ ಉಂಟು,
2: ಮೆಕ್ಕಿ ಗೆದ್ದಿ ಆತರ ಎತ್ತರದ ಗೆದ್ದಿಗಳು
4: ಹೋಗಿ ಮಿಕ್ಸ್ ಆಗಿರತ್ತ, ಮೆಕ್ಕಿ ಅದ್ರ ಮೊಕ್ಕಿ ಬೇರೆ,
2: ಮೆಕ್ಕಿ ಬೇರೆ. ಓಕೆ, ಹುಯಿಂಗಿ ಮಿಕ್ಸ್ ಆಯ್ದ್ರೆ ಮೆಕ್ಕಿ
4: ಮೆಕ್ಕಿ
2: ಓಕೆ, ಮೊಕ್ಕಿ ಅಂದ್ರೆ
4: ಜಾಸ್ತಿ.
2: ಓಕೆ,
4: ಬೈಲಂಗೆ ನೀರ್ ಸ್ವಲ್ಪ ಕಡಿಮೆ ಇದ್ರು ನಡೀತ.
2: ಹಾ,
4: ಸಾಗುವಳಿ ತುಂಬಾ
2: ಎಷ್ಟು ಬಗ್ಗಿ ಬಗ್ಗಿ ಇತ್ತಂತೇಳಿ.
4: ಆದ್ರೆ ಮೆಕ್ಕಿ ಮಾಡುದು ಎಂತಕ್ಕಂದ್ರೆ ಈಗಳ ಮಿಷನ್ ಕೊಯ್ಲ, ಆದ್ರೆ ಅವ್ರಿಗೆ ಹುಲ್ಲು ಜಾಸ್ತಿ ಸಿಕ್ಕತ್ತು. ಬೈಲಲ್ಲಿ ಹೊಂಡ ಗದ್ದಲೆಲ್ಲ ಮಿಷನ್ ಕೊಯ್ಲಲ್ಲ ಹುಲ್ಲು ಸಿಗುದಿಲ್ಲ,
2: ಅದೆಲ್ಲ ಎಂತತ್ತು?
4: ಅದ್ ಮಿಷನ್ ಅಡಿಯತ್ತು,
2: ಅಡಿಯತ್ತು. ಓಕೆ, ಗೋನ್ಸ್ ರೈ ಹತ್ತಲ್ಲ, ಅದೆಂತಕ್ಕೂ ಆತಿಲ್ಲ, ಬಳಸುಕೆ ಆತಿಲ್ಲ.
4: ಹಾಗಕ್ಕೋಸ್ಕರ ಮೆಕ್ಕಿ ಮಾಡ್ರಿ, ಈಗ ಗಂಟಿ ಎಲ್ಲ ಸಾಕೋಕ್ಕೋಸ್ಕರ ನಾವು ಅವಾಗ ಮೇಯ್ನ್ ಆಗಿ ಈಗ ನಾವೆಲ್ಲ ಮಾಡುದು ಹೆಚ್ಚಂದ್ರೆ ಗಂಟಿಗೆ ಹುಲ್ಲಿಗೋಸ್ಕರ ಸಾಗೋಣ,
2: ಗಂಟಿ ಹುಲ್ಲಿಗೋಸ್ಕರ. ಕರೆಕ್ಟ್. ಈಗ ಹೆಚ್ಚಿನ ಮನೆ ಗಂಟಿಯೂ ಇಲ್ಲ, ಹುಲ್ಲು ಇಲ್ಲ, ಗೆದ್ದಿಯೂ ಇಲ್ಲ. ಆದ್ರೆ ನಮ್ಮ ಇವರೆಲ್ಲ ಇವತ್ತಿಗೂ ಗೆದ್ದು ಇಟ್ಕೊಂಡು, ಅದ್ರಲ್ಲೂ ಖುಷಿಯಾದ ಅಂತಂದ್ರೆ ಇವ್ರ ವಿಶೇಷತೆ ಎಂತಂತ ಕೇಂದ್ರೆ, ಹೊಡ್ ಬಿದ್ದ ಭೂಮಿ, ಹಡಿಲು ಭೂಮಿ ಅಂತ.
4: ಬೇರೆ ಭೂಮಿ ಮಾಡಿ ಅವ್ರಿಗೆ ಸ್ವಲ್ಪ ಗೇಣಿ ಕೊಟ್ಟು ಆ ಮಾಡದ್ಕೆ ಏನಾರು ಅವ್ರ ಭೂಮಿಯಿಂದ ಏನಾರು ನಾವು ತಿಂತತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಏನಾರು ಸ್ವಲ್ಪ ಕೊಟ್ಟು ಅದರಿಂದ ನಾವು ಸಾಗೋಳಿ ಮಾಡ.
2: ಕಾಣಿ, ಇದು ಖುಷಿಯಾದದ್ದ. ಈಗ ಮನೆಗಿದ್ ಗೆದ್ದಿನ ಹೊಡ್ ಕ್ಯಾಡಿಮಿಯ ಯಾರು ಮಾಡಿದ್ರು ಅಂತ ಹೇಳೋ ಕಾಲದಲ್ಲಿ ಇವರು ಹೊಡ್ಬಿದ್ ಭೂಮಿಯನ್ನೇ ಎಲ್ಲ ಹೆಂಗಸರು ಒಟ್ಟಾಯ್ಕೊಂಡು, ಮೊಳಹಳ್ಳಿ ಗ್ರಾಮದ ಹೆಂಗಸರು ಒಟ್ಟಾಯ್ಕೊಂಡು ಎಷ್ಟು ವರ್ಷದಿಂದ ಈ ಹಡಲು ಬಿದ್ದ ಭೂಮಿ ಇದು ಕೃಷಿ ಮಾಡ್ತಾ ಇದ್ರು?
4: ಆದ್ರೆ ನಮ್ಗೊಂದು ಕಾನ್ಸೆಪ್ಟ್ ಸಿಕ್ತ ಕೃಷಿ ಇಲಾಖೆಯಿಂದ, ಒಂದು ಅವರ ಆಯೋಜನೆ ಹೇಳ್ರು, ಈ ಸರ್ತಿ ನಾವು ಸಂಜೀವಿನಿಯರಿಂದ ಒಂದು ಕೃಷಿ ಹಡಿಲು ಭೂಮಿ ಯಾವ್ದಿತ್ತ ನೀವು ಗುರುತಿಸಿ ಅನ್ಕೊಂಡು. ಅದಕ್ಕೆ ನಮ್ಗ ಐಡಿಯಾ ಇರ್ಲಿಲ್ಲ, ನಾವು ಹಡಿಲು ಭೂಮಿ ಎಲ್ಲ ಮಾಡಿ ಇನ್ನೆಂತ ಮಾಡುದು, ಅದೆಲ್ಲ ಮಾಡುಕ್ ಆಗ್ತ ಕಷ್ಟ ಅನ್ಕೊಂಡು. ಆ ನಮ್ದು ಕೃಷಿ ಸಖಿ ಅದಕ್ಕೆ ಫಸ್ಟ್ ನಮ್ ಪ್ರೇರಣೆ ಕೊಟ್ಟದ್ದು
2: ಕೃಷಿ ಸಖಿ ಪ್ರೇಮ
4: ಶೆಟ್ಟಿ. ಇಲ್ಲ ಅನ್ನೋದಕ್ಕ ಅದು ಈ ಸರ್ತಿ ಒಂದ್ ಕಾನ್ಸೆಪ್ಟ್ ಬಂದಿತ್ತು. ಏನಾದ್ರು ಕೊಡೂರೇನು ಗೌರ್ಮೆಂಟ್ ಇಂದ ಕಡಿಲು ಭೂಮಿ ಒಂದ್ ನಾವ್ ಮಾಡ ಸುಮಾರು ಗೆದ್ದೆಲ್ಲ ಇತ್ತಲ್ಲ ಕಾಮ ಈ ಸರ್ತಿ ಒಂದ್ ನಾವ್ ಅದಕ್ಕೊಂದ್ ಪ್ರಯತ್ನ ಏನ್ ತಕ್ ಮಾಡೋಕಾಗ ನಮ್ಗೂ ಖುಷಿ ಆಯ್ತು. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ಲ, ಹೆಂಗಸರಿಗ ಫಸ್ಟ್ ಗಣಸರ್ ಕಡೆ ಬೈತಿಲ್ಲ, ಹೊಡು ಬಿದ್ ಗೆದ್ದಿನಲ್ಲ ನೀವು ಸಾಗೋಳಿ ಮಾಡ್ಕೊಂಡು ದುಡ್ಡು ಎಲ್ಲಿಂದ ಬರ್ತತ್ತ ಅನ್ಕೊಂಡು ಅಮೌಂಟ್ ಹಾಕಲ್ಲ.
5: ಕರೆಕ್ಟ್.
4: ಈ ಸಾಗೋಳಿ ಅಂದ್ರೆ ಎಂತ ಅಂದ್ರೆ ಪ್ರಕೃತಿ ಒಡೆ ನಾಡೋ ಜೂಜಟ್ಟ ಅಂತರು
5: ಸತ್ಯ.
4: ಆ ಗೆದ್ರೆ ಅವ ಕುಬೇರ ಸಾಲ್ಗಾರ ಅಂದ್ರೆ ನಂಬಿಕೆ ಮೇಲೆ ಮಾತ್ರ ಸಾಗೊಳ್ಳಿ. ಈಗ ನಾಳೆ ಮಳೆ ಬತ್ತೇನೋ ಆತೆ
5: ಬೇಸಾಯ ಅಂದ್ರೆ
4: ಬೇಸಾಯ ಅದ್ ಹಿಂದಿಂದ ಬಂದದ್ದು ಮಾತ. ಈಗ ಮನುಷ್ಯನ್ ವ್ಯವಸಾಯ ಅಂದ್ರೆ ಎಂತ ನಂಬಿಕೆ, ಹಾ ಈ ವರ್ಷ ಆಯ್ಲಿಲ್ಲ ಬರೋಷ್ಕರ ಆಗ್ತೇನೋ ಅನ್ಕೊಂಡು
6: ಭೂಮಿ ಕಾಯಿ ಒಂದಲ್ಲ ಒಂದು ಕೊಡ್ತಾಳೆ
5: ಕೊಟ್ಟೆ ಕೊಡ್ತಾರ. ಓಕೆ, ಹಾ ನಿಮ್ದು ಹೇಳಿ.
4: ಬಂತು ಹಡಿಲು ಭೂಮಿ ಮಾಡ ನಾವು ಸ್ವಲ್ಪ ಇಂಟ್ರೆಸ್ಟ್ ತೋರ್ಸ್ಕೊಂಡ್ ಬನ್ಕೊಂಡು ಮತ್ತೆ ಜನರು ನಾವು ಸಾಗುವಳಿ ಮಾಡೋ ಕ್ರೆಡಿ ಇತ್ತ ನಮ್ಗೆ ಈಗ ಸಾಲ ಬೇಕಲ್ಲ ಮಳೆಗಾಲದ ದುಡ್ಡು ಎಲ್ಲಿರುತ್ತೆ.
5: ಕರೆಕ್ಟ್.
4: ಈಗ ದನ ದಲ ಎಷ್ಟಪ್ಪ ಬತ್ತ ಕಡಿಗೆ ಅವ್ರು ಹೇಳ್ರ ಫಸ್ಟ್ ಬೀಜ ಕೊಡ್ತು ಅಂತ ಹೇಳ್ರೆ ಕಡಿ ಬೀಜ ಏನೋ ಸ್ವಲ್ಪ ಎಲ್ಲ ಸಿಕ್ತಷ್ಟೇ ಬಿಟ್ರೆ ಬಿತ್ತನೆಗೆ ಅದು ನಡುಕ್ಕೆ ಸ್ವಲ್ಪ ಬೇಕಲ್ಲ ಅನ್ಕೊಂಡು ಕಡಿ ನಾವು ಒಕ್ಕೂಟದಿಂದ ಎಲ್ಲರೂ 20,000 ಲೋನ್ ಕೊಡುದು, ಲೋನ್ ಕೊಟ್ಟು ಅವರಿಂದ ಆ ಸಾಗುವಳಿ ಮಾಡ್ತು
5: ಸಂಜೀವಿನಿಯಿಂದ.
4: ನಮ್ಮ ಒಕ್ಕೂಟದಿಂದ 20,000
5: ಒಬ್ರೊಬ್ರಿಗೆ
4: ಒಬ್ರೊಬ್ರು ಯಾರ್ಯಾರು ಮಾಡ್ತಾರೆ ಹಡಿಲು ಭೂಮಿ
5: ಗ್ಯಾರಂಟಿ ಅಂತ. ಈಗ ನಾನ್ ಬಂದ ನಾನ್ ಮಾಡ್ತೇನೆ ನೀವು ನಂಬ್ರೆ
4: ಇಲ್ಲ ಇಲ್ಲ ನಮ್ ಗ್ರಾಮದಲ್ಲಿ ನಾವು ಅದನ್ನ ಅವ್ರನ್ನ ಪಾಯಿಂಟ್ ಔಟ್ ಮಾಡತ್ತಲ್ಲ
5: ನಿಮ್ಗೆ ಗೊತ್ತಾಗ್ತ.
4: ಓಕೆ, ಮಹಿಳೆಯರೇ.
5: ಓಕೆ,
4: ಅಲ್ಲ ಅವ್ರ ಪುರುಷರದ ಅಂದ್ರೆ ಜೊತೆಗೆ ಮಾಡೋರ್ ಮನೆಯಿಂದ ಅವ್ರ ಪ್ರೇರಣೆ ಅವ್ರೇ ಮಹಿಳೆಯರು. ನಾವ್ 20,000 ಕೊಟ್ಟು ಅವ್ರದ್ದು ವಿಸಿಟಿಗೆಲ್ಲ ಹೋಯ್ತು, ಕೃಷಿ ಅಧಿಕಾರಿಗಳು ಬಂದಿರು ಮೊಳಳ್ಳಿ ಗ್ರಾಮಕ್ಕೆ, ಎಲ್ಲೆಲ್ಲ ನಾವು ಹಡಿಲು ಭೂಮಿ ಎಲ್ಲ ಮಾಡಿ ತಲ್ಲಿಗೆಲ್ಲ ಬಂದಿರು, ನಟ್ಟಿ ಟೈಮ್ ಅಲ್ಲಿ ಬಂದಿರು, ಕಡಿಕ ಬೆಳಿ ಎಲ್ಲ ಬಂದ ಟೈಮ್ ಅಲ್ಲಿ ಕಟಾವ್ ಟೈಮ್ ಅಲ್ಲೂ ಎಲ್ಲ ಬಂದ.
5: ಇದು ಯಾವ ವರ್ಷ ಆದದ್ದು?
4: 2024
5: ನೀವು ಶುರು ಮಾಡದ, ಇವತ್ತಿನವರೆಗೂ ನೀವು ಮಾಡ್ತಾ ಇದ್ರಿ?
4: ಈಗ ಇದ್ದವ್ರು ನಾವೀಗ ಕಂಟಿನ್ಯೂ ಮಾಡ್ತಾನೆ.
5: ಈಗ ಇದು ಹಡಿಬಿದ್ ಭೂಮಿ ಇತ್ತಲ್ಲ, ನೀವು ಹೆಂಗೆ ಒಬ್ಬೊಬ್ರಿಗೆ ಒಂದೊಂದ್ ಗೆದ್ದಿಯಾ ಹೆಂಗ್ ನೀವು ಹೆಂಗ್ ಮಾಡ್ತಾ
4: ಇದ್ದೀವಿ? ಇವ್ರ ಮನೆಗೆ ಇವತ್ತು ಹೈಯೆಸ್ಟ್ ನಾವು ಆ ಟೈಮ್ ಅಲ್ಲಿ 10 ಎಕರೆ ಹಡಿಲು ಭೂಮಿ ಮಾಡಿ,
6: ಎಷ್ಟು ವರ್ಷದಲ್ಲಿ ನಾವು 10 ಎಕರೆ ಮಾಡ್ತ, ಅದ್ರಲ್ಲಿ ನಮ್ಗೆ ತುಂಬಾ ಲಾಭ ಅಂಬಾಗಾಯ್ತ. 5ನೇ ವರ್ಷದಲ್ಲಿ ಎಲ್ಲ ಸೇರಿ ಒಂದ್ 4-5 ಸಂಘದವ್ರು ಒಟ್ಟು ಮಾಡಿ ಅವ್ರವ್ರೆ ಒಂದ್ ಗ್ರೂಪ್ ಮಾಡಿ ಮಾಡಿದ್ರ 25 ಎಕರೆ ಮಾಡ್ತ.
5: ವಾವ್.
6: 25 ಎಕರೆ ಮಾಡಿದ್ರೆ ಎಂತಾಯ್ತು ಜನ್ರು ಅಂದ್ರೆ ಗೇಣಿ ತಗೊಂತೀರಿ ಹೊಟ್ಟೆ ಕಿಚ್ಚಾಯ್ತೀರಿ ಲಾಭ ಆಯ್ತು ಜಾಸ್ತಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರ. ಈಗ ನಾವು 8,000 ಕೊಡ್ತಲ್ ಒಂದ್ 1/2 ಎಕರೆಗೆ 4,000 ಕೊಡಿ ನಾನು ಡಿಮ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
5: ಓಕೆ.
6: ಆವಾಗ ನಮ್ಗೆ ತುಂಬಾ ಬೇಜಾರಾಯ್ತು, ಇಷ್ಟು ಅದ್ಕೊಂಡು ಮಾಡಿ ಬಿ ನಮ್ಗೆ ಸಿಗ್ಲಿಲ್ಲ ಅಂತ ಕೆಲವೊಂದ್ ಬಿಟ್ಟು ಕಡೆಗೆ. ಈಗ ಪರ್ಸನಲ್ ಆಗಿ ಮತ್ ಮಾಡ್ತಿತ್ತ, ಆದ್ರೆ ಇನ್ ಬೇರೆದವ್ರು ಯಾರು ಕೊಡೋರು ಇದ್ರೆ ನಾ 25-50 ಎಕರೆ ಮಾಡೋಕು ರೆಡಿ ಇತ್ತ ಅಂತವ್ರು ಮುಂದೆ ಬರ್ತಿಲ್ಲ, ಒಂದ್ ವರ್ಷ ಏನೋ ಬಿಡ್ತಾರೆ, ಬರೋ ವರ್ಷಕ್ಕೆ ಅಂತ ಮಾಡ್ತಾರೆ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಹಾಂಗಾಯ್ ಕಷ್ಟ ನಮ್ಗೀಗ, ಮಿಗನ್ ಕಾಟ ಹಂದಿ ಕಾಟ ಇಲ್ದಿರೆ ಸಾಗುಳಿ ಬಂಪರ್ ಲಾಭನೇ ಅದ್ಕಂಡ್ರೆ ತುಂಬಾ ಲಾಭನೇ.
5: ಈಗ ಒತ್ಕಂದು ಅಂತ ಹೇಳ್ರಿ ನೀವು. ಫಸ್ಟ್ ಆಫ್ ಆಲ್ ನಂಗೆ ಇದು ಬೇಕು, ಎಲ್ಲ ಒಟ್ಟಾಗಿ ಮಾಡುದಂದ್ರೆ ಯಾರೇ ಒಂದ್ ಕೆಲಸ ಮಾಡುದಾರು ನನ್ಗೆ ಲಾಭ ಎಂತ ಇದೆ ಅಂತ ಎಲ್ರು ಯೋಚನೆ ಮಾಡ್ತಾರೆ. ಈಗ ನೀವು ಒಟ್ಟಾಗಿ ಮಾಡಿದಾಗ ಹೆಂಗದ್ ಲೆಕ್ಕಾಚಾರ ಹೆಂಗೆ? ನಿಂಗಿಷ್ಟ ನಂಗಿಷ್ಟ, ನೀನಿಷ್ಟ ಮಾಡ್ಕ ನಾನಿಷ್ಟ ಮಾಡ್ಕ, ನಿಂಗಿಷ್ಟ ಸಿಕ್ಕತ್ತೆ ನಂಗಿಷ್ಟ ಸಿಕ್ಕತ್ತೆ ಹೆಂಗದ್ ಲೆಕ್ಕಾಚಾರ?
6: ನಮ್ದೀಗ ಒಂದ್ ಸಂಘದಲ್ಲ 6 ಜನ ತಗೊಂತೀಗ, 6 ಜನ ತಗೊಂಡು ನಾನೀಗ 4 ಗೆದ್ದೆ ಮಾಡಿದೆ, ಅವ್ರು 8 ಗೆದ್ದೆ ಮಾಡ್ರು, ಅವ್ರು ಒಂದ್ ಗದ್ದೆ ಮಾಡ್ರು, ಆ ಖರ್ಚಿಲ್ಲ ಅವ್ರೇ ಹಾಕೋದು, ಅದ್ರಿಂದ ಎಷ್ಟು ಲಾಭಾಂಶ ಇತ್ತು ಅವ್ರೇ ತಗೊಂಡ್. ಅವ್ರ ಗೆದ್ದೆ ಹೋ ಜಾಸ್ತಿ ಅವ್ರು ಹೊತ್ಕೊಂಡ್ರೆ ಫಲಸಲ್ ಅವ್ರಿಗೆ ಜಾಸ್ತಿ ಸಿಕ್ಕತ್ತೆ. ಹಿಂಗೆ ಅಂದ್ರೆ ಅವ್ರ ಗೆದ್ದಿದ್ ಮತ್ತೊಬ್ರು
5: ಅಂದ್ರೆ ನೀವು 10 ಎಕರೆ ಅಂತ ಹೇಳಿದ್ರಲ್ಲ, ಒಟ್ಲಿ ಆಯ್ತು, ಒಟ್ಟು ಎಷ್ಟು ಹೆಣ್ಮಕ್ಳು ನೀವು ಒಟ್ಟಾಗಿ ಮಾಡಿ?
6: ನಾವೊಂದು ಹಬ್ಬ ಬಂದ್ರೆ 9 ಜನ ಇದ್ದಿತ್ತು.
5: ನೀವು 9 ಜನ 10 ಎಕರೆ
6: 25 ಎಕರೆ ಮಾಡಿತ್ತು. ಫಸ್ಟ್ ಅಲ್ಲಿ 10 ಎಕರೆ, 7ನೇ ಸಲ 25 ಎಕರೆ ಮಾಡಿತ್ತು.
5: ವಾವ್. ಅಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಗೆದ್ದಿ ಬಂತಂದ್ರೆ ಎಷ್ಟೆಷ್ಟು ಸೈಜ್
6: ಹೆಂಗ್ ಗೊತ್ತಾ? ನಮ್ದೀಗ ಫುಲ್ ಮೊಳಲಿ ಅಂದ್ರೆ ದೊಡ್ಡ ಅಂಡರ, ಅದ್ರಲ್ಲಿ ಕೆಲವೊಬ್ಬರದ್ದು ಸುಮಾರು ದೂರ ಇರುತ್ತೆ, 25 ಗೆದ್ದಿಕ್ಕಿಂತ ಮುಂದೆ ಇರುತ್ತೆ. ಇವ್ರದ್ದೆಲ್ಲ ನಮ್ದು 4-5 ಕಿಲೋಮೀಟರ್ ಹತ್ತು ಮನೆಗೆ, ಅವ್ರ ಅಂಡರ್ ಅಲ್ಲಿ ಅವ್ರು ಮಾಡ್ತಾರೆ, ನಮ್ಮ ಮಂಡೆಲ್ ನಾವ್ ಮಾಡತ್ತೆ. ಹಿಂಗೆ ಸಂಜೀವಿನಿ ಗುಂಪಲ್ಲೇ ಮಾಡುದು ನಾವು.
5: ನೀವು ಗುಂಪಲ್ಲೇ ಮಾಡ್ತ್ರಿ
4: ಅಂದ್ರೆ ಖರ್ಚು ವೆಚ್ಚ ಗುಂಪಿ ಬರ್ತಿಲ್ಲ ನಂದು, ನನ್ನ ಹತ್ರ ಯಾವ್ದು
5: ಗೆದ್ದಿತ್ತ
4: ನಾನ್ ಖರ್ಚಾಕಿ.
5: ಎಸ್, ನೀವು ಖರ್ಚು ಹಾಕೊಂಡು ಮಾಡುದು, ಅದ್ರ ಲಾಭ ಬಂದದ್ದು ನೀವೇ ತಕ್ಕಂದ್, ಅದೇನ್ ಫಸಲ್ ಇದೆ ಅದೆಲ್ಲ ನಿಮ್ದೇ ಅಲ್ಲ. ಸೊ ನಿಮ್ಮದೇ ವೈಯಕ್ತಿಕ ಜವಾಬ್ದಾರಿ ಆಗಿರುತ್ತೆ. ಈಗ ಸುಜಾತ ಶೆಟ್ರೆ, ಈಗ ನೀವು ಹೇಳಿ, ಅವ್ರು ಹೇಳ್ರ 10 ಎಕರೆ ಮಾಡಿದ್ವಿ, ಕಡೆಗೆ 25 ಎಕರೆ ಮಾಡಿದ್ವಿ ಅಂತ ಹೇಳ್ಕೊಂಡ, ನೀವು ಯಾವ ತರ ಕೃಷಿ ಮಾಡ್ತ್ರಿ? ಬರೀ ಭತ್ತ ಮಾತ್ರ ಬೆಳೆಯುದಾ, ಅದ್ರೊಟ್ಟಿಗೆ ಬೇರೆ ಎಂತಾರು ಬೆಳಿತ್ರಿ? ಅದನ್ನೊಂಚೂರು ಹೇಳಿ ಕಂಬ.
7: ಅಡಿಕೆ
5: ನಿಮ್ಗೆ ಹಾಕು ಬಿಡ್ತಾರ ಅಲ್ಲಿಗೆ ಹಡ್ಬಿದ್ ಭೂಮಿ?
7: ಅದು ನಮ್ಮದೇ ಜಾಗ, ನಮ್ದೇ, ಬೇರೆ ಜಾಗ.
5: ನೀವು ಹಡ್ಬಿದ್ ಹಡ್ಬಿದ್ ಭೂಮಿ ಬಗ್ಗೆ ಮಾತಾಡಿ. ಹಡ್ಬಿದ್
7: ಭೂಮಿ ಸಾಗುವಳಿ ಮಾತ್ರ,
5: ಸಾಗುವಳಿ ಅಂದ್ರೆ ಭತ್ತದ ಬೆಳೆ ಮಾತ್ರ ಮಾಡೋದು.
7: ಎರಡು ಬೆಳೆ ಬೆಳಿತ ಕಾತಿ ಮತ್ತೆ ಸುಗ್ಗಿ.
5: ನೀವು ಕಾತಿ ಸುಗ್ಗಿ ಎರಡು ಬೆಳಿತ್ರಿ, ನೀರಿಗೆ ಎಂತ ಮಾಡ್ತ್ರಿ?
7: ನೀರಿಗೆ ಸ್ವಲ್ಪ ಬರ್ತದೆ ಬರತ್ತ ತೋಡಲ್ಲ, ಚಾನಲ್ ನೀರಿಲ್ಲ, ಮೋಟರ್ ನೀರೆಲ್ಲ ಸ್ವಲ್ಪ ಕಡಿಮೆ ಅದಕ್ಕೆ ಹಾಕತ್ತ
5: ಮೋಟರ್ ನೀರ. ಮೋಟರ್ ನೀರ್ ಹಾಕೊಂಡು ಮಾಡ್ತೀರಿ ನೀವು? ಈಗ ಈ ವ್ಯವಸಾಯ ಮಾಡುದಂದ್ರೆ ಸಾಗುವಳಿ ಮಾಡುದ, ಅದನ್ನ ಬಿತ್ತನೆಯ ಮ್ಯಾಟಗೆ ಹೆಂಗೆಲ್ಲ ಮಾಡ್ರಿ?
7: ಬೀಜ ಬಿತ್ತದು,
5: ಬಿತ್ತಿ ಬಿಡು. ಯಾವ ಬೀಜ ನೀವು?
7: ಎಮ್ಒಫೋರ್.
5: ಅದನ್ನೇ. ಎಲ್ಲಿಂದ ತರ್ತ್ರಿ ನೀವು?
7: ಅದು ನಮ್ಮ ಒಂದ್ ವರ್ಷ ಹಿಂಗೆ ಕೃಷಿ ಇಲಾಖೆಯಿಂದ ತರತ್ತ, ಆಮೇಲೆ ನಮ್ಮ ಮನೆಯಿಂದ ನಾವು ಮಾಡ್ಕೊಳ್ಳೋದು.
5: ಬೀಜ ಮಾಡ್ತೀವಿ,
7: ವರ್ಷ ವರ್ಷ ತೆಗ್ದು ಇಟ್ಕೊಳ್ಳತ್ತ.
5: ಅದನ್ನ ಒಂದ್ಸಲ ನೆನ್ಸಿಟ್ಟು
7: ನೆನ್ಸಿಟ್ಟು ಆಮೇಲೆ ಮುಂಚಿನ ದಿನ ಮಾರನೇ ದಿನ ಹತ್ತು ಗಂಟೆಗೆ ಹಾಕಿದ್ರೆ ಮಾರನೇ ದಿನ ಹತ್ತು ಗಂಟೆಗೆ ತೆಗೆಯುದ. ಅದ್ರ ಮೇಲೆ ಚೀಲ ಕಟ್ಟಿ ನುಕ್ಕಿ ಸಪ್ಪಾಕಿ ಕಲ್ಲೇರಿ ಬೆಚ್ಚತ್ತ, ಅದ್ ಬೆದಿ ಬರತ್ತ. ಆಮೇಲೆ ತೆಗ್ದು ಒಂದೆರಡು ದಿನ ಬಿಟ್ಟು ಗದ್ದಿಗೆ ಬಿತ್ತಾಣೆ ನೀರಲ್ಲೇ ಚಲೋ.
5: ಯಾವ ತಿಂಗಳ ಮಾಡ್ತೀರಿ ಇದನ್ನ ನೀವು?
7: ಅದು ನಮ್ದೀಗ 15 ದಿವಸ ಆಯ್ತು ಮಾಡಿ, ಜೂನ್
5: ಮಳೆ ಕಾದೆ ಮಾಡುದು.
7: ಹಾ, ಮಳೆ ನೀರ್ ಬಂದ 15 ದಿವಸ ಆಯ್ತು, ಈಗ ಎಲ್ಲ ಸುಮಾರು ಬಲ ಆಯ್ತ. ಅದು ಈಗ ಅವ್ರು ಹೇಳ್ತಾ ಇದ್ದಂಗೆ, ಏನೋದ ಶೆಟ್ಟಿ ಹೇಳ್ತಾ ಇದ್ದಂಗೆ ತೇಲ್ತಾ ಉಂಟು,
5: ತೇಲ್ತಾ ಇದೆ. ನೀರ್ ಜಾಸ್ತಿ ಆಯ್ತು,
7: ನೀರ್ ಜಾಸ್ತಿ ಆಯ್ತು, ಗಾಳಿ ಬರ್ತಾ ಇತ್ತಲ್ಲ, ಎಲ್ಲ ಬೆದಿ ಎಲ್ಲ ಆಚೀಚಿ ಆಚೀಚೆ.
5: ಅದು ಕಾಲು ಊರು ಮುಂಚೆ ಈಗ ಶುರುವಾಗಿ ತೇಲ್ತಿದೆ.
7: ಈಗ ಯೂರಿಯಾ ಹಾಕಿತ್ತ ಇನ್ನು ಬೇರೆ.
5: ಇದನ್ ಕೆಮ್ಕಿತ್ತೀಗ ನಿಮ್ದು ಆರ್ಗ್ಯಾನಿಕ್ ಅಲ್ಲ ಅಂದ್ರೆ ಯೂರಿಯಾ ಗಿರಿ ಎಲ್ಲ ಹಾಕ್ತಿರಿ, ಸಾರ ಗಿರಿ ಸಾರ ಎಲ್ಲ
7: ಹಾಕ್ತಾರೆ.
5: ಹಾ, ಗೊಬ್ಬರಕ್ಕೆಲ್ಲ ಎಂತ ಮಾಡ್ತೀರಿ ನೀವು? ಮನೆಗೆ ಎಷ್ಟು ಜನ ಇತ್ತು?
7: ಮನೆಗೆ ಒಂದ್ 5 ಜನ ಉಂಟು.
5: 5 ಜನ? ಅರೆ, ಎಷ್ಟು ಜನ ಇದ್ರು?
7: ಜನ 3 ಜನ ಇದ್ರ, ಅಮ್ಮ ಅಪ್ಪ ನಾನು.
5: ಅಮ್ಮ ಅಪ್ಪ ನೀವು? ಅಂದ್ರೆ ದನ ಚಾಕ್ರಲ್ಲಿ ನೀವೇ
7: ಮಾಡುದು
5: ಹೈನುಗಾರಿಕೆ ನಿಮ್ದೆ? ಎಷ್ಟು ಹಾಲು ಕರೀತ್ರಿ?
7: ಹಾಲೊಂದು 25 ಲೀಟರ್ ಕೊಡುತ್ತೆ
5: ದಿನ.
7: ಡೈರಿಗೆ ಕೊಡು. ಅವಾಗ ಜಾಸ್ತಿ ಇತ್ತು, ಈಗ ಎಲ್ಲ ಒಂದೊಂದು ಗಬ್ಬ ಕೊಟ್ಟು ಒಂದೊಂದು ಗಬ್ಬ ಕೊಟ್ಟುದಿಲ್ಲ, ಹಾಗೆ ಉಂಟು.
5: ಹಂಗೆಲ್ಲ ಆತಿತ್ತು. ಸೊ ನೀವು 5 ದನದ್ದು ಗೊಬ್ಬರ ನಿಮ್ಗೆ ಗೆದ್ದಿಗೆ ಎಲ್ಲದಕ್ಕೂ ಸಾಕತ್ತ?
7: ಸಾಕಾಗತ್ತೆ, ತೋಟಕ್ಕೆ ಗೆದ್ದಿಗೆಲ್ಲ
5: ಪಟ್ಟಿ ಗೊಬ್ಬರ.
7: ಗೊಬ್ಬರ ಗ್ಯಾಸ್ ಮಾಡಿತ್ತು.
5: ಅದು ಇತ್ತ ಮತ್ತೆ
7: ಅದ್ರಲ್ಲಿ ಅನ್ನ ಎಲ್ಲ ಮಾಡಿತ್ತು.
5: ಗೊಬ್ಬರ ಗ್ಯಾಸ್ ಗಾಗಿ ಕರಡ್ಕಲ್ಲ, ಅದು ಯಾರು ಮಾಡುದು?
7: ಅದು ನಮ್ದು ಅಪ್ಪ ಮಾಡುದು.
5: ಅಪ್ಪ ಮಾಡುದ? ಯಾಕಂದ್ರೆ ಕೃಷಿಕರ ಮನೆಯಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಜನ ಬೇಕೆ. ಒಂದೇ ಮನೆಗೆ ಯಾರಿದ್ರು ಅವ್ರು ಒಬ್ಬರಾದ್ರೂ ಒಬ್ಬರೇ ಮಾಡ್ದ
7: ಹೈಕೊಳ್ಳುತ್ತ, ಹಂಗೆ ಎಲ್ಲ ಸಲ ಹೈಕೊಳ್ಳುದಿಲ್ಲ. ಗದ್ದೆ ಕೆಲಸಕ್ಕೆಲ್ಲ ಹೈಕಂತತ್ತ
5: ಕೃಷಿಕರಲ್ಲಿ ನಾನು ಇದು ಮಾಡ್ಕ ಅದು ಮಾಡುಕಾಗಂತ ಏನಿಪ್ಪುದಿಲ್ಲ. ಮನೆಗೆ ಎಲ್ಲ ಕೆಲಸನೂ ಅವ್ರು ಮಾಡ್ತಾರೆ. ಗದ್ದೆ ಗಿಳೋದ್ರಿಂದ ಹಿಡಿದು ಇಲ್ಲಿ ಮನೆ ಬದಿ ಕೆಲಸ ಬದುಕೆ ಅಂತ ಎತ್ತು ಎಲ್ಲ ಮಾಡುವಂತ
7: ಸೇರಿಸಿ ಮಾಡುದು. ನಾವು 3 ಜನ
5: ಸೇರ್ಕೊಂಡು
7: ಅಮ್ಮ ಒಳಗ್ ಮಾಡುದು, ನಾನು ಅಪ್ಪಯ್ಯ ಹೊರಗಡೆ ಮಾಡುದು.
5: ಪ್ರಗತಿ ಪರ ರೈತ ನೀವು ಆಗಿರೋದ್ರಿಂದ ಯಾವ್ದೆಲ್ಲ ಬೆಳಿ ನೀವು ಬೆಳಿತ್ರಿ ಹೇಳಿ ಕಂಬ?
7: ಭತ್ತ, ಅಡಿಕೆ.
5: ಭತ್ತ ಒಂದೆಷ್ಟು ಬೆಳಿತ್ರಿ ವರ್ಷಕ್ಕೆ?
7: ಭತ್ತ ಒಂದು 35 ವರ್ಷಕ್ಕ ಒಂದ 40 ಕ್ವಿಂಟಲ್ ಆಗತ್ತೆ.
5: 40 ಕ್ವಿಂಟಲ್? ನೀವು ನಿಮ್ ಮನೆಗೆ ಇಟ್ಕೊಂಡು ಮತ್ತೆಲ್ಲ ಮಾಡ್ತೀರಿ?
7: ಊಟಕ್ಕೆ ಇಟ್ಕೊಳತ್ತೆ, ಮತ್ತೆಲ್ಲ ಮಾರಾಟ.
5: ಈಗ ಅದ್ ಹೆಂಗ್ ಅದು ಅಲ್ಲಿ ಮಿಷಿನ್ ಬಂದೆ ನಿಮ್ಮ?
7: ಇಲ್ಲ, ನಾವು ಮಿಲ್ಲಿಗೆ ತಗೊಂಡು ಹೋಗತ್ತೆ.
5: ಅಲ್ಲ, ಕುಯ್ಯುದ ಹೆಂಗೆ?
7: ಮಿಷಿನ್ ಬರತ್ತೆ,
5: ಮಿಷಿನೇ.

0: ಹುಡುಕಿ ಕೊಡೋದು. ಓಕೆ ಓಕೆ. ಸೊ ಹಾಂಗಾಗಿ ಸುಜಾತಾ ಶೆಟ್ರ ಮತ್ತೆ ತೋಟ ಮಾಡ್ತಾರೆ, ತೋಟಗಾರಿಕೆ ಎಂತ ಮಾಡ್ತಾರೆ?
1: ಅಡಿಕೆ
0: ಎಷ್ಟು?
1: 1,000 ಗಿಡ ಉಂಟು.
0: ಅದು ಅಡಿಕೆ ಸುಲುದು
1: ಅದೆಲ್ಲ ಒಂದೊಂದ್ಸಲಿ ಹಾಗೆ ಕೊಡುತ್ತೆ, ಇಡಿ ಒಂದೊಂದ್ಸಲಿ ಜನ ಸಿಗದೆ ಇದ್ದಲ್ಲಿ ಒಂದೊಂದ್ಸಲಿ ಸೊಲಿತ್ತು, ಈಗ ಸೊಲಿಲಿಲ್ಲ. ಇತ್ತು
0: ಇನ್ನೀಗ ಸ್ವಲ್ದು ಕೊಡುದು ಹಾಗೆ ಕೊಡ್ತಾರೆ.
1: ಅದ ಎಂತ ಅಂತೇಳಿ
0: ಮಳೆಗಾಲದ ರೇಟಿಗೆ ವೇಟ್ ಮಾಡ್ತಾ ಇದ್ರಿ ನೀವು?
1: ರೇಟ್ ಇಲ್ಲಲ್ಲ, ನಾವು ಬೆಳೆದ ಬೆಳೆಗೆ ರೇಟ್ ಇಲ್ಲ, ಅವ್ರದ್ದೆಲ್ಲ ರೇಟ್ ಉಂಟು.
0: ರೈತರ ದುರಂತವೇ ಇದು.
1: ಸಾಗುವಳಿ ಮಾಡ್ರೆ ನವಿಲ ಮತ್ತೆ ಮಿಗ ಮತ್ತೆ ಹಂದಿ ಅದನ್ನ ಬೆಚ್ಚುದಿಲ್ಲ, ಅದು ನಮ್ ಮನೆಗೆ ಬಂದ್ರ ಮೇಲೆ ನಮ್ದು, ಇಲ್ಲಾಂದ್ರೆ ಗದ್ದೆಲಿದ್ದು ನಮ್ದಲ್ಲ.
0: ನಿಮ್ಗೆ ಕೆಲವು ಸಲ ಬೇಡ ಮರ
1: ಸಾಕು, ಬೇಡ ಬೇಡ ಅಂತ ಹಳಿಯರು ಕೇಳುದಿಲ್ಲ.
0: ಹಳಿಯರ್ ಕೇಳ್ತಿಲ್ಲ,
1: ನಮ್ದು ಅಪ್ಪ ಕೇಳುದೇ ಇಲ್ಲ, ಮಾಡ್ಲೇಬೇಕು.
0: ಅಪ್ಪ ಹೆಂಗೆ ಎಷ್ಟು ವರ್ಷ?
1: ಅವ್ರಿಗೆ ಈಗ 70
0: ಈ ಹಳೆ ರಿಪ್ಪಲರಿಗೆ ಕೃಷಿ ಇರುತ್ತೆ.
1: ಅಪ್ಪ ಇಪ್ಪಲರಿಗೆ ಇರುತ್ತೆ, ಆಮೇಲೆ ಇಲ್ಲ.
0: ಈಗ ಇದು ತೆಂಗು ಕೃಷಿ?
1: ತೆಂಗು ಉಂಟು.
0: ಎಷ್ಟಿದೆ
1: ಕಾಯಿ? ವರ್ಷಕ್ಕೊಂದು 2,000-3,000 ಕಾಯಿ. ಮಂಗ ಬೆಚ್ಚುದಿಲ್ಲ.
0: ಮಂಗನ ಕಾಯಿಗೆ ಮಂಗನ ಕಾಟ, ಮೇಲೆ ಮಂಗನ ಕಾಟ, ಕೆಳಗಿದಕ್ಕೆ ಮಿಗಗಳ ಕಾಟ,
1: ಎಲ್ಲ ಬಿಟ್ಟು ಉಳದಿದ್ರೆ ನಮ್ಗೆ
0: ಅವರೆಲ್ಲ ತಿಂದು ಬಿಟ್ರೆ. ಸೊ ನೀವೊಂದು ವರ್ಷಕ್ಕೆ ಕೃಷಿಯಲ್ಲಿ ಬದುಕನ್ನ ನೀವು ಕಟ್ಕೋತೀರಂದ್ರೆ ಎಷ್ಟು ಎಕರೆ ಭೂಮಿಯಲ್ಲಿ ನಿಮ್ದು ಈಗ ಒಟ್ಟು ಕೃಷಿ, ತೋಟಗಾರಿಕೆ ಅಡಿಕೆ ಎಲ್ಲ ಆತಿತ್ತು ಹೇಳಿ?
1: 6 ಎಕರೆವರೆಗೆ ಉಂಟು.
0: 6 ಎಕರೆವರೆಗೆ ಇದು ಕೃಷಿ ಭೂಮಿ ಬಿಟ್ಟು. ನಿಮ್ದು ಗೆದ್ದೆಲ್ಲ ನಿಮ್ದು ಸ್ವಂತ ಇತ್ತು?
1: ಸ್ವಂತ ಉಂಟು.
0: ಜೊತೆಗೆ ಅದರೊಟ್ಟಿಗೆ ಹಡ್ಬಿದ್ದು ನೀವು ಮಾಡ್ತಿದ್ರೆ ಎಲ್ಲ ಒಟ್ಟಾಗಿ ಕಂಡ. ಓಕೆ. ಸೊ ಹಾಂಗಾಗಿ ಒಂದು ಭತ್ತ ಚೆಲ್ಲುದು ನೀವು? ಬಿತ್ತನೆ ಮಾಡುದು? ಅದನ್ನೇನ್ ತೆಗ್ದ ಸಸಿ ತೆಗ್ದ ಆಗಿ ಒಯ್ಯಿನಿ ಆಗಿ ನೆಡಿನಿ?
1: ಮೇಡಮ್ ಅದು ನಮ್ಗೀಗ ಅದು ಲಾಭ ಇಲ್ಲ.
0: ಆಗಿ ಒಯ್ಯಿನಿ ನೆಡಿ,
1: ಒಯ್ದು ನೆಟ್ಟಿದ್ರೆ ಲಾಭ ಇಲ್ಲ. ಖರ್ಚು ತುಂಬಾ ಖರ್ಚಾಗತ್ತೆ, ಅದಕ್ಕೋಸ್ಕರ ನಾವು ಬಿತ್ತನೆ ಮಾಡುದು.
0: ಅದೇ ಈಗಿನವರು ಎಲ್ಲ ನೆಯ್ಯುದು ಒಯ್ಯುದು ನೆಡುದು ಎಲ್ಲ ಬಿಟ್ಬಿಟ್ಟಿರ್ ಜನ ಇಲ್ಲ. ಅಪ್ಪ ಎಂತದ ಒಂದ್ ಭೂಮಿ ತಾಯಿ ಕೊಟ್ಟಷ್ಟಂತ ದೇವ್ರ ಮೇಲೆ ಭಾರ ಹಾಕಿ ಚೆಲ್ಲಿ ಬಪ್ಪುದು. ಈಗ
2: ನೇರ ಬಿತ್ತನೆ ಒಳ್ಳೆ ಲಾಭ ಹೆಚ್ಚಿನ ಅಂದ್ರೆ ನಾವು ಈಗ ಅಗಿ ಹಾಕಿ ಮ್ಯಾಟ್ ಆಗಿ ತಂದು ನಟ್ರು ಬಿ ನಮ್ಮಲ್ಲಿ ನೆರೆ ಬಪ್ಪು ಜಾಸ್ತಿ, ಹಾಗಾಗಿ ನೆರೆ ಬಂದು 1 ವಾರ ಇದ್ದು ಕೊಳ್ದೆ ಹೋಗುತ್ತೆ. ಅದ್ ನೇರ ಬಿತ್ತನೆ ಮಾಡ್ರೆ ಒಂದ್ 15 ದಿನದಲ್ಲ ಮಳೆ ಬಂದ್ರು ಬಿ ಅದ ತನ್ನಷ್ಟಕ್ಕೆ ಯಾರು ಬಿಸಿಲ್ಕಾದ್ರು ಒಂದೊಂದ್ ಇದ್ರೆ ಹಿಂಡ್ ಹೊಡೆದ ತುಂಬಾ ಲಾಭ ಆಯ್ತು ನಮ್ಗೆ. ದಪ್ಪ ಇದ್ದಲ್ಲಿ ಸಸ್ತು ನಟ್ಟೆ ಒಳ್ಳೆ ಆಯ್ತು. ಆದ್ರೆ ಇದು ನಾವು ಬಿತ್ತಿದ್ರೆ ಇನ್ನೊಂದ್ಸಲ ಮತ್ತೆ ಅಗಿ ಹಾಕಿ ನಡಕ್ ನಾವು ಕೊಳ್ದೆ ಹೋಗ್ತದ ಮತ್ತೆ ಚೆನ್ನೇ ಇಲ್ಲ.
0: ಈಗ ನೀವು ದಪ್ಪ ಇದ್ದಲ್ಲಿ ಸಸ್ತು ಅಂದ್ರೆ ಅದನ್ನ ಕಿತ್ತು ಎಲ್ಲಿ ಖಾಲಿ ಇದೆ
2: ಅಲ್ಲೆಲ್ಲ ಫುಲ್ ಪ್ಯಾಚ್ ಅಪ್ ಬಿಟ್ಟ ಸ್ಥಳ ತುಂಬುತ್ತಂತ್ರ
0: ಬಿಟ್ಟ ಸ್ಥಳ
2: ಗೆದ್ದಿದ್ದೆಲ್ಲ ತುಂಬಬಹುದು ಒಂದು ಖಾಲಿ ಇದ್ದಲ್ಲಿ ಜಾಗ ಬಿಡುದಿಲ್ಲ.
0: ಓಕೆ. ಈಗ ಇದು ಕಳೆ ಕೀಳುದೊಂದು ಬತ್ತಲ್ಲ ಮರ್ರೆ ಮುದ್ದದಲ್ಲೇ
2: ಅದು ನಾವು ಬೀಜ ಹಾಕಿ 3 ದಿನಕ್ಕೆ ಕಳೆನಾಶಕ ಹಾಕತ್ತ ಅದ್ ನೀರ್ ಮಳೆ ಬರ್ಲ 3 ಇಂಚ್ ನೀರ್ ಇದ್ರೆ ಅದ್ ಫುಲ್ ಪ್ಯಾಚಪ್ ಆತ ಎಲ್ಲರೂ ನೆರಿ ಬಂದ್ ಹೋಯ್ತಂದ್ರೆ ಅದು ಕಳೆನಾಶಕ ಬೆಳ್ಕೊಂಡು ಹೋಗ್ತ ಮತ್ತ 21 ದಿನ ಈ ಕಿತ್ತು ನಟ್ಟಿ ಒಂದು 3 ದಿನ ಆದ್ಮೇಲೆ ಮತ್ ನೀರ್ ತುಂಬಿಸಿ ಮತ್ ಕಳೆನಾಶಕ ಹಾಕ್ರೆ ಫುಲ್ ಕಳೆ ಎಲ್ಲ ಇದ್ದಿದ್ರೆ ಹೊತ್ತ.
0: ಓಕೆ.
2: ಕುರ್ಬುಲ ಇಲ್ಲಂದ್ರೆ ನಾವು ನೇರ ಕೀಳತ್ತ ಮತ್ತೆ ವೀಲ್ಡರ್ ಎಲ್ಲ ಓಡಿಸೋಕೆ ಆತಿಲ್ಲ ಬಿತ್ತನೆ ಮಾಡ್ರಿ.
0: ಕರೆಕ್ಟ್. ಅದ್ ಲೈನ್ ಆಗಿ ಇಪ್ಪುದಿಲ್ಲ
2: ಅದು ಕೆಲವು ಜಾಸ್ತಿ ದಪ್ಪ ಇದ್ರು ಬಿ ಅದು ಮಾಡಿದಿ ನಾನು ನೇರ ಬಿತ್ತನೆ ಮಾಡಿ ಮಧ್ಯೆ ಆಗಿನೂ ತೆಳು ಇದ್ರೆ ಜಾಸ್ತಿ ಇದ್ರೆ ನಮ್ಗೆ ಈರುಳ್ಳಿ ಜಾಸ್ತಿ ಕೊಡುದಿಲ್ಲ ಅದು ಬರೀ ಹುಲ್ಲು ಹುಟ್ಟುತ್ತ ಬಿಟ್ರೆ ಭತ್ತ ಬತ್ತಿಲ್ಲ ಹಾಗಾಗಿ ನಾವು ಮಧ್ಯೆ ವೀಲ್ಡರ್ ಓಡಿಸಿ ಅದನ್ನು ನಾವು ಚೆಂದ ಮಾಡಿ ಸಾಲ ನಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಜಾಗ ಬಿಡುದು ಅದನ್ನ ವೀಲ್ಡರ್ ಓಡಿಸಿ
0: ಉಳಿದೆಲ್ಲ ಹೊರ ಓಡಿಲ್ಲ
2: ಅಂದ್ರೆ ನಮ್ಗೆ ಆಗ್ಲಿಕ್ಕೆ ಆ ಮಕ್ ಇದ್ದು ನಾವು ಹಿಂಡ್ಲು ಹೊಡ್ಕೊಂಡು ಜಾಸ್ತಿ
0: ಆಗ್ತಾರೆ
2: ಮತ್ತೆ ಅಲ್ಲಿ ನಲು ಆಗ್ತ ಒಳ್ಳೆ ಆಗ್ತ
0: ನಲು ಅಂದ್ರೆ
2: ಗನ ಆಗಿನೆಲ್ಲ ಕೀಳತ್ ಮಧ್ಯೆ ಲೈನ್ ಆಗಿ ಯಾವ್ದಿಲ್ಲ ಇತ್ತಂದ್ರೆ ಆ ಗೊಬ್ಬರ ಅಡಿವತ್ತ ಅಂದ್ರೆ ಕೆಸರು ಮೇಲೆ ಬತ್ತ ಅಷ್ಟೊತ್ತಿಗೆ ಅವ್ರು ಫ್ರೀಡಮ್ ಸಿಕ್ಕತ್ತೆ ಸಸಿಗಳಿಗೆ ಫ್ರೀಡಮ್ ಸಿಕ್ಕತ್ತೆ ಬೇರೆ ಗಾಳಿ ಹೋಗ್ತ ಬುಡುಕ್
0: ಜಾಗ ಸಿಗುತ್ತೆ
2: ಜಾಗ ಸಿಕ್ಕತ್ತೆ ಒಳ್ಳೆ ಆಗ್ತ ಅದು ಮಾಡೋದು ಕಷ್ಟ ಮಾತ್ರ ನಾನಾಯ್ ಮಾಡ್ತೀನಿ ನಾ ಜನ ಹಾಕೋದಿಲ್ಲ ನಾ ವೀಡರ್ ಹೊರಸದಿಂದ ಹಿಡಿದು ಗೊಬ್ಬರ ಹೊರದಿಂದ ಪ್ರತಿಯೊಂದು ನಾ ಮಾಡ
0: ಗೊಬ್ಬರನೊಬ್ಬರೇ ಹೊರತ್ರೆ
2: ನಾ ಹೊರತ್ ನಮ್ಮ ಪಪ್ಪ ನೆಗ್ಗಿ ತುಂಬಿಸಿ ನಾ ಹೊತ್ತಾಕದ್ ನಾ ಜನ ಹಾಕೊಂಡು ಮಾಡುದೇ ಇಲ್ಲ ಒಳ್ಳೆ ಮಾಡ
0: ಅಡ್ಡಿಲ್ಲ ಮಾರ ದೇವ್ರು ಹಿಂಗೆ ಇಟ್ಟಿರ್ಲಿ ಪಪ್ಪ ತುಂಬುದು ತಲೆ ಮೇಲೆ
2: ಜನ ಹಾಕಿ 1,000 ರೂಪಾಯಿ ಕೊಡಕ ಅದೇ ನಾವು ದಿನಕ್ಕೆ ಬೆಳಿಗ್ಗೆ 7 ಅವರ್ ಕೆಲಸ ಸಾಯಂಕಾಲ 7 ಅವರ್ ಕೆಲಸ ಮಾಡ್ರೆ ಒಂದಿನಕ್ಕಿಂತ ಕೆಲದಕ್ಕಿಂತ ಜಾಸ್ತಿ ಮಾಡತ್
0: ಪ್ರೇಮ ಶೆಟ್ಟರ್ ನನ್ ಫೇವ್ರೇಟ್ ಕೆಲಸ ಅದ್ ಗೊತ್ತಾ ಗೊಬ್ಬರ ಹೊರದು ನಂಗೆ ಇಷ್ಟ ಗೊಬ್ಬರ ಹೊರದು
2: ಗೊಬ್ಬರ ಹೊರದು ದನ ಗೊಬ್ಬರ ಹಟ್ಟಿ ಈ ನಮ್ದು ಈಗ ಮನಿ ಸ್ವಲ್ಪ ಕಟ್ತಿತ್ತಲ್ಲಿ ಆಚೀಚಿಗಾಯ್ತು ಬಿಟ್ರೆ ನಾವು ಹೈನುಗಾರ ಮೊದ್ಲು ಎಮ್ಮಿ ಎಲ್ಲ ಸಾಕ್ತಿದ್ದು ನಾವು 3 ಎಮ್ಮಿ ಇದ್ದಿತ್ತು ಎಮ್ಮಿ ಸಾಕಿ ನಾವು ಎಮ್ಮಿ ಕರ್ದು ಡೈರಿ ಕೊಡ್ಬೇಕು ಯಾವಾಗ ಮಿಷನ್ ಇರ್ಲಿಲ್ಲ ಕೈಯಂಗೆ ಎಳಿಬೇಕು ನಾವು 9 ತಿಂಗಳು ಗರ್ಭಿಣಿ ಯಾರು ಅಂದ್ ಕರ್ದು ಆಸ್ಪತ್ರೆ ಹೋಗಿ ಡೆಲಿವರಿ ಮಾಡ್ಕೊಂಡು
0: ನಾರ್ಮಲ್ ಡೆಲಿವರಿ
2: ನಾರ್ಮಲ್ ಆಗಿಲ್ಲ ಸೀಸರಿನ ಸೀಸರಿನ ಕೊಯ್ಯ ಇಲ್ಲಿ ಕಾಯ್ಲಿಲ್ಲ ಮತ್ತೆ 9 ತಿಂಗಳು ಗರ್ಭಿಣಿ ಆದ್ರೂ ಟೆಸ್ಟಿಗೂ ಅಪಾಗ

0: ಅದಕ್ಕೆ ಹೇಳುದು ಕೃಷಿ ಮಹಿಳೆಯರು ಸ್ಟ್ರಾಂಗ್ ಅಂತ, ಮೆಂಟಲಿ ಫಿಸಿಕಲಿ ಎರಡೂ ತರದಲ್ಲಿ. ಎಷ್ಟು ಒಟ್ಟು ಟೋಟಲ್?
1: ಕೃಷಿ ಅಂದ್ರೆ ತುಂಬಾ ಖುಷಿ ಅಂದ್ರೆ, ಈ ಭತ್ತದ ಗದ್ದಿನಲ್ಲಿ ಅಡಿಕೆನೇಲಿ ಅದಕ್ಕೋಸ್ಕರ ನಾವು ಈಗ ಕೃಷಿ ಸಖಿ ತಗೊಂಡು ನಮ್ಗೆ ನಾಲೆಜ್ ಸಿಕ್ಕತ್ತೆ. ಸಂಬಳ ಅದ್ರಲ್ಲಿ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ ಸಿಕ್ಕತ್ತಲ್ಲ. ವಿಜ್ಞಾನಿಗಳೊಟ್ಟಿಗೆ ಮಾತಾಡ್ಲಕ್ಕ ಎಂತ ಸಮಸ್ಯೆ ಇದ್ರು ಕೇಳಲಕ್ಕ
0: ನೀವು ವಿಜ್ಞಾನಿಗಳೊಟ್ಟಿಗೆಲ್ಲ ಮಾತಾಡ್ತೀರ?
1: ಹೌದಪ್ಪ, ನಮ್ಗೆ ಟ್ರೈನಿಂಗ್ ಇರುತ್ತೆ, ಕೆ ವಿ ಕೆಲ ಆ ದಿನ ಟ್ರೈನಿಂಗ್ ಇರುತ್ತೆ, ಅದ್ರಲ್ಲಿ ನಾವು ಭಾಗವಹಿಸುತ್ತೆ. ಅಷ್ಟೊತ್ತಿ ನಮ್ಗೆ ಎಂತ ಸಮಸ್ಯೆ ಇದ್ರು ಕೇಳಿ ಅವ್ರ ಹತ್ರ ಪರಿಹಾರ ತಗೊಳ್ಳಕ್ಕ
0: ಗುಡ್.
1: ಅಷ್ಟು ನಮ್ಗೆ ಆ ನಾಲೆಜ್ ಸಿಕ್ಕ, ನಮ್ಗೆ ಸಿಕ್ಕೋರಿಗೆ 4,000 ಸಂಬಳ, ಅದಿತ್ತಕ್ಕೂ ಸಾಕು, ನಂಗೆ ತಿರುಗೋದು ಪೆಟ್ರೋಲಿಗೂ ಸಾಕತ್ತಿಲ್ಲ. ಅದಕ್ಕಿಂತ ಹೆಚ್ಚು ನಾಲೆಜ್ ಸಿಕ್ಕತ್ತಲ್ಲ ನಮ್ಗೆ.
0: ಈಗ ನೀವು ಕೃಷಿ ಸಖಿಯಾಗಿ ಎಲ್ರಿಗೆ ಹೆಂಗ್ ಹೆಲ್ಪ್ ಮಾಡ್ರಿ? ನಿಮ್ಮ
1: ಪ್ರತಿಯೊಂದು ಈಗ ಪಿಎಂ ಕಿಸಾನ್ ಇಂದ ಹಿಡ್ದು ಅವರಿಗೆ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ತಾರ್ಪಲ್ ಇರ್ಬೋದು, ಪೈಪ್ ಇರ್ಬೋದು, ಪ್ರತಿಯೊಂದು ಮೆಸೇಜ್ ಹಾಕಿ ಕಡೆ ಸಿಗ್ದವರಿಗೆ ಹೇಳಿ, ಫೋನ್ ನಂಬರ್ ಇದ್ರೆ ಇನ್ನೊಬ್ರಿಗೆ ಬೇಕಲ್ಲ, ಅವರಿಗೆ ಯಾವ್ದು ಇಲ್ಲ ಕೆಲವರಿಗೆ, ಅದನ್ನ ಹೇಳಿ ಎಲ್ಲರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತೀವಿ. ಮಳ್ಳಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ ಸುಮಾರು ಜನ ಪೈಪ್ ಕಟ್ಟಿದ್ರು.
0: ಬೆಸ್ಟ್ ಕೃಷಿ ಸಖಿ ಅವಾರ್ಡ್ ತಗೊಂಡಿದ್ರೆ ನೀವು, ವೆರಿ ನೈಸ್. ಮೊಳಹಳ್ಳಿಯಲ್ಲಿ ಅಲ್ಲ, ನಂಗೆ ಖುಷಿ ಅದೆಂತ ಗೊತ್ತ, ನಿಮ್ಗೆ ಆ ಪ್ರೀತಿ, ಆ ಕೆಲಸದ ಮೇಲೆ ಪ್ರೀತಿ, ಅದು ಹೇಳೋದಿಗೆ ಎಷ್ಟು ಎಕ್ಸೈಟ್ ಆಗ್ತಿದ್ರಿ ನೀವು.
1: ಅಷ್ಟು ಖುಷಿ ಆಗ್ತದೆ
0: ಅಲ್ಲ ಮರ್ರೆ. ಈಗ ಕಾಣಿ ನಮ್ಮಂತರ ಕೃಷಿ, ಆ ಕೃಷಿ ಗೆದ್ದಿಗೆ ಇಳಿಕ ಬೆನ್ನು ಐತಿ ಅಪ್ಪ, ಯಾರು
1: ಗೆದ್ದಿಗೆ ಬೆನ್ನು ಇದೆ, ಮೈ ಕಂಡ ಐಕಂಡ್ರೆ ಬೆನ್ನು ಸ್ಟಾರ್ಟ್ ಆಗ್ತ, ಕೆಲಸ ಮಾಡಿದ್ರೆ ಫ್ರೀಡಮ್
0: ಖುಷಿ ಆಗ್ತ
1: ಖುಷಿ.
2: ನಮ್ಮ ಇದಕ್ಕೆಲ್ಲ ಬಂದಿರ ನಮ್ಮ ಏರಿಯಕ್ಕೆಲ್ಲ ಅವ್ರು ಹೇಳುದು, ನಮ್ದಂದ್ರೆ ಎಲ್ಲ ಒಂದೇ ಸೈಡ್ ಅಲ್ಲಿ ಇರೋದು, ಈ ತರದ ಗೆದ್ದಿ ನಂಗೆ ಸಿಕ್ಕಿದಿತ್ತು, ನಾನು ಮತ್ತಿಷ್ಟು ಮಾಡ್ತಿದ್ದೆ
0: ಅಂತ ಪ್ರೇಮ ಶೆಟ್ಟರ್ ಹೇಳುದ.
2: ಒಂದು ಈಗ ಒಂದ್ ನಮ್ಗೆ ಈಗ ಏನಾರ ನಮ್ಗೆ ಈಗ ಕೃಷಿ ಸಖಿನ ಎಲ್ಲಾ ಪಂಚಾಯತ್ ಅಲ್ಲೂ ಅವ್ರು ಆಯೋಜನೆ ಮಾಡಿರ, ನೇಮಕ ಮಾಡ್ಯಾರ. ಆದ್ರೆ ಒಂದು ದುರಂತ, ಕೃಷಿ ಸಖಿಯರಿ ಸಂಬಳವೇ ಇಲ್ಲ, 4,000 ರೂಪಾಯಿ ಸಂಬಳ ಅಂದ್ರೆ ಎತ್ತಿಗೂ ಸಕ್ಕತ್ತಿಲ್ಲ, ಅದಕ್ಕೆ ಅವ್ರ ಪೆಟ್ರೋಲ್ಗೆ ಸಕ್ಕತ್ತಿಲ್ಲ, ಅವ್ರ ಕೆಲಸ ಹೆವಿ ಇರುತ್ತೆ. ಎನಿ ಟೈಮ್ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಫೋನ್ ಅಲ್ಲೇ ಇರ್ತಾರೆ, ಜನರಿಗೆಲ್ಲ ಮೆಸೇಜ್ ತರ್ತಾರೆ. ನಮ್ದು ಒಂದೇ ಅಂತಂದ್ರೆ ಮೊಳಹಳ್ಳಿಗೆ ಕೃಷಿ ಇಲಾಖೆ ಇತ್ತಂದು ಹೆಚ್ಚಿನ ಜನರಿಗೆ ಗೊತ್ತಿರ್ಲಿಲ್ಲ. ಎಲ್ಲೋ ದೊಡ್ಡ ದೊಡ್ಡವರೆಲ್ಲ ಕೃಷಿ ಮಾಡಿದವ್ರು, ಅವ್ರ ಆ ಬೆನಿಫಿಟ್ ತಕ್ಕಂತಿದ್ರು, 10 ಎಕರೆ 5 ಎಕರೆ ಇದ್ದಾರಲ್ಲ. ಆ ನಮ್ಮ ಸಣ್ಣ ಸಣ್ಣ ರೈತರಿಗೆ ಅದ್ರ ಬಗ್ಗೆ ಎಂತದ್ದು
0: ಗೊತ್ತಿಲ್ಲ.
2: ಅದು ನಮ್ ಕೃಷಿ ಸಖಿ ಆರ್ಮೇನೆ ಎಷ್ಟೊಂದ್ ಫೆಸಿಲಿಟಿ ನಮ್ ಮೊಳಹಳ್ಳಿ ಗ್ರಾಮದ ಜನರು ಪಡ್ಕೊಂಡಿರೋದು ನಮಗ್ ಖುಷಿ ಆಗ್ತ. ಕೃಷಿ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಕೃಷಿ ಇಲಾಖೆ ಎಲ್ಲಂದೇಳಿ ಈಗ ಮೊನ್ನೆವರೆಗೂ ಇವರೇ ತೋರ್ಸೋದು, ಇವರೇ ಕರ್ಕೊಂಡು ಹೋಗೋದು, ಇವರೇ ತೋರ್ಸೋದು. ಮಸ್ತ್ ಹೆಲ್ಪ್ ಮಾಡಿ
0: ಕೆಲಸ ಮಾಡ್ತಾರೆ.
2: ಅಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿ ಅವ್ರು ಇದ್ರು, ವೈಯಕ್ತಿಕವಾಗಿ ಮಸ್ತ್ ಕಷ್ಟದಲ್ಲಿದ್ರು, ತುಂಬಾ ಕಷ್ಟ. ಆದ್ರೆ ಜನರಿಗೆ ಒಂದು ಚೂರು ತೋರ್ಸ್ಕಂತಿಲ್ಲ, ಒಂದೊಂದ್ ಮಾತ್ರ ಬಹಳ ಖುಷಿ ಆಯ್ತು ನಮ್ಗೆ, ಇಂತ ಹೆಂಗಸರೆಲ್ಲ ಇರ್ತಾರಲ್ಲ.
0: ನಿಜವಾಗ್ಲು ವೆರಿ ಸ್ಟ್ರಾಂಗ್. ಅದೇ ರೇಡಿಯೋ ಕುಂದಾಪುರ ಕೇಂಬರೆಲ್ಲ ಒಂಚೂರು ಕೇಳಿ ಅಂತಂದ್ರೆ, ಈ ಕೃಷಿ ಸಖಿ ಪಶು ಸಖಿ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗೆಲ್ಲ ಒಂಚೂರು ಈಗ ನಾವೇ ಕಾಂತು ಪೆಟ್ರೋಲ್ ಹಾಕುದು ಎಷ್ಟು ಕಷ್ಟ ಅನ್ನೋದು. ಒಂದ್ಸಲ ಹಾಕೋಣ ಅಲ್ಲಿ ನಿಲ್ಗೋದು ಪುರ್ರ ಖಾಲಿ ಆಗಿರತ್ತೆ, ಅದು 200 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕ್ರೆ ಎಲ್ಲಿಗೂ ಸಾಲ.
2: ಬೇರೆ ಸಿಬ್ಬಂದಿಗಳೆಲ್ಲ ಇರ್ತಾರ ಆಯಾ ಪಂಚಾಯತ್ ಅಲ್ಲಿ, ಅವ್ರಿಗೆಲ್ಲರೂ ಸ್ಯಾಲ್ರಿ ಜಾಸ್ತಿ ಮಾಡ್ಯಾರ. ಆರ್ ಕೃಷಿ ಸಖಿಯರಿ ಮಾತ್ರ ಎಂತದು ಇರ್ಲಕ ಸಂಬಳ. ಆರ್ ವಾರದಲ್ಲಿ ಒಂದೆರಡ್ ಸರಿ ಅವರು ಕಂಪಲ್ಸರಿ ಕೃಷಿ ಇಲಾಖೆಗೆ ಬರ್ಲೇಬೇಕಾ ಮೊಳಹಳ್ಳಿ. ಅಲ್ಲಿಗೆ ಪೆಟ್ರೋಲ್ ಚಾರ್ಜ್, ಅವ್ರದ್ದು ರಿಕ್ಷಾ ಚಾರ್ಜ್. ನಮ್ಮ ಮರತೂರು ಮೊಳಹಳ್ಳಿಯಲ್ಲೆಲ್ಲ ಬಸ್ ಇಲ್ಲ, ರಿಕ್ಷಕ್ ಬಂದು ಬಸ್ ಸ್ಟ್ಯಾಂಡ್ ಬಂದು ಮತ್ತೆ ವಾಪಸ್ ಬರ್ಕ್. ಆ ಇದ್ನಲ್ಲ ಅವ್ರದ ಆ ಪರಿಸ್ಥಿತಿ ಅದೆಲ್ಲ ಎಣ್ಸ್ಕೊಂಡ್ರು ಬಹಳ ಅಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ ಅವ್ರದ ಇಂಟ್ರೆಸ್ಟ್ ತೋರಿಸಿ ಆ ಕೃಷಿ ಸಖಿ ನಿಭಾಯಿಸ್ತಾರಲ್ಲ, ಅದೊಂದು ಗ್ರೇಟ್.
0: ಅದನ್ನ ಮೆಚ್ಚಲೇಬೇಕು.
2: ಮತ್ತೆ ಇಡೀ ಜನರದ್ದು ಯಾರೇ ಫೋನ್ ಮಾಡ್ಲಿ, ಹಾ ನಿಮ್ಗೆ ಎಂತ ಬೇಕು, ಆರ್ ಸಿಟ್ಟಿಲ್ಲ ನಿಮ್ಗೆ. ಅವ್ರದ್ದು ಪರಿಸ್ಥಿತಿ ಅವ್ರು ಬದಿಗಿಡ್ತಾರೆ, ಅವ್ರ ಕೆಲಸ ಅವ್ರಿಗೆ ಬದಿಗಿಡ್ತಾರೆ, ನಿಮ್ಗೆ ಎಂತ ಬೇಕು. ಅದನ್ನ ಅಷ್ಟು ತಕೊಂಡು ಅವ್ರದ್ ಏನೇನು ಅಪ್ರೂಫ್ ಎಲ್ಲ ಬೇಕು ಅದನ್ನ ತಕೊಂಡು ಅವರೇ ಸ್ವತಃ ಖುದ್ದೆ ಕೃಷಿ ಇಲಾಖೆ ಕೊಟ್ಟು ಅವ್ರಿಗೆ ಫೋನ್ ಮಾಡಿ ಅವ್ರ ಮನೆಗೆ ಬಂದು ಅದನ್ನ ಹೇಳಿ ಇಷ್ಟೆಲ್ಲ ಪೇಷನ್ಸ್ ಇಟ್ಕೊಂಡು ಅವ್ರು ಮಾಡ್ತಾರ, ಅದು ಖುಷಿ.
0: ಬೇರೆಯವರಿಗೋಸ್ಕರ
2: ಅವ್ ಬೇರೆಯವರಿಗೋಸ್ಕರ
0: ಅದಕ್ಕೆ ಅವರು ಪ್ರೇಮ ಅಂತ ಹೆಸರಿಟ್ಕೊಂಡದ.
2: ನಮ್ದು ಯಾವ್ದೇ ಒಂದು ಕಾರ್ಯಕ್ರಮ ಮಾಡ್ರು ಆಕ್ಟಿವ್, ಮತ್ತೆ ಅದ್ರಲ್ಲಿ ಪಂಚಾಯತ್ ಅಲ್ಲಿ ನಾವ್ ಎಂತದೇ ಮಾಡಿ ಅದು ಮಾಡು ಇದು ಮಾಡು. ನಾನು ಹೇಳುದು ನೀವು ಯಾಕೆ ಇಷ್ಟೆಲ್ಲ ಇಂಟ್ರೆಸ್ಟ್ ತೋರ್ಸ್ಕೊಂಡು ಹೆಂಗ್ ಮಾಡ್ತೀರಿ ಅನ್ಕೊಂಡು,
0: ಹೆಂಗ್ ಸಾಧ್ಯ
2: ನಮ್ಗೆ ಕೇಮಕ್ಕೆ ಬೇಜಾರತ್ ಅವ್ರದ ಪರಿಸ್ಥಿತಿ, ಅವ್ರದ ಒತ್ತಡ, ಆ ಟೈಮ್ ಇಲ್ದೆ 20ಗೆ, ಮತ್ ಬೇರೆ ಬೇರೆ ಮೀಟಿಂಗ್ ಇರುತ್ತೆ, ಡೈಲಿ ಅವ್ರಿಗೆ ತಿರುಗಾಟ ಇರುತ್ತೆ ಕೃಷಿ.
0: ಅದ್ರ ಮಧ್ಯದಲ್ಲಿ ಗೆದ್ದ ಕೆಲಸ ಎಷ್ಟೊತ್ತಿ ಮಾಡುದಕ್ಕ?
2: ರಾತ್ 4:00 ಹೇಳ್ತಾರಂತ, ರಾತ್ರಿ 11:30-12 ಅವ್ರಿಗೆ ಕೆಲಸ. ಇದೀಗ ನಾವೀಗ ವೈಯಕ್ತಿಕ ಕಂಡದ್ದು.
0: ದೊಡ್ಡ ನಮಸ್ಕಾರ ಮಾಡ್ಕೊಂಡ ನಮಸ್ಕಾರ. ಸೀರಿಯಸ್ಲಿ ಇವರೇ ನಮ್ ಇನ್ಸ್ಪಿರೇಷನ್ ಅಂತ. ಎಷ್ಟು ಕಷ್ಟ, ಎಷ್ಟು ಕಷ್ಟ ಸಹಿಷ್ಣುಗಳು ಅಂತ ಹೇಳಿ
2: ನಾವು ಬೇರೆ ವಾರ್ಡ್ ಮೀಟಿಂಗ್ ಎಲ್ಲ ಕರೀತ್ರ ಅಷ್ಟೊತ್ತಿಗೆ ಹೇಳುದು ಅಲ್ಲ, ಊರಷ್ಟು ಕಷ್ಟ ನಿಮ್ಗಿತ್ತ. ಬೇರೆ ಇವತ್ತು ಅದ್ಲಿ ಬಪ್ಪು ಕೈಲಿಲ್ಲ ಮಾರೆ, ಆ ಮೀಟಿಂಗ್ ಬಪ್ಪು ಕೈಲಿಲ್ಲ, ಇವತ್ ನಮ್ಗದ್ ತಪ್ಪು ಕೈಲಿಲ್ಲ ಅಂತ ನಾವು ಇವ್ರದ್ದು ಉದಾಹರಣೆ ಕೊಡುತ್ತೆ. ಆ ಪರಿಸ್ಥಿತಿಯಲ್ಲಿ ಆ ಹೆಂಗ್ಸ್ ಅಷ್ಟೆಲ್ಲ ಟೈಮ್ ಕೊಟ್ಟು ಆ ಜನರಿಗೋಸ್ಕರ ಮಾಡ್ತಾರಲ್ಲ, ಹಂಗಾರೆ ಅವರಷ್ಟು ನಿಮ್ಗೆ ಕಷ್ಟ ಇತ್ತ ಪರಿಸ್ಥಿತಿ ಅಥವಾ ವೈಯಕ್ತಿಕವಾಗಿ ಅಥವಾ ದುಡ್ಡಿನಲ್ಲೂ ಎಲ್ಲದ್ರಾಗೂ ಅವ್ರಿಗೆ ಮಸ್ತ್ ಕಷ್ಟ. ಮಸ್ತ್ ಬೇಜಾರು.
0: ಆದ್ರೆ ಅದೇ ಕೃಷಿ ಸಖಿಯರು ಅವ್ರು ಮಾಡೋ ಇಂಥ ನಿಸ್ವಾರ್ಥ ಕೆಲಸಗಳಿಗೆ ಏನೀಗ ಸಂಭಾವನೆ, ಗೌರವ ಸಂಭಾವನೆ ಅಂತ ಕೊಡ್ತೀವಿ, ಅದೇನು ಸಾಲ,
2: ಏನು ಸಾಲ.
0: ದಯವಿಟ್ಟು ಸರ್ಕಾರ ಏನಾದ್ರು ಅದನ್ನ ಸ್ವಲ್ಪ ಆದ್ರೂ ಜಾಸ್ತಿ ಮಾಡ್ರೆ ಅಟ್ಲೀಸ್ಟ್ ಅವ್ರು ಪೆಟ್ರೋಲ್ ಖರ್ಚಾಗಿ ಬದುಕಲಿಕ್ಕೆ ಒಂದ್ ಸ್ವಲ್ಪ ದಾರಿ.
2: ಈಗ ನಮ್ದು ಶಾಸಕರಿಗೆ ಒಂದ್ ಮನವಿ ಮಾಡ್ಕೊಂಡೆ ಅಂದ್ರೆ ಎಲ್ಲಾ ಪಂಚಾಯತ್ ಅವ್ರು ಬಂದ್ರೆ ನಾನು ಅದ್ ಹೇಳಿದ್ದೆ ಒಂದು ಲೆಟರ್ ಕೊಡು ಅವರಿಗೆ, ಕೃಷಿ ಸಖಿಯರಿಗೂ ಏನಾದ್ರು ಅವ್ರಿಗೊಂದು ಆಗುವಷ್ಟು ಏನೋ ಸರ್ಕಾರದ ವತಿಯಿಂದ ಯಾವ ರೀತಿಯಲ್ಲಿ ಅವ್ರಿಗೆ ಸಹಾಯ ಎಷ್ಟು ಮಟ್ಟಿಗೆ ಅದನ್ನೊಂದು ಕೊಡುವ ಅನ್ಕೊಂಡು
0: ಬೇಗ ಕೊಡಿ.
2: ಹೌದು,
0: ಓಕೆ, ನಂಗೂ ಹೇಳಿ, ನಾನು ಬರ್ತೀನಿ ಒಟ್ಟಿಗೆ, ಆಯ್ತಾ? ಬೇಗ ಕೊಡಿ, ಯಾಕೆಂದ್ರೆ ಇಷ್ಟು ನಿಸ್ವಾರ್ಥತೆಯಿಂದ ಕೆಲಸ ಮಾಡೋರಿಗೆ ಏನಾದ್ರೂ ಸಿಗ್ಲೇಬೇಕು. ಈ ಕೆಲವರೆಲ್ಲ ಇರ್ತಾರ ಅಣ್ಕ ಅಣ್ಕ ಮಾಡುವಾರ, ಅವ್ರು ಬೇರೆ ಕ್ಯಾಟಗರಿ, ಬಟ್ ಇಷ್ಟು ಚಂದ ಕೆಲಸ ಮಾಡಿ
2: ಕೃಷಿ ಸಖಿ ಬಗ್ಗೆ ನಮ್ಗೆ ಎಲ್ರಿಗೂ ಸಹ, ಇವ್ರು ಒಬ್ರಿಗಲ್ಲ, ನಮ್ಮ ಒಕ್ಕೂಟದಲ್ಲಿ ಇದ್ದಾರೆ, ನಮ್ಮ ಹೊಳ್ಳಿ ಗ್ರಾಮದಾಗ ಎಲ್ರಿಗೂ ಸಹ ಎಷ್ಟೇ ಇದ್ದಿದ್ರು ಅವ್ರು ನಗಾಡ್ತಾ ಮಾತಾಡ್ತಾರೆ, ಅದೇ ಒಂದು ಖುಷಿ ಆಗ್ಬೋದು ನಮ್ಗೆ.
0: ಆಯ್ಲಿ ಆಯ್ಲಿ, ಓಕೆ. ಈಗ ಹಡ್ಬಿದ್ದ ಭೂಮಿನ ನೀವೆಲ್ಲ ಹೆಂಗಸರು ಒಟ್ಟಾಗಿ, ಎಷ್ಟು ಮನೆಯ ಹೆಣ್ಮಕ್ಳು ಒಟ್ಟಾಗಿ ಈಗ 25 ಎಕರೆ ಭೂಮಿ ಮಾಡಿದ್ದು?
2: 9 ಜನ
0: ಸೇರ್ಕೊಂಡು ಅವ ಶುರು ಮಾಡಿದ್ರೆ 2021 ನೀವು ಶುರು ಮಾಡಿದ್ದ?
2: 22 ಮಾಡಿದ್ ನಾವು, 24 ನಾವು ಶಾಸಕರನ್ನ ಕರೆದು ನಾವು ಅದನ್ನ ಆ ಮಾಡದ ಭತ್ತನ ಮಿಲ್ಲಿಗೆ ಹಾಕಿ ಅಕ್ಕಿ ಮಾಡಿ ನಾವು ಅದನ್ನ ಉದ್ಘಾಟನೆ ಮಾಡಿತ್ತು.
0: ಓಕೆ. ಆದ್ರೆ ಯಾಕೆ ಎಂಬುದ, ನೀವು ಈಗ ಎಲ್ಲರೂ ಸಾವಯವ ಸಾವಯವ ಸಾವಯವ ಅಂತ ಮಾತಾಡ್ತಿರ್ತಾರಲ್ಲ, ಈ ಸಾವಯವದ ಬಗ್ಗೆ ಯಾಕೆ ಯೋಚನೆ ಮಾಡ್ಲಿಲ್ಲ? ಅದು ಈಗ ಸಾರ ಇಲ್ಲದೆ ಹಾಕ್ರೆ ಬೆಳಕು ಆತಿಲ್ಲ ಅಂತಾನ, ಅಥವಾ ಈ ತರದಲ್ಲಿ ರಿಸ್ಕ್ ನಮ್ ತಕಂ ಕಾತಿಲ್ಲ, ಗೇಣಿ ಹಾಕಲ್ಲ, ಹೆಂಗೆ?
1: ಇಲ್ಲ ಇಲ್ಲ, ನಾವ್ ಆಕ್ಚುಲಿ ಮಾಡ್ತಾ ಇತ್ತ ಪಟ್ಟ ಗೆದ್ದೆ ಅಡ್ಜಸ್ಟ್ ಆಗ್ತಿಲ್ಲ. ಮೊದ್ಲಿಂದ ಸಾವ ಹಾಕಿ ಹಾಕಿ ಹಾಕಿ ನಾವ್ ಎಷ್ಟೇ ಗೊಬ್ಬರ ಹಾಕ್ಲಿ, ಹಟ್ಟಿ ಗೊಬ್ಬರ 100 ಅಡಿಗೆ ಹಾಕ್ರು, 5 ಕೆಜಿ ಯೂರಿಯಾ ಹಾಕ್ದಿರ ಗಿಡಕ್ಕೆ ಏನ್ತಿಲ್ಲ, ಒಂದೇ ಸಲ ಕೈದ್ ಮಾಡೋಕ್ ಆತಿಲ್ಲ.
0: ಸೊ ಎಂತ ಮಾಡ್ತಿದ್ರಿ ನೀವು?
1: ಮನುಷ್ಯ ಟಾನಿಕ್ ಕುಡ್ದ ಈಗ ಒಂದೇ ಸಲ ಕಷಾಯ ಕುಡಿ ಅಂದ್ರೆ ಕುಡಿಯೋದಿಲ್ಲ. ಪ್ರತಿಯೊಂದು ಈಗ ಪ್ರತಿಯೊಂದಕ್ಕೂ ಇದಿತ್ತು, ಈಗ ಹೊಡಿ ಗೊಬ್ಬರ, ಎಳೆಯೂರ ಗೊಬ್ಬರ, ಅದೆಲ್ಲ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದ ಮನುಷ್ಯರು. ಈಗ ಎಷ್ಟೇ ತೋಟದಂಗೆ ನೈಸರ್ಗಿಕ ಜೀವಾಮೃತ ಏನ ನಾವು ಮಾಡತ್ತ ಮಾಡಿ ಹೇಳಿ ಹೆಚ್ಚಿನವ್ರು ಮಾಡ್ತಿದ್ರು. ಈಗ ಜೀವಾಮೃತ ಬೆಸ್ಟ್ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡೋತ್ತಿಗೆ ಪ್ರತಿ ಒಂದೇ ಸಲ ಮಾಡಿದ್ರೆ ಅವನಿಗೆ ಆತಿಲ್ಲ. ಒಂದೊಂದೇ ತೋಟ ಅವ್ನ 10 ಎಕರೆ ಗೆದ್ದಿದ್ರು 1 ಎಕರೆಯಿಂದ ಸ್ಟಾರ್ಟ್ ಮಾಡ್ತಾ ಬರ್ಕೆ ಅಂದ್ರೆ ಅದ್ ಪಟ್ಟ ನಾವು ಇದನ್ನ ಹಾಕಿ ಹಾಕಿ ಅದನ್ನ ಹಾಕದ್ ಕೃಷಿ ಅದು ಒಂದೇ ಸಲ ಫಸಲು ಕೊಡೋದಿಲ್ಲ, ಇದ್ದ ಫಸಲು ಕಡಿಮೆ ಆಗ್ತದೆ.
0: ಸೊ ನೀವೀಗ ಅದಕ್ಕೆ ಎಂತ ಮಾಡ್ತಾ ಇದ್ರಿ?
1: ಈಗ ನಾವು ಆಲ್ಮೋಸ್ಟ್ ಹೆಚ್ಚಿನವ್ರು ಈಗ ಅದರಿಂದ ನಮ್ಗೆ ಟ್ರೈನಿಂಗ್ ಆಯ್ತು ನೈಸರ್ಗಿಕ ಕೃಷಿ, ಕೆಲವೊಂದು ಗ್ರಾಮನು ಅಡಾಪ್ಟ್ ಆಯ್ತು. ಈಗ ನಮ್ದು ಮೊಳ್ಳಲ್ಲಿ ಮಾಡ್ಕೊಂಡು ಕೆಲವ್ರು ಇಂಟ್ರೆಸ್ಟ್ ಇತ್ತು, ಅದು ನಮಗೆ ಕೊಡ್ಲಿಲ್ಲ. ಕೊಟ್ಟಿರೋ ನಮ್ಮ ಇದರಲ್ಲಿ ರೈತರಿಗೂ 1 ಎಕರೆ ತಗೊಂಡ ಅವ್ರಿಗೆ ನೈಸರ್ಗಿಕ ಕೃಷಿ ಅನುಭವ ಕೊಟ್ರೆ ಅದ್ರಲ್ಲಿ ಹ್ಯಾಂಗ ಬೆಳೆ ಜಾಸ್ತಿ ಬತ್ತ, ಯೂರಿಯಾ ಸೊಪಲ ಹಾಕಿದ ಮೇಲೆ ಎಷ್ಟು ಬೆಳೆ ಬತ್ತ, ಇದ್ರಂಗ ಹೆಂಗ್ ಬತ್ತ ಅಂದೇಳಿ ಅವ್ರು ಅದ್ರಂಗ ವ್ಯತ್ಯಾಸ ಕಂಡು ಇನ್ನು ಸ್ಟಾರ್ಟ್
0: ಮಾಡ್ತೇವೆ.
1: ಆಕ್ಚುಲಿ ನೈಸರ್ಗಿಕ ಕೃಷಿ ಮಾಡ್ರೆ ಒಳ್ಳೇದ, ಯಾಕಂದ್ರೆ ಮಿನ್ನ ಮಕ್ಳಿಗೂ ಒಳ್ಳೇದ. ಈ ಕೆಮಿಕಲ್ ತಿಂದು ತಿಂದು ತಿಂದಕ್ಕಿಂತ ನಾವೀಗ ನಮ್ಗೆ ತರಕಾರಿ ತತ್ತೆ ಅದ್ರಂಗ ಎಂತದೂ ಇರುದಿಲ್ಲ, ಅದೇ ನಾವು 2 ಗೊಬ್ಬರ ಹೊಡಿ ಹಾಕಿ ಹರ್ಗಿಯೋ ಅದು ಮಾಡಿದ್ರೆ ಅದು ಎಷ್ಟಿರುತ್ತೆ, ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ, ಮತ್ತೆ ಕೆಟ್ಟಿ ಆದ್ರೂ ಬಿ ಕೊಯ್ದು ನಾವು ತಿಂತೀವಿ. ಇದು ಫ್ರೆಶ್ ತಂದ್ರು ಬಿ ಅದ್ರೊಳಗೆ ಈಶಾನೆ ಇರುತ್ತೆ ಬಿಟ್ರೆ ಅದರಲ್ಲಿ ಒಳ್ಳೆತನ ಇರುವುದಿಲ್ಲ.
0: ಕರೆಕ್ಟ್ ಕರೆಕ್ಟ್.
1: ಹಾಗಾಗಿ ಈಗ ನೈಸರ್ಗಿಕ ಕೃಷಿ ಹಾತಿದ್ರು ಅದ್ರ ಜನರಿಗೆ ಇನ್ನು ಮಂದಟ್ಟ ಇಲ್ಲ, ಮಂದಟ್ಟು ಮಾಡ್ರೊಳಗೆ ಇನ್ನೊಂದು 2-3 ವರ್ಷ ಹಾಕಿ.
0: ಸೊ ನಿಮ್ದಂತೂ ಪ್ಲಾನ್ ಇದೆ?
1: ಪ್ಲಾನ್ ಇದೆ
0: ಸಾವಯವ ಕೃಷಿಗೆ ನಿಧಾನಕ್ಕಾದ್ರು
1: ಅವ್ರು ಮಾಡ್ತಿದ್ರ. ಈಗ
2: ಲಾಸ್ಟ್ ಮಂತ್ ನಾವು ಮಾಡುವ 1 ಎಕರೆ ತಕ್ಕಂಡು ನೈಸರ್ಗಿಕ ಕೃಷಿ ಅನ್ಕೊಂಡು ಮಾತಾಡಿದ್ದ, ಮುಂದೆ ಹೊಯ್ಲಿಲ್ಲ ಇನ್ನು
0: ಮುಂದೆ ಹಾಫರ್ ಇದ್ರಿ?
2: ಹೌದು
1: ಹೌದು, ತುಂಬಾ. ನಾ ಈಗ ಮತ್ತೆ ಕಾಣಿಕೆ ನಾವು ಇನ್ನು ಕೃಷಿ ಅಡಿರು ಭೂಮಿ ತಗಂತಿತ್ತ, ಅದು ನಮ್ಮಲ್ಲಿ ಜಿಂಕೆ ಕಾಟ ತುಂಬಾ ಜಾಸ್ತಿ ಅಂದ್ರೆ 1-2 ಸಾವಿರಗಟ್ಲಿ ಬತ್ತು ಲೈನಲ್ಲಿ. ಹಾಗಾಗಿ ನಾವು ಒಂದ್ಸಲ ಹೋದ್ರಶ ಮಾಡ್ದಂಗ 30 ಕ್ವಿಂಟಲ್ ಭತ್ತ ಹಾಕೋದು 3 ಕ್ವಿಂಟಲ್ ಭತ್ತ ಅಷ್ಟು ಲಾಸ್ ಆಗ್ಕೆ ಒಂದ್ ಸ್ವಲ್ಪ ಕೃಷಿ ನಂಗೆ ಇಂಟ್ರೆಸ್ಟ್ ಕಡಿಮೆ ಮಾಡಿದೆ. ಆದ್ರೆ ಇನ್ನು ಪ್ರಯತ್ನ ಮಾಡ್ಕೊಂಡೇಳಿ ಇನ್ನು ಕಾಣ್ತಿದ್ ನಾವು ಪಿಡಿಒ ಜೊತೆ ಮಾತಾಡಿತ್ತ ಕೃಷಿ ಭೂಮಿ 10-25 ಎಕರೆ ಒಟ್ಟಿಗೆ ಇದ್ದದ್ದ ಫುಲ್ ಬೇಲಿ ಹಾಕಿ ಸರ್ ನಮ್ದು ಸಂಜೀವಿನಿ ಅಂಡರ್ ನಾವು ಮಾಡತ್ತ ಮಾಡಿ ಕೊಡಿ ಅಂತ ಹೇಳಿತ್ತ. ಅವ್ರು ಅಡ್ಡಿಲ್ಲ, ನಾನು ಕೇಳಿ ನೀವು ಮಾತಾಡಿ ಕೊಡ್ತಿ ಅಂದಿರ, ಮಾತಾಡಿ ಕೊಟ್ಟದಿದ್ರೆ ನಾವು ಅಷ್ಟು ಮಾಡತ್ತ ನಮ್ ಸಂಜೀವಿನಿ ಒಕ್ಕೂಟದಿಂದ.
0: ಆಕ್ಚುಲಿ ಇದು ಒಳ್ಳೆ ಐಡಿಯಾ, ಗೊತ್ತಾ,
1: ಸುಮ್ನೆ ವೇಸ್ಟ್ ಮಾಡ್ತಾರೆ. ಮುಣುಕಾಯಿ ಬೆಳಿತ್ತ, ಹಳು ಬೆಳಿತ್ತ, ಆಕ್ಚುಲಿ ಅದ್ ನಾವು ಮಾಡ್ರೆ ಜನರಿಗೆ ಭೂಮಿ ತಾಯಿಗೆ ಒಳ್ಳೇದ, ಸೀರೆ ಉಡ್ಸ್ದಂಗ
0: ನಿಜ ನಿಜ ನಿಜ
1: ಸೀರೆ ಉಟ್ಟ ಆ ತಾಯಿಗೆ ಈಗಲ್ರಿ ಮುಂದಾರದ್ದೇವ್ರು ನಮ್ಗೆ ಅದ್ ಹೆಲ್ಪ್ ಮಾಡ್ತಾ.
0: ನಿಜವಾಗ್ಲೂ ನಿಜವಾಗ್ಲೂ ಅದ್ ನಂಗೆ ನಿಮ್ ಐಡಿಯಾ ಒಳ್ಳೆ ಇತ್ತು, ಯಾಕಂದ್ರೆ ನಮ್ಮಲ್ಲಿ ಇಪ್ಪದೆಲ್ಲ ಸಣ್ಣ ಹಿಡ್ಬೋಳಿ
1: 1-5 ಎಕರೆ ನಮ್ಮಲ್ಲಿ. ನಮ್ಮ ಕೃಷಿಯಲ್ಲಿ ಮೊಳ್ಳಲ್ಲಿ ಫುಲ್ ಕೃಷಿ ಜಾಸ್ತಿ, ಭತ್ತ ಇರ್ಬಹುದು, ಅಡಿಕೆ ಇಡಬಹುದು ಎಲ್ಲ. ಈಗ ಮಾಳು ಗೆದ್ದಕ್ಕಿಂತ ಹೆಚ್ಚು ಹಡುಬಿದ್ದ ಗೆದ್ದೆ ಜಾಸ್ತಿ ನಮ್ ಸೈಡ್.
0: ಓ
1: ಸಿಕ್ಕಾಪಟ್ಟಿ ಇತ್ತು. ನಾನೀಗ ಪ್ರತಿ ಒಂದ್ ಗೆದ್ದೆ ಸರ್ವೆ ಮಾಡಕ್ ಹೋತ್ನಲ್ಲ ಅಷ್ಟೊತ್ತಿ ತುಂಬಾ ಬೇಜಾರತ್ ನಂಗೆ, ಅಲ್ಲಿ ಅಷ್ಟು ಬಿದ್ದಿತ್ತಲ್ಲ ಮಾಡಿದ್ರೆ. ಹೌದು, ಜನರಿಗೆ ಎಂತ ಸಿಕ್ಕ ತಡ, ಅದು ಬಿತ್ತಿದ್ರೆ ಹುಲ್ಲು ಭತ್ತ ಜನರಿಗೆ ಊಟ ಸಿಕ್ಕತ್ತಲ್ಲ.
0: ಸತ್ಯ, ಆ ಭೂಮಿನ ಹಾಂಗೆ ಕೆಡು ಬದಲ
1: ಕೆಲವ್ರು ಅದೊಂದು
2: ಗದ್ದಿ ಹಡಬಿದ್ರು ಅಡ್ಡಿಲ್ಲ ಅವ್ರಿಗೆ, ಅದು ಒಂದಕ್ಕೆ ಒಂದುವರೆ ಗೇಣಿ ಕೊಡ್ಬೇಕು.
0: ಹಾ,
2: ಗದ್ದಿ ಹೊಡಬಿದ್ರು ಅಡ್ಡಿಲ್ಲ ಅವ್ರಿಗೆ. ಒಂದ್ಸಲ ಹಾ ಅದ್ ಎಂತ ಹೊಳೆ ಸೇರು ಅಡ್ಡಿಲ್ಲ, ಒಂದಕ್ಕೆ ಒಂದುವರೆ ಗೇಣಿ ಕೊಟ್ಟು ಮಾಡ್ಬೇಕು ಅದ್ನ. ಆತರ ಹೊಟ್ಟೆ ಕಿಚ್ಚು
0: ಈ ಮನಸ್ಥಿತಿಗಳೆಲ್ಲ ಒಂಚೂರು ಬದಲಾಗ್ಲಿ.
2: ಹೌದೌದು,
3: ಕಷ್ಟ ಇತ್ತು.
2: ಅದೇ
3: ಅವ್ರು ಕೆಲವರು ದೊಡ್ಡ ಹೊಡಬಿದ್ದ ಭೂಮಿ ಅವ್ರಿಗೆ ಜಾಸ್ತಿ ಭೂಮಿ ಇರುತ್ತ, ಅವ್ರಿಗೆ ಅದು ಬೇಕಾಗಿಲ್ಲ.
2: ಅವ್ರಿಗಂದ್ರ ಅದರಿಂದಾನೇ ದಿನ ಹೊಯ್ಕಂದೆ ಅಂತ ಇರುದಿಲ್ಲ, ಹಾಗಾಗಿ ಅವ್ರು ಬಿಟ್ಬಿಡ್ತಾರೆ, ಅವ್ರಿಗೆ ಬೇರೆ ಆದಾಯ ಬಂದಿರತ್ತೆ.
0: ಈಗ ಅನಿವಾರ್ಯ ಆದವರು ಮಂಚು ಮ್ಯಾಲ್ ಕಟ್ಕೊಂಡು ಗೆದ್ದಿ ಗಿಳಿಕೆ, ಹೌದಲ್ದ? ಈಗ ಅನಿವಾರ್ಯ ಅಲ್ಲ, ನಂಗ್ ಹೊಟ್ಟಿ ತುಂಬಿತ್ತು, ನಂಗ್ ಬೇರೆ ಆದಾಯ ಇದೆ ಅಂಬರ ಆ ಹೊಡ್ಬಿದ್ರು ಬೀಳ್ಲಿ ಬಿಡ, ಯಾರ್ ಮಾಡ್ತಾರ?
2: ಎಕ್ಸಾಕ್ಟ್. ಈಗ ನಂದೇ ಒಂದ್ ವೈಯಕ್ತಿಕ ಉದಾಹರಣೆ ನಾನ್ ಹೇಳ್ತೀನಿ. ನಾನ್ ಮದ್ವೆ ಆಗೋರಿಗೆ ನಂಗ್ ಗೆದ್ದಿ ಗೋಸರ್ ಅಂದ್ರೆ ಆತಿಲ್ಲ. ಪಪ್ಪ ಎಲ್ಲ ಹುಡುಕೋರು ನಾವು ನೀರ್ ತಕೊಂಡು ಅತ್ತಿಲ್ಲ ಎಂತಕಂದ್ರೆ ಪಪ್ಪ ಅವರೆಲ್ಲ ಹಟ್ಟಿ ಗೊಬ್ಬರ ತಗೋತೀವಿ ನಾವು ಅವ್ರಿಗೆ, ಅವ್ರ ಹತ್ರ ಹೋಗ್ತಿಲ್ಲ ಓ ಹಾಸ್ನಿ ಬರ್ತಾನೆ. ಆದ್ರೆ ಅದು ರಿಟರ್ನ್ ನಂಗೆ ವಾಪಸ್ ಹೆಂಗಾಯ್ತು, ನಾನ್ ಮದ್ಯಾರ ಮೇಲೆ ನಂಗೆ ಸಿಕ್ಕದ್ದು ಅದೇ. ಈಗ ನಾನೇ ಗೆದ್ದಿ ಇಳಿತೆ, ನಾವು ಶಗಣಿ ಮೆಟ್ಟತೆ, ನಾನೇ ದನ ಕರಿ.
0: ಈಗ ಅದೇ ಆಪ್ತ
2: ಅನ್ಸುತ್ತ ಅದ, ಓ ನಂದ್ ಹೆಂಗ್ ರಿಟರ್ನ್ ಆಯ್ತು, ಅದ್ ಯಾವ್ದು ಬ್ಯಾಡ್ ಅಂತಿದ್ನು ಅದೇ ನನ್ಗೆ.
0: ಅದನ್ನ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ.
2: ಆರೀಗ ಅದೇ ನಂಗ್ ಖುಷಿ
0: ಖುಷಿ ಇದೆ ಅಲ್ಲ,
2: ಅದೊಂದು ಜೀವನ ಕೊಟ್ಟಿತ್ತ.
0: ನಿಜವಾಗ್ಲು ಆಕ್ಚುಲಿ ನಾವು ಶನಕ್ ಇಪ್ಪತ್ತಿಗೆ ಹಿಂಗೆಲ್ಲ ಮಿಡ್ಕತ್ತಲ್ಲ, ನಂಗೆ ಎದ್ದು ಹೇಳುದಿಲ್ಲ, ಗೊಬ್ಬರ ಮುಟ್ಟುದಿಲ್ಲ, ದನಿನ್ ಮುಟ್ಟುದಿಲ್ಲ, ದನ ತೊಳಗ ಹೇಳ್ಬೇಡಿ, ಹಂಗೆಲ್ಲ ಹೇಳತ್ತಲ್ಲ. ಅದ್ ಮತ್ತೆ ಸ್ವಲ್ಪ ಏಜ್ ಆತ ನಮ್ಗೆ ನಮ್ ಭೂಮಿ ತಾಯಿ ನಾವೇನ್ ತಿಂತಾ ಇದ್ದೀವಿ ಇದೆಲ್ಲ ಅಲ್ಲಿಂದಲೇ ಬಂದದ್ದು, ನಾವೆಲ್ಲ ಅಲ್ಲಿಗೆ ವಿ ಬಿಲಾಂಗ್ ಟು ದಟ್ ಅರ್ತ್ ಅಂತ ಇರುತ್ತಲ್ಲ, ನಾವ್ ಅದಕ್ಕೆ ಸಂಬಂಧಪಟ್ಟವರು. ಆಗ ಪೂಜ್ಯ ಭಾವ, ನಮ್ಮ ಅಪ್ಪ ಅಬ್ಬಿ ಎಂತ ಮಾಡ್ತಿದ್ರಲ್ಲ ಅವ್ರು ಸರಿ ಮಾಡ್ತಿದ್ದೀರ, ಈಗ ನಾನು ಅದನ್ನೇ ಮಾಡ್ತೆ, ಅದೆಲ್ಲ ಮತ್ತೆ ನಮ್ಗೆ ಅನಿಸ್ತಾ.
2: ನಮ್ ಪಪ್ಪ ಹೇಳ್ತಿದ್ರೆ ಅಮ್ಮ ಎಲ್ಲ ಇಲ್ಲ ಅಂದ್ರೆ ನೀನ್ ಇಲ್ಲ ಅಂದ್ರೆ ನಮ್ಗೆ ನನ್ನ ಮಕ್ಕಳು ನೀರ್ ತಂದು ಕೊಡುದಿಲ್ಲ ಗೆದ್ದಿ ಬದಿಗ ಅನ್ಕೊಂಡು. ನಂಗೆ ಈಗ ಅನ್ಸುತ್ತ ಅವಳೆ ಆಗಳಿಕೆಲ್ಲ ಅರ್ಥ ಆತಿರ್ಲ, ಅವ್ರು ಎಂತ ಅಂತಾರೆ ಚೋರಿ ಅಂತ, ನಾವು ಗೆದ್ದಿ ಬದಿಗೆ ಯಾಕೆ ಹೊಯ್ಕ ಅನ್ಕೊಂಡು. ಈಗ ನಾವು ಗೆದ್ದಿ ಬದಿಗೆ ಒಂದ್ಸರಿ ಅಲ್ಲ ಮೂರ್ ಸರಿ ಹೊಯ್ಕತ್ತು
0: ಅಲ್ದ.
2: ಹಾ, ಆ ಗೆದ್ದಿ ಕೊಡು, ಗಣಸರೆಲ್ಲ ಇರುದಿಲ್ಲ, ಬೇರೆ ಕೆಲಸಕ್ಕೆಲ್ಲ ಹೊರಗಾಯ್ತು. ನಾವೇ ನಿನ್ನೆ ಬಿತ್ತಾನಿ ಗಣಸರಿದ್ರೆ ಯಾರು ನಮ್ಗೂ ಇಲ್ಲಿ ಚಾ ತಿಂಡಿ ಮಾಡಿ ಕೊಟ್ಕೊಂಡ್ ಯಾರು ಅವ್ರ ಹತ್ರ ನಿತ್ಕೊಂಡ್ ಅವ್ರು ಬಿತ್ತೋರವ್ರಿಗೆ ಅವ್ರು ಬಿತ್ತತ್ರ, ಅವ್ರಿಗೆ ಒಳ್ಳೆ ನಾಲೆಜ್ ಇದ್ದಾರೆ, ಆದ್ರೆ ಅವ್ರ ಹತ್ರ ನಾವು ನಿತ್ಕೊಂಡ್
0: ಧೈರ್ಯಕ್ಕೆ
2: ಇಲ್ಲಲ್ಲ.
0: ಶಿವ
2: ಏನ್ ಮಾಡ್ತಾರೆ ಅಂತ ಕ್ಯೂರಿಯಸ್ ಆಗಿ.
3: ದುಡ್ಡಿನ ಮೇಲೆ ನಮ್ ದುಡ್ಡಾದ್ರೆ ಮಾತ್ರ ಗೊತ್ತಾಗುತ್ತೆ, ಅಪ್ಪ ಅಮ್ಮನ ದುಡ್ಡು ನಮಗ್ ಗೊತ್ತಾಗ್ತಿಲ್ಲ,
2: ನಾವು ಖರ್ಚು ಮಾಡೋ ದುಡ್ಡು ಮಾತ್ರ ನಮಗ್ ಗೊತ್ತಪ್ಪ, ನಾವ್ ಎಷ್ಟು ಸಾಗೊಳ್ಳಿ ಮಾಡಿ ಎಷ್ಟು ಖರ್ಚಾಯ್ತು ಅದು ಫುಲ್ ನಮಗ್ ಸಿಕ್ಬೇಕು ಅಮೌಂಟ್ ಅಂತೇಳಿ ಒಂದ್
0: ನಂದು
2: ಒಂದೊಂದಿರತ್ತೆ. ಅಂದ್ರೆ ತಂದೆ ತಾಯಿ ಮಾಡೋದ್ ನಮಗ್ ಗೊತ್ತಿರೋದಿಲ್ಲ, ನಾವು ದುಡ್ಡದ ದುಡ್ಡಿ ಮಾತ್ರ ನಮಗ್ ಗೊತ್ತಿರೋದು
0: ಕಷ್ಟದ ಬೆಳೆ.
2: ಕಷ್ಟದ ಬೆಳೆ ಅದನ್ನ ಬೆಳ್ಕೊಳ್ಬೇಕು, ಅದು ಮತ್ತೆ ನಮ್ಗೆ ಪ್ರಾಫಿಟ್ ಆಯ್ಕೆ ಅಂತೇಳಿ ಇದ್ ಮಾಡೋದು.
0: ಓಕೆ, ನೀವು ಸಾಗುವಳಿ ಸಾಗುವಳಿ ಅಂದ್ರೆ ಅಲ್ಲ ನೀವಿಬ್ರು, ಅವರು ಹೆಂಗೋ ಅಡಿಕೆ ಎಲ್ಲ ಬೆಳೀತಾರ ಅಂತ ಹೇಳ್ರ. ವಿನೋದ ಅಕ್ಕ ಮತ್ತೆ ನಮ್ಮ ಫ್ರೆಂಡ್, ಹೌದಾ?
1: ಅವರು ತುಂಬಾ ಅಡಿಕೆ ಇದೆ
0: ವಿನೋದ್ ಅವ್ರದ್ದು.
1: ವಿನೋದ್ ಅವ್ರದ್ದು, ಅವರು ಮನೆ ಕೆಲಸ ಮಾಡಿ ಹಟ್ಟಿ ಕೆಲಸ ಮಾಡಿ ಈಗ ಮನೆ ಕಟ್ತಿದ್ರು, ಅದನ್ನು ಸಂಭಾಳಿಸಿ ಪ್ರತಿಯೊಂದು ಅದು ಸಂಘದ ಮೀಟಿಂಗ್ ಪ್ರತಿಯೊಂದಕ್ಕೂ ಅಟೆಂಡ್ ಆಗ್ತಾರೆ ಅವ್ರ. ಅವ್ರು ಅಷ್ಟಂದ್ರೆ ಬೆಳಗ್ಗೆ 4 ಗಂಟೆ ನನಗೆ ಹೇಳ್ತಾರೆ, ಅವ್ರು ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಅಷ್ಟೆಲ್ಲ ಮಾಡಿ ಪ್ರತಿಯೊಂದಕ್ಕೂ ಇನ್ವಾಲ್ ಆಗಿ ಇಡೀ ಮೊಳಳಿ ಸಂಜೀವಿನಿಗೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಸಂಘಕ್ಕೂ ಸದಸ್ಯರಿಗೂ ಒಂದು ಕ್ಯಾಂಪ್ ಆಗಲಿ ಏನೇ ಆಗಲಿ ಅದು ಆದ್ರೆ ಒಂದ್ 4 ಜನಕ್ಕೆ ಗೊತ್ತಾದ್ರೆ ಪಾಪ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ. ಮೊನ್ನೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೆ, ಗರ್ಭಕೋಶ ಕ್ಯಾನ್ಸರ್ ಇದೆ ಚೆಕಪ್, ಅದ್ರಾಗ ತುಂಬಾ ಒದ್ದಾಡಿ ಅವ್ರ ಹತ್ರ ಹೆಲ್ಪ್ ಇವ್ರ ಹತ್ರ ಹೆಲ್ಪ್ ತಗೊಂಡು ಅಷ್ಟು ಜನರಿಗೆ ಮೊಳಳಿ ಗ್ರಾಮಕ್ಕೆ ಹೆಲ್ಪ್ ಮಾಡಿ ಕೊಟ್ಟಿರ, ಪ್ರತಿಯೊಂದು ಮೊಳಳಿಗೆ ಅಷ್ಟೊಂದು ಹೆಲ್ಪ್ ಮಾಡಿ ಕೊಟ್ಟಿರ, ತುಂಬಾ ಹೆಲ್ಪ್
0: ಖುಷಿಯಾಗಿ. ನಮ್ಮ ಕೃಷಿ ಮಹಿಳೆಯರು ಹೆಂಗಿರ್ತದಂತ, ಅವ್ರು ಒಂದ್ರಗಲ್ಲ ಹೊತ್ತರಂಗಿರ್ತಾರ ಮತ್ತೆ ಎಲ್ಲ ಮ್ಯಾನೇಜ್ ಮಾಡ್ತಾರ.
1: ಹೌದು, ನಾವು ಕ್ಯಾಂಪ್ ಇದು ಕಣ್ಣಿಂದ ಇದ್ ಮಾಡಿ ಇದ್ ಮಾಡಿತ್ತು, ಕೆಲವರಿಗೆ ಉಚಿತ ಕನ್ನಡಕ ಕೊಟ್ಟಿತ್ತ, ಅಂದ್ರೆ ಅವ್ರು ಸ್ವಲ್ಪ ದುಡ್ಡು ಹಾಕಿ ಮಣಿಪಾಲ್ ವತಿಯಿಂದ ಅವ್ರಿಗೆ ನಾವು ಕೊಟ್ಟಿತ್ತ.
0: ಅಂದ್ರೆ ಡೊನೇಷನ್
1: ಡೊನೇಷನ್. ಹೌದೌದೌದು, ಇನ್ನೊಬ್ರ ಹತ್ರ ಹೆಲ್ಪ್ ಕೇಂದ್ರ ಕಾರ್ಯಕ್ರಮ ಮಾಡಿ ಸಂಜೀವಿನಿ ವತಿಯಿಂದ ನಾವು ಸುಮಾರು ಕೆಲಸಗಳನ್ನೆಲ್ಲ ಮಾಡಿತ್ತ. ಈಗ ಹಡಿದ ಭೂಮಿ ಮಾಡ್ತಿತ್ತ, ಅದು ನಮ್ಗೆ ಈಗ ಗೆದ್ದಿ ಕರೆಕ್ಟ್ ಸಿಗ್ಲಿಲ್ಲ, ಒಂದ್ ಚೂರ್ ಚೂರ್ ಮಧ್ಯೆ ತಗೊಂಡ್ರೆ ಎಂತ ಆಯ್ತು, ನಮ್ಗೆ ಲಾಸ್ ಆಯ್ತು. ಒಂದೇ ಸಲ ನಮ್ 25 ಎಕರೆ ಒಂದು ಫುಲ್
0: ಉದ್ದಕ್ಕೆ
1: ಸಿಕ್ಕಿದ್ರು ಒಬ್ಬರದು, ಅಂದ್ರೆ ನಮ್ ಮೊಳ್ಳಲ್ಲಿಗೆ ಅಂದ್ರೆ ತುಂಬಾ ಇತ್ತು, ಕೊಡೋಕು ರೆಡಿ ಇಲ್ಲ ಅಷ್ಟು ಬಿಟ್ರೆ ಸರ್ ಮಾತಾಡ್ತಿ ಅಂದಿದ್ರು. ಈಗ ಮಾತಾಡಿ ಕೊಟ್ರು ನಮ್ಗೆ, ನಾವ್ ಅದು ಒಮ್ಮಕ್ಕೆ ಬೇಲಿ ಹಾಕೊಂಡು ಮಾಡ್ರೆ ಒಂದ್ 5 ವರ್ಷ 10 ವರ್ಷ ಅಗ್ರಿಮೆಂಟ್ ಬರ್ಕೊಂಡ್ರೆ ಹಾಂಗ್ ಮಾಡ್ರೆ ನಮಗೂ ಲಾಭ, ಅವ್ರಿಗೂ ಎಂತಾರು ಕೊಡ್ಲಕ್ಕ.
0: ಅಂದ್ರೆ
1: ಅದ್ರಲ್ಲಿ ನಾವು ಮುಂದೆ ಇಲ್ಲ, 1 ವರ್ಷ ಅವ್ರಿಗೆ ಗದ್ದೆಲ್ಲ ನಾವು ಕರೆಕ್ಟ್ ಮಾಡಿ ಹಂಚ್ ಕಟ್ಟಿ ಅದು ಮಾಡಿ ಕೊಡೋಕ್ಕಿಂತ ಅದ್ರ ಬಲ್ಲ ನಾವು 5 ವರ್ಷ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡ್ರೆ ಕಡಿಕ ಅವ್ರೆ ಮತ್ತೆ ಕೊಡೋದಾರು ಕೊಡ್ಲಿ, ಇಲ್ಲಾಂದ್ರೆ ಅವ್ರು ಮಾಡ್ರು ಅಡ್ಡಿಲ್ಲ. ಭೂಮಿ ತಾಯಿ 1 ವರ್ಷ ಮಾಡಿ ಮತ್ತೊಂದು
0: ಅವರಿಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ಆಲ್ಮೋಸ್ಟ್ ಫಲವತ್ತತೆಯನ್ನ ಕಳ್ಕೊಂಡಿರೋ ಭೂಮಿನ ಮತ್ತೆ ನೀವು ಫಲವತ್ತು ಮಾಡಿ ಕೊಡ್ತಾ ಇದ್ದೀರಿ.
1: ಮಾಡಿ ಕೊಡ್ತೇವೆ, ಮತ್ತೆ ಅದು ಪಾಪ ಇನ್ನೊಬ್ರಿಗೂ ಹೆಲ್ಪ್. ನಾವು ಈಗ ಬೆಳೆದ್ದು ನಾವು ಜಾಸ್ತಿ ತಿನ್ನಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಆಗತ್ತಲ್ಲ.
0: ಕರೆಕ್ಟ್,
1: ನಮ್ಮ ಗದ್ದೆಕ್ಕಿಂತ ಇನ್ನೊಬ್ರ ಗದ್ದೆ ಮಾಡಿದ್ರು ಅದು ಸಮಾಜಕ್ಕೆ ಒಂಥರ ಒಳ್ಳೇದಲ್ಲ. ನಮ್ಮ ಒಳ್ಳಲ್ಲಿ 100 ಎಕರೆ ಅಲ್ಲ, 8,000 ಎಕರೆ ಬೇಕಾದ್ರೂ ಭೂಮಿ ಇತ್ತು, ಅಷ್ಟು ಭೂಮಿ
0: ಹಳೆಯ.
1: ಕೆಲವೊಂದು ತೋಟ ಮಾಡ್ಲಿಕ್ಕೂ ಆಗುದಿಲ್ಲ, ನಂಜಿನ ಗೆದ್ದಿ, ನೀರ್ ಗೆದ್ದೆ, ನೆರೆ ಭತ್ತ ಮಾಡುದಿಲ್ಲ, ಅದು ಈಗಲೂ ಹಾಳು ಬಿದ್ದಿತ್ತು.
0: ನಿಮ್ ಬದಕ್ ನರಿ ಭತ್ತ
1: ತುಂಬಾ ಭತ್ತ ಹಳಿ ಹಳಿ ಮೇಲೆ ಇದು
0: ಗೆದ್ದೆ
1: ಫುಲ್ ಸ್ವಲ್ಪ ನೆರೆ ಬಂದ್ರು ಬಿ ನೀರ್ ಬಂದ್ರು ಬಿ ನೆರೆ ಭತ್ತ.
0: ಸೊ ಅದು ಸಿಹಿ ನೀರೆಯ ಯಾವ್ದು ಹೊಳೆದ
1: ಸಿಹಿ ನೀರ್
0: ಪುಣ್ಯ ನಿಮ್ದ
2: ಅದೇ ದೊಡ್ಡ ಪರಿಸ್ಥಿತಿ
0: ಅವ್ರದ್ದು. ಹೇಳಿ ಕಂಬನಿ ಎಂತ ನೀವ್ ತಗೊಂಡು ವಿನೋದಕ್ಕ ಅಲ್ಲ, ಅದ್ ಎಂತ ಆಯ್ತು ಅದ್ ಎಲ್ರ ಪರಿಸ್ಥಿತಿ
2: ಅಲ್ಲ ಅವ್ರದ್ದು ಅಂದ್ರೆ ಹಿಂದಿನ ಮನೆನಾ ದೊಡ್ಡ ಮನೆ. ಲಾಸ್ಟ್ ಟೈಮ್ ಅಲ್ಲಿ ಇದೇ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಗಾಳೆ ಬಂತ, ಕಂಟಿನ್ಯೂಸ್ 3 ದಿನ ನಿರಂತರ ಬಂದ ಮಳೆ, ರಾತ್ರಿ ರಾತ್ರಿ ಮಳೆಗೆ ಫುಲ್ ಮನೆ, 3 ಮನೆ ಅವ್ರದ್ದ ಆಚೆ ಇಚ್ಚೆ 3 ಮನೆ
0: ಬಿದ್ದು.
2: ಹಾ, ಇವ್ರದೆಲ್ಲ ಅಲ್ಲೇ ಕುಸ್ತು ಉದ್ದುದ್ದು.
1: ಊರಿನಲ್ಲೆಲ್ಲ ಬಂದು ನಮ್ಮ ದೊಡ್ಡಮನ್ ಮಗ ಎಲ್ಲ ಬಂದು ಕಾರ್ ಮಾಡಿ ಅಮ್ಮನ್ನೆಲ್ಲ ನೆಕ್ಕೊಂಡು ಹೋಗಿದ್ದು.
0: ನಾವು ನಿಮ್ಮನ್ನೆಲ್ಲ ಅಷ್ಟೊತ್ತಿಗೆ ಕರ್ಕೊಂಡು ಹೋದ್ರೆ
1: ಇಲ್ಲ ಅಲ್ಲಿ ಇದ್ದೀರಿ ಮತ್ತೆ ಎಲ್ಲರಿಗೂ ಡೇಂಜರ್.
0: ಹೌದು ಮಾರ್ರೆ,
2: ಒಂದು ವಾರ ಏನು ನಮ್ದು ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ನಾವೆಲ್ಲ ಒಂದೊಂದ್ ದಿನ ಊಟಕ್ಕೆ ಅವ್ರಿಗೆ ವ್ಯವಸ್ಥೆ ಮಾಡಿ ಶಾಲೆ ಎಲ್ಲ ಅಷ್ಟು ಜನರಿಗೆ ವ್ಯವಸ್ಥೆ ಮಾಡುದು, ಅವ್ರಿಗೆ ಟೆಂಪ್ರವರಿ ಅವ್ರಿಗೆ ಬೇರೆ ಕಡೆ ಹಾಯ್ಕೊಂಬರೋ. ಈಗ ಅದೇ ಮನೆಯನ್ನೆಲ್ಲ ಕೆಡ ಅದನ್ನ ದೂಡಾಕಿ
0: ಅದೇ ಜಾಗದಲ್ಲಿ ಕಟ್ತಾ ಇದೀರಿ, ಹೈಟ್ ಮಾಡಿರಿ. ಹೌದು, ಮತ್ತೆ ನೆರೆ ಬರುತ್ತಲ್ಲ.
1: ಅದೇ ಈಗ ಅಷ್ಟು ಬರಲ್ಲ, ಅದು ಒಂದ್ಸಲ ಫುಲ್ ದೊಡ್ಡ ನೆರೆ ಬಂದಿತ್ತು
0: ಅಲ್ಲ. ಬಟ್ ನಿಮ್ಗೆ ಯಾವಾಗ ಎಷ್ಟು ಬರ್ತಂತ ಹೇಳುಕ್ ಆತಿಲ್ಲ. ಪ್ರಕೃತಿ ಅಲ್ಲ ಅದು.
2: ಈಗ ನಾವು ಅಂದ್ರೆ ಗವರ್ಮೆಂಟ್ ಗೆ ಅವ್ರ ಪಂಚಾಯತ್ ಥ್ರೂ ಹೇಳಿರ ಅವ್ರದ ನೀರ್ ಹಾಪಕ್ಕೆ ಬದಿ ಇದಕ್ಕೆ ವ್ಯವಸ್ಥೆ ಸರಿ ಇಲ್ಲ, ಆದ್ರಿಂದ ಅದು ನೀರ್ ಫುಲ್ ಮನೆಗೆ
0: ಹೋಗುತ್ತೆ
2: ಹೇಳಿದ್ ಕಾಲುವೆಗೆ. ಅದು ಪಂಚಾಯತ್ ಅಲ್ಲಿ ಅದಕ್ಕೆ ಅಮೌಂಟ್ ಸಾಕತ್ತಿಲ್ಲ, ದೊಡ್ಡ ಮಟ್ಟದಲ್ಲಿ ಬೇಕನ್ಕಂಡ್ ಎಲ್ಲರೂ ಬಂದಿರ, ಅಧಿಕಾರಿಗಳೆಲ್ಲ ಬಂದಿರ. ಆದ್ರೆ ಇವರಿಗೆಲ್ಲ ಮನೆ ಹೋದಕ್ಕೆಲ್ಲ ಕೊಡು ಅಂದ್ರೆ ಇವತ್ತಿನವರಿಗೆ ಯಾವ್ದು ಎಂತ ಬರ್ಲಿಲ್ಲ. ನಮ್ದು ಒಕ್ಕೂಟದಲ್ಲಿ ಹಿಂಗಿನವ್ರು ಇದ್ರೆ ಅವ್ರು ಹೇಳ್ರ ನೀವು ಅವ್ರ ಆ ಕಾರ್ಯಕ್ರಮ ಮಾಡ್ರಿ ಈ ಕಾರ್ಯಕ್ರಮ ಮಾಡ್ರಿ. ಈಗ ನಾವು ಒಬ್ಬರಿಂದ ಮಾಡೋಕೆ ಆಗ್ತೇ ಇಲ್ಲ, ಅದಕ್ಕೆಲ್ಲರೂ ಬೇಕು. ಅದಕ್ಕೆ ನಮ್ದು ಇವ್ರು ಬೆಸ್ಟ್. ನಾವ್ ಎಂತ ಇದ್ರು ಪ್ರೇಮಕ್ಕ ಇದೊಂದು
0: ಕೆಲಸ, ಪ್ರೇಮ ಶೆಟ್ಟಿ ಅವರು
2: ಇದೊಂದು ಕೆಲಸ ಮಾಡ್ಕಿತ್ತಲ್ಲ, ಹಾ ರೆಡಿ ಮಾಡು ಎಂತ ಮಾಡ್ಕ
0: ರೆಡಿ
2: ರೆಡಿ. ಸುಮಾರು ಕಾರ್ಯಕ್ರಮ ನಾವು ಮೊಳ್ಳಳ್ಳಿ ಮಾಡಿತ್ತು, ಇವ್ರೆಲ್ಲರದ್ದು ಸಹಕಾರ ಇಪ್ಪಕ್ಕೋಸ್ಕರ ಮಾಡ್ತು, ನಾನು ಒಬ್ಬಳದಿಂದ ಮಾಡೋಕ್ ಆದ್ದಲ್ಲ. ಲೇ ನಮ್ದು ಈ ಮಹಿಳೆಯರೇ ಮನೆಗೆ ಐಕ ಕೂಕೊಂಡು ಐಕಂಬರಿಗೆ ಬರೀ ಮನೆ ಕೆಲಸ ಮಾಡ್ಕೊಂಡು ಅವ್ರದ್ದೇ ಅವ್ರ ಕಣ್ಕೊಂಡು ಐಕಂಬದ್ ಬೇಡ ಅಂದ್ರೆ ಅವ್ರಿಗೆ ಸ್ವ ಉದ್ಯೋಗ, ಒಂದು ವಾರ ಅವರಿಗೆ ಬೇರೆ ಬೇರೆ ಐಟಮ್ ಕಲಸಿ ಕೊಡೋಕೆ.
0: ಯಾವ ತರದ ಐಟಮ್ಗಳು?
1: ಫಿನೈಲ್, ಸೋಪ್, ಅಗರ್ಬತ್ತಿ, ಕ್ಯಾಂಡ್ಲ್, ತುಂಬಾ ನಾವು ಮ್ಯಾಟ್ ಸುಮಾರೆಲ್ಲ ಕಲಿತ ಹೆಚ್ಚಿನ ಈಗಲೂ ಕೊಡ್ತಿದ್ರು ಮಾಡಿ ಮನೆ ಮನೆ ಸೇಲ್ ಮಾಡಿ ನಾವು ಕೊಡ್ತೇ ಇತ್ತು. ಆದ್ರೂ ಅದ್ರಲ್ಲೂ ಇದ್ರೊಟ್ಟಿಗೆ
0: ಜೀವನೋಪಾಯ
1: ಸ್ವಉದ್ಯೋಗ ತರ
0: ಅದೆಲ್ಲ ಮಾಡಿಸ್ತಾ ಇದ್ದೀರಾ?
1: ಹೌದು, ಸಂಘದಲ್ಲಿ ಸುಮಾರು ಜನ ಇದು ಅಗರ್ಬತ್ತಿ, ಆಮೇಲೆ ಇದು ಆಗ ಬತ್ತಿ ಅಲ್ಲ ಬತ್ತಿ ಕಟ್ಟು ಸುಮಾರು ಜನ
0: ಸೋಪ್ ಆಯಿಲ್.
1: ಸೋಪ್ ಆಯಿಲ್.
0: ನೀವು ಅವ್ರನ್ನೆಲ್ಲ ಕೃಷಿ ಮಾಡೋಕೆ ಯಾಕೆ ಪ್ರೇರೇಪಿಸುದಿಲ್ಲ?
1: ಕೃಷಿ ಮಾಡ್ಲಿಕ್ಕೆ ಕೆಲವರಿಗೆ ಅದೇ ಜಾಗದ ಸಮಸ್ಯೆ ಇತ್ತು, ಕೆಲವರಿಗೆ ಮಿಗದ ಕಾಟ, ಜಿಂಕೆ ನಮ್ಮಲ್ಲಿ ಜಿಂಕೆ ಕಾಟದಿಂದ ಎಲ್ಲರೂ ಸಾಗೊಳ್ಳಿ. ಮೇನ್ ಕಾರಣ ಎಂತ ಅಂದ್ರೆ ಜಿಂಕೆ ಕಾಟ ಅಂತ.
0: ಕಾಡುಗಳೆಲ್ಲ ನಾಶವಾಯ್ತು.
1: ಕಾಡುಗಳ ನಾಶ ಅಂದ್ರೆ ನಮ್ಮಲ್ಲಿ
3: ಜಾಗ ಎಲ್ಲ ಬಿತ್ತನೆ ಮಾಡತ್ತಲ್ಲ ಸುಗ್ಗಿ ಗೆದ್ದೆ, ಅಷ್ಟೊತ್ತಿಗೆ ತೋಟದಲ್ಲಿ ಹಳ್ಳಿ ಹೇಳ್ಕೊಂಡು ಮಲ್ಕೊಳ್ಳೋದು ನಮ್ಮ ಪಪ್ಪ ರಾತ್ರಿ ಇಡೀ ಕೂಗ್ತಾನೇ ಇರ್ಬೋದು, ಇಲ್ಲಾಂದ್ರೆ ಒಂದ್ ಚೂರು ಬೆಚ್ಚುದಿಲ್ಲ. ಅಷ್ಟು ಕಷ್ಟದಿಂದ ಮಾಡುದು ಪ್ರಾಣಿ
0: ತುಂಬಾ ಕಷ್ಟ. ನನಗ ಸುಜಾತ ಶೆಟ್ಟರ್ ಕೇಮ್ದ, ನೀವೀಗ ಆಗ ಹೇಳ್ರಿ ಅಪ್ಪ ಅಮ್ಮ ಎಪ್ಪಲರಿ ಕೃಷಿ ಅಂತ, ನಿಮ್ ನಿಜವಾಗ್ಲೂ ಆತ ಅಪ್ಪ ಅಮ್ಮ ಇಲ್ಲದ?
3: ಇಲ್ಲ ಇಲ್ಲ, ಮಾಡೋಕ್ ಆತಿಲ್ಲ.
0: ಅಲ್ಲ ಕೃಷಿ ಬಿಟ್ಟು ಇಪ್ಪಕ್ ಆತ ಕೇಮ್ದ?
3: ಆತಿಲ್ಲ, ಎಂತ ಮಾಡುದು, ತೋಟ ಆದ್ರೂ ಕಾಣ್ಕಲ್ಲ ಸಾಗೊಳ್ಳಿ ಬೇಡ ಅಂತ ಹೇಳ್ರು.
0: ಕೃಷಿಯರಿಗೆ ಅದೊಂದು ಅಡಿಕ್ಷನ್, ಅದು ಅವರಿಗೆ ಮಾಡ್ತಿದ್ ಕೆಲಸ ಬಿಟ್ಟು ಇಪ್ಪು
3: ಇಲ್ಲ ಆತಿಲ್ಲ ಕೂತ್ಕಮ್ಗಾತಿಲ್ಲ. ನಾನು ಸಹ ಅಷ್ಟೇ, ದನ ಬೇಡ ದನ ಬೇಡ, ದನ ಸಾಕುದಿಲ್ಲ, ಇನ್ ಕೈ ಇದನ್ ಮಾಡುದಿಲ್ಲ ಅನ್ಸುದು. ಒಂದ್ ಏನಾದ್ರೂ ಒಂದ್ ಲಾಸ್ ಆದ್ರೆ ಅಥವಾ ಹುಷಾರಿಲ್ದೆ ಇದ್ರೆ ಅವಾಗ ಇನ್ನೊಂದು ದನವೇ ಬೇಡ, ನನ್ಗೆ ದನ ಸಾಕುದೇ ಇಲ್ಲ ನಾನು ಅನ್ಸುದ. ಆಮೇಲೆ ಒಂದ್ ಸ್ವಲ್ಪ ದಿನ ಧ್ಯಾನ ಇಲ್ದೇ ಇದ್ರೆ ಆಚೆ ಇಲ್ಲ, ಎಲ್ಲ ಧ್ಯಾನ ದಾರಿ ಮೇಲೆ ಅದನ್ನೆಲ್ಲ ಕಾಮದ ಹುಡ್ಕೋದು, ಅದು ಎಷ್ಟು ಹಾಲ್ಕರಿತ್ತು, ಅದು ಎಷ್ಟು ಹಾಲ್ಕರಿತ್ತು. ನನ್ಗೆ ಯಾರು ಬೈದ್ರು ಕೇಂತಿಲ್ಲ, ನಿಂಗೆ ಎಂತ ಲಾಭ ಅದ್ರಿಂದ, ನೀನ್ ಎಂತಕ್ ಸಾಂಗ್ತ ಕೇಂತಾರೆ ನಂಗೆ ಎಲ್ಲರೂ ಸಹ. ನಂಗೆ ಅದೊಂದು ಹುಚ್ಚು.
0: ಈ 25 liter ಹಾಲಂದ್ರಲ್ಲ ಅದ್ ಕರೋದ್ ಹೆಂಗ್ ನೀವು ಮೆಷಿನ್?
4: ಮೆಷಿನ್ ಕೈಯಲ್ಲೇ ಕರಿತಿಲ್ಲ, 25 ಜಾಸ್ತಿ ಕೊಡ್ತಾ ಇದೆ ಈಗ, ಒಂದ್ 25
0: ಹೇಳ್ತೀರಿ ಅಕ್ಕ?
4: ನಾವು ಬೇಗ ಹೇಳತ್ತೆ, ಒಂದ್ 5 ಗಂಟೆಗೆ ಹೇಳ್ತೇನೆ ನಾನು.
0: ಈಗ ಮನೆ ಗಂಟೆ ಗಿಂಟಿದ್ರೆ ಯಾವ ಮೋದಿಗೆ ಹೊರಗೆ ಗಡಬಡ ಅಂದ್
4: ಇಲ್ಲ ಇಲ್ಲ, ಮದುವೆ ಮನೆಗೆ ಎಷ್ಟು ತಿಕ್ಕುಳ ಆಗ್ತಾರೆ, ಕಾಮ್ದೆ ಉಣ್ಕಂದು ಮದ್ಮಕ್ಕಳದ್ದೇ ಅಂತದ್ದು ಕಾಣ್ತಿಲ್ಲ ನಾವು ಅಷ್ಟೇ. ಮದ್ಮಕ್ಕಳು ಸ್ಟೇಜ್ಗೆ ರಶ್ ಇದ್ರೆ ಈಚೆ ಕೆಳಗಡೆ ಯಾರು ಅವ್ರ ಮನೆಯವ್ರು ಸಿಕ್ಕರ್ ಸಾಕು,
0: ನಾವು
4: ಬಂದಿತ್ತು ಮದಿ ಅಂದೇಳಿ ಹೇಳಿಕೆ ಓಡ್ ಬತ್ತ.
0: ಮನೆ ಬಿಟ್ಟು ಒಂದಿನ
4: ಎಲ್ಲಿಗೆ ಹಾಕಿಲ್ಲ, ಎಲ್ಲಿ ನೈಟ್ ಎಲ್ಲೂ ಉಳಿಲಿಕ್ಕಿಲ್ಲ, ಎಲ್ಲೂ ಎಲ್ಲೂ ಉಳಿಲಿಕ್ಕಿಲ್ಲ. ಈಗ ಹೋದ್ನಲ್ಲ, ಈಗ ಏನೋದಕ್ಕ ನಾನು ಎಷ್ಟು ತಿಬಿಡ್ತಿರ ನಾನ್ ಮನೆಗೆ ಹೋಯ್ಕ,
0: ನನಗೆ ಬೈರ
4: ಕರುಕಿತ್ತು ನಂಗೆ 2.5 ಮನೆಗೆ ಹೋಯ್ಕ ನಾನು ಅಂತ ಹೇಳ್ತಾ ಇದ್ದೆ ಈಗ
0: ಅಲ್ಲ. ಸೊ ಈ ತರದ ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರುವಂತಹ
4: ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡು.
0: ಒಂದ್ ಗಳಿಗೆ ಕೂಗಂತಿಲ್ಲ
4: ಇಲ್ಲ
0: ಅಪ್ಪ. ಕೇನ್ರೆಲ್ಲ ಕೇಳುಗ್ರೆ, ನಮ್ಮ ಕೃಷಿ ಮಹಿಳೆಯರ ಬದುಕು ಹ್ಯಾಂಗಿತ್ತಂತ. ಮೊಳಹಳ್ಳಿಯಿಂದ ಬಂದವ್ರು ಇವರು. ಸೊ ಇವರು 1.5 acres ತನಕದ್ದು ಹಡ್ಬಿದ್ ಭೂಮಿ, ನಮ್ ಭಾಷೆಂಗ್ ಹೇಳುದಾರೆ, ಹಡ್ಬಿದ್ ಭೂಮಿಯನ್ನ ಕೃಷಿ ಮಾಡಿದವರು ಸಾಗೋಳಿ. ಅವ್ರ ಕೇಂದ್ರ ಸಾಗೋಳಿ ಮಾತ್ರ ಮಾಡುದ, ಮತ್ತೆ ಉಳಿದ ತೋಟಗಾರಿಕೆ ಆ ತರದ್ದೆಲ್ಲ ಅವ್ರದ್ದು ಎಂತದ ಆ ಜಾಗದಲ್ಲಿ ಮಾತ್ರ ಮಾಡುದ. ಈ ಹಡ್ಬಿದ್ ಭೂಮಿಯಂಗ್ ಬೇರೆ ಈಗ ದ್ವಿದಳ ಧಾನ್ಯಗಳನ್ನ ನೆಲಗಡಲೆ ಅಂತದ್ನೆಲ್ಲ
4: ಮಾಡ್ಲಕ್ ಅಂದ್ರೆ ಬೇಲಿ ಕರೆಕ್ಟ್ ಇದ್ರೆ ಉದ್ದ ಹಾಕ್ಲಕ್ಕ, ನಲ್ಸಂಡಿ ಹಾಕ್ಲಕ್ಕ, ತರಕಾರಿ ಬೆಂಡೆ ಹಾಕ್ಲಕ್ಕ ಎಲ್ಲ ಮಾಡ್ಲಕ್ಕ, ಹೆಚ್ಚು ನೀರಿನ ವ್ಯವಸ್ಥೆ ಬೇಕು ಸುಗ್ಗಿ ಮಾಡುವಾಗ. ಈಗ ಹೆಚ್ಚಂದ ನಾವೆಲ್ಲ ಕಾಟ ಅದ್ ಕಾಟ ಹಾಕಿ ಮಾಡುದಿಲ್ಲ ಬೇಟ, ಮಾಡಿದ್ರೆ
0: ಔಡಿ ಅಲ್ಲ
4: ಔಡಿ
3: ಮೀನ್ಸ್
0: ಅದೊಂದು ಕಾಲ
4: ಕರಿಯಲ್ಲೆಲ್ಲ ನಾನು ಹಾಕಿದೆ, ನಾನು ಹಾಕಿ ಆಣಿಗುಡ್ಡಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕೊಟ್ಟಿದೆ ಕರಿಯಲ್ಲೆಲ್ಲ. ಅದ್ರಲ್ಲಿ ಹಕ್ಕಿ ಕಾಟ ಬಿಟ್ಟಿ ಅದ ಮತ್ತೆ ಗಂಟಿ ತಿನ್ನಲ್ಲ ಕರಿಯೆಲ್ಲ ಹಾಕಿದ್ರೆ, ಅದು ಸುಗ್ಗಿ ಭತ್ತ ಕಟಾವ ಅಪ್ಪಕ್ಕು ಕಾತಿ ಎಲ್ಲ ತಂದು ಹಾಕಿದ್ರೆ ಒಂದ್
0: ಕರಿ ಎಲ್ಲನ್ನ ತಂದು ಚೆಲ್ಲಿ ಬಿಡುದ
4: ಬೀಳುದ ಒಳ್ಳೇದ, ಅದು ಒಳ್ಳೆ ಆಗತ್ತೆ. ಕರಿ ತಂದು ಜಪ್ಪಿ ಕೊಟ್ರೆ ನಮ್ ಮತ್ತೆ ಯಾರು ತಗೊಂತಿಲ್ಲ ಅಂದ್ರೆ, ಕರಿ ಆಣಿಗುಡ್ಡೆಲ್ಲಿ ಒಳ್ಳೆ ರೇಟ್ ಹಾಕಿ ನಮ್ಗೆ ಕೊಟ್ಟಿದ್ರು. ನಾನೊಂದು 40 kg ಅವ್ರಿಗೆ ಕೊಟ್ಟಿದ್ದೆ.
0: ಕರಿ ಎಳ್ಳಿ ಎಷ್ಟು ಕಾಸ್ಟ್ಲಿ ಮರ್ರೆ?
4: ಹಾಲ ಕೋಲ ಇಲ್ಲಿ ತಗೊಳ್ಳಿ
3: ರೈತರು
0: ಬೆಲೆ ಇಲ್ಲ ಅದಕ್ಕಲ್ಲ, ಅದೇ ಅದೇ ದುರಂತ.
4: ಲಾಭದಾಯಕನೇ ಆಯ್ತು
0: ಅದು. ನಾವು ಅಂಗಡಿಯಲ್ಲಿ ಪ್ಯಾಕೇಜಿಂಗ್ ಕರಿ ಎಳ ತಪ್ಪತ್ತಿಗೆ ಅಷ್ಟು ಕಾಸ್ಟ್ಲಿ ಇದೆ ಅದು.
4: ನಾನ್ ಬೆಳೆದಿದ್ದೆ ನಮ್ಮಲ್ಲಿ.
0: ವೆರಿ ನೈಸ್. ಓಕೆ, ಅವ್ರೆಂತ ಹೇಳ್ತಾ ಇದ್ರು ಆಗಳಿಕೆಲ್ಲ ಎಂತ ವ್ಯವಸಾಯ ಮಾಡ್ತಿದ್ರಿ?
4: ಆಗಳಿಕೆ ಔಡಿ ಗಿಣ್ಗ್ ಮತ್ತೆ ಮೆಣಸ ನೆಲಗಡ್ಲಿ ಬದ್ನಿ
0: ಚೌಂತಿ
4: ಚೌಂತಿ
0: ಗುಂಬಳಕಾಯಿ
4: ಚೌಂತಿ ಗುಂಬಳಕಾಯಿ ಕಡಿಮೆ
0: ಮತ್ತಿದಿಲ್ಲ ವಾಟರ್ ಮೆಲನ್
4: ಅದು ಇತ್ತು ಸ್ವಲ್ಪ, ಅದೇ ಇಲ್ಲ
0: ನಿಂಬದಾಗಿಲ್ಲ
4: ನಂಬದಿಲ್ಲ
0: ಕರ್ಗುಂಜಿ ಇಲ್ಲ
4: ಕರ್ಗುಂಜಿ ಇಲ್ಲ. ಔಡಿ ಎಲ್ಲ ಇತ್ತು, ಔಡಿ ಗಿಣ್ಗ ಚೌಂತಿ ಜಾಸ್ತಿ
0: ಹೊರಳಿ ಉದ್ದ.
4: ಈಗ ಏನು ಇಲ್ಲ.
0: ಈಗ ಯಾವ್ದು ವಿಧಾನ
4: ಯಾವ್ದಕ್ಕೂ ಮಾಡು, 2 sagoli ಮಾಡು ಸುಮ್ನೆ, ಎರಡು ಸಾಗೊಳ್ಳಿ ಮಾಡಿದ್ಮೇಲೆ ಇದನ್ನೆಲ್ಲ ಹಾಕ್ತಾ ಇತ್ತು. ಈಗ ಎಂತ ಇಲ್ಲ.
0: ಯಾಕಂದ್ರೆ ಕೈದೆ ಮಾಡದೆ, ಯಾಕೆ ಕೈದೆ ಮಾಡದೆ?
4: ಪ್ರಾಣಿಗಳ ಕಾಟ, ಪ್ರಾಣಿಗಳು ಎಂತದು ಇಡುದಿಲ್ಲ. ನವಿಲಿತ್ತಲ್ಲ, ನವಿಲ್ ಎಲ್ಲ ಅದು ತಿಂದ ತಿಂದು
3: ಹಾಕಿ
4: ಕೋಡನ್ನ ಎಂತದು ಬೆಚ್ಚುದಿಲ್ಲ.
0: ನಂತರ ನಿಮ್ಗೆ ಕಾಡು ನಾಶದಿಂದ ನೋಡಿ, ಕಾಡು ಇದ್ದಾಗ್ಲೂ ಒಂದ್ ಸ್ವಲ್ಪ ಬೇರೆ ತರ ಸಮಸ್ಯೆಗಳಿತ್ತು, ಆದ್ರೆ ಕಾಡನ್ನೆಲ್ಲ ತೆಗ್ದು ನಾವು ಚೊಕ್ಕ ಮಾಡ್ತಲ್ಲ ಅದ್ರ ಮೇಲೆ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯ್ತು. ರೈತನಿಗಂತೂ ಭಾರಿ ಕಷ್ಟ.
4: ಗಂಟಿ ಗಂಟಿ ಜೊತೆ ಈಗ ಜಿಂಕೆ ಇದ್ದಲ್ಲ, ಅವ್ ಗಂಟಿ ಜೊತೆಗೆ ಮೇವುದು.
0: ಹೌದಾ?
4: ಇರುದು ಅವ್ದೇ ಹಿಂಡ. ಎಲ್ಲ ಗಂಟಿ ಮತ್ತೆ ಮೀಗ ಹೊಟ್ಟೆ ಮೇಯಿತು ಎಷ್ಟೊತ್ತಿಗೆ ಅದೇ ಗೊತ್ತಿಲ್ಲ. ದೂರಿಂದ ಕಾಂಬಕ್ಕೆ ನಮ್ದು ಗಂಟಿ ಏನೋ ಒಂದ್ ಕಾಣಕ್ ಅಷ್ಟು ಮೇಯ್ದ ಒಟ್ಟಿಗೆ ಇರ್ತು. ಸ್ವಲ್ಪ ಸ್ವಲ್ಪ ಇಲ್ಲ, ಒಂದೊಂದು ಹಿಂಡಲ್ಲಿ ಒಂದು 50-100 ಇರ್ತು. ಸ್ವಲ್ಪ ಅಲ್ಲ ಏನೋ ಅಲ್ಲ ಕೂತ್ಕೊಂಡ ಸಾಗೊಳ್ಳೆ ಮಾಡೋಕೆ. ಅಲ್ಲಿ ನಮ್ದು ಸೈಡ್ ಅಲ್ಲಿ ನಮ್ ಬೈಲಲ್ಲಿ ನಮ್ಮ ಪೈಪ್ಗೆ ಒಂದು ಸಾಗೊಳ್ಳಿ ಎಲ್ಲರದು ಸಹ, ಇಲ್ಲಂದ್ರೆ ಇಲ್ಲ. ಅಲ್ಲೂ ಸಹ ಎಲ್ಲ ಹೇಳ್ತಾರೆ ಆಶೆ ಟ್ರಿಪ್ ಕೊಯ್ ಒಂದು
0: ಸಾಗೊಳ್ಳೆ ಕೆಲಸ ಅವ್ರಿಗೆ,
4: ಅವ್ರಿಗೆ ರಾತ್ರಿ ಎಲ್ಲ ಮಲ್ಕೊಳ್ಳುದು ಹಳ್ಳಿ
0: ಬೆಸುದ ಹೆಂಗ್ ಅದನ್ನೆಲ್ಲ
4: ಹಳ್ಳಿ ಮನೆಗೆ ಮಲ್ಕೊಂಡು ರಾತ್ರಿ ಇಡೀ ಕೂಗ್ತಾ ಇಕ್ಕಂದು ಗರ್ನಲ್ ಹೊಡ್ಸುದು ರಾತ್ರಿ ಮಲ್ಕೊಂಡು.
0: ಗರ್ನಲ್ ಹೊಡ್ಸುದ?
4: ರಾತ್ರಿ ಮಲ್ಕೊಂಡು ಗರ್ನಲ್ ಹೊಡ್ಸ್ತೇ ಕಮ್ದು ನಂದಿ.
0: ಎಷ್ಟು ಕಷ್ಟ ಕಣಿ, ಮನುಷ್ಯಗೂ ಕಷ್ಟ ಪ್ರಾಣಿಗಳಿಗೂ ಕಷ್ಟ, ಪಾಪ ಅವಕ್ಕೂ ಕಷ್ಟವೇ. ಅವ್ಕು ಹೊಟ್ಟಿಗಿಲ್ಲದಕ್ಕೆ ಅವ್ ಒಪ್ಪೋದಲ್ಲ.
4: ನಾವು ಬೇಡ ಬೇಡ ಸಾಗೊಳ್ಳೆ ಬೇಡ ಎಂತಕ್ಕೆ ನೀವು ಅದ್ಕಂದು ರಾತ್ರಿ ಎಲ್ಲ ಹಾವು ಬತ್ತದ ಪ್ರಾಣಿ ಎಂತದಾರು ರಾತ್ರಿ ಎಲ್ಲ ಕಚ್ಚರ್ ಕಾಂಬಾರ ಯಾರಿಲ್ಲ ಬೇಡ ಬೇಡ ಅಂದ್ರೆ ಅವ್ರು ಕೇಳ್ತಿಲ್ಲ.
0: ಅಪ್ಪಯ್ಯ ಇಲ್ಲಿ ಹಂಗಿನ ಅಪ್ಪ ಇರ್ಕ ತೂರ.
4: ಆದ್ರೂ ಬಿ ನಾವು ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರ ಹತ್ರ ಮೀಗ ತಿಂತ 20 photos ಕಳ್ಸಿ ಅಂತ ಅಷ್ಟೊತ್ತಿಗೆ ನಾವು ಅಲ್ಲಿ ಫೋಟೋ ಕ್ಯಾಮ್ರಾ ತಗೊಂಡೆ ಮೊಬೈಲ್ ತಗೊಂಡ್ರೆ ಅವಲ್ಲಿ ನಿತ್ಕೊಂತವ.
0: ಅವ್ರಿಗೆ
4: ರೈತರಿಗೆ ಅನುಕೂಲ ಸರ್ ಇದು ನೋಡಿ ಅಂದ್ರೆ ಗಂಟಿ ತಿಂದಂಗಿತ್ತ ಗಂಟಿ ಅಲ್ಲ ಸರ್ ಮೀಗ ಖಾಲಿ ಮಾಡಿದ್ದಂದ್ರೆ ನೀವು ಪ್ರೂಫ್ ತಗೊಂಡ್ ಬನ್ನಿ ಫೋಟೋ ತಗೊಂಡ್ ಬನ್ನಿ ತಿಂತ ಇದ್ದ ಫೋಟೋ ಕೇಳ್ತಾರೆ ಅವ್ರು. ಹಾಗೂ ನಾ ಎಷ್ಟೋ ಸಲ ಟ್ರೈ ಮಾಡಿದೆ ಆದ್ರೆ ನನಗೊಂದು ಕ್ಯಾಮ್ರಾ ಸಲಹೆ ಆಯ್ಲ ಓಡುತ್ತ
1: ಓಡತ್ತು ಬೇಡಮ್ರ ಅವ್ರಿಗೆ, ಗೆದ್ದು ತಿಂತಿದ್ದು ಫೋಟೋ ಬೇಕು.
0: ನೀವೊಂದು ಕೆಲಸ ಮಾಡಿ, ನೆಕ್ಸ್ಟ್ ಯೂಟ್ಯೂಬ್ ಲೈವ್ ಇಡಿ, ಲೈವ್ ಮಾಡ್ಕೊಂಡು ಓಡುದು, ಬರೀ ಅವ್ರು ಮಾತ್ರ ಅಲ್ಲ ಎಲ್ಲರೂ ಕಾಣ್ಕದನ್ನ. ಅಯ್ಯೋ ಎಂತೆಂತ ಪ್ರಶ್ನೆ.
1: ಆದ್ರೆ ನಮ್ಗೆ ಎಷ್ಟು ಬೇಜಾರತ್ತೆ, ರೈತರದೆಲ್ಲ ಕೆಲವ್ರು ತಿಂತಿರ್ತಾರೆ, ನಂಗೆ ಪ್ರೇಮ ಮಿಗ ತಿಂದಿತ್ತು, ಏನಾದ್ರು ಹೆಲ್ಪ್ ಸಿಕ್ಕುತ್ತ ಮಗ ಕೇಂದ್ರ ಫಾರ್ಮೆಂಟ್ ತಂದಿಟ್ಟಿದ್ದೀನಿ ನಾನು, ಕೆಲವ್ರು ಹೇಳಿ ಬರ್ದಿದ್ದೆ ಅದ್ರಾಗ ಹೇಳುದು ಮಿಗ ತಿಂತ ಇದ್ದು ಫೋಟೋ ಹಾಕಿ ನಿಮ್ಗೆ ಏನಾದ್ರು ನಾವು ಮಾಡಿ ಕೊಡುವ, ಇಲ್ಲಂದ್ರೆ ಆತಿಲ್ಲ ಅಂತರು. ಅಷ್ಟೊತ್ತಿ ನಮ್ಗೆ ಮಸ್ತ್ ಬೇಜಾರ.
0: ನೀವು ಗೆದ್ದಿಗೂ ಸಿಸಿ ಕ್ಯಾಮ್ರಾ ಹಾಕಾಯ್ತು,
1: ಸಿಸಿ ಕ್ಯಾಮ್ರಾ ಹಾಕ್ರೆ ಹಾಕ್ಲಕ್ಕ, ಅಷ್ಟು ದೂರಿಂದ ಹಾಕಿ
0: ಹಾಕುದು ಹೆಂಗ್, ಅದಕ್ಕೆ ಮಳೆ ನೀರು ಬಿದ್ದಿರದ.
1: ಅಲ್ಲಲ್ಲ ಸೋಲಾರ್ ಇದು ಹಾಕ್ಬಹುದು, ತೋಟಕ್ಕೆಲ್ಲ ಅಳವಡಿಸಿದ್ ನಮ್ಮಲ್ಲಿ ನಾ ಕಂಡಿದೆ ಹಾಕ್ಲಕ್ಕ, ಅದು ಒಂದೊಂದು ಗದ್ದಿಗೆ ಒಂದೊಂದು ಸಿಸಿ ಕ್ಯಾಮ್ರಾ ಹಾಕಿ ಇವ್ರು ಕೊಡ್ತಾರಲ್ಲಿ ಆ ಕೊಟೆಕ್ಷನ್ ಮಾಡಿ ನಮಗ್ ಕೊಡೋಕೆ ಪಾಪ ಅವ್ರಿಗೆ.
0: ಅದ ಆಪದ ಹಬ್ಬದಲ್ಲ ನಾ ಸುಮ್ನೆ ಹೇಳಿದೆ, ಲೈವ್ ಫೋಟೋ ತಿಂತಿಪ್ಪದ ಫೋಟೋಸ್ ಅಲ್ಲ, ತಿಂಬುದ ಫೋಟೋ ತೆಗೋದಿ.
1: ಅಧಿಕಾರಿ ಹತ್ರ ಮಾತಾಡಿದ್ರೆ ನೀವು ತಿನ್ನದಿರೋ ಫೋಟೋ ತಂದು ಕೊಡಿ ಅವ್ರ ಹತ್ರ ಹೇಳಿ. ಯಾ ಈಗ ಅವರಲ್ಲ ನಾನೇ ರೈತ, ಅದು ನಾವು ಕೃಷಿ ಮಾಡತ್ತೆ ನನಗೆ ಆಯ್ಲ ಸರ್ ಮತ್ತೊಬ್ಬರು.
0: ಅಲ್ಲ ಆಪದ ಹೆಂಗೆ, ನೀವು ಫೋಟೋ ತೆಗೋಕೋ ಅದು ಕಾಂತಕ ಈಗ ಪೋಸ್ಟ್ ಕೊಡತ್ತಾ, ಅದು ಓಡಿ ಹೋತ್ತಲ್ಲ, ಓಡಿ ಹೋತ ಮನ್ಸರ್ ಬಂದ್ರೆ. ಎನಿವೇಸ್ ಇವತ್ತಿನ ಕೃಷಿ ಸಮಾಚಾರದಲ್ಲಿ ಇಷ್ಟೊತ್ತ ನಾವು ಮಾತಾಡದ ಮೂರು ಜನ ಕೃಷಿ ಮಹಿಳೆಯರು, ರೈತಾಪಿ ಮಹಿಳೆಯರೊಟ್ಟಿಗೆ, ಮೊಳಹಳ್ಳಿಯವರು ಒಬ್ರು, ವಿನೋದ ಡಿ ಶೆಟ್ಟಿಯವರು, ವನದುರ್ಗ ಸಂಜೀವಿನಿ ಒಕ್ಕೂಟದ ಮೊಳಹಳ್ಳಿಯ ಅಧ್ಯಕ್ಷೆ ಆಗಿರೋರು, ಇನ್ನೊಬ್ರು ಪ್ರೇಮ ಶೆಟ್ಟಿಯವರು ಕೃಷಿ ಸಖಿ, ಪಾಪ್ಯುಲರ್ ಕೃಷಿ ಸಖಿ ಆಫ್ ಮೊಳಹಳ್ಳಿ, ಮತ್ತೊಬ್ರು ಸುಜಾತ ಶೆಟ್ಟಿಯವರು ಪ್ರಗತಿಪರ ರೈತ. ಇವರು ಕಾಣಿಯವರು ಕಷ್ಟ ಸಂಕಷ್ಟ ಅದ್ರ ನಡುವೆಯೂ ನಾವು ವ್ಯವಸಾಯ ಮಾಡ್ತಂತ ಆ ಉಮೇದೇನು ಹಾತಿಲ್ಲ. ಸುಜಾತಕ್ಕಂತ ಹೇಳ್ತೀವಿ ನಾವು ಹಿರ್ಕಂತಂತ, ಆದ್ರೆ ಹಿರ್ಕಂ ಟೈಮ್ ಬಂದಾಗ ಖಂಡಿತವಾಗ್ಲೂ ಅವ್ರು ಹಿರ್ಕಂತಿಲ್ಲ, ಆತಿಲ್ಲ ಅದು ಇಲ್ಲದೆ. ಹೌದು ಹೌದು, ಆ ಋಣ ಇರುತ್ತಲ್ಲ ಅದೊಂದು, ಆ ರೈತಂಗೂ ಮತ್ತೆ ಭೂಮಿಗೂ, ಅದು ಬಿಟ್ಟು ಹಾತಿಲ್ಲ ಅದು ಒಂದ್ಸಲ ಹಿಡ್ಕಂಡತ್ತ. ಸೊ ನಿಮ್ಮಂತವ್ರ ಇಪ್ಪುಕೋಯ್ ನಮ್ಗೆ ಎರಡು ಉಂಬುಕಿತ್ತ, ಈ ಸಲ ಮಳೆ ಕೂಡ ಹಂಗಿಂಗ್ ಆತಿತ್ತ, ಆದ್ರೂ ಎಲ್ರು ಬೆಳೆ
2: ಈ ವರ್ಷ ಫಸ್ಟ್ ಎಲ್ಲರೂ ಹೇಳ್ತಿದ್ರು ಈ ವರ್ಷದ ಇದಕ್ಕೆ ಮಳೆ ಬೆಳೆಗೆ ಬೇಡ, ಮಳೆ ಇಲ್ಲಲ್ಲ ಸಾಗುಳಿ ಬೇಡ ಅನ್ಕಂಡು ಹಿರ್ಕಂಡಿರ ಎಲ್ರು ಸಹ. ಈಗ ನಾವು ಸಹ ಒಂದ್ ಸಾಲ ಹೂಡಿ ಹುಲ್ಲೆಲ್ಲ ಬೆಳೆದಿದ್ದಂಗ್ ಮಾಡಿ ಬಿಡುವ ಅನ್ಕಂಡ್, ಆಮೇಲೆ ಎಂತ ಪುಣ್ಯಕ್ಕೂ ಲಾಸ್ಟ್ ಟೈಮ್ ಲಾಸ್ಟ್ ವೀಕ್ ಹಿಂದಿನ ವಾರದ ಮಸ್ತ್ ಮಳಿ ಬಂತ, ಅದ್ರಕೊಂಡ್ ಬಂದು ಮತ್ ಪುನಃ ಹೂಡಿ ಅಂತೂ ಸಾಗುವಳಿ ಮಾಡ್ತಾರ ಅಂತ ಹೇಳಿ ಆಯ್ತು.
0: ಮಳೆ ರಾಯ ಕೇಳಿಸ್ಕಂತ ಇರಕ್ಕ, ರೈತರಿಗೆ ಉಮೇದ್ ಬರ್ಕರೆ ಮಳೆ ಬೇಕೇ ಬೇಕು, ಹಂಗಾಯ್
2: ಮಳೆ ಇದ್ರೆ ಮಾತ್ರ ಬೆಳೆ ಅಷ್ಟೇ.
0: ಆಯ್ಲಿ, ತುಂಬಾ ಖುಷಿ ಆಯ್ತ ನಿಮ್ ಉಮೇದ್ ಈ ಎಂತ ಹೇಳ್ತಾರ ಆ ಚಟುವಟಿಕೆ ಆ ಲವಲ್ಲವಿಕೆ ಹಿಂಗೆ ಇರ್ಲಿ, ನೀವು ಇನ್ನಷ್ಟು ಜನರಿಗೆ ಇನ್ಸ್ಪಿರೇಷನ್. ಆಕ್ಚುಲಿ ಈ ರೇಡಿಯೋ ಕುಂದಾಪುರದ ಈ ಕಾರ್ಯಕ್ರಮಕ್ಕೆ ಏಂತಿಪ್ಪ ಇನ್ನೆಷ್ಟೋ ಕೃಷಿ ಮಹಿಳೆಯರು ಇಲ್ಲ ನಾನು ಈ ಸಲ ಒಂದ್ ಹೊಡೆದ್ ಗೆದ್ದಿ ಮಾಡ್ತೀವಿ ಅಂತ ಏರ್ಕ ಹಾಂಗಿರ್ಕ. ಥ್ಯಾಂಕ್ ಯು ಸೋ ಮಚ್.
2: ನಿಮಗೂ ಕೂಡ ಹಾಗೆ ರೇಡಿಯೋ ಕುಂದಾಪುರ 89.6 FM ಎಸ್ಪೆಷಲಿ ಜ್ಯೋತಿ ಸಾಲಿಗ್ರಾಮ ಅವರಿಗೆ, ಎಲ್ರಿಗೂ ನಮ್ಮ ಒಕ್ಕೂಟದ ಪರವಾಗಿ ಅಥವಾ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ನಿಮ್ಗೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶಯ ಈಡೇರಿಕೆ ಎಲ್ಲ ಏನೆಲ್ಲ ಆಯ್ಕದೆಲ್ಲ ಆಯ್ಲಿ. ಸೊ ಮತ್ ಸಿಗ್ತಾ ಇಪ್ಪ, ನಿಮ್ಮ ಬೆಳೆ ಈ ಸಲ ಸಮೃದ್ಧವಾಗಿರ್ಲಿ. ಥ್ಯಾಂಕ್ ಯು,
2: ನಿಮ್ಗೆ ಹಾರೈಕೆ.
0: ಸರಿ,
2: ತುಂಬಾ ಧನ್ಯವಾದ.
0: ಸಿಕ್ಕುವ ಹಂಗಾರೆ, ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.

0: ನಮಸ್ಕಾರ, ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ಪಂಚಮಿ ವೈದ್ಯ ಯಕ್ಷ ಸಮಾಗಮದಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಎಂಬ ಮಹಾವಾಕ್ಯದ ಸಾಕಾರ ಸ್ವರೂಪರಾಗಿ ಯಕ್ಷಗಾನ ಕಲಾ ಪ್ರಪಂಚದಲ್ಲಿ ಜ್ಞಾನ ಸಾಧನೆ ಸಂಪ್ರದಾಯ ಮತ್ತು ಸಂಸ್ಕಾರದ ಚತುರ್ಮುಖ ದೀಪ್ತಿಯಾಗಿ ವಿರಾಜಮಾನರಾದವರು ಪ್ರಾಚಾರ್ಯ ಕೂಡ್ಲಿ ದೇವದಾಸರಾವ್ ಇವರು. ಯಕ್ಷಗಾನವೆಂಬ ಲೋಕಧರ್ಮಿ ನಾಟ್ಯವೇದದ ಸಕಲಾಂಗ ಸೌಂದರ್ಯವನ್ನ ಸ್ವಾನುಭವ ಸ್ವಾಧ್ಯಾಯ ಸಾಧನೆ ಹಾಗೂ ಸತತೋಪಾಸನೆಯ ಮೂಲಕ ಆತ್ಮ ಸಾಕ್ಷಾತ್ಕರಿಸಿಕೊಂಡಿರುವ ಇವರು ಯಕ್ಷ ಸಂಪ್ರದಾಯದ ಅನನ್ಯೋಪಾಸಕರು, ಕಲಾ ಪರಂಪರೆಯ ಅಖಂಡ ಧಾರಕರು, ಗುರು ಪರಂಪರೆಯ ಗರಿಮೆಯ ಪ್ರತಿನಿಧಿಗಳು. ಉಡುಪಿಯ ಯಕ್ಷಗಾನ ಕೇಂದ್ರದ ಪ್ರವೇಶ ಪರೀಕ್ಷೆಯಲ್ಲಿ ಯಕ್ಷ ತಪಸ್ವಿ ಕೋಟಾ ಶಿವರಾಮ ಕಾರಂತರಿಂದ ಸೈ ಎಂಬ ಪ್ರಶಂಸಾ ಪದವನ್ನು ಗಳಿಸಿ ಯಕ್ಷ ವಾದ್ಯ ವಿದ್ವತ್ ಪ್ರವರರಾದ ಕೋಟಾ ಮಹಾಬಲ ಕಾರಂತರ ಪಾದ ಸನ್ನಿಧಿಯಲ್ಲಿ ಮದ್ದಲೆ ವಾದನದ ಮರ್ಮ ಮಾಧುರ್ಯ ಮತ್ತು ಮಾರ್ಗ ಶುದ್ಧಿಯನ್ನು ಅಭ್ಯಸಿಸಿದ ಇವರು ಕೇವಲ ಒಬ್ಬ ಕಲಾವಿದ ಇದರಲ್ಲ, ಯಕ್ಷಗಾನವೆಂಬ ಮಹಾಕಲಾಯಜ್ಞದ ಸಮಗ್ರೋಪಾಸಕರು. ಚಂಡೆಯ ನಾದದ ಚೈತನ್ಯ, ಮದ್ದಲೆಯ ನಿನಾದದ ಮಾಧುರ್ಯ, ಭಾಗವತಿಕೆಯ ಭಾವ ಗಾಂಭೀರ್ಯ, ನರ್ತನದ ಲಾಸ್ಯ ತಾಂಡವ ವೈಚಿತ್ರ್ಯ, ವೇಷಭೂಷಣದ ರಸ ಸೌಂದರ್ಯ, ಹೀಗೆ ಯಕ್ಷಗಾನದ ಸರ್ವಾಂಗವನ್ನು ಇದಮಿತ್ಥಂ ಎಂದು ಶಾಸ್ತ್ರ ಸಂಪ್ರದಾಯ ಅನುಭವಗಳ ತ್ರಿವೇಣಿ ಸಂಗಮದಲ್ಲಿ ನಿರೂಪಿಸಬಲ್ಲ ವಿರಳ ಪಾಂಡಿತ್ಯ ಶಾಲಿಗಳಲ್ಲಿ ಇವರು ಅಗ್ರಪೂಜ್ಯರು. ಹಿಮ್ಮೇಳ ಮುಮ್ಮೇಳಗಳ ಸಂಪ್ರದಾಯ ಪಥವನ್ನು ಸಾವಿರಾರು ಶಿಷ್ಯರ ಹೃದಯ ಪಟಲದಲ್ಲಿ ಅಚ್ಚೊತ್ತಿ ಕಲೆಯನ್ನು ಕೇವಲ ಬೋಧಿಸದೆ ಕಲೋಪಾಸನೆಯ ಸಂಸ್ಕಾರವನ್ನೇ ಸಂಚಾರಗೊಳಿಸಿದ ಆಚಾರ್ಯ ವರ್ಯರು. ಇವರ ಕರಸ್ಪರ್ಶದಲ್ಲಿ ಶಿಷ್ಯರು ಕಲಾವಿದರಾದರು, ಇವರ ದೃಷ್ಟಿ ಸ್ಪರ್ಶದಲ್ಲಿ ಕಲಾವಿದರು ಸಾಧಕರಾದರು, ಇವರ ಸಂಸ್ಕಾರ ಸ್ಪರ್ಶದಲ್ಲಿ ಸಾಧಕರು ಪರಂಪರೆಯ ಸಂರಕ್ಷಕರಾದರು. ಜ್ಞಾನಂ ಯಸ್ಯ ಭೂಷಣಂ ವಿನಯೋ ಯಸ್ಯ ವಿಭೂಷಣಂ ಸಾಧನಾ ಯಸ್ಯ ಸಂಪತ್ತು ಶಿಷ್ಯ ಪರಂಪರಾ ಯಸ್ಯ ಕೀರ್ತಿಧ್ವಜ. ಅಂತಹ ಮಹೋನ್ನತ ಮಹಾಮನೀಷಿ ಯಕ್ಷ ಕಲಾನಿಧಿ ಗುರುಶ್ರೇಷ್ಠ ಪ್ರಾಚಾರ್ಯ ಕೂಡ್ಲಿ ದೇವದಾಸರಾವ್ ಅವರ ಪಾದಾರವಿಂದಗಳಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಗುರುಗಳ ನಮಸ್ಕಾರ.
1: ನಮಸ್ಕಾರ.
0: ಮೊದಲನೆಯದಾಗಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳುವುದಾದ್ರೆ ನಿಮ್ಮ ಬಾಲ್ಯದ ಜೀವನ ಹೆಂಗಿದ್ದಿತ್ತು, ಮತ್ತೆ ಬಾಲ್ಯದಲ್ಲಿ ಕಂಡ ನಿಮ್ ಯಾವ ಯಕ್ಷಗಾನ ನಿಮ್ಗೆ ಯಕ್ಷಗಾನ ರಂಗಕ್ಕೆ ಬರ್ಕಂತ ಹೇಳಿ ಹೇಳಿ ಪ್ರೇರೇಪಣೆ ನೀಡ್ತಂದೇಳಿ ಹೇಳಿ ಹೇಳ್ತಾ.
1: ನಾನು ಹುಟ್ಟಿದ್ದು ಉಳ್ತೂರು, ತಕ್ಕಟ್ಟಿನ ಒಳಗೆ ಉಳ್ತೂರು ಅಂತ ಅಲ್ಲಿ ಹುಟ್ಟಿದ. ನನ್ನ ತಾಯಿ ಮನೆ ಉಳ್ತೂರು, ಅಲ್ಲಿ ನಾನು ಸಣ್ಣದಲ್ಲಿ ಇದ್ದದ್ದು. ಆಮೇಲೆ ನಮ್ಮ ಮನೆ ಬಾರ್ಕೂರ್ ಹತ್ರ ಕೂಡ್ಲಿ ಅಂತ, ಹಾಗಾಗಿ ನಾನು ಕೂಡ್ಲಿ ಅಂತ ಹಾಕು, ದೇವದಾಸರಾವ್ ಕೂಡ್ಲಿ ಅಂತ. ಆಮೇಲೆ ಅಲ್ಲಿ ಅಂದರೆ ಬಾಲ್ಯದಲ್ಲಿ ಒಂದು ಎರಡು ಮೂರು ವರ್ಷ ಅಲ್ಲಿ ಬಾರ್ಕೂರ್ನಲ್ಲಿ ರಂಗನಕೆರೆ ಅಂತ, ಅಲ್ಲಿ ಮುಂದೆ ಹನೇಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಒಂದು ಶಾಲೆ ಇದೆ, ಹನೇಹಳ್ಳಿ ಶಾಲೆ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ಒಂದು ಮೂರ್ನಾಲ್ಕು ವರ್ಷ ಮಾಡಿ ಆಮೇಲೆ ಅಲ್ಲಿಂದ ಪುನಃ ಉಳ್ತೂರಿಗೆ ಶಿಫ್ಟ್ ಆದೆ. ಅಲ್ಲೊಂದು ಎರಡು ವರ್ಷ ಓದಿ ಆಮೇಲೆ ಪುನಃ ಬಾರ್ಕೂರ್ ಹೈಸ್ಕೂಲಲ್ಲಿ ನನ್ನ ವಿದ್ಯಾಭ್ಯಾಸ ಮುಗೀತು. ಮುಗಿಯುವಾಗ ಏನಾಯ್ತಂದ್ರೆ ನನಗೆ ಯಕ್ಷಗಾನ ಆಸಕ್ತಿ ಬರಲಿಕ್ಕೆ ಕಾರಣ ನನ್ನ ಸೋದರ ಮಾವ. ಸೋದರ ಮಾವ ಅಂದರೆ ತಮ್ಮಯ್ಯ ಪಾಟಾಳಿ ಅಂತ, ಅವರು ಇದರಲ್ಲಿ ಪೋಸ್ಟ್ನಲ್ಲಿ ಪೋಸ್ಟ್ಮ್ಯಾನ್ ಆಗಿದ್ದರು, ಕೆಲಸದಲ್ಲಿದ್ದರು. ಅವ್ರ ಬಾಯಿ ಉಗ್ಗು, ಅವರಿಗೆ ಬಾಯಿ ಮಾತಾಡುವಾಗ ಉಗ್ಗು ಬರ್ತಿತ್ತು, ಆದರೆ ಅವ್ರು ಚೆನ್ನಾಗಿ ಹಾಡ್ತಿದ್ರು, ಹಾಡುವಾಗ ಏನು ಬರ್ತಿರಲಿಲ್ಲ. ಯಕ್ಷಗಾನ ಪ್ರಸಂಗವೂ ಒಂದೆರಡು ಬರೆದಿದ್ದಾರೆ, ಮತ್ತು ಕವಿತಾ ಶಕ್ತಿ ಇತ್ತು, ಅವ್ರ ಕವನಗಳನ್ನೆಲ್ಲ ಬರಿತಾ ಇದ್ರು, ಒಳ್ಳೆ ಮನುಷ್ಯ. ಅವ್ರ ಮನೆಯಲ್ಲಿ ನಾನು ಇರುವಾಗ ಅವ್ರ ಮನೆಯಲ್ಲಿ ದಿನ ಭಜನೆ ಮಾಡ್ತಾಯಿದ್ರು, ಆ ಭಜನೆಯಲ್ಲಿ ನಾನು ಪದ್ಯ ಹೇಳ್ತಿದ್ದೆ. ಆಗ ನನಗೆ ಅದ್ಭುತವಾದ ಒಂದು ವಾಯಿಸಿತ್ತು ಸ್ವರ. ಹಾಗೆ ಅವರಿಗೆ ನನ್ನ ಬಗ್ಗೆ ತುಂಬ, ಇವನು ಏನಾದರೂ ಪದ್ಯ ಹೇಳಿಲಿ ಯಕ್ಷಗಾನದಲ್ಲಿ ಭಾಗವತ ಆದರೂ ಒಳ್ಳೆಯದು, ಹಾಗೆ ಈಗೆಲ್ಲ ಕಲ್ಪನೆ ಇತ್ತು. ಅವರಿಂದಾಗಿ ನನಗೆ ಅದು ಯಕ್ಷಗಾನದ ಬಗ್ಗೆ ಹೆಚ್ಚು ಆಕರ್ಷಣೆ ಬಂತು, ಕಲಿಬೇಕೆನ್ನುವ ಆಸಕ್ತಿ ಬಂತು. ಆಮೇಲೆ ಅವರು ಹೂವಿನ ಕೋಲು ಮಾಡ್ತಾಯಿದ್ರು ನವರಾತ್ರಿಯಲ್ಲಿ. ಹೂವಿನ ಕೋಲಿಗೆ ನಾನು ಅರ್ಥ ಹೇಳಿಕ್ಕೆ ಹೋಗ್ತಿದ್ದೆ ಹುಡುಗನಾಗಿ, ಒಂದು ಎರಡು ಮೂರು ವರ್ಷ ಹೋಗಿದ್ದೆ ಅವರೊಟ್ಟಿಗೆ. ಅದನ್ನೆಲ್ಲ ನೋಡಿ ಯಕ್ಷಗಾನ ಬಗ್ಗೆ ಆಸಕ್ತಿ ಮೂಡಿತ್ತು. ಆಮೇಲೆ ನಾನು ಚೂರ್ಣಿಕೆ ಹೇಳ್ತಾ ಇದ್ದೆ ಊಟಕ್ಕೆ, ಗೊತ್ತಿರಬೇಕು ಬ್ರಾಹ್ಮಣರ ಮನೆಯಲ್ಲಿ ಊಟ ಆದರೆ ವಿಶೇಷಕ್ಕೆ ಚೂರ್ಣಿಕೆ ಹೇಳ್ತಾರೆ. ಅದನ್ನು ಕೇಳಿದ ನಮ್ಮಲ್ಲಿ ಋಷಿಕೇಶ್ ಬಾಯರ್ ಅಂತಿದ್ದಾರೆ, ಬಾರ್ಕೂರ್ನಲ್ಲಿ ಭಾರಿ ದೊಡ್ಡ ಪುರೋಹಿತರು, ಅವರು ಕೇಳಿದಾಗ ಇದು ಯಾರು ಹುಡುಗ ಅಂತ ಅವ್ರು ವಿಚಾರಿಸಿದರು. ಆಮೇಲೆ ಇವ ಒಳ್ಳೆ ಸ್ವರ ಉಂಟು, ಏನು ಮಾಡ್ತಾ ಇದ್ದಾನೆ, ಹೀಗೆ ಶಾಲೆಗೆ ಹೋಗ್ತಾ ಇದ್ದಾನೆ, ಅಯ್ಯೋ ಯಕ್ಷಗಾನ ಎಲ್ಲ ಕಲಿಬೋದು ಮಾರ್ರೆ ಅಂತೆಲ್ಲ ಅವರು ಸ್ವಲ್ಪ ಬೇರೆಯವ್ರ ಹತ್ರ ಹೇಳಿದರು, ನನ್ನ ಹತ್ರ ಹೇಳಿದರು. ಆ ಲೆಕ್ಕದಲ್ಲಿ ನನಗೆ ಯಕ್ಷಗಾನಕ್ಕೆ ಬರಲಿಕ್ಕೆ ಆಸಕ್ತಿ ಬಂತು. ಆಮೇಲೆ ಕಲಿತೆ ಯಕ್ಷಗಾನವನ್ನು.
0: ನೀವೀಗ ಯಕ್ಷಗಾನ ಜರ್ನಿ ಸ್ಟಾರ್ಟ್ ಮಾಡ್ರಲ್ಲ, ಅಷ್ಟೊತ್ತಿಗೆ ನಿಮ್ಮ ಮನೆಗೆ ಅಂತ ಹೇಳಲಿಲ್ಲ?
1: ಮನೆಯಲ್ಲಿ ನಿಜವಾಗಿ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಮನೆಯವರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ನಂದು ಎಸ್ ಎಲ್ ಸಿ ಆದ ತಕ್ಷಣ ನಾನು ಜೋಗಕ್ಕೆ ನನ್ನ ಮಾವನ ಹೋಟ್ಲ್ ಇತ್ತು, ಒಂದು ತಿಂಗಳು ಅಲ್ಲಿಗೆ ಸುಮ್ಮನೆ ಹೀಗೆ ತಿರುಗಾಡ್ಲಿಕ್ಕೆ ಹೋದ್ದು. ನಾವು ಹೊರಗಡೆ ಹೋದದ್ದಿಲ್ಲ ಅಷ್ಟವರೆಗೆ. ಜೋಗಕ್ಕೆ ಹೋದಾಗ ಅಲ್ಲಿಂದಲೇ ನಾನು ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದೆ, ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ. ಮನೆಯಲ್ಲಿ ಆಕ್ಚುಲಿ ನನ್ನ ಬಗ್ಗೆ ಯಕ್ಷಗಾನಕ್ಕೆ ಹೋಗಬೇಕನ್ನುವ ಆಸಕ್ತಿ ಮನೆಯವರಿಗಿರಲಿಲ್ಲ. ಹೋಟ್ಲಿಗೆ ಹೋಗಿದ್ರೆ ಏನಾದರೂ ಸಂಪಾದನೆ ಆಗ್ತಿತ್ತು, ಹೋಟ್ಲಿಗೆ ಹೋಗಿ ಮಗ ಅಂತ ಹೇಳ್ತಿದ್ರು ಅವ್ರು. ಯಾಕಂದ್ರೆ ಮುಂದೆ ವಿದ್ಯಾಭ್ಯಾಸ ಮಾಡುವಷ್ಟು ಅನುಕೂಲ ನನಗಿರಲಿಲ್ಲ. ಆರ್ಥಿಕ ಪರಿಸ್ಥಿತಿ ಆ ಕಾಲದಲ್ಲಿ ತುಂಬ ಕೆಟ್ಟದಾಗಿತ್ತು, ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಇತ್ತು. ಅದಕ್ಕೆ ಏನಾದರೂ ಸ್ವಲ್ಪ ಅನುಕೂಲ ಆಗ್ತದೆ ಹೋಟೆಲಿಗೆ ಹೋದರೆ ಅಂತ ಅವ್ರ ಮನಸ್ಸಲ್ಲಿತ್ತು. ನನಗೆ ಯಕ್ಷಗಾನ ಕಲಿಬೇಕನ್ನೋ ಆಸಕ್ತಿ ಹೆಚ್ಚಾಯಿತು. ನಾನು ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಅರ್ಜಿ ಹಾಕಿದೆ. ಆಮೇಲೆ ಅಲ್ಲಿಂದ ಬೇಗ ಬಂದೆ. ಅದು ಆಗಲ್ಲ, ಪತ್ರ ವ್ಯವಹಾರಿಗೆ ಫೋನ್ ಎಲ್ಲ ಇಲ್ಲ. ಪತ್ರದಲ್ಲಿ ಕಡೆಗೆ ಅವ್ರು ಮಿಸ್ ಆದರೆ ಮನೆಗೆ ಬಂದರೆ ಇವ್ರು ಹೇಳದೇ ಇದ್ರೆ ಯಕ್ಷಗಾನ ಕೇಂದ್ರಕ್ಕೆ ಅವರು ಇಂಟರ್ವ್ಯೂ ಕರೀತಾರೆ, ಕರೆದಾಗ ಇವ್ರು ಹೇಳ್ದಿದ್ರೆ ಹೋಗೋದು ಬೇಡ ಅಂತ. ಹಾಗೇನ ತಿಳ್ಕೊಂಡು ನಾನು ಅಲ್ಲಿಂದ ಹೋಟ್ಲಲ್ಲಿ ಒಂದು ತಿಂಗಳು ಆದ್ಕೊಂಡು ಸೀದಾ ಬಂದೆ. ಆಮೇಲೆ ಜೂನ್ನಲ್ಲಿ ಇಂಟರ್ವ್ಯೂ ಆಯಿತು. ಶಿವರಾಮ್ ಕಾರಂತರ ಇಂಟರ್ವ್ಯೂ ಮಾಡಿದ್ದಾರೆ, ಶಿವರಾಮ್ ಕಾರಂತರ ನಮ್ಮನ್ನು. ಅವರು ಅಂದರೆ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ 10 ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ರು. ಈಗ ಎಲ್ಲ ಕೇಂದ್ರಗಳು ಆ ರೀತಿ ಇಲ್ಲ, 10 ವಿದ್ಯಾರ್ಥಿಗಳಿಗೆ ಒಂದು ವರ್ಷ ಪಾಠ ಮಾಡ್ತಾರೆ. ಹಾಗೆ ನಾನು ಅಲ್ಲಿ ಬಂದೆ. ಒಂದು 60-70 ಜನ ಬರ್ತಾರೆ ಯಾವುದು ಇಂಟರ್ವ್ಯೂಗೆ, ತಗೊಳ್ಳೋ 10 ಜನ ಮಾತ್ರ. ಅದರಲ್ಲೂ ನಾನು ಆಯ್ಕೆ ಆದೆ. ಆಯ್ಕೆ ಆದೆ ಅಂದರೆ ನಮ್ಮ ಗುರುಗಳು ನೀಲಾವ ರಾಮಕೃಷ್ಣಯ್ಯ ಅಂತ ಅವರು ಕಾರಂತರಿಗೆ ಹೇಳಿ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ ನಾನು ಸೇರಿಸಿದ್ದೆ. ಯಾಕೆಂದರೆ ನನಗೆ ಆಗ ನಾನು ಭಾಳ ಸಪೂರ ಸಣ್ಣಕ್ಕಿದ್ದೆ, ಹೆಚ್ಚು ಈಗ ಇದ್ದ ಹಾಗೆಲ್ಲ ಇರಲಿಲ್ಲ. ತುಂಬ ಬೆಳೆದದ್ದು ನಾನು ಯಕ್ಷಗಾನ ಕೇಂದ್ರಕ್ಕೆ ಸೇರಿದ ಮೇಲೆ ಆ ಆಕಾರದಲ್ಲಿ ಸ್ವಲ್ಪ ಎತ್ತರ ಎಲ್ಲ ಆದದ್ದು. ಅಲ್ಲಿ ಏನಾಯ್ತು ಅಂದರೆ ಅವ್ರು ಹೇಳಿದ, ಅವನು ಬರೀ ಸಣ್ಣಕ್ಕಿದ್ದ ನಾ ಹುಡುಗ. ಅಂದರೆ ಅಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಪ್ರಧಾನ ಇರೋದು ಭಾಗವತ್ಗೆ ಮೊದಲೇ ಇದೆ ಅಲ್ಲ, ಪ್ರಧಾನ ಇರೋದು ವೇಷ ಮಾಡಬೇಕನ್ನು ಹೆಜ್ಜೆ ಪ್ರಧಾನ ಅಲ್ಲಿ. ಹಾಗಾಗಿ ಇವನು ಕುಣಿತ ಎಲ್ಲ ಮಾಡಲಿಕ್ಕೆ ಬರೀ ಸಣ್ಣಕ್ಕಿದ್ದಾನೆ, ಬೇಡ ಇತ್ತೇನೋ ಅಂತ ಹೇಳಿದರು. ಆದಮೇಲೆ ನಮ್ಮ ಗುರುಗಳು ಅವನಿಗೆ ಒಳ್ಳೆಯ ವಾಯ್ಸ್ ಇದೆ, ಅವನನ್ನು ಪದ್ಯ ಹೇಳಲಿಕ್ಕೆ ತಯಾರು ಮಾಡ್ಬೋದು ಅಂತ ಅವ್ರಿಗೆ ಸ್ವಲ್ಪ ಹೇಳಿ ಆಮೇಲೆ ಅವರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡೋದ್ರು, ಶಿವರಾಮ್ ಕಾರಂತರ ಮನೆಗೆ. ಅಲ್ಲಿ ನಾನು ಹಾಡನ್ನು ಕೇಳಿ ಅವ್ರಿಗೆ ಖುಷಿಯಾಗಿ ಆಮೇಲೆ ನನ್ನನ್ನು ಅಲ್ಲಿ ಆಯ್ಕೆ ಮಾಡಿದರು. ಅಲ್ಲಿ ಒಂದು ವರ್ಷ ಕಲಿತೆ. ಆಗ ನಮ್ಮ ಗುರುಗಳಾಗಿ ನೀಲಾವ ರಾಮಕೃಷ್ಣ ಭಾಗವತ್ಗೆ, ಆಮೇಲೆ ಹಿರಡ್ಕ ಗೋಪಾಲರಾಯರು ಮತ್ತು ಮಹಾಬಲ ಕಾರಂತರು ಕೋಟ ಅವರು ಮದ್ದಳಿಗೆ, ಆಮೇಲೆ ಹೆಜ್ಜೆಗೆ ಹೆರಂಜಾಲ್ ವೆಂಕಟರಮಣ ಅಂತ ಅವರಿದ್ದರು. ಈಗ ಹೆರಂಜಾಲ್ ಗೋಪಾಲ ಅಂತ ಅವರ ಮಗ ಒಬ್ಬ ಭಾಗವತರಿದ್ದಾರೆ, ಅವರ ತಂದೆ. ನಾನು ಹೋಗೋ ತನಕ ವೀರಭದ್ರ ನಾಯಕರು ಇದ್ದರು. ನಾನು ಹೋದ ವರ್ಷ ಅವ್ರು ಬದಲಾಗಿ ವೆಂಕಟರಮಣ ಅವರು ಬಂದರು. ಅವರು ಕೂಡ ವೀರಭದ್ರ ನಾಯಕರ ಶಿಷ್ಯರೇ. ಹಾಗೆ ಅಲ್ಲಿ ಹೆಜ್ಜೆ ಕಲಿತೆ, ಆಮೇಲೆ ತಾಳಗಳೆಲ್ಲ ಆಯಿತು, ಸ್ವಲ್ಪ ಮಟ್ಟಿಗೆ ಪದ್ಯ ಎಲ್ಲ ಕಲಿತೆ. ಮದ್ದಳೆಯಲ್ಲೂ ಆಸಕ್ತಿ ಆಮೇಲೆ ಬಂದದ್ದು.
0: ಗುರುಗಳೇ, ನಿಮ್ಮ ಧ್ವನಿ ಪರೀಕ್ಷೆ ಶಿವರಾಮ್ ಕಾರಂತರ ಮಾಡ್ರ ಅಂತ ಹೇಳ್ರಿ, ಅವ್ರ ಜೊತೆಗೆ ಒಂದ್ ವರ್ಷ ಕಲ್ತಿರಿ, ಅವ್ರ ಒಡನಾಟ ಹೆಂಗಿದಿತ್ತ?
1: ಅಂದ್ರೆ ಶಿವರಾಮ್ ಕಾರಂತರು ನಮ್ಮೊಟ್ಟಿಗೆ ಇದ್ರು ಕೂಡ ಅವರು ಯಕ್ಷಗಾನ ಹೇಳ್ಕೊಳ್ಲಿಕ್ಕೆ ಅಂದ್ರೆ ಅಲ್ಲಿ ಒಂದು ಬ್ಯಾಲೆ ಅಂತ ಒಂದು ತಂಡ ಮಾಡಿದ್ರು, ಯಕ್ಷರಂಗ ಅಂತ. ನಾನು ಸೇರಿದ ವರ್ಷವೇ ಅದು ಆದದ್ದು. ಮೊದಲೊಮ್ಮೆ ಮಾಡಿದ್ರು ಅವ್ರು ಬ್ರಹ್ಮವರದಲ್ಲಿ, ಆಮೇಲೆ ಅದು ಕೈದಾಗಿ ನಾನಿರುವಾಗ ಅಲ್ಲಿ ಪ್ರಾರಂಭ ಆಯ್ತು. ಬ್ಯಾಲೆ ಅಂದ್ರೆ ಯಕ್ಷಗಾನದಲ್ಲಿ ಮಾತಿಲ್ಲ, ಬರೀ ನೃತ್ಯ ಅಭಿನಯಗಳಿಂದ ಯಕ್ಷಗಾನವನ್ನು ಮಾಡೋದು. ಅಂದರೆ ಅವರು ಭಾಷೆ ಬಾರದಿರುವ ದೇಶ ಇರ್ಬೋದು ಅಥವಾ ನಮ್ಮಲ್ಲಿ ಇದೆಯಲ್ಲ ಬೇರೆ ರಾಜ್ಯಗಳಿಗೆ, ಅಲ್ಲಿ ಹೋದಾಗ ಅದು ಅವ್ರಿಗೆ ಅರ್ಥ ಆಗೋದಿಲ್ಲ ನಾವು ಮಾತಾಡಿದರೆ ಅಂತ ಅವರು ಅದನ್ನು ಮಾಡಿದರು. ಆಗ ಅವ್ರು ಹೇಳ್ಕೊಳ್ಳಿಕ್ಕೆ ಬರ್ತಿದ್ರು ಅವ್ರಿಗೆ ಅಭಿನಯ ಹೇಗೆ ಮಾಡಬೇಕು. ಅದಕ್ಕೆ ನಾವು ಅಲ್ಲಿ ಎಲ್ಲ ನೋಡ್ತಾ ಇದ್ವಿ ಅವರನ್ನು. ಆಮೇಲೆ ಯಕ್ಷಗಾನವನ್ನು ನಾವು ಈ ನಾ ಮೊದಲು ಹೇಳಿದ 4 ಗುರುಗಳ ಹತ್ರ ನಾನು ಕಲ್ತದ್ದು. ಕಾರಂತರು ಅವರೊಟ್ಟಿಗೆ ಒಡನಾಟ ಅಂದರೆ ಯಕ್ಷರಂಗದಲ್ಲಿ ನಾನು ಆಮೇಲೆ ಇದ್ದಿದ್ದೆ, ಆಗ ಅವರೊಟ್ಟಿಗೆ ನಮಗೆ ಒಡನಾಟ ಆಯಿತು. ಅವರು ಅಭಿನಯಗಳನ್ನು ಮಾಡುವಾಗ ನಾವು ಅವರನ್ನು ನೋಡಿಕೊಂಡು ಮೊದಲೇ ಬಾರಿಸ್ಬೇಕು ಅಥವಾ ಪದ್ಯ ಹೇಳೋರು ಪದ್ಯ ಹೇಳಬೇಕು. ಅದು ತುಂಬ ಒಳ್ಳೆಯ ಅನುಭವ, ಯಾಕಂದರೆ ಅದ್ಭುತವಾದ ಕಲಾವಿದ ಅವರು. ಅಂದರೆ ಅವರ ಮುಖದಲ್ಲಿ ಭಾವನೆ ಬಂದ ಹಾಗೆ ನಾನು ಯಾರನ್ನು ನೋಡಿಲ್ಲ, ಅಷ್ಟು ಒಳ್ಳೆಯ ಮುಖಭಾವ, ಭಾವನಾತ್ಮಕವಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಅವರು. ಅದು ತಮ್ಮಲ್ಲಿ ಇರುವ ಕೆಲವು ಕಲಾವಿದರಿಗೆ ತುಂಬ ಅನುಕೂಲ ಆಗಿದೆ. ಅವರೊಟ್ಟಿಗೆ ಬರ್ತವ್ರು ತುಂಬ ಜನ ಇದ್ದಾರೆ, ನಾವು ಒಂದು 15 ಜನ ಕಲಾವಿದರು ಇದ್ದೇವೆ. ಅದು ಒಳ್ಳೆಯ ಅನುಭವ ಕಾರಂತರೊಟ್ಟಿಗೆ. ಆಮೇಲೆ ನಾನು ಯಕ್ಷಗಾನ ಕೇಂದ್ರದಲ್ಲಿ ಒಂದು ವರ್ಷ ಕಲಿತ ಮೇಲೆ ಅಲ್ಲಿ ಏನಾಯ್ತು ಅಂದರೆ ನಾನು ಕಾರಂತರ ಹತ್ರ ಹೋದಾಗ ಅವರು ನನ್ನ ಸ್ವರ ಕೇಳಿ ಖುಷಿಯಾಗಿ ಜಾನುವಾರುಕಟ್ಟೆ ಗೋಪಾಲ್ ಕಮ್ತಿ ಅಂತ ಒಬ್ಬರು ಭಾಗವತರು ಹಳೆ ಭಾಗವತರು ಇದ್ದರು, ಅವ್ರ ಹತ್ರ ನೀನು ಕಲಿಬೇಕು ಅಂತ ಅವ್ರ ಮನೆಗೆ ನನ್ನನ್ನು ವಾರಕ್ಕೆ ಒಂದೆರಡು ಸಲ ಕಳಿಸ್ತಾ ಇದ್ರು. ನಾನು ಒಮ್ಮೆ ಹೋದೆ, ನಡ್ಕೊಂಡು ಹೋಗಬೇಕಾಗಿತ್ತು. ಆಗ ಫೋನಿಲ್ಲ ಮತ್ತು ಗಾಡಿಗಳೆಲ್ಲ ನಮಗೆ ಆಗ ಸಣ್ಣವ ನಾನು ಗೊತ್ತಿರಲಿಲ್ಲ. ಆಗ ಅಲ್ಲಿಗೆ ಬಂದರ್ತೀರಿ ಹೇಳಿದು ಅವ್ರ ಮನೆಗೆ ನಡ್ಕೊಂಡು ಹೋಗ್ಬೇಕು ಒಂದು ಒಂದು ವಾರ ಮೇಲೆ. ಅಲ್ಲೂ ಹೋಗಿ ಒಂದಿನ ಪದ್ಯ ಹೇಳಿ ಬಂದೆ, ಕಲ್ತು ಸ್ವಲ್ಪ ಕಲ್ತು ಬಂದೆ. ಎರಡನೇ ಸಲ ನಾನು ಹೋಗುವಾಗ ಅವ್ರ ಮನೆ ತುಂಬ ಜನ ಇದ್ರು, ಒಂದು 50-60 ಜನ ಬಂದು ಕೂತಿದ್ದಾರೆ. ನಾನಂತ ಎಣಿಸಿದೆ, ಓ ಇವ್ರ ಮನೇಲಿ ಏನೋ ಇವತ್ತು ಫಂಕ್ಷನ್ ಇರಬೇಕು ಬಹುಶಃ, ಹಂಗೆ ನಾನು ಇವತ್ತು ಬಂದರೆ ಪಾಠ ಹೆಂಗೂ ಆತಿಲ್ಲ, ಇನ್ನೀಗ ಮನೆಗೆ ಹೋಗದೆ ಆಯ್ತು ಅಂದ ಎಣಿಸ್ಕೊಂಡು ಸೀದಾ ಅವ್ರ ಹತ್ರ ಹೋದೆ. ಗುರುಗಳು ಹಂಗ ನಾನೀಗ ನಾಳೆ ಬಪ್ಪ ಇನ್ನೊಂದಿನ ಬಪ್ಪದ ಹೇಳಿ ಎಂತಕ್ಕೆ ಮಾಡಿಕೊಂಡ್ರು ಅಲ್ಲ, ಇವೆಲ್ಲ ತುಂಬ ಜನ ಇದ್ದಲ್ಲ, ಏನೋ ಫಂಕ್ಷನ್ ಇತ್ತೇನೋ ನಿಮ್ಮ ಮನೆಗೆ. ಅಲ್ಲ ಅಲ್ಲ ಅಲ್ಲ, ಅವ್ರಿಗೆ ನಿನ್ನ ಕಾಮಕ್ಕೆ ಬಂದದ್ದು, ನಿನ್ನ ಪದ್ಯ ಕೆಂಪಕ್ಕೆ ಬಂದದ್ದು. ನನಗೆ ಆಶ್ಚರ್ಯ ಆಯ್ತು, ಯಾಕಂದರೆ ನನ್ನ ಅಂದ್ರೆ ನನ್ನ ಸ್ವರ ಕೇಳಿ ಅವರೆಲ್ಲ ಎಲ್ಲೋ ಪ್ರಚಾರ ಆಯ್ತಲ್ಲ ಸ್ವಲ್ಪ ಒಂದೇ ದಿನದಲ್ಲಿ, ಒಂದು ವಾರದಲ್ಲಿ ಪ್ರಚಾರ ಆಗಿ ಒಳ್ಳೆ ಒಂದು ಮಾಣಿ ಲಾಯಕ್ ಪದ್ಯ ಹೇಳತ್ತು, ಒಳ್ಳೆ ಸ್ವರ ಅಂದ್ಕೊಂಡು ಹಾಗೆ ಅಂತ ಹೇಳಿ ಜನ ಎಲ್ಲ ಕೂಡಿದ್ರು. ನನಗೆ ಆಶ್ಚರ್ಯ ಆಯ್ತು. ಕಡೆಗೆ ಹೇಳಿದೆ, ಆಮೇಲೆ ಅವ್ರ ಹತ್ರ ಒಂದು 4 ಸಲ ಹೋಗುವಾಗ ಕ್ರಮೇಣ ಸ್ವರ ಚೇಂಜ್ ಆಯ್ತು. ಚೇಂಜ್ ಅಂದ್ರೆ ಸ್ವರ ಹೋಯ್ತೆ, ಕಂಪ್ಲೀಟ್ ಸ್ವರ ಹೋಯ್ತು, ಪದ್ಯ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮೊದಲು ನಾನು ಪದ್ಯ ಅಂದರೆ ಇಳಿಶ್ರುತಿಯಲ್ಲಿ ಹಾಡ್ಲಿಕ್ಕೆ ಆಗ್ತಿರಲಿಲ್ಲ ನಂಗೆ, ಈಗ ಹೆಣ್ಮಕ್ಳು ಆಡ್ದಂಗೆ ಬಿಳಿ ಮೂರು ಮೇಲೆ ಕಪ್ಪು ಆಡ್ರಲ್ಲ ನನಗೆ ಬಾಯಿ ಹಾಕ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಸ್ವರ ಏರ ಸ್ವರ, ಈ ಮರಿಯಪ್ಪ ಆಚಾರ ಸ್ವರ ಇದ್ದಂಗಿನ ಸ್ವರ ಆಗ್ಲಿಕ್ಕೆ. ಹಾಗೆ ನಾನು ಆಗ ಬಹಳ ಹತ್ತಿದ್ದೆ. ನನ್ನ ಜೀವನದಲ್ಲಿ ಅಷ್ಟು ಯಾವಾಗಲೂ ಅಳ್ಳಿಲ್ಲ, ಯಾಕಂದ್ರೆ ಅಷ್ಟು ತಡಿಲಿಕ್ಕಾಗಲ್ಲ ನನಗೆ. ಯಾಕಂದ್ರೆ ಆ ಪದ್ಯ ಹೇಳುವ ಸುಖವನ್ನು ಅನುಭವಿಸಿದೆ ನಾನು, ಏರಿಸ್ತಾ ಇರಿ ಹೇಳುವಂತ ಇದನ್ನೆಲ್ಲ ಅನುಭವಿಸಿ ಖುಷಿ ಆಯ್ತು. ಆಮೇಲೆ ಬೇಜಾರಾಯ್ತು, ಯಕ್ಷಗಾನ ಬಿಡುವ ಏನು ಮಾಡುವಂತಲೇ ಗೊತ್ತಾಗಿಲ್ಲ ನನಗೆ. ಕಡೆಗೆ ಮೇಳಕ್ಕೆಲ್ಲ ಹೋಗುದಿದ್ರೆ ಮೇಳಕ್ಕೆ ಹೋಗ್ಬೇಕು, ಬೇರೆ ದಾರಿ ಇರಲಿಲ್ಲ. ಕಡೆಗೆ ನಮ್ಮ ಗುರುಗಳು ಹೇಳ್ರ ಮದ್ಲಿಗಿದ್ಲಿ ಗಲುಗಾತ ಕಾಣ್ ಭತ್ತ ಕಾಣ್ಮಾಣಿ ಅಂದ್ರೆ. ಕಡೆಗೆ ಅವ್ರು ರಾಮಕೃಷ್ಣಯ್ಯ ಅನ್ನೋರು ನಮ್ಮ ಮಸ್ಕೆ ಬೇರೆಗೆ ಇದ್ದೀನಿ, ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ಈಚೆ ಹತ್ತಿರದಲ್ಲಿದ್ದರು. ಅವ್ರ ಹತ್ರ ಎಲ್ಲ ಹೋಗಿ ಹಾಗೆ ಮತ್ತೆ ನಾನು ಮೊದಲು ಕಲಿಯುವಾಗಲೂ ಒಂಥರ ಏಕಲವಿನಾಂಗ ಅವರು ಎಲ್ಲ ಬಾರಿಸೋದೆಲ್ಲ ನೋಡಿ ನನ್ನ ಎದೆ ತಟ್ಕೊಂಡು ತೊಡೆ ತಟ್ಕೊಂಡು ಎಲ್ಲ ಸ್ವಲ್ಪ ಅಭ್ಯಾಸ ಮಾಡ್ತಿದ್ದೆ, ಅದ್ರ ಬಗ್ಗೆ ಆಸಕ್ತಿ ಇತ್ತು. ಆದ್ರೆ ಈಗ ಸ್ವರ ಹೋದ್ಮೇಲೆ ಅನಿವಾರ್ಯ ಆಯ್ತಲ್ಲ, ಮತ್ತೆ ಹಾಗೆ ಕಲಿತು. ಮತ್ತೆ ಚಂಡೆ ಗಿಂಡ ಎಲ್ಲ ಕಲ್ತದ್ದು ನಾವು ಗಂಟೆ ಬಿಟ್ಕೊಂಡೆ ಕಲ್ತು, ಹೊರಿ ಮೇಸುವತ್ತಿಗೆ ಅಲ್ಲೇ ಹಾಡಿ ಹತ್ರ ಎರಡು ಕೋಲ್ ತೆಕ್ಕಂದು ನೆಲಕ್ಕೆ ಬಿಡುದು, ಯಾರು ಗೆದ್ದಿ ಗಂಟೆ ಹೊರ ಮೇಲೆ ಅವ್ರ ಕೂಗ್ರ ಮೇಲೆ ಎಚ್ಚರ ಆಗ್ಬೋದು ನಮ್ಗೆ, ಓ ಗಂಟೆ ಮೇಳಸು ಬಂದಿದೆ ಅಂದೇಳಿ. ಹೀಗೆ ನಾನು ಅಭ್ಯಾಸ ಮಾಡಿ ಕಡೆಗೆ 1 ವರ್ಷ ಮೇಳಕ್ಕೆ ಹೋದೆ, ಕಮಲಶಿಲೆ ಮೇಳಕ್ಕೆ ಮೊದಲೇ ಹೋದೆ. ಆವಾಗಲೇ ನಾನು ಮೊದಲೇ ತಕ್ಕಂಡು ಮೊದಲು ಕಮಲಶಿಲೆ ಮೇಳಕ್ಕೆ ಹೋದೆ. ಆಮೇಲೆ 1 ವರ್ಷ ಮಾಡಿದೆ. ಆಮೇಲೆ ಕಮಲಶಿಲೆ ಮೇಳದಿರುವಾಗ ಮಾರಣಕಟ್ಟೆ ಮಾಡಿದ ಆಟ ಒಂದು ಇಲ್ಲಿ ಕೋಡಿ ಹತ್ರ, ಕುಂದಾಪುರ ಕೋಡಿ ಹತ್ರ ಬ್ಯಾಲೆ ಹತ್ರ ಒಂದು ಆಟ ಆಗಿತ್ತು, ಅಲ್ಲಿ ಹೋದೆ. ಅಲ್ಲಿ ಹೋದಾಗ ನರಸಿಂಹದಾಸರು, ನಾವು ಮೊದಲಿದ್ದು ಕಮಲಶಿಲೆ ಮೇಳದ್ರೆ ಸಿಂಹದಾಸರು ಅಂತ ಅವ್ರ ತಮ್ಮ, ನರಸಿಂಹದಾಸರು ನೋಡಿದ ಮೇಲೆ ಇವರೊಟ್ಟಿಗೆ 1 ವರ್ಷ ತಿರುಗಬೇಕಂತ ಭಾಳ ಆಸೆ ಆಯ್ತು. ಅದಕ್ಕೆ ಅಂತ ಮಾಡಿದೆ, ಮರದ ವರ್ಷ ಮಾರಣಕಟ್ಟೆ ಮಾಡಕ್ಕೆ ಹೋಗೋದಂತ ಮುತ್ತಾಗಡೇರಂತ ಅವರು ಇಲ್ಲಿ ಕುಂದಾಪುರದಲ್ಲಿ ಇದ್ದಿದ್ರು, ಕೊಲ್ಲಮಂದಿರ ಅಂತ ಅವ್ರ ಮನೆ ಇತ್ತು, ಅಲ್ಲಿಗೆ ಹೋದೆ. ಅವರು ಬಾ ಇಬ್ಬರು ವರ್ಷಕ್ಕೆ ಮೇಳಕ್ಕೆ ಬರ್ಕೊಂಡು ನಿಮ್ಮ ಮೇಳಕ್ಕೆ, ನರಸಿಂಹದಾಸರೆಲ್ಲ ಭಾಗವತರು ಅದು ಗೊತ್ತಿಲ್ಲ, ಈಗ ಇದ್ದಾರೆ ಇನ್ನು ಚೇಂಜ್ ಆದರೂ ಆಗ್ಬೋದು, ಮರಿಯಪ್ಪ ಆಚಾರ್ಯರು ಆದರೂ ಆಗ್ಬೋದು ಹಂಗೆ ಹಿಂಗೆ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಮರಿಯಪ್ಪ ನರಸಿಂಹದಾಸರು ಇದ್ರೆ ಮಾತ್ರ ನಾನು ಬತ್ತೆ, ಬೇರೆ ಯಾರನ್ನ ಬತ್ತಿಲ್ಲ. ಯಾಕೆ ಕಂಡ್ರೆ ನನಗೆ ಅವರೊಟ್ಟಿಗೆ 1 ವರ್ಷ ತಿರುಗ್ಕೊಂಡು ಆಸೆ ಇತ್ತು ಅಂದೆ. ಅಡ್ಡಿಲ್ಲ ಅಂದರೆ ಕಡೆಗೆ ನರಸಿಂಹದಾಸರ ಮೇಳಕ್ಕಾದ್ರೆ ಮತ್ತೆ 1 ವರ್ಷ ಮಾರಣಕಟ್ಟೆ ಮಾಡಕ್ಕೆ ಹೋದೆ. ಆಮೇಲೆ ಮೇಳ ಬಿಟ್ಟೆ. ಯಾಕೆ ಬಿಟ್ಟೆ ಅಂದರೆ ಮೇಳದಲ್ಲಿ ಆಗ ತುಂಬ ಕಷ್ಟ, ಕಷ್ಟ ಅಂದರೆ ನಡ್ಕೊಂಡೇ ಹೋಗಬೇಕಾಗಿತ್ತು, ವೇಷ ಸಾಮಗ್ರಿ ಕೂಡ ಹೊತ್ಕೊಂಡೇ ಹೋಗುದು, ಎಲ್ಲರೂ ನಡ್ಕೊಂಡೇ ಹೋಗುದು, 8-10 ಮೈಲಿ ನಡೆದದ್ದು ತಿಡೀ ರಾತ್ರಿ ನಿದ್ರೆ ಬಿಡ್ಕ. ಮತ್ತೆ ಆಗೆಲ್ಲ ಸಂಬಳ ಎಲ್ಲ ಭಾಳ ಕಡಿಮೆ ನಮ್ಗಂದ್ರೆ, ಜೀವನವೂ ಅದರಲ್ಲೇ ಹೋಗ್ಬೇಕಲ್ಲ, ಹಿರಿಮಗ ಆದ್ರಿಂದ ಜೀವನವೂ ಅದರಲ್ಲೇ ಹೋಗ್ಬೇಕು. ಹಾಗಾಗಿ ನಾನು ಮೇಳ ಬಿಡುವ ಅಂತ ಯೋಚನೆ ಮಾಡಿದೆ. ಹಾಗೆ ಮುತ್ತಾಗಡೆಯವರು ತುಂಬ ಒತ್ತಾಯ ಮಾಡಿದ ನನ್ನ, ಮೇಳ ಯಾಕೆ ಬಿಡ್ತ್ರಿ ನಿಮ್ಮಂಥವ್ರು ಮೇಳಕ್ಕಿರ್ಕ, ಯಾಕಂದ್ರೆ ನಮ್ದು ಹಾಳು ರಗಳೇ ಇಲ್ಲ, ಏನು ನಾವು ದುಶ್ಚಾಟವೋ ಇನ್ನೊಂದು ಯಾವುದೂ ಇಲ್ಲ, ನನ್ನಷ್ಟಕ್ಕೆ ನಾನು ನನ್ನಷ್ಟಾಗಿ ಇರುವುದು. ಹಾಗೆ ಅವರು ಒತ್ತಾಯ ಮಾಡಿದರು. ಕಡೆಗೆ ನಾನು ಹೇಳಿದೆ, ಬರುದಿದ್ರೆ ನಿಮ್ಮ ಮೇಳಕ್ಕೆ ಬರ್ತೆ, ನಾನು ಮೇಳಕ್ಕೆ ಹೋಗೋದಿಲ್ಲ ಅಂತ ಮಾಡಿದ್ದೆ. ಆಮೇಲೆ ಉಪ್ಪುರು ಒಂದು 4 ಪತ್ರ ಬರೆದಿದ್ರು, ನಾನು ಉಪ್ಪುರು ಉಪ್ಪುರು ಅಂಬರೀಶ್ರಮ ಮಾಡಕ್ಕೆ ಬಾ ಅಂತ. ಕಡೆ ನಾನು ಹೋಗಿಲ್ಲ. ಆಮೇಲೆ ನಾನು ಹೋಟೆಲಿಗೆ ಹೋದೆ, ಹೋಟೆಲಲ್ಲಿ 8 ಇದ್ದೆ, ದಾಂಡೇಲಿ ಅಂತ ನಮ್ಮ ಗುರುರಾಜ್ ಮಾರ್ಪಳ್ಳಿ ಅಂತ ನನ್ನ ದೋಸ್ತಿ ಒಬ್ಬರಿದ್ರು, ಅವ್ರು ಹೇಳಿದ್ರು ನೀ ಹೋಟ್ಲಿಗೆ ಹೋಗ್ತ ನಮ್ಮ ಅಪ್ಪಿಂದ ಹೋಟ್ಲ್ ಇತ್ತು ಅಣ್ಣ ಎಲ್ಲ ಇದರಲ್ಲಿ, ಅವ್ರಿಗೆ ಏನೋ ಬೇಕಾಗ್ತು ನಮ್ಮವ್ರು ಆದರೂ ಒಳ್ಳೇದು, ನೀನು ಅಲ್ಲಿಗೆ ಹೋತಿ ಯಾಕೆಂಟ್ರು ಆಯ್ತು ಅಂದು ಹೋದೆ. ಅಲ್ಲಿ ಗಮ್ಮತ್ತಂದ್ರೆ ಅಲ್ಲಿ ಹೋದ್ಮೇಲೆ ಯಕ್ಷಗಾನ ನಾನು ಬಿಡಲಿಲ್ಲ, ಯಾಕಂದ್ರೆ ಆ ಹೋಟ್ಲ್ ಸಾವುಕಾರ ಯಕ್ಷಗಾನ ಚಟ ಶುರುವಾಯ್ತು ನನ್ನ ಕಣ್ ಕೂಡಲೆ. ಅವರೆಲ್ಲ ವೇಷ ಮಾಡಲಿ ಶುರು ಮಾಡಿದ್ರು, ವರ್ಷಕ್ಕೆ 1-2 ಆಟ ಅಲ್ಲ ಶುರು ಆಯ್ತು. ನಾನು ಯಕ್ಷಗಾನ ಬಿಡ್ಕೊಂಡು ಹೋಟ್ಲಿಗೆ ಹೋದ್ದೆ, ಆದ್ರೂ ಯಕ್ಷಗಾನ ನಾನು ಬಿಡಲಿಲ್ಲ.
0: ಅಲ್ಲಿ ನೀವು ಮೊದ್ಲು ಬಾರಿಸಿದ್ರೆ?
1: ಅಲ್ಲಿ ಮೊದ್ಲು ಬಾರಿಸಿದೆ, ಹೇಳ್ಕೊಟ್ಟಿದ್ದೆ. ಪದ್ಯ ಹೇಳೋಕೆ ಆಗು ಸ್ವರ ಇಲ್ಲ, ಹಂಗೆ ಮೊದ್ಲು ಬರೆಸ್ಕೊಂಡು ಮತ್ತೆ ಕುಣಿತ ಎಲ್ಲ ಗೊತ್ತಿತ್ತು, ಎಲ್ಲ ಹೇಳ್ಕೊಡ್ತೀವಿ. ಅಲ್ಲೊಂದು ಕನ್ಯಾ ವಿದ್ಯಾಲಯ ಅಂತ ಒಂದು ಶಾಲೆ ಇತ್ತು, ಹೆಣ್ಮಕ್ಳ ಶಾಲೆ, ಅಲ್ಲಿ ಒಂದು ಬೊಬ್ರವನ ಕಾಳಗ ಮಾಡಿಸಿದೆ. ಹಂಗೆ ಅಲ್ಲೂ ಸುಮಾರು ಆಟ, ವರ್ಷಕ್ಕೆ ಒಂದೆರಡು ಒಂದೆರಡು ಆಟ ಆಗ್ತಾ ಇತ್ತು. ಆಮೇಲೆ ಏನಾಯ್ತು ಕೇಳಿದ್ರೆ, ಶಂಭು ಹೆಗಡೆ ಅವರ ಒಂದು ಕೇಂದ್ರ ಮಾಡಿದ್ರು ಇಲ್ಲಿ, ಶ್ರೀಮಯ ಕಲಾ ಕೇಂದ್ರ ಅಂತ ಗುಣವಂತೆಗೆ ಅವ್ರ ಮನೆ ಹತ್ರ. ಅಲ್ಲಿ ಪ್ರಾರಂಭಕ್ಕೆ ನಮ್ಮ ಗುರುರಾಜ್ ಮಾರ್ಪಡೆ, ನಮ್ಮ ದೋಸ್ತಿ ಅವರೇ ಅಲ್ಲಿ ಗುರುಗಳಾಗಿದ್ರು. ಅಲ್ಲಿ ಏನಾಯ್ತು ಅಂದ್ರೆ, ಅವರು ಒಂದು ತಿಂಗಳು ಬಾಂಬೆ ಗಿಂಬೆಲ್ಲ ತಿರುಗಾಟಕ್ಕೆ ಹೋಗೋರು ಇದ್ರು, ಕೇಂದ್ರ ಶುರು ಒಂದು ಎರಡು ಮೂರು ತಿಂಗಳಾಗಿತ್ತಷ್ಟೇ. ಇಲ್ಲಿಗೆ ಅವರು ಮಾರ್ಪಳ್ಳಿ ಅವರು ಹೋಗ್ತಿದ್ರು ಅಲ್ಲಿಗೆ, ಇಲ್ಲಿ ಪಾಠ ಮಾಡ್ಲಿಕ್ಕೆ ಯಾರು ಅಂತ ಅವರಿಗೆ ಸಮಸ್ಯೆ ಆಯ್ತು. ಅಲ್ಲಿ ಪಾಠ ಮಾಡ್ಲಿಕ್ಕೆ ಎಲ್ರಿಗೂ ಆಗುದಿಲ್ಲಲ್ಲ ಯಕ್ಷಗಾನದ್ದು, ಅಲ್ಲಿಗೆ ಹೆಜ್ಜೆ ಹೇಳಿಕೊಡ್ಬೇಕು, ತಾಳೆ ಹೇಳಿಕೊಡ್ಬೇಕು, ಎಲ್ಲವೂ ಹೇಳಿಕೊಡ್ಬೇಕು. ಅದಕ್ಕೆ ದೇವದಾಸ ಬಂದ್ರೆ ಆಗ್ಬೋದು, ಅವ್ನು ನಮ್ಮ ತಂದೆ ಹೋಟ್ಲಲ್ಲಿ ಇದ್ದಾನೆ ನೋಡು ಅವ್ರಿಗೆ ಕೇಳ್ತೇನೆ ಅಂತ ಅವ್ರು ನನಗೆ ಫೋನ್ ಮಾಡಿ, ಆಮೇಲೆ ಅವ್ರ ತಂದೆಗೆಲ್ಲ ಹೇಳಿ ಮತ್ತು ಒಂದು ತಿಂಗಳ ಮಟ್ಟಿಗೆ ನಾನು ಒಂದೋ ಎರಡು ತಿಂಗಳ ಮಟ್ಟಿಗೆ ಅಲ್ಲಿ ಬಂದೆ. ಅಲ್ಲಿ ಬಂದು ಅಲ್ಲಿ ಪಾಠ ಮಾಡಿದೆ, ಆಮೇಲೆ ಅಲ್ಲಿಂದ ಪುನಃ ಹೋಟೆಲಿಗೆ ಹೋದೆ. ಅಲ್ಲಿ ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಮಾರ್ಪಳ್ಳಿಯವರು ಅಲ್ಲಿ ಬಿಟ್ಟೋದ್ರು. ಇವ್ರು ನನ್ನನ್ನು ನನ್ನ ನೋಡಿದಾರಲ್ಲ ಶಂಭುಗಡಿಯವರು, ಕಡೆ ನನ್ನ ನಾನು ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಹೋಟೆಲ್ ಬಿಟ್ಟು ನನ್ನ ತಂಗಿ ಮದುವೆ ಆಯಿತು, ನಾನು ಊರಿಗೆ ಬಂದೆ, ಮತ್ತು ಪುನಃ ಅಲ್ಲಿಂದ ನನ್ನ ಕರ್ಕೊಂಡೋದ್ರು. ಒಂದು ವರ್ಷ ಅಲ್ಲಿ ಮಾಡಿದೆ. ಆಮೇಲೆ ಮತ್ತೆ ಎಲ್ಲಿಯೂ ದೂರ ಆಗುತ್ತೆ ಮನೆಗಂತೂ ಬೇರೆ ಕಾರಣಕ್ಕೆ ಅಲ್ಲಿಂದ ಬಿಟ್ಟೆ. ಬಿಟ್ಟು ರಂಗಾಯಣಕ್ಕೆ ಹೋದೆ, ರಂಗಾಯಣ ಅಲ್ಲ, ಅಲ್ಲಿಂದ ಮೊದಲು ನೀನಾಸಮಿಗೆ ಹೋದೆ. ನೀನಾಸಮ್ನ ಎರಡು ವರ್ಷ ತಿರುಗಾಟ ಮಾಡಿದೆ, ತಿರುಗಾಟ ಮಾಡಿ ನಾಟಕ ತಂಡದಲ್ಲಿ ಅಲ್ಲಿ ಎರಡು ವರ್ಷ ಆದ್ಮೇಲೆ ಅಲ್ಲಿ ಬಿಟ್ಟೆ. ಆಮೇಲೆ ಒಂದು ವರ್ಷ ರಂಗಾಯಣಕ್ಕೆ ಹೋದೆ, ವಿವಿಕಾರ ಅಂತ ಇದ್ರು, ಅವರೊಟ್ಟಿಗೆ ಅಲ್ಲಿ ನಾಟಕಕ್ಕೆಲ್ಲ ಭಾಗವಹಿಸಿ ಅಲ್ಲ ಎಲ್ಲ ಇದು ಬಾರಿಸುವಂಥದ್ದು ಕೆಲವು ಹಾಡುವಂಥದ್ದೆಲ್ಲ ಇರ್ತದೆ ನಾಟಕ ಸಂಬಂಧಪಟ್ಟು ಅದರಲ್ಲಿ ಮಾಡಿ. ಆಮೇಲೆ ಪುನಃ ಶಂಭೇಗೌಡರಲ್ಲಿ ಯಾರೂ ಗುರುಗಳು ಸರಿ ಇಲ್ಲ ಅಂತ ಪುನಃ ಬಂದು ಕರ್ಕೊಂಡೋದ್ರು ಮತ್ತೊಂದು ವರ್ಷ. ಅಲ್ಲಿ ಮತ್ತೊಂದು ವರ್ಷ ಹೋಗಿ ಅಲ್ಲಿ ಮತ್ತು ಆಮೇಲೆ ಏನಾಯ್ತು, ಅಲ್ಲಿದ್ದಾಗ ಇಲ್ಲಿ ಪುರಾಣಿಕ ಅಂತೇಳಿ ಒಬ್ರು ಇದ್ರು, ಭಾಗವತರು ಮಂದರ ಇದ್ರೆ ಕೇಂದ್ರದಲ್ಲಿ ಉಡುಪಿ ಕೇಂದ್ರ, ಅವ್ರು ತೀರಿಯೋದ್ರು ಅದೇ ಟೈಮ್ನಲ್ಲಿ. ಅಲ್ಲಿ ನಾನು ಮತ್ತೆ ಗಣಪತಿ ಭಟ್ರು ಇತ್ತು ಅಷ್ಟ ಆಗ ಶ್ರೀಮಯ ಕಲಾ ಕೇಂದ್ರದಲ್ಲಿ. ಅಲ್ಲಿ ಇವ್ರು ತೀರಿ ಹೋದ್ಮೇಲೆ ಅಲ್ಲಿ ಪಾಠಕರು ಅಲ್ಲಿಗೆ ಬಂದರು ಇಲ್ಲಿ ಬಿಟ್ಟು, ನಾವು ಮೂರು ಜನ ಆಯ್ತು, ನಾನು ಹೆಜ್ಜೆಗೆ, ಪಾಠಕರು ಮೊದಲಿಗೆ, ಆಮೇಲೆ ನಾನು ಗಣಪತಿ ಭಟ್ರು ಭಾಗವತಿಗೆ. ನಾವು ಎಲ್ಲದರಲ್ಲೂ ಕೈ ಆಡಿಸಿತ್ತು, ಅದು ಬೇರೆ ಪ್ರಶ್ನೆ. ಹಾಗೆ ಅಲ್ಲಿ ಒಂದು ವರ್ಷ ಇದು, ಕಡೆಗೆ ಪಾಠಕರು ಬಿಟ್ಟು ಜಾಗಕ್ಕೆ ಉಡುಪಿಯಲ್ಲಿ ಕರೆ ಬಂತು ನನಗೆ, ನನ್ನ ಮನೆ ಹತ್ತಿರ ಆಗುತ್ತೆ ಅಂತೇಳಿ ನಾನು ಉಡುಪಿ ಸೇರಿಕೊಂಡೆ. ಉಡುಪಿಯಲ್ಲಿ 19 ವರ್ಷ ಇದ್ದ ನಾನು ಕೇಂದ್ರದಲ್ಲಿ. ಆಗ ಉಡುಪಿಯಲ್ಲಿ ಕೇಂದ್ರದಲ್ಲಿ ಪಾಠ ಮಾಡಬೇಕು, ಮತ್ತೆ ಅಲ್ಲಿ ಯಕ್ಷರಂಗ ಅಂತ ಒಂದು ಬ್ಯಾಲೆ ಇದೆಯಲ್ಲ, ಅದಕ್ಕೂ ನಾವು ಮದ್ದಳೆಗೆ ಹೋಗ್ಬೇಕು. ಅಲ್ಲಿ ಟೂರ್ ಎಲ್ಲ ಇರ್ತದೆ, ಬೇರೆ ಬೇರೆ ಕಡೆ ಟೂರ್ ಎಲ್ಲ ಇರ್ತದೆ, ಅದಕ್ಕೆಲ್ಲ ಹೋಗ್ತಾ ಇದ್ದೆ. 19 ವರ್ಷ ಅಲ್ಲಿದ್ದೆ.
0: ಈಗ ಪ್ರಸ್ತುತ ನೀವು ಯಾವ ಕೇಂದ್ರದಲ್ಲಿ?
1: ಈಗ ನಾನು ಅಲ್ಲಿ ಬಿಟ್ಟ ಮೇಲೆ, ಉಡುಪಿ ಕೇಂದ್ರ ಬಿಟ್ಟ ಮೇಲೆ ಮನೆಯಲ್ಲಿ ಇದ್ದೆ ಸ್ವಲ್ಪ ಸಮಯ. ಆಮೇಲೆ ಇಲ್ಲಿ ತಕ್ಕಟ್ಟೆಯಲ್ಲಿ ಒಂದು ಕೇಂದ್ರ ಪ್ರಾರಂಭ ಆಯ್ತು ಅಂತ ಗೊತ್ತಾಯ್ತು. ಕಡೆಗೆ ನಮ್ಮ ಸಿರಿಯಾರದ ಕೃಷ್ಣಾನಂದ ಶಣಿಯವ್ರ ಹತ್ರ ಕೇಂದ್ರಮ್ರು ಬತ್ರಿ ಅಂದೇಳಿ ಅವ್ರು, ನಾವು ಅವ್ರಿಗೆ ಬೇರೆ ಒಂಥರ ಕೆಲಸ ಇತ್ತು ನನಗೆಲ್ಲ ಆತಿಲ್ಲ, ನಾನು ನಿಮ್ಗೆ ಜನ ತೋರಿಸ್ತೇನೆ ಅಂದೇಳಿ ವೈದ್ಯರು ಸುಜೇಂದ್ರ ಹಂದೆ ಉರಾಳ್ರು ಸುದರ್ಶನ ಉರಾಳ್ರು ಇವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆ ಬಂದು ಒತ್ತಾಯ ಮಾಡಿ ಕಡೆ ನಾನು ಇಲ್ಲಿ ತಕ್ಕಟ್ಟೆ ಹೈಗ್ರೇವ್ ಕಲ್ಯಾಣ ಮಂಟ್ ಬಂದು ಅಲ್ಲಿ ಕೇಂದ್ರದಲ್ಲಿ ಇದ್ದೆ. ಈಗ ಪ್ರಸ್ತುತ ಅಲ್ಲೇ ಇದ್ದೇನೆ, ಒಂದು 10 ವರ್ಷ ಚಿಲ್ಲರೆ ಆಯ್ತು ಕಾಣ್ತದೆ, ಅಲ್ಲೇ ಈಗ ಕೆಲಸ ಮಾಡ್ತಾ ಇದ್ದೇನೆ.
0: ಈಗ ನೀವು ಪ್ರಸ್ತುತ ಯಕ್ಷಗುರುಗಳಾಗಿದ್ರಿ, ಒಬ್ಬ ಯಕ್ಷಗುರುಗೆ ಒಂದು ಕೇಂದ್ರ ಇಲ್ಲದೆ ಅವ್ರಿಗೆ ಬದುಕುಕ್ಕೆ ಸಾಧ್ಯ ಇತ್ತ?
1: ಅಂದರೆ ಸಾಧ್ಯ ಇಲ್ಲ ಅಂತಲ್ಲ, ಈಗ ಮನೆಯಲ್ಲಿ ಪಾಠ ಮಾಡಿಯೂ ಬದುಕ್ಬೋದು, ಆದರೆ ಕೇಂದ್ರ ಇದ್ದರೆ ಒಂದು ತುಂಬ ಜನ ಸಿಗ್ತಾರೆ. ಈಗ ನಾವು ಮನೆಯಲ್ಲಿ, ನನಗೂ ಪಾಠ ಈಗಲೂ ಮನೆಯಲ್ಲಿ ಮಾಡ್ತೀರಾ ಕೇಳುವರು ತುಂಬ ಜನ ಇದ್ದಾರೆ, ನಾನೇ ಮಾಡೋದಿಲ್ಲ. ಆದರೆ ಮತ್ತೆ ನಾವು ಒಂದೇ ಮಾಡೋದಿಲ್ಲ, ಅಲ್ಲಿ ಸಂಘದ ಆಟಗಳು ಸಿಗ್ತದೆ, ಬೇರೆ ಬೇರೆ ಕಾರ್ಯಕ್ರಮಗಳು ಸಿಗ್ತದೆ, ಅದಕ್ಕೆಲ್ಲ ನಾನು ಹೋಗ್ತಾ ಇದ್ದೆ. ಆದರೆ ಒಂದು ಕೇಂದ್ರ ಅಂತಿದ್ರೆ ಸ್ವಲ್ಪ ನಮಗೊಂದು ಅನುಕೂಲ, ಮತ್ತೆ ವಿದ್ಯಾರ್ಥಿಗಳು ನಾವು ಹುಡುಕೋದು ಬೇಡ, ಅವ್ರ ಅಲ್ಲಿಗೆಲ್ಲ ಬರ್ತಾರೆ, ಅವ್ರಿಗೆ ಬೇಕಾದನ್ನು ಹೇಳಿಕೊಡ್ಬೋದು. ಕೇಂದ್ರವೇ ಅನಿವಾರ್ಯ ಏನಲ್ಲ. ಮತ್ತೆ ನಮ್ಮದು ಸ್ವಲ್ಪ ಬೇಸಾಯ ಇತ್ತಾಗ ಅದನ್ನು ಮಾಡ್ತಿದ್ದೆ. ನಾವು ಮತ್ತೆ ಯಾವ ಕೆಲಸಕ್ಕೂ ಹಿಂದೆ ಬೀಳುವರಲ್ಲ, ಕಳತನ ಮತ್ತೆ ದರೋಡೆ ಮಾಡೋದಿಲ್ಲ ಬಿಟ್ಟರೆ, ಮತ್ತೆ ಯಾವ ಕೆಲಸವೂ ನಾವು ಹಮಾಲಿ ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡಾಗಿ ಮಾಡೋಕ್ಕೂ ತಯಾರಿದ್ದವ, ಯಾಕಂದರೆ ದುಡಿಲಿಕ್ಕೆ ಯಾವುದಾದ್ರೇನು. ಆದರೆ ಯಕ್ಷಗಾನದಲ್ಲಿ ಈಗ ತುಂಬ ನಾವು ಕಲಿಯುವ ಮಕ್ಕಳಿಗೆ ಸಿಗ್ತಾರೆ, ಈಗ ನಮ್ಮ ಮನೆಯಲ್ಲೇ ಪಾಠ ಮಾಡಿ ನಾನು ಒಂದು 2 ಸಲ ಪ್ರಯತ್ನ ಮಾಡಿದ್ದೆ. ಅದು ಏನಾಗ್ತಂದ್ರೆ ನಾನೀಗ ಇಲ್ಲಿ ಕೇಂದ್ರದಲ್ಲಿ ಇರೋದ್ರಿಂದ ಅದು ಮನೆಗೆ ಹೋದಕ್ಕೂ ಹೊಂದಾಣಿಕೆ ಎತ್ತಿಲ್ಲ, ಅವ್ರು ಬಪ್ ಟೈಮ್ ಯಾವುದು ಆ ಟೈಮಿಂಗ್ ಎಲ್ಲ ಹೊಂದಾಣಿಕೆ ಎತ್ತಿಲ್ಲ. ಈಗಲೂ ಕೂಡ ನಾನೊಂದು 2 ವಡ್ಡರ್ಸೆಲ್ಲ ಒಂದು ಕ್ಲಾಸ್ ಕಾವಡಿಯಲ್ಲಿ ಮೊನ್ನೆ ಮೊನ್ನೆ ಶುರು ಆಯ್ತು, ವಾರಕ್ಕೆ ಮೂರು ದಿನ ಕಾವಡಿಯಲ್ಲಿ, ಒಂದು ದಿನ ವಡ್ಡರ್ಸಿಗೆ, ಎರಡು ಕ್ಲಾಸಿಗೆ ಹೋಗ್ತಾ ಇದ್ದೆ ನಾನು ಸಾಯಂಕಾಲ ಮೇಲೆ. ಅಂದ್ರೆ ಅವ್ರಿಗೆ ಹಗಲಿಗೆ ಪುರುಸೋತಿರುವುದಿಲ್ಲ, ಎಲ್ಲ ಉದ್ಯೋಗ ಮಾಡುವರು. ಅವರಿಗೆ ಗುರುಗಳು ಎಂತ ಮಾಡೋದಕ್ಕೆ, ನಾವು ಸಾಯಂಕಾಲ ಮಾಡ ನೀವು ಅಲ್ಲಿಂದ ಬಪ್ಪತ್ತಿಗೆ ನಿಮ್ಮ ತಕ್ಕಟ್ಟೇನು ಬರುವಾಗ ನಮ್ಮ ಮನೆಗೆ ಇಲ್ಲಿ ಬಂದು ಹೇಳಿಕೊಡ್ಲಕ್ಕ ಅಂತ. ಆಯ್ತಾ, ಆಸಕ್ತಿ ಇದ್ದವ್ರಿಗೆ ಹೇಳಿಕೊಡೋದು ನಮಗೆ ಒಂದು ಖುಷಿಯ ಕೊಡುವಂತ ವಿಷಯ. ಅದಕ್ಕೆ ಅಲ್ಲಿಗೆ ಕ್ಲಾಸ್ ಶುರು ಮಾಡಿದ್ದೆ, ಈಗ ನಡೆಸ್ತಾ ಇದ್ದೆ ನನಗೆ.
0: ನೀವು ಆ ಕಾಲದಲ್ಲಿ ಯಕ್ಷಗಾನ ಕಲಿತಿಪ್ಪತ್ತಿಗೆ ಯಕ್ಷಗಾನ ಹೆಂಗಿದಿತ್ತು?
1: ಯಕ್ಷಗಾನ ಅಂದ್ರೆ ನಾವು ಕಲಿತಿಪ್ಪತ್ತಿಗೆ ಹಳೆ ಪ್ರಸಂಗ ಮಾತ್ರ ಆತಿತ್ತು, ಮತ್ತೆ ಅದೇ ಹೇಳಿದ್ನಲ್ಲ ಹಾಗೆ ನಡ್ಕೊಂಡು ಹೋಗುದು ಆ ತರ ಎಲ್ಲ. ಯಕ್ಷಗಾನ ಮಾಡುದು ಬಹಳ ಕಷ್ಟ, ಮತ್ತೆ ಕೆಲವು ಮೇಳದಲ್ಲಿ ಯಕ್ಷಗಾನ ಆಟಗಳು ಸಿಗ್ತಿರ್ಲಿಲ್ಲ ಆ ಟೈಮಿಗೆ. ಮಂದಾರ್ತಿ ಮೇಳಕ್ಕೆ ಈಗ 40 ವರ್ಷಕ್ಕೆ 5 ಮೇಳಕ್ಕೆ ಬುಕ್ ಆಗಿದೆ ಈ ಕಾಲದಲ್ಲಿ. ಆ ಕಾಲದ ನಮ್ಗೆ ಗೋರ್ಪಾಡಿ ವಿಟ್ಲಯ್ಯ ಅಂತ ಅವ್ರು ಭಾಗವತರಿದ್ರು, ಅವ್ರು ಹೇಳ್ತಿದ್ರು 2 ದಿನ ನಾವು ಆಟ ಇಲ್ಲೇ ಮಲ್ಗಿತ್ ಮಾರ್ರೆ. ಕಡೆ ರಾಮಗಾಣಿಗರು ಅಂತ ಹರಡಿ ರಾಮಗಾಣಿಗರು ಅವರು ಅವ್ರನ್ನ ಕರೆದು, ಹೋಯ್ ಇವತ್ತು ಮನ್ಕಂತ ಕಾಂಬ ಎಲ್ಲರೂ ಒಂದು ಆಟ ಮಾಡೋಕತ್ತ ಚಂದ ಐತಿ, 4 ಜನರ ಹತ್ರ ಕೇಂದ್ರ ಮಾಡು ಅಂದ್ರೆ ಕರ್ಕೊಂಡು ಹೋಗಿರಂತ ಅವ್ರು ಹೇಳಿದ್ ನಾನು ಕೇಳಿದ್ದೆ. ಆಗ ಆಟ ಸಿಗ್ತಿರ್ಲಿಲ್ಲ. ಈಗ ಹರಕೆ ಆಟವೆ ಮಂದರ್ತಿ ಮಾಡಿದ 5 ಮಾಳ ಇದ್ರು ಪೂರೈಸ್ಕೊಂಬಾರ್ತಾರೆ. ಈಗ ಮಳೆಗಾಲದಕ್ಕೂ ಮಾಡ್ತಾರೆ, ಬೇಸಿಗೆಯಲ್ಲೂ ಮಾಡ್ತಾರ. ಹಂಗ ಅಷ್ಟು ಇಂಪ್ರೂವ್ ಆಗಿದೆ ಈಗ. ಆ ಕಾಲದಲ್ಲಿ ಕಷ್ಟ ಇತ್ತು ಆಟ, ಈಗ ಬಯಲಾಟಕ್ಕೆಲ್ಲ ಆಟ ಸಿಗುವುದಿಲ್ಲ. ಮತ್ತೆ ಆಗ ಅವರಿಗೆ ಕೊಡುವಂತ ಹಣವೂ ಕಮ್ಮಿ, ಎಲ್ಲವೂ ಕಮ್ಮಿ. ನಮ್ಗೆ ಸಂಬಳ ಕಮ್ಮಿ ಆದ್ರೂ ಆಗ ಬೇರೆ, ಈಗ ನಮ್ಗೆ 4 ಹಣಕ್ಕೆ ಜಾಸ್ತಿ ಸಿಕ್ತಿತ್ತಾಗ, ಈಗ ಸಿಕ್ಕತ್ತಾ? ಅದು ಪೂರೈಸ್ತಿತ್ತು ನಮ್ಗೆ ಅದರಲ್ಲೇ. ಅಂದ್ರೆ ತುಂಬಾ ಅಂತಲ್ಲ, ಅದು ಜೀವನಕ್ಕೆ ಸಾಕತ್ತ ಅಂತ ಹೇಳಿಲ್ಲ. ಆದ್ರೆ ನಮ್ಗೆ ಈ ಯಕ್ಷಗಾನದ ಒಂದು ಮೇಳ ತಿರುಗ ಅದನ್ನ ಕಲಿಕ ಅನ್ನುವ ಚಟ ಅಂತ ಹೇಳ್ತಾರಲ್ಲ, ಅದು ಇದ್ದದ್ರಿಂದ ನಾವು ಮೇಳದಾಗಿತ್ತು. ಈಗ ನಮ್ಗೆ ಅನ್ಸತ್ತೀಗ, ನಾನು ಹಂಗ ಅಷ್ಟು ಕಷ್ಟದಾಗೆಲ್ಲ ಇದ್ದಿತ್ತಲ್ಲ, ನಮ್ಕಿಂತ ಹಿಂದೂ ಇನ್ನೂ ಕಷ್ಟ ಇದ್ದಿತ್ತು, ಬಹಳ ಕಷ್ಟ ಐತೆ. ನಾವು ಕೆಲಸ ಮೇಳದ ಹೋಪತ್ತಿಗೆ ಈ 10 ಮೈಲ್ ನಡುಕಿರತ್ತೆ, ನಮ್ ದಾರಿ ಗೊತ್ತಿರುದಿಲ್ಲ. ಇಂತೆಲ್ಲ ಆಟ ಅಂದ್ ಹೇಳ್ತಾರೆ, ನಾವು ಕೇಂತ ಕೇಂತ ಹೋಗ್ತದೆ ಕೆಲಸಲ್ಲ. 1-2 ಪರ್ಲಂಗ್ ದಾರಿ ಹೋಗುದಕ್ಕೆ 1 ಮೈಲ್ ಸುತ್ತಿರುಗುದಿತ್ತು ಗೊತ್ತಿಲ್ಲದೆ. ಹಂಗೆಲ್ಲ ಹೋಗಿ ಅಲ್ಲಿ ಹೋಗ್ಪತ್ತಿಗೆ 3 ಗಂಟೆ ಆತ್, ಮಧ್ಯಾಹ್ನ ಊಟ ಇಲ್ಲ. ಅಲ್ಲಿ ಹೋದ ಮೇಲೆ ಅವ್ರು ಆಟ ಆಡಿಸೋರು ಯಾರಿದ್ರು, ಅವರು ನಿಮ್ಗೆ ಎಂತೆಲ್ಲ ಬೇಕು, ಆಮೇಲೆ ಚೀಟಿ ಬರುದು ಅಕ್ಕಿ ಇದನ್ನೆಲ್ಲ ಸಾಮಗ್ರಿ, ಅವ್ರು ಮತ್ತೆ 1 ಮೈಲ್ ಆಚೆಗೆ ಯಾರನ್ನ ಕಳಿಸಿ ಅದನ್ನೆಲ್ಲ ತಂದು ಊಟ ಅಪ್ಪತ್ತಿಗೆ 5 ಗಂಟೆ ಆತ್. ಅಂದ್ರೆ ಒಂದೇ ಊಟ ಅಷ್ಟೊಂದು. ನಾವು ಅಲ್ಲಿ ಹೋಟ್ಲಿಗೆ ಇಟ್ಲಿ ಇದ್ದದ್ರೆಲ್ಲ ಜಾಲಾಡಿ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ಕೆ. ಆ ಪರಿಸ್ಥಿತಿ ಎಲ್ಲ ಇತ್ತು, ದಿನ ಅಂತಲ್ಲ ಒಮ್ಮೊಮ್ಮೆ ಹಂಗೆ ಆತಿತ್ತು. ಆಗ ಕಷ್ಟ ಇತ್ತು ಅಷ್ಟು, ಮೇಳವು ನಡೆಸೋದು ಕಷ್ಟ ಇತ್ತು, ಕಲಾವಿದರಿಗೂ ಕಷ್ಟ ಇತ್ತು. ಈಗ ಮೇಳ ಎಲ್ಲ ಎಷ್ಟು ಸಣ್ಣ ಮೇಳ ಆದರೂ ವೆಹಿಕಲ್ ಇಲ್ಲದ ಮೇಳವೇ ಇಲ್ಲ, ಈಗ ನಡ್ಕೊಂಡು ಪಂಚಾಯತ್ಗೆ ಇಲ್ಲ, ಈಗ ಏನಿದ್ರು ವೆಹಿಕಲ್ ಆಗಿ ಹೋಗ್ತದೆ. ದೊಡ್ಡ ದೊಡ್ಡ ಮೇಳದಲ್ಲಿ ಒಳ್ಳೊಳ್ಳೆ ವ್ಯವಸ್ಥೆಗಳಿತ್ತು, ಸಣ್ಣ ಸಣ್ಣ ಮೇಳ ಸಾಧಾರಣ ಇರುತ್ತೆ. ಆದ್ರೆ ತುಂಬಾ ಮೇಳ ಇದೆ, ಹೇಗೆ ಆಟ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಈಗ ತುಂಬಾ ಮೇಳ ಆಗಿದೆ. ನಾವು ಕಲುವತ್ತಿಗೆಲ್ಲ ಅಥವಾ ನಾವು ಹೋಗ್ಪತ್ತಿ ಇಷ್ಟೆಲ್ಲ ಮೇಳ ಇರಲ್ಲ. ಈಗ ವರ್ಷಕ್ಕೆ ಒಂದೊಂದು ಮೇಳ ಹುಟ್ಟುತ್ತು, ಒಂದೊಂದು ಸಾಹಿತ್ಯ ಹೇಳೋಕಾತಿಲ್ಲ, ಹಂಗಿತ್ತು ಈಗ ಪರಿಸ್ಥಿತಿ.
0: ನಿಮ್ಗೆ ಈಗ ಸ್ವತಃ ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನ ಪ್ರಿಯರಾಗಿ ಯಾವ್ಯಾವ ಪ್ರಸಂಗಗಳು ಇಷ್ಟ, ಲೈಕ್ ಈಗ ಹಳೆ ಪ್ರಸಂಗಗಳ ಹೊಸ ಪ್ರಸಂಗಗಳ?
1: ನಾನು ಹೊಸ ಪ್ರಸಂಗ ನೋಡುದೇ ಇಲ್ಲ, ಕುತೂಹಲಕ್ಕೆಲ್ಲಾದ್ರೂ ಒಮ್ಮೊಮ್ಮೆ ನೋಡುದುಂಟು, ಅದು ನೋಡ್ಲಿಕ್ಕೆ ಆಗುದಿಲ್ಲ ನನ್ನ ಹತ್ರ. ನಮ್ಗೆ ಹಳೆ ಪ್ರಸಂಗವೂ ಇಷ್ಟ. ಹಳೆ ಪ್ರಸಂಗದಲ್ಲಿ ವಿಷಯ ಇರ್ತದೆ, ನಾವು ಒಂದೇ ಪ್ರಸಂಗ ಒಂದು 10-6 ಬಾರಿ ಕಂಡ್ರು ಅದು ಖುಷಿ ಕೊಡತ್ತೆ. ಹೊಸ ಪ್ರಸಂಗದಲ್ಲಿ ನಮಗೆ ಏನು ನಮ್ಗೆ ಅದು ಸಿಗುವುದಿಲ್ಲ ಆ ರುಚಿ. ಒಟ್ಟು ಪ್ರಸಂಗ ಅಂದ್ರೆ ಏನು ಗೊತ್ತಾ, ಅಲ್ಲಿ ಕಥೆಯೂ ನೆನಪಿರುವುದಿಲ್ಲ. ನಮ್ಮ ನಾನು ಹೇಳ್ತಕೊಂಡು ಈ ಪ್ರಸಂಗದ ಹೊಸ ಪ್ರಸಂಗ ಮಾಡಿ ಎಂತ ಕತೆ, ಕತೆ ಕಂಡವರಿಗೆ 4 ಸಲ ಕಂಡು ಅವ್ರ ಆ ಪಾತ್ರ ಎಂತದ್ದು ಅದ್ರ ಹೆಸರು ನೆನಪಿರುವುದಿಲ್ಲ. ಕೃಷ್ಣಾಜಿ ಬಂದ್ರ ಅಲ್ಲಿ ಕೊಂಡದ ಕುಳಿ ಬಂದ್ರೆ ಅವ್ರು ಇವ್ರು ಯುದ್ಧ ಆಯ್ತು ಹಿಂಗಿಂದ ಅಂದ್ರೆ ಕಲಾವಿದ್ರ ಹೆಸರು ಹೇಳ್ಕೊಂಡು ಕತೆ ಹೇಳ್ತಾರೆ ಬಿಟ್ರೆ ಆ ಪಾತ್ರ ಎಂತದ. ಮತ್ತ ಅವ್ರು ಏನಾರ ತಪ್ಪು ಮಾತಾಡಿದ್ರೆ ನಮ್ಗೆ ಗೊತ್ತಾಗುದಿಲ್ಲ. ಪುರಾಣದ ಪ್ರಸಂಗ ಮಾಡೋದು ಕಷ್ಟ, ಯಾಕೆಂದ್ರೆ ಪುರಾಣ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ, ನಮ್ಮ ಈ ಭಾಗದಲ್ಲಿ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ, ಯಕ್ಷಗಾನದಿಂದೇ ಅಭ್ಯಾಸ ಆಯ್ತದೆ. ಹಂಗ ತಪ್ಪು ಹೇಳಕ್ ಆತಿಲ್ಲ, ಆಗ ತಪ್ಪು ಹೇಳಕ್ ಯಾಕಂದ್ರೆ ಅಲ್ಲಿ ಎದುರು ಕೂತವ್ರಿಗೆ ಗೊತ್ತಿರ್ತೀವಿ ತಪ್ಪು ಹೇಳ್ದ ಅಂದೇಳಿ. ಹೊಸ ಪ್ರಸಂಗದ ಎಂತ ಹೇಳೋ ಗೊತ್ತಿಲ್ಲ, ಯಾಕಂದ್ರೆ ಅದು ಎಂತವ್ ನೆನಪಿರುದಿಲ್ಲ, ಅದು ಅವ್ರು ಮಾಡದೆ. ಹಂಗಾಗಿ ಹೊಸ ಪ್ರಸಂಗ ಮಾಡೋಕು ಸುಲಭ ಒಂದ್ ಲೆಕ್ಕದಾಗೆ. ಅದು ಈಗ ಅಲ್ಲ, ಈಗ ಸಿನಿಮಾ ಪದ್ಯ, ಬಾಂಗ್ಡ ಪದ್ಯ ಎಲ್ಲ ಪದ್ಯವನ್ನು ಯಕ್ಷಗಾನಕ್ಕೆ ಹಾಕ್ತಿರೋದು, ನಮ್ಗೆ ಅದೆಲ್ಲ ಇಷ್ಟ ಆಗುದಿಲ್ಲ. ಆದ್ರೆ ನೋಡೋರು ಇದ್ದಾರೆ, ಏನ್ ಮಾಡೋದು, ನಾವು ಹೇಳಿದ್ರೆ ಅದು ಕೇಳ್ತಾರೆ ಯಾರು ಮೇಳದವರು ಮಾಡ್ತಾರೆ. ಮತ್ತೊಂದಂದ್ರೆ ಯಕ್ಷಗಾನ ಯಾವಾಗಲೂ ಒಂದು ಕಲೆ, ಉದ್ಯಮಕ್ಕೆ ಒಂದು ವ್ಯಾಪಾರ ಅಂತ ಮಾಡಿದ ಕೂಡಲೇ ಆ ಕಲೆ ಆ ಕಲೆಯಾಗಿ ಉಳಿದಿಲ್ಲ, ಅದು ಹಾಳಾಯ ಸ್ವಲ್ಪ ಮಟ್ಟಿಗೆ ಹೋದ್ರೆ. ಯಾಕಂದ್ರೆ ಅವರಿಗೆಲ್ಲ ದುಡ್ಡೇ ಮುಖ್ಯ ಇರುತ್ತೆ, ಅದು ಅನಿವಾರ್ಯ ಕೂಡ. ಆದ್ರೆ ಅವ್ರು ಮೇಳವೇ ಮಾಡುದೇನು ಅವ್ರಿಗೆ ಅನಿವಾರ್ಯ ಅಲ್ಲ. ಆದ್ರೆ ಮಾಡಿದಾಗ ಅವರಿಗೆ ದುಡ್ಡು ಬೇಕಾದ ಇಷ್ಟು ಜನ ಸಾಕಾರೆ, ಅಥವಾ ಈಗ ಒಂದು ಡೇರೆ ಮೇಳ ಮಾಡಿದಾಗ ಖರ್ಚು ತುಂಬಾ ಬತ್ತು, ಆಗೆಲ್ಲ ಅವರು ಏನೇನೋ ಸರ್ಕಸ್ ಮಾಡ್ಕತ್ ಯಕ್ಷಗಾನ ಇದ್ರಲ್ಲಿ. ಅದು ಯಾಕಂದ್ರೆ ಅಲ್ಲಿ ಗಲ್ಲಾಪಟ್ಟಿಗೆ ಮುಖ್ಯ ಅಂಶ ಆತ್. ಹಂಗಾಗಿ ಅದು ಬಹಳ ಸಂಕೀರ್ಣ, ಅದಕ್ಕೆ ಉತ್ತರ ಕೊಡುದು ಅದು ಮಾಡ್ಕ ಬೇಡ್ದ ಅಂತ. ಆದ್ರೆ ಯಕ್ಷಗಾನ ಆಗೇನಾಗತ್ತಂದ್ರೆ ಅದ್ರ ಸ್ವರೂಪ ಬದಲಾವಣೆ ಆಯ್ತು. ಈಗಂತೂ ಸಿಕ್ಕಾಪಟ್ಟೆ ಬದಲಾವಣೆ ಇದೆ ಯಕ್ಷಗಾನದಾಗೆ. ಅದು ಇನ್ನೂ ಹಾಳು ಮಾಡೋದು, ಇನ್ನೂ ಹಾಳು ಮಾಡೋದು ಕಷ್ಟ ಇತ್ತು. ಹಾಳಪ್ಪಷ್ಟು ಆಯ್ತು, ಅಲ್ಲಿ ಒಳ್ಳೇದು ಆಯ್ತು ಕೆಲವು, ಇಲ್ಲ ಅಂತ ನಾ ಹೇಳುವುದಿಲ್ಲ. ಆದರೆ ಅಂದರೆ ಈ ಕಲಾವಿದರಿಗೆ ತಾವು ಏನು ಮಾಡ್ತೇವೆ, ಅದು ಯಾವುದನ್ನು ಎಷ್ಟು ಮಾಡಬೇಕು ಅದು ಗೊತ್ತಿರಬೇಕು. ಯಾರೋ ನಗಾಡತ್ರೋ ಚಪ್ಪಾಳೆ ಹೊಡಿತರಂತ ಬಾಯಿ ಬಂದಲ್ಲ ಹೇಳೋದು, ಬಾಯಿ ಬಂದಲ್ಲ ಮಾಡಿದರೆ ಅದು ಖುಷಿ ಕೊಡೋದಿಲ್ಲ. ಯಾಕಂದರೆ ಯಕ್ಷಗಾನ ಅನ್ನೋದು ಮುಖ್ಯ ಹೆಚ್ಚು ಹಾಳಾಗಲಿಕ್ಕೆ ಕಾರಣ ಅಂದೇ ಅವರವ್ರ ಸ್ವಂತಿಗೆ ತೋರಿಸ್ಲಿಕ್ಕೆ ಹೋಗಿ ಹಾಳಾದ. ಮೇಳ ಅಂದರೆ ಎಲ್ಲ ಸೇರಿ ಒಂದು ಏನೋ ಕಟ್ಟಿ ಕೊಡ್ಕಲ್ಲ, ಇದಂಗಲ್ಲ. ಭಾಗವತರಿಗೆ ನಾನೇ ಕಾಣಬೇಕು ಅಂತ ಅವನ ಆಲಾಪನೆ ಒಂದಷ್ಟು ಮಾಡೋದು, ಒಂದಷ್ಟು ಪದ್ಯವನ್ನು ವಿಸ್ತಾರ ಮಾಡೋದು. ಮೊದಲೇ ಅವ

0: ಸತ್ವ ಇತ್ತು. ಅದಕ್ಕೆ ಹೊಸ ಪ್ರಸಂಗ ನಡೀತು ಒಂದೇ ವರ್ಷ, ಅದ್ರ ಮೇಲೆ ಅದನ್ನ ಯಾರು ಕಾಂಬರಿಲ್ಲ. ಹಂಗಾಗಿ ನಾನಂತೂ ಹೊಸ ಪ್ರಸಂಗ ನೋಡುದು ಬಹಳ ಕಮ್ಮಿ, ಎಲ್ಲೋ ಒಂದೆರಡು ನೋಡಿದ್ದೆ, ಆದ್ರೆ ನಮ್ ಖುಷಿ ಕೊಡುದಿಲ್ಲ. ಅದು ಯಾರೋ ಹೇಳಿದ್ರೆ ಅದು ಬಹಳ ಒಳ್ಳೆ ಇತ್ತು, ಹಂಗಿತ್ತು ಹಿಂಗಿತ್ತು ಅಂತ ಹೇಳತ್ ಕಣ್ಕೊಂಡು ಕಾಮ ಅಂತ ಹೋಗ್ತು. ಹೋದ್ವಿ ಮತ್ತದು ಬೇಜಾರೇ ಇತ್ತು, ಬ್ಯಾಡ ಇತ್ತು ಗೊಪ್ಪದ ಅಂದೇಳಿ ಹಂಗತ್ತು. ಅದರಿಂದ ಹಳೆ ಪ್ರಸಂಗವಿ ಆಡಿದ್ರು ಒಳ್ಳೇದು. ಅದರಲ್ಲಿ ಈಗ ಅನೇಕ ತುಂಬ ಕಥೆಗಳ ಒಳಗೊಳಗಿತ್ತು. ಈಗ ತೆಂಕಿನವ್ರು ಮಾಡ್ತಾರೆ ಹಾಗೆ ಹೊಸ ಹೊಸ, ಅಂದರೆ ಹೊಸ್ತಂದ್ರೆ ಪ್ರಸಂಗ ಹಳತೆ ಆ ಕಥೆಗಳೆಲ್ಲ ಹೊಸ್ತು ಎಲ್ಲಿಂದ ಎಲ್ಲ ಅದನ್ನ ಸೆಟ್ಟಿಂಗ್ ಮಾಡಿ ಅವ್ರು ತುಂಬ ಚೆನ್ನಾಗಿ ಅದನ್ನ ಅಳವಡಿಸ್ಕೊಂಡು ಲೈಕ್ ಮಾಡ್ತಾರೆ ಆಟ. ಹಾಗೆ ಮಾಡ್ಲಿಕ್ಕೆ ನಮ್ಮಲ್ಲಿ ಅದನ್ನ ಯಾರು ಮಾಡೋರಿಲ್ಲ, ಹೊಸ ಪ್ರಸಂಗ ಒಗ್ಗಿ ಹೋಯ್ದ್ರು ನಮ್ಮಲ್ಲಿ ಜನ. ಹಂಗೆ ಮಾಡಿ ಇಟ್ಟಿದ್ರು ಮೇಳದವರು, ಯಜಮಾನರು ಇರ್ಬೋದು, ಕಲಾವಿದರು ಇರ್ಬೋದು. ಅದೇ ಹೇಳಿದ್ನಲ್ಲ, ವ್ಯಾಪಾರಕ್ಕೆ ಬಂದ ಕೂಡಲೇ ಅದು ಅದರ ಸ್ವಂತಿಕೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿ ಹತ್ತು. ಅದೆಂತ ಮಾಡೋಕ್ಕಿಲ್ಲ.
1: ಒಬ್ಬ ಕಲಾವಿದ ಅವನ ಅವನ್ ತನ್ನ ಪಾತ್ರದಲ್ಲಿ ಬೆರ್ತು ಹೋಯ್ಕಾದ್ರೆ ಎಂತೆಲ್ಲ ವ್ಯವಸ್ಥೆಗಳನ್ನು ಅವನು ಮಾಡ್ಕೊಳಕ,
0: ಅಂದರೆ ಅವನು ಪುರಾಣ ಜ್ಞಾನ ಮಾಡ ತುಂಬ ಓದಬೇಕು ಪುರಾಣ ಕಥೆಗಳನ್ನು. ಆಮೇಲೆ ಭಾವ ಅಭಿನಯ ಅದೆಲ್ಲ ಜಾಸ್ತಿ ಬೇಕು. ಯಾಕಂದರೆ ಕುಣಿತಕ್ಕಿಂತ ಭಾವನೆ ಹೆಚ್ಚು ಪ್ರಮುಖ ಆಗುತ್ತೆ. ಯಾಕಂದರೆ ಭಾವನೆ ಅನ್ನೋದು ಮನುಷ್ಯನಿಗೆ ಎಲ್ಲರಿಗೂ ಭಾವನೆ ಒಂದೇ. ಇಲ್ಲಿ ಇರುವವನು ಮರ್ಕುದೆ ಬರ್ಕರು ಕಣ್ಣಗೆ ನೀರ್ಬಪ್ಪದು, ಅಮೇರಿಕದಾಗ ಇದ್ದೋ ಮರ್ಕರು ಕಣ್ಣಗೆ ನೀರ್ಬಪ್ಪದು ಅಲ್ದಾ. ಹಂಗಾಗಿ ಭಾವನೆ ನಗಾಡು ಇರ್ಬೋದು ಅಥವಾ ಸಿಟ್ಟಿರ್ಬೋದು, ಪ್ರತಿಯೊಂದು ಭಾವ ಮನುಷ್ಯನಿಗೆ ದೇಶ ಇರಲಿ ಅದು ಕಾಲ ಎಲ್ಲವೂ ಒಂದೇ ಥರ. ಆದ್ದರಿಂದ ಭಾವ ಬೇಗ ಮುಟ್ತದೆ, ನೀವು ಕುಣಿತ ಮಾಡಿದ್ಕೊಳ್ಳೋ ಮುಟ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ ಭಾವನೆ. ಅದು ಅದಕ್ಕೆ ಕಾರಂತರು ಹಾಗೆ ಮಾಡಿದ್ದು, ಭಾವನಾತ್ಮಕವಾಗಿ ಅವರು ಮಾತನ್ನು ತೆಗೆದ್ರು. ಅದನ್ನು ಹೊರಗಡೆ ಹೋದಾಗ ತುಂಬ ನಾವು ನೋಡಿದ್ದೇವೆ, ಬೇರೆ ದೇಶಗಳಿಗೆ ಹೋದಾಗ ಬೇರೆ ಸ್ಟೇಟ್ಗಳಿಗೆ ಹೋದಾಗ ತುಂಬ ಅವರು ಖುಷಿ ಪಡ್ತಾರೆ. ಯಾಕಂದ್ರೆ ಅಲ್ಲಿ ಭಾವ ಹೆಚ್ಚು ಮುಖ್ಯ ಆಗ್ತದೆ. ಮತ್ತು ಅವರು ಅದಕ್ಕೆ ಸ್ಯಾಕ್ಸೋಫೋನು ವಯಲಿನ್ ಸೇರಿಸಿದ್ದಾರೆ ಹಾಡುಗಳಿಗೆ ಬ್ಯಾಲೆಗೆ, ಅದೆಲ್ಲ ತುಂಬ ಪರಿಣಾಮ ಆಗ್ತದೆ. ಅಂದರೆ ನಮ್ಮಲ್ಲಿ ಅವ್ರು ಹಾಳು ಮಾಡಿದ್ರು ಅನ್ನುವ ಒಂದು ಕೆಲವು ಜನರ ಇದು ಇದೆ, ಕಾರಂತರು ಅದನ್ನ ಮಾಡಿದ್ರು ಹೀಗೆ ಮಾಡಿದ್ರು ಸಂಪ್ರದಾಯ ತೆಗೆದ್ರು. ನಿಜವಾಗಿ ಅವ್ರು ಹಾಳು ಮಾಡಲಿಲ್ಲ, ಯಾಕಂದ್ರೆ ಅವರಿಗೆ ಹೊರಗಡೆ ಹೋದಾಗ ತುಂಬ ಈಗ ಮಾತಾಡಿದ್ರು ಈ ತಾಳಮದ್ಲೆ ಹಂಗೆ ಕೆಲವರು ತುಂಬ ಮಾತಾಡೋರು ಇರ್ತಾರೆ, ಮಾತಾಡಿದ ಕೂಡ ಅವ್ರಿಗೆ ಭಾಷೆ ಬಾರದಿದ್ದವ್ರು ಇವ್ರ ಮಾತು ಎಂಥದ್ದು ಅರ್ಥ ಆಗುದಿಲ್ಲ, ಆಗ ಸುಮ್ಮನೆ ಅವರಿಗೆ ಬೋರ್ ಆಗ್ತದೆ. ಹಾಗಾಗಿ ಭಾವನೆ ಹೇಳಿದ್ನಲ್ಲ, ಎಲ್ಲ ದೇಶದವರು ಎಲ್ಲ ಯಾವ ಊರಿಗೆ ಹೋದ್ರೂ ಭಾವನೆ ಎಲ್ಲ ಒಂದೇ. ಅಳುವಾಗ ಅತ್ತಂಗೆ ಕಾಣ್ತದೆ, ನಗಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಸಂತೋಷ ಅಂತ. ಆದ್ರಿಂದ ಅದು ಭಾವನಾತ್ಮಕವಾಗಿ ಮಾಡಬೇಕಾದ್ದು ಬಹಳ ಮುಖ್ಯ, ಅದು ಮಾಡಬೇಕು. ಮತ್ತೆ ಹಿರಿಯರು ಯಾರಾದ್ರೂ ಆ ವೇಷ ಅಂತ ಈಗ ಶ್ರೀವೇಷ ಮಾಡುವವರು ಹಳೆ ಕಲಾವಿದರು ಇದ್ದಾರೆ ಎಷ್ಟೋ ಜನ, ಅವ್ರ ಹತ್ರ ಕೇಳ್ಕೊಳ್ಬೇಕು ಅವ್ರು ಈ ವೇಷವನ್ನು ಹೇಗೆ ಮಾಡ್ತಿದ್ರು, ನೀವು ಹೇಗೆ ಮಾಡ್ತಿದ್ರಿ, ಅದನ್ನೆಲ್ಲ ಗೊತ್ತಿದ್ದವ್ರ ಹತ್ರ ಸ್ವಲ್ಪ ತಿಳ್ಕೊಂಡ್ರೆ ತುಂಬ ಅನುಕೂಲ. ಮತ್ತೆ ನೈತಿಕ ಬಲ ಇಟ್ಕೊಳ್ಬೇಕು. ನಾನು ಭಾಳ ಹೇಳುದು ಅದೇ, ಅವನು ದುಶ್ಚಟಗಳಿಗೆ ಬಲಿಯಾಗುವುದು ಅದೆಲ್ಲ, ಅದು ಈಗ ಕಲಾವಿದ್ರಂತಲ್ಲ ಅದು ಎಲ್ರಿಗೂ ಸಂಬಂಧಪಟ್ಟದ್ದೇ. ಮನುಷ್ಯ ಆದವ ಅವ ನೈತಿಕ ಬಲ ಇಲ್ಲದಿದ್ರೆ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಬಹಳ ಮುಖ್ಯ. ಅದು
1: ಗುರುಗಳ, ನೀವೀಗ ಪ್ರಸ್ತುತ ಹಿಮ್ಮೇಳ ಮತ್ತೆ ಮುಮ್ಮೇಳ ಗುರುಗಳ ಇದ್ರಿ ಅಲ್ಲ, ಈಗ ನೀವು ಗುರುಗಳ ಇಪ್ಪತ್ತಿಗೆ ಈಗ ಮೇಳ ದಾಟೆ ಎಲ್ಲ ಕಂಡ್ರೆ ಎಂತ ಬದ್ಲಾಯ್ಕಂದೇಳಿ ಅನ್ಸತ್ ನಿಮ್ಗೆ, ಎಂತ ಬದ್ಲು ಮಾಡ್ಕಣಕ್ ಅವ್ರ
0: ಮೇಳದಾಟ ಅಂದ್ರೆ. ಮೇಳದಲ್ಲಿ ಈಗ ಪೂರ್ವರಂಗ ನಾವಿಲ್ಲಿ ಕೇಂದ್ರದಲ್ಲಿ ಹೇಳ್ಕೊಡ್ತೇವೆ, ಪೂರ್ವರಂಗ ಮೇಳದಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಅದು ಎಷ್ಟೋ ಜನ ಈಗ ಸಂಗೀತಗಾರರಿಗೆ ಪೂರ್ವರಂಗ ಅವ್ರು ಪೂರ್ವ ಕಲಿತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಂದರೆ ಪೂರ್ವರಂಗ ಭಾಳ ಮುಖ್ಯ ಆಗ್ತದೆ ಯಕ್ಷಗಾನ ಕಲಿಕೆಯಲ್ಲಿ. ಭಾಳ ಹಿಂದೆ ಕೇಂದ್ರಗಳಿರಲಿಲ್ಲ ಯಕ್ಷಗಾನ ಮೇಳಕ್ಕೊಬ್ಬ ಕಲಾವಿದ ಒಬ್ಬ ಸಣ್ಣ ಪ್ರಾಯದಲ್ಲಿ ಹೋಗಿ ಕೋಡಂಗಿ ಮಾಡಿ ಆಮೇಲೆ ಶ್ರೀವೇಷ ಆಮೇಲೆ ಇದು ಒಡ್ಡೋಲ್ಗ ವೇಷ ಹೀಗೆ ಒಂದೊಂದೇ ವೇಷ ಮಾಡಿ ಹಂತ ಹಂತವಾಗಿ ಬೆಳೀತಿದ್ರು, ನೋಡಿಕೊಂಡೇ ಕಲಿತಿದ್ರು. ಯಕ್ಷಗಾನ ನೋಡಿ ಕಲಿಯೋದು ಜಾಸ್ತಿ. ಆಮೇಲೆ ಈಗ ಕೇಂದ್ರಗಳು ಅನಿವಾರ್ಯ, ಯಾಕಂದರೆ ಕೇಂದ್ರ ಇಲ್ದಿದ್ರೆ ಹೇಳ್ಕೊಡೋರೇ ಇಲ್ಲ. ಮೇಳದಲ್ಲಿ ಏನಾಗಿದೆ ಅಂದರೆ ಮೊದಲು ಮೇಳದಲ್ಲಿ ಎಲ್ಲರೂ ಇರ್ತಿದ್ರು, ಇಡೀ ಬಿಡಾರದಲ್ಲಿ ಬೆಳಿಗ್ಗೆ ಸಾಯಂಕಾಲದವ್ರಿಗೆ ಇರ್ತಿದ್ರು, ಮತ್ತು ರಾತ್ರಿ ಇಡೀ ಮೇಳದಲ್ಲಿ ಆಟಕ್ಕೆ ಇಡೀ ರಾತ್ರಿ ಇದ್ದಂದ್ರೆ ಇರ್ತಿದ್ರು. ಮನೆಗೆಲ್ಲ ಹೋಗೋದು ಭಾಳ ಕಡಿಮೆ, ಯಾಕಂದ್ರೆ ರಜೆ ಗಿಜೆ ಮಾಡಿಕೊಂಡು ಮನೆಗೆ ಹೋಗ್ತಿದ್ರು ಬಿಟ್ಟರೆ. ಈಗ ಮೇಳಕ್ಕೆ ಹೋಗಿ ನೋಡಿದರೆ ಬಿಡಾರದಲ್ಲಿ ಒಬ್ಬರು ಇರುವುದಿಲ್ಲ, ಅಲ್ಲಿಗೆ ಒಂದು ನಾಲ್ಕು ಜನ ಕೆಲಸ ಮಾಡೋರು ರಂಗಸ್ಥಳ ಹಾಕೋರು ಅವರಿಬ್ಬರು ಬಿಟ್ಟರೆ, ಅಥವಾ ದೂರದ ಕಲಾವಿದರು ಮನೆಗೆ ಹೋಗ್ಲಿಕ್ಕೆ ಅಸಾಧ್ಯ ಆದವರು ಮಾತ್ರ ಅಲ್ಲಿರ್ತಾರೆ. ಈಗ ಏನಂದ್ರೆ ಮೇಳಕ್ಕೆ ಅವ್ರ ಆಟ ಶುರುವಾಗುವಾಗ ಇನ್ನು ಮೊದಲೇ ಗೊತ್ತಿರ್ತದೆ ಕೆಲವರಿಗೆ, ವಾಟ್ಸಪ್ ಗಿಡ್ಸಪ್ ಎಲ್ಲ ಇದೆ ಎಲ್ಲ, ಅಥವಾ ಬೇರೆಯವ್ರಿಗೆ ಫೋನ್ ಮಾಡಿ ಕೇಳ್ತಾರೆ ಇವತ್ತು ಯಾವ ಪ್ರಸಂಗ ಅಲ್ಲಿ ಇದ್ದ ಕಲಾವಿದ್ರ ಹತ್ರ ನಂದು ಯಾವ್ದು ವೇಷ ಅಂತೆಲ್ಲ ಕೇಳ್ತಾರೆ. ಅದನ್ನ ಕೇಳ್ಕೊಂಡು ಆ ವೇಷ

0: ತಯಾರಿ ಎಷ್ಟೊತ್ತಿಗೆ ಬರ್ತದೆ ಅಂತ ಅಂದಾಜಿನಲ್ಲಿ ಅದಕ್ಕೆ ಬರ್ತಾರೆ, ಬೈಕ್ ತಕೊಂಡು ಕಾರ್ ತಕೊಂಡು ಬರ್ತಾರೆ, ಆಮೇಲೆ ಅವೇಶ ಮಾಡಿ ಕೂಡಲೇ ಮನೆ ಹೋಗ್ತಾರೆ. ಹಾಗಾಗಿ ಈಗ ಕಲೀಲಿಕ್ಕೆ ಅಂತ ಆಗುದಿಲ್ಲ ಮೇಳದಲ್ಲಿ, ಸಣ್ಣ ಮಕ್ಕಳು ಹೋದ್ರೆ ಅವ್ರಿಗೆ ಕಲೀಲಿಕ್ಕೆ ಯಾರು ಹೇಳ್ಕೊಡೋರು ಯಾರಿಲ್ಲ. ಹಾಗಾಗಿ ಕೇಂದ್ರಗಳು ಅನಿವಾರ್ಯ. ಆದ್ರೆ ನಾವೀಗ ಕೇಂದ್ರದಲ್ಲಿ ಪೂರ್ವರಂಗ ಹೇಳ್ಕೊಡ್ಬೇಕಾಗತ್ತೆ. ಯಕ್ಷಗಾನ ಹೇಳ್ಕೊಡುವಾಗ ಬರೀ ಮೇಳಕ್ಕೆ ಬೇಕಾಗಿಯೇ ಹೇಳಿಕೊಡುದಲ್ಲ, ಪೂರ್ವರಂಗ ಕಲ್ತಿರ್ಬೇಕು. ಒಬ್ಬ ಭಾಗವತ ಆದವ ಪೂರ್ವರಂಗ ಕಲ್ತಿರ್ಬೇಕು. ಮೊದಲೇ ಚಂಡೆ ಎಲ್ಲರೂ ಕೂಡ ಅದನ್ನ ತಕ್ಕ ಮಟ್ಟಿಗಾದ್ರೂ ಮಾಡಬೇಕು. ಈಗ ಕಾಲಮಿತಿ ಬಂದಿದೆ ಈಗಿನ ಸನ್ನಿವೇಶದಲ್ಲಿ, ಈಗ ಅದು 1 ಗಂಟೆಗೆ ಮುಗೀತದೆ. ಆದ್ರಿಂದ ಅದನ್ನೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುದು. ಆದ್ರೆ ಎಲ್ಲವನ್ನು ಬಿಡಬಾರ್ದು. ಪೂರ್ವರಂಗ ಇವತ್ತು ಮಾಡಿದ್ದನ್ನೇ ನಾಳೆ ಬೇಡಬೇಕಂತಿಲ್ಲ. ಮತ್ತೊಂದು ಸನ್ನಿವೇಶ ಅದ್ರ ತುಂಬಾ 3 ಗಂಟೆ ಹೊತ್ತು ಮಾಡುವಷ್ಟು ಉಂಟು ಪೂರ್ವರಂಗದಲ್ಲಿ. ನಾವು ಮೊದಲು 7 ಗಂಟೆಗೆ ಆಟ ಶುರು ಆದ್ರೆ 10 ಗಂಟೆಗೆ ಒಡ್ಡೋಲ್ಗಾಗುದು. ಅಲ್ಲಿ ತನಕ ಪೂರ್ವರಂಗ ಇತ್ತು, 3 ಗಂಟೆ ಹೊತ್ತು ಪೂರ್ವರಂಗ. ಅದರಿಂದ ಅಭ್ಯಾಸ ಆಗ್ತದೆ ಮಾಡುವವರಿಗೆ, ಕೆಲ ಮಕ್ಕಳಿಗೆ ಅಭ್ಯಾಸ, ಹೆಜ್ಜೆಗಳು ಎಲ್ಲ. ಮತ್ತೊಂದು ಒಡ್ಡೋಲ್ಗಗಳು, ಪಾಂಡವರ ಒಡ್ಡೋಲ್ಗ, ಬಣ್ಣದ ಒಡ್ಡೋಲ್ಗ, ಕಿರಾತ ಒಡ್ಡೋಲ್ಗ, ಇದನ್ನು ಮಾಡುವುದೇ ಇಲ್ಲ ಯಾರು, ಯಾರಿಗೂ ಗೊತ್ತಿಲ್ಲ. ನಾವು ಹೇಳಿಕೊಟ್ಟ ವಿದ್ಯಾರ್ಥಿಗಳೇ ಮೇಳದಲ್ಲಿ ಹೋದ್ರೆ ಅವರಿಗೆ ಅವಕಾಶ ಇಲ್ಲ ಮಾಡ್ಲಿಕ್ಕೆ, ಯಾಕಂದ್ರೆ ಅಲ್ಲಿ ಮಾಡುದಿಲ್ಲ. ಅವ್ರು ಕಲ್ತದಲ್ಲಿ ಮರ್ತು ಹೋಗಿ ನನ್ನ ಹತ್ರ ಪುನಃ ಪುನಃ ಕೇಳ್ತಾ ಇರುವವರು ಇದ್ದಾರೆ. ಈಗ 2-3 ಜನ ವಿದ್ಯಾರ್ಥಿಗಳು ಅದೊಂಚೂರು ನೆನಪು ಮಾಡಿ ಇದು ನಂಗೆ ಹೇಳಿ ಗುರುಗಳು ಅಂತ ಅವ್ರು ಕಲ್ತಿದ್ದಾರೆ. ಮೇಳದಲ್ಲಿ ಅದು ಬಳಕೆ ಇಲ್ಲದೆ ಅದು ಮರ್ತು ಹೋಗಿದೆ ಅವರಿಗೆ, ಯಾವ್ದಾದ್ಮೇಲೆ ಯಾವ್ದು ಏನೇನು ಮಾಡ್ಬೇಕಂತ. ಇನ್ನೊಂದು ಯುದ್ಧ ಕುಣಿತಗಳು, ಅದು ಇಲ್ಲ. ಯುದ್ಧ ಅಂದ್ರೆ ಈಗ ಸಿನಿಮಾದ ಯುದ್ಧ ಆಗಿದೆ, ಹೀಗೆ ಬಂದ್ರು ಹಿಂಗೆ ಚೂರಿ ಹಾಕಿದ್ರು ಆಚೆ ಹೋದ್ರು. ಆ ಯುದ್ಧದಲ್ಲಿ ಒಂದು ಸೌಂದರ್ಯ ಇದೆ ಆ ಕುಣಿತ ಮಾಡಿದ್ರೆ, ಅದನ್ನೆಲ್ಲ ಮಾಡಬೇಕು. ಮತ್ತೆ ಒಡ್ಡೋಲ್ಗಗಳು, ತೈದಾತ, ಇದೆಲ್ಲ ಮಾಡೋದು ಈಗ ಕಮ್ಮಿ ಆಗಿದೆ. ಈ ತೆರೆ ಒಡ್ಡೋಲ್ಗ, ಆ ಕೃಷ್ಣನ ಒಡ್ಡೋಲ್ಗ, ಕೃಷ್ಣನ ಒಡ್ಡೋಲ್ಗ ಮಾಡ್ತಾರೆ. ಬಂದನು ದೇವರ ದೇವ ಹೇಳ್ತಾರೆ, ದೇವ ಬಂದ ದೇವರ ದೇವ ಬಂದ ಅಂತ ಒಂದು ಹಾಡೆಲ್ಲ ಇದೆ, ಕೂತು ಮಾಡುವಂತ ತೆರೆ ಹಿಡಿದು, ಅದೆಲ್ಲ ಬಹಳ ಚೆನ್ನಾಗಿದೆ. ಅದು ಇನ್ನು ಏನು ಕ್ರಮೇಣ ಏನಾತ್ಕೊಂಡ್ರೆ ಅದು ಎಲ್ಲ ಮರ್ತೋತ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅದು ಇತ್ತೇ ಗೊತ್ತಿಲ್ಲ ಕೆಲವರಿಗೆ, ಈಗಲೇ ಕೆಲವರಿಗೆ ಗೊತ್ತಿಲ್ಲ. ನಾವು ಮಾಡತ್ತಿ ಹೌದು ಅದು ಹಂಗಿತ್ತ ಇದು ಹಿಂಗಿತ್ತ ಕೇಂದ್ರ ಅಂದ್ರೆ ಅದನ್ನೆಲ್ಲ ಉಳಿಸ್ಕೊಳ್ಬೇಕು. ಹೊಸ ಮಾಡಲಿ, ಪ್ರಸಂಗ ಮಾಡಲಿ, ಮಾಡುವಾಗ ಇದು ಕೂಡ ಒಂದೊಂದು ಸಂದರ್ಭಕ್ಕೆ ಎಲ್ಲವೂ ಒಂದೇ ದಿನ ಮಾಡೋಕೆ ಆತಿಲ್ಲ. ಆ ಸಂದರ್ಭಕ್ಕೆ ಬಣ್ಣದ ವೇಷ ಬಂದಾಗ ಬಣ್ಣದ ಒಡ್ಡೋಲ್ಗ ಮಾಡುದು, ದಿನ ಏನು ಬತ್ತಿಲ್ಲ. ಆ ಮಟ್ಟಿ ತಂಕಿನವರು ಬಣ್ಣದ ವೇಷ ಯಾವುದು ಬಿಡುದಿಲ್ಲ, ಮತ್ತು ಒಡ್ಡೋಲು ಕೂಡ ಚೆನ್ನಾಗಿ ಮಾಡ್ತಾರೆ ಅವರು, ಅವರು ಅದನ್ನು ಬಿಡುದಿಲ್ಲ. ನಮ್ಮಲ್ಲಿ ಬಣ್ಣದ ವೇಷ ಯಾರು ಮಾಡ್ತಾರೆ? ಈಗ ಬಹಳ ಕಮ್ಮಿ ಬಣ್ಣದ ವೇಷ ಮಾಡುವರಿಲ್ಲ. ಅದಿನ್ನು ಕ್ರಮೇಣ ಹೋಗ್ತದೆ ಬಡಗಲ್ಲಿ ಬಣ್ಣದ ವೇಷ. ನನ್ನ ಲೆಕ್ಕದಲ್ಲಿ ನಮ್ಮ ಅಜ್ಜ ಒಬ್ರು ಮಾಡ್ತಿದ್ರು, ಅವರೇ ಸಾಧಾರಣ ಲಾಸ್ಟ್ ಲಾಸ್ಟ್ ಆಗಿ ಬಂದಿತ್ತು. ನಮ್ಮ ಸೆಕ್ರೆಟರಿ ಲಕ್ಷ್ಮಣಯ್ಯ ಅಂತ, ಅವ್ರು ನಮ್ಮ ಅಮ್ಮನ ಸೋದರ ಮಾವ. ಅವರು ಒಬ್ರು ಮಾಡ್ತಿದ್ರು, ಈಗ ಆಮೇಲೆ ಮಾಧು ನಾಯಕನೊಬ್ರು ಮಾಡ್ತಿದ್ರು ಅವ್ರ ನಂತರ. ಆಮೇಲೆ ಸ್ವಲ್ಪ ಮಟ್ಟಿ ನಮ್ಮ ಎಳ್ಳಂಪಳ್ಳಿ ಜಗನ್ನಾಥ ಆಚಾರ್ಯ ಮಾಡ್ತಾ ಇದ್ದಾರೆ. ಈಗ ಒಬ್ರೊಬ್ರು ಮಾಡ್ತಾರೆ, ಆದ್ರೆ ಅಷ್ಟೆಲ್ಲ ಅಲ್ಲಿ ಅವಕಾಶವೇ ಕೊಡುದಿಲ್ಲ ಮೇಳದಲ್ಲಿ. ಯಾಕಂದ್ರೆ ಅವ್ರು ಹೇಳುದಂದ್ರೆ ನಮ್ಗೆ 1 ಗಂಟೆ ಅಲ್ಲ ಮುಗಿಬೇಕು, ಇಡೀ ರಾತ್ರಿ ಇರುವಾಗ ಮಾಡಿದ್ದು ಅದೇ ಅವರು. ಈಗ 1 ಗಂಟೆ ಅಂದ್ರೆ ಹೇಳಲಿಕ್ಕೆ ಒಂದು ಕಾರಣ ಒಳ್ಳೆಯಾಯ್ತು. ಹಾಗಾಗಿ ಅದನ್ನೆಲ್ಲ ಒಮ್ಮೆಮ್ಮೆ ಆದ್ರೂ ಮಾಡಬೇಕು, ಅಪರೂಪಕ್ಕಾದ್ರು. ಕಲಾವಿದ್ರು ಮನಸ್ಸು ಮಾಡಿದ್ರೆ ಆಗ್ತದೆ, ಇಲ್ಲ ಅಂತ ಏನಿಲ್ಲ, ಮಾಡ್ಬೋದು. ಇವರಿಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲದ್ರೆ ಏನು ಮಾಡುದು, ಅಥವಾ ಗೊತ್ತಿಲ್ಲದಿದ್ರೆ ಏನು ಮಾಡುದು, ಅದು ಕಲ್ತ್ಕೊಳ್ಬೇಕು. ಯಾವುದನ್ನು ನಾವು ಕಲ್ತಿಟ್ಕೊಂಡ್ರೆ ಈಗ ನಾನೇನು ವೇಷ ಮಾಡುದಿಲ್ಲ, ಮಾಡಲಿಲ್ಲ ಅಂದ್ರೆ ಒಂದೆರಡು ಅಕಸ್ಮಾತ್ ಮಾಡಿರ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ನನಗೆ ಅದೆಲ್ಲ ಗೊತ್ತಿದೆ, ನಾವು ಹೇಳ್ಕೊಡ್ತೇವೆ. ಆ ಮಕ್ಕಳು ಯೂಸ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹಾಗಾಗಬಾರ್ದು. ಅದನ್ನು ಮೇಳದವರು ಕಲಿಬೇಕು, ಆ ಕಲ್ತ್ರೆ ಮಾತ್ರ ಅದು ಬಳಸ್ಕೊಳ್ಲಿಕ್ಕೆ ಆಗ್ತದೆ. ಹಾಗಾಗಿ ನಾವೀಗ ಮಕ್ಕಳಿಗೆ ಈಗ ಪೂರ್ವರಂಗ ಪೂರ್ಣ ಹೇಳಿಕೊಡ್ತೇವೆ, ಆದ್ರೆ ಅವ್ರಿಗೆ ಮೇಳಕ್ಕೆ ಹೋದ್ಮೇಲೆ ಅದು ಸ್ವಲ್ಪವೂ ಮಾಡುದಿಲ್ಲ, ಎಲ್ಲ ಒಂದೆರಡು ಇದು 1-5 ನಿಮಿಷ ಮಾಡ್ತಾರೆ. ಕೆಲವು ಮೇಳದಲ್ಲಿ ಅದು ಮಾಡುದಿಲ್ಲ, ಸೀದಾ ಪ್ರಸಂಗಕ್ಕೆ ಹೋಗ್ತಾರೆ. ಹಾಗಾಗಿ ಅದನ್ನೆಲ್ಲ ಮಾಡಬೇಕು, ಕಲಿಬೇಕು ಅಂತ ನಾನು ಹೇಳುದು.
1: ಈಗ ನೀವು ವೇಷ ಮಾಡಿದೆ ಅಂದ್ರೆ ಅಲ್ಲ, ಯಾವ್ದೆಲ್ಲ ವೇಷ ಮಾಡಿರಿ ಅಂದ್ರೆ?
0: ನಾನು ವೇಷ ಅಂದ್ರೆ ಕಲಿಯುವಾಗ ಒಂದು ವೇಷ ಮಾಡಿದ್ದೆ, ಅದೊಂದು ಪ್ರಸಂಗದಲ್ಲಿ. ಆಮೇಲೆ ನಾನು ವೇಷ ಮಾಡಿದ ಕಮ್ಮಿ, ನನಗೆ ವೇಷ ಅಂದ್ರೆ ಸ್ವಲ್ಪ ಆಸಕ್ತಿ ಇಲ್ಲ ಅದರಲ್ಲಿ. ಆಮೇಲೆ ತಕ್ಕಟ್ಟೆಗೆ ಬಂದ್ಮೇಲೆ ನಮ್ಮ ವೆಂಕಟೇಶ್ ವೈದ್ಯರು ಒತ್ತಾಯಕ್ಕೆ ಅಲ್ಲಿ ಹಿಮ್ಮೇಳದವ್ರದ್ದು ಒಂದು ಆಟ ಮಾಡಿದ್ರು 4 ವರ್ಷಕ್ಕೆ ಕೆಳಗೆ. ಆವಾಗ ಒಂದು ಮಹಿಷಾಸುರ ಮಾಡಿದ್ದೆ, ಆ ವೇಷ ಮಾಡಿದ್ದೆ ಅಲ್ಲಿ, ಮತ್ತೆ ನಾನು ಮಾಡಲಿಲ್ಲ. ನನಗೆ ವೇಷದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ, ಯಾಕೋ ಗೊತ್ತಿಲ್ಲ, ಅದು ಅದೊಂದು ಆಗುದಿಲ್ಲ. ಹಾಗಾಗಿ ಹೇಳ್ಕೊಡ್ತೇನೆ ಬಿಟ್ರೆ, ಮಕ್ಕಳಿಗೆಲ್ಲ ತುಂಬಾ ಹೇಳ್ಕೊಟ್ಟಿದ್ದೇನೆ, ಅದೆಲ್ಲ ಬೇರೆ. ಆದ್ರೆ ನಾವು ವೇಷ ಮಾಡುದು ಕಮ್ಮಿ.
1: ಈಗಲೂ ನಿಮ್ಗೆ ವೇಷ ಮಾಡ್ಕೊಂಬಂಗಿಲ್ಲ?
0: ಇಲ್ಲ ಇಲ್ಲ, ಈಗೆಲ್ಲ ನಮ್ಗೆ ವರ್ಷ ಆಯ್ತಲ್ಲ, ಇನ್ನಂತ ವೇಷ ಮಾಡುದು.
1: ಈಗ ನೀವು ಕೇಂದ್ರದಲ್ಲಿ ಗುರುಗಳಾಗಿದ್ರಲ್ಲ, ಅಲ್ಲಿಗ ನೀವು ಒಂದಷ್ಟು ಯಕ್ಷಗಾನ ಮಾಡಿಸ್ತೀರಿ, ಅಲ್ಲಿನ ಯಕ್ಷಗಾನ ಪ್ರಸ್ತುತಿಗೂ ಮೇಳದ ಯಕ್ಷಗಾನ ಪ್ರಸ್ತುತಿಗೂ ಎಂತ ಡಿಫ್ರೆನ್ಸ್ ಇತ್ತು?
0: ಕೇಂದ್ರದಲ್ಲಿ ಅಂದ್ರೆ ಒಂದು ಲಿಮಿಟೇಷನ್ ಇದೆ ಇಷ್ಟೇ. ಅಂದ್ರೆ ಅಲ್ಲಿ ಮಕ್ಕಳೆಲ್ಲ ಮಾಡುವಾಗ ಹೆಚ್ಚಾಗಿ ಭಯಪಟ್ಟದ ಅರ್ಥವೇ ಇರ್ತದೆ, ಯಾಕಂದ್ರೆ ಅವರಿಗೆ ಹಾಗೆ ಹೇಳಲಿಕ್ಕೆ ಬರುದಿಲ್ಲ. ಆದ್ರೂ ಒಂದು ಶಿಸ್ತು ಇರ್ತದೆ ಹೀಗೆ ಅಂತ, ಅದು ನೋಡ್ಲಿಕ್ಕೆ ಖುಷಿ ಆಗುತ್ತೆ. ನಿಜವಾಗಿ ಈಗ ಮೇಳದ ಇನ್ನು ಸಂಪ್ರದಾಯ ನನ್ನ ಲೆಕ್ಕದ ಉಳಿಬೇಕಿದ್ರೆ ಹೀಗೆ ಕೇಂದ್ರದಲ್ಲಿ ಅಥವಾ ಈ ಹವ್ಯಾಸಿ ಕಲಾವಿದರು ಸಂಘಗಳಲ್ಲೇ ಉಳಿಬೇಕು ಅನ್ನೋ ಕಾಣ್ತದೆ. ಮೇಳದಲ್ಲಂದ್ರೆ ಅವರು ಅವರಿಗೆ ಒಬ್ಬರೊಬ್ಬರು ಕಲಾವಿದರು ಹೊಂದ್ಕೊಂಡು ಅವರವ್ರು ಮಾಡ್ತಾರೆ, ಅದು ತುಂಬಾ ವ್ಯತ್ಯಾಸ ನೋಡುವಾಗ ಕಾಣ್ತದೆ. ಅವರದ್ದು ಒಳ್ಳೇದಾಗ್ಬೋದು ಇಲ್ಲ ಅಂತಲ್ಲ, ಆದ್ರೆ ಕೆಲವು ಸಲ ಶಿಸ್ತು ಇರುವುದಿಲ್ಲ. ಎಲ್ಲಿಂದ ಬರ್ತಾರೆ, ಎಷ್ಟೊತ್ತಿಗೂ ಬರ್ತಾರೆ, ಅಲ್ಲಿ ಪದ್ಯಗಳು ವ್ಯತ್ಯಾಸ ಆಗುತ್ತೆ. ಮತ್ತೆ ಅವರು ಕೆಲವು ಹೊಂದಾಣಿಕೆ ಮಾಡಿಕೊಂಡು ಮಾಡೋರು ಇದ್ದಾರೆ. ಈಗ ಹಿಮ್ಮಳ ಅವರಿಗೆ ಬೇಕಾದ ಹಿಮ್ಮಳ ಇದ್ರೆ ಓಕೆ, ಇಲ್ಲದಿದ್ರೆ ಸ್ವಲ್ಪ ಗಡಿಬಿಡಿ ಆಗ್ತದೆ ಅವರಿಗೂ. ಅಂದ್ರೆ ಯಾವುದೇ ಒಂದು ಪ್ರಸಂಗ ಮಾಡೋದಿದ್ರೆ ಒಂದು ರಿಹರ್ಸಲ್ ಅಂತ ಮಾಡ್ಕೊಳ್ಬೇಕು, ಅದು ಬಹಳ ಮುಖ್ಯ. ಈಗ ಹೊಸ ಪ್ರಸಂಗ ಮಾಡುವಾಗ ಈಗಲೂ ರಿಹರ್ಸಲ್ ಮಾಡ್ತಾರೆ, ಯಾಕಂದ್ರೆ ಅದು ಏನಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ, ಅದು ಅನಿವಾರ್ಯ ಮಾಡ್ತಾರೆ. ಹಳೆ ಪ್ರಸಂಗಕ್ಕೂ ಒಂದು ರಿಹರ್ಸಲ್ ಅನ್ನೋ ಒಂದು ಸಣ್ಣ ಮಟ್ಟದಲ್ಲಾದ್ರೂ ಮಾಡಿಕೊಂಡ್ರೆ ಅದು ಹೆಚ್ಚು ಪರಿಣಾಮ ಆಗ್ತದೆ. ಇಲ್ದರ ರಂಗದಲ್ಲಿ ಹೋದ್ಮೇಲೆ ಅಲ್ಲಿ ಯಾವ್ದು ಮಾಡ್ತಾರೋ, ಇದು ಮಾಡೋದು, ಇದು ಇದು ಈ ಪದ್ಯ ಇದೆಯೋ ಆ ಪದ್ಯ ಬಿಡ್ತಾರೋ, ಹೀಗೆಲ್ಲ ಗೊಂದಲ ಇರ್ತದೆ. ಅವ್ನು ಮಾತಾಡ್ಕೊಳ್ಬೇಕು ಒಂದೇ. ಈಗ ಕೆಲವು ಮೇಳದ್ರೆ ಮಾಡ್ತಾರೆ ಇಲ್ಲ ಅಂತಲ್ಲ, ಆದ್ರೆ ಅದು ಹೆಚ್ಚು ನಾವು ಟ್ರಯಲ್ ಮಾಡಿದಾಗ. ಈಗ ಒಂದು ನಾಟಕ ಮಾಡಬೇಕಿದ್ರೆ ಎಷ್ಟು ಟ್ರಯಲ್ ಮಾಡ್ತಾರೆ ಅವ್ರು? ನಾನು ಏನ ಸಮಯದಲ್ಲಿ ಇದ್ದವ್ರು, 2 ವರ್ಷ ಇದ್ದಾವ, 3 ತಿಂಗಳು ಟ್ರಯಲ್ ಮಾಡ್ತಾರೆ. ಥಿಯೇಟರ್ ಕೊಡ್ಬೇಕಿದ್ರೆ ಮಾಡುದು 3ನೇ ನಾಟಕ, ಮೊದಲು 2 ಮಾಡ್ತಿದ್ರು, ಆಮೇಲೆ 3 ಮಾಡ್ತಾ ಇದ್ರು. ತಿಂಗಳುಗಟ್ಟಲೆ ಅವ್ರು ರಿಹರ್ಸಲ್ ಮಾಡ್ತಾರೆ, ಗಂಟೆಗಟ್ಟಲೆ ಮಾಡ್ತಾರೆ, ದಿನ ಇಡೀ 3 ತಿಂಗಳು ಟ್ರಯಲ್ ಮಾಡ್ತಾರೆ. ಅದಕ್ಕೆ ಹೋಲಿಸಿದ್ರೆ ನಾವು ಮಾಡುದು ಏನೂ ಅಲ್ಲ. ಆದ್ರೆ ನಮ್ಗೆ ಅಲ್ಲಿ ಹಾಗೆ ಅರ್ಥ ಹೇಳೋದ್ರಲ್ಲಿ ಭಯಪಟ್ಟ ಅರ್ಥ ಅಲ್ಲ, ಹಾಗೆ ಕಲಾವಿದರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೊಂದು ಯಾವ್ದು ಚೌಕಟ್ಟು ಇದ್ರೆ ಇನ್ನೂ ಚಂದ ಮಾಡ್ಬೋದು. ನಮ್ಮ ಕಲಾವಿದರು ಅದ್ಭುತ ಮಾಡೋರಿದ್ದಾರೆ, ಅವರು ಇದಕ್ಕೆ ಒಳಗು ಪಡ್ಬೇಕು, ಅವ್ರು ಟ್ರಯಲ್ಗೆ ಒಳಪಡ್ಬೇಕು. ಅದು ಟ್ರಯಲ್ ಅಂದ್ರೆ ಮೂಗು ಮರಿತಾರೆ ನಮ್ಮಲ್ಲಿ, ಕಲಾವಿದರು ಟ್ರಯಲ್ಗೆ ಬರೋದಿಲ್ಲ. ನಾನು ಆಟ ದಿನ ಮಾಡ್ತೇನೆ, ಹಾಗೂ ಆಗ್ಬಾರ್ದು. ಟ್ರಯಲ್ಗೆ ಹೋಗ್ಬೇಕು ಅವನು, ಎಷ್ಟು ದೊಡ್ಡ ಕಲಾವಿದನೇ ಆಗಲಿ, ಅದು ಅವನು ಆ ಕಾಲ ಟ್ರಯಲ್ಗೆ ಹೋಗಿದ್ರೆ ಅವನನ್ನು ಇನ್ನೂ ಅವನಲ್ಲಿರುವ ಪ್ರತಿಭೆ ಜಾಸ್ತಿ ಹೊರಹೊಮ್ಮಲಿಕ್ಕೆ ಒಂದು ಕಾರಣ ಆಗ್ತದೆ. ಹಾಗೆ ಮತ್ತೆ ಅದೇ ಹೇಳಿದ್ನಲ್ಲ, ಒಬ್ಬರೊಬ್ಬರನ್ನೇ ತೋರಿಸುವಂಥದ್ದಾಗಬಾರ್ದು. ನಾವೀಗ ಕೇಂದ್ರದಲ್ಲಿ ಆಟ ಮಾಡುವಾಗ ಅಲ್ಲಿ ಒಂದು ಪಾತ್ರವೇ ಮಿಂಚುದಲ್ಲ, ಎಲ್ಲ ಪಾತ್ರಗಳಿಗೆ ಅವಕಾಶ ಕೊಡ್ತಿತ್ತು. ಈಗ ಕೆಲವು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಪ್ರಸಂಗದಲ್ಲಿ ಒಂದೇ ಒಬ್ಬನೇ ಮೇಯ್ನು, ಅವನೇ ಕಾಣೋದು, ಬೇರೆಲ್ಲ ಒಟ್ಟು ಹರಕೆ ಬಲಿ ಅಷ್ಟೇ. ಹಾಗಾಗಬಾರ್ದು, ಎಲ್ಲ ಪಾತ್ರಗಳಿಗೂ ಒಂದು ಅವಕಾಶ ಸಿಗಬೇಕು. ಇದೆ ಅದರ ರಂಗದಲ್ಲಿ ಇದೆ, ಈ ಪ್ರಸಂಗದಲ್ಲಿ ಇದೆ. ಒಂದೇ ಪದ್ಯ ಆಗಲಿ, ಅದನ್ನು ಅವನು ಚಂದ ಮಾಡಿ ಮಾಡೋ ಹಾಗೆ ಮಾಡಬೇಕು. ಹಾಗಾಗಿ ಆ ರೀತಿ ಸಪೋರ್ಟ್ ಇದ್ದು ಮಾಡಿದ್ರೆ ಮಾತ್ರ ಯಕ್ಷಗಾನ ಒಳ್ಳೆ ಆಗುತ್ತೆ. ಒಬ್ಬನನ್ನೇ ಕಾಣಿಸ್ಕೊಳ್ಳೋದು, ಭಾಗವತ ತಾನು ಕಾಣಿಸ್ಕೊಳ್ಳೋದು, ಮೊದಲೇಗಾರ ತಾನಿಸ್ಕೊಳ್ಳೋದು, ಅದರಿಂದ ಕಲೆ ಹಾಳಾಗ್ತದೆ. ಎಲ್ಲ ಒಟ್ಟು ಸೇರಿ ಒಂದು ಆಟ ಆಗಬೇಕು, ಎಲ್ಲರೂ ಸಮಾನ ಮನಸ್ಕರಾಗಿ ಮಾಡಿದರೆ ಆಟ ಚೆನ್ನಾಗಾಗುತ್ತೆ.
1: ಇಷ್ಟು ವರ್ಷದಿಂದ ಯಕ್ಷಗಾನ ರಂಗದಾಗ ಇದ್ರಿ, ಒಬ್ಬರ ಹಿರಿಯ ಕಲಾವಿದ್ರು ಅಂತ ಹೇಳಕ್, ನಿಮ್ಗೆ ಆದ ಸನ್ಮಾನಗಳು ಯಾವ್ದೆಲ್ಲ?
0: ಸನ್ಮಾನ ತುಂಬಾ ಸಂಘಗಳು ಮಾಡಿದೆ. ಅದು ಮನೆಯಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲದೆ ನಾನು ಕೆಲವೆಲ್ಲ ಗಾಡ್ರೇಜ್ ಎಲ್ಲ ಹಾಕಿ ಇಟ್ಟಿದ್ದೆ. ಅದನ್ನ ಈಗ ಮೊನ್ನೆ ಒಂದು ಗೋಡೆಗೆಲ್ಲ ಹೊಡೆದಿಟ್ಟಿದ್ದೇನೆ, ಒಂದು 10-15 ಸನ್ಮಾನ ಪತ್ರ ಇದೆ. ಆಮೇಲೆ ಮುಖ್ಯವಾಗಿ ನಮ್ಮಲ್ಲಿ ಇವರು ಕಲಾರಂಗದವರು ಬಿವಿ ಆಚಾರ್ಯ ಪ್ರಶಸ್ತಿ ಅಂತ ಕೊಡ್ತಾರೆ, ಅಲ್ಲಿ ತುಂಬಾ ಪ್ರಶಸ್ತಿ ಕೊಡ್ತಾರೆ. ಅದೊಂದು 2 ವರ್ಷ ಹಿಂದೆ ಬಂದಿದೆ. ಈ ವರ್ಷ ಅಕಾಡೆಮಿದು, ಯಕ್ಷಗಾನ ಅಕಾಡೆಮಿದು ಪಿವಿ ಹಾಸ್ಯಗಾರರು, ಕರ್ಕಿ ಪಿವಿ ಹಾಸ್ಯಗಾರರ ದತ್ತಿನಿಧಿ ಪ್ರಶಸ್ತಿ ಒಂದು ಇತ್ತೀಚೆಗೆ ನನಗೆ ಬಂದಿದೆ. ಅಂದ್ರೆ ಅವ್ರ ಮೊಮ್ಮಗ ಆನಂದ ಹಾಸ್ಯಗಾರರು ಅಂತ ಅವರು ಅಮೆರಿಕದಲ್ಲಿದ್ದಾರೆ, ನನಗೆ ಅವ್ರ ಪರಿಚಯ ಇಲ್ಲ. ಅವರು ನನ್ನ ಹಾಡುಗಳನ್ನು ನಾನು ಪ್ರಚಾರ ಬಯಸುವಲ್ಲ, ಆದ್ರೆ ನನ್ನ ಸಣ್ಣ ಮಗ ಸ್ವಲ್ಪ ನನ್ನನ್ನು ಪ್ರಚಾರ ಮಾಡಿದ್ದಾನೆ ಈಗ ಯೂಟ್ಯೂಬಿಗೆಲ್ಲ ನನ್ನ ಹಾಡುಗಳನ್ನೆಲ್ಲ ಹಾಕಿ. ಅದು ಅವರು ಅಮೆರಿಕದಲ್ಲಿ ಆನಂದ ಹಾಸ್ಯಗಾರರು ಕೇಳಿ ಅವರು ನನ್ನ ಫ್ಯಾನ್ ಆಗಿದ್ದಾರೆ ಈಗ ಅಷ್ಟು. ಹಾಗಾಗಿ ಅವರಿಗೆ ನನಗೆ ಕೊಡಬೇಕು ಆ ಪ್ರಶಸ್ತಿ. ಫಸ್ಟ್ ವರ್ಷ ಏನಾಯ್ತಂದ್ರೆ ಇಲ್ಲಿ ಉತ್ತರ ಕನ್ನಡದವ್ರಿಗೆ ಕೊಟ್ಟರು, 2ನೇ ವರ್ಷ ಕರ್ಗಲ್ ವಿಶ್ವೇಶ್ವರ ಭಟ್ರಿ ಕೊಟ್ಟರು, 3ನೇ ವರ್ಷ ನಮ್ಮ ನಡುತಿಟ್ಟಿನ ಯಕ್ಷಗಾನದವ್ರಿಗೆ ಕೊಡಬೇಕಂತ ಅವ್ರಿಗೆ ಆಸೆ ಇದ್ದಿತ್ತು. ಅವ್ರು ನನ್ನನ್ನು ಸಂಪರ್ಕ ಮಾಡಿದರು, ಕಡೆಮನೆಯವರು ಒಬ್ರು ಹೇಳಿದ್ರೆ ಇದ್ದಾರಲ್ಲ ಕಡೆಮನೆ, ಹೆಸರಂತಾಗೋದಿಲ್ಲ, ಅವ್ರನ್ನ ಸಂಪರ್ಕ ಮಾಡಿ ನನ್ನನ್ನು ನನ್ನ ನಂಬರ್ ತಗೊಂಡು ನಂಗೆ ಫೋನ್ ಮಾಡಿದರು. ನಾನು ಹೇಳಿದೆ ನಾವು ಅದೇ ಪ್ರಶಸ್ತಿಗೆಲ್ಲ ಆಸೆ ಪಡೋರು, ನಾವು ಹಿಂದೆ ಹೋಗೋರಲ್ಲ ಮರ್ರೆ, ಇಲ್ಲ ನಮಗೆ ನಿಮ್ಮಂಥವರೇ ಬೇಕು ಅಂತ ಹೇಳಿ ಅವರು ಕಡೆಗೆ ಅಕಾಡೆಮಿ ಹೇಳಿ ಮಾಡಿದರು. ಯಾಕಂದ್ರೆ ಅವರಿಗೆ ಸಂಪೂರ್ಣ ಹೇಳಲಿಕ್ಕೆ ಬರುವುದಿಲ್ಲ, ಅಕಾಡೆಮಿ ಕೊಟ್ಟಾಗಿದ್ದವ್ರು ದತ್ತಿನಿಧಿ ಅಂತ. ಆದರೆ ಇವ್ರ ಮಾತನ್ನು ಅವರು ತಗೊಂಡು ನನಗೆ ಈಗ ಅದು ಈ ಸಲ ಪ್ರಧಾನ ಆಯ್ತು ಮೊನ್ನೆ, ಅದೊಂದು ಪ್ರಶಸ್ತಿ ಬಂದ. ಮತ್ತು ತುಂಬ ಸಂಘಗಳಲ್ಲಿ ತುಂಬ ಆಗಿದೆ, ಕೆಲವರು ಮಾಮೂಲಿ ಅಂದ್ರೆ ಈ ಮೊಮೆಂಟೋ ಕೊಡ್ತಾರಲ್ಲ ಅದೆಲ್ಲ ಒಂದು ಎರಡು ಮೂರು ಚೀಲೆಲ್ಲ ಒರಳೆ ಹಿಡ್ದು ಹೋಯ್ತು, ಕೆಲವೆಲ್ಲ ಹಾಳಾಗಿದೆ, ಅವು ಇಡ್ಲಿಕ್ಕೆ ಜಾಗ ಇಲ್ಲ ನನಗೆ. ಅದು ಎಂತ ಮಾಡ್ಲಿಕ್ಕೆ ಆಗುದು, ನಾವು ಮನೆ ಸಣ್ಣದು, ನಾವು ಎಲ್ಲಿ ಇಡುದು ಅದನ್ನ. ಈಗ ಮೊನ್ನೆ ಒಬ್ರು ಹೇಳಿ, ಒಬ್ರು ಮಾಸ್ಟರ್ ನಮ್ಮಲ್ಲಿ ಬಂದವ್ರು ಹೇಳಿದ್ರು, ಅದನ್ನ ಸ್ವಲ್ಪ ಹೊರಗಾದ್ರೆ ಒಂದು ಕೆಲವು ಇಡಿ ಮರ ಅಂತ. ಅದನ್ನ ಮೊನ್ನೆ ಆಚಾರ ಹತ್ರ ಹೇಳಿ ಎಲ್ಲ ಈಗ ಮನೇಲಿ ಗೋಡೆಗೆಲ್ಲ ಹೊಡೆದಿಟ್ಟಿದ್ದೇನೆ. ಮತ್ತೆ ನಮ್ದು ನೀನ ಅಲ್ಲಿರುವಾಗ ತುಂಬಾ ತಿರುಗಾಟ ಮಾಡಿದ್ದೆ ನಾನು. ಇಲ್ಲಿ ನೀನಾಂಸಮ್ ಅಲ್ಲ, ಇಲ್ಲಿ ಉಡುಪಿಯ ಕೇಂದ್ರದಲ್ಲಿರುವಾಗ. ಆಗ ನಾವು ಸಾಧಾರಣ ಆಲ್ಮೋಸ್ಟ್ ಎಲ್ಲ ಭಾರತದ ಎಲ್ಲ ಪ್ರದೇಶಗಳಿಗೆ ಹೋಗಿದ್ದೇವೆ, ಬೇರೆ ವಿದೇಶಗಳಿಗೂ ಹೋದದುಂಟು.
1: ನೀವೀಗ ವಿದೇಶಕ್ಕೆಲ್ಲ ಹೋಯ್ದೆ ಅಂತ ಹೇಳಿ, ಹೋಯ್ರಿ?
0: ನಾನು ಫಸ್ಟ್ ಹೋದ್ದು 40 ದಿವಸದ ಒಂದು ಟೂರು, 1 ತಿಂಗಳು ಜರ್ಮನಿ, 5 ದಿನ ಸ್ಕಾಟ್ಲೆಂಡು, 5 ದಿನ ಸ್ವೀಡನ್, 3 ದೇಶಗಳಿಗೆ ಒಮ್ಮೆಗೆ ಹೋಗಿತ್ತ. ಆಮೇಲೆ ಸಿಂಗಾಪುರ, ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್, ಆಸ್ಟ್ರೇಲಿಯಾ, ಒಟ್ಟೊಂದು 7 ದೇಶಕ್ಕೆ ಹೋಗಿದ್ದೆ. ಎಲ್ಲವೂ ನೆನಪಾಗುವುದಿಲ್ಲ ಈಗ. ಅಲ್ಲಿ ಅನುಭವ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಯಕ್ಷಗಾನವನ್ನು. ನಾವು ಬೇಲೆ ತಗೊಂಡದ್ದು, ಮಾತಿನ ಯಕ್ಷಗಾನ ಅಲ್ಲ, ಕಾರಂತ ರೊಟ್ಟಿಗೆ ಹೋದ್ದು. ಅವರಿಗೆ ವೇಷ ಆಶ್ಚರ್ಯ ಅಂದ್ರೆ ನಮ್ಮಲ್ಲಿ ಬಣದ ವೇಷ ಬೇಡ. ಅಲ್ಲಿಯವರು ಚೌಕಿಗೆ ಬಂದ್ರೆ ಬಣದವ್ರ ಹತ್ರ ಇರೋದು ವಿಡಿಯೋ ಮಾಡ್ಕೊಂಡು. ಬಣದ ವೇಷ ಅಂದ್ರೆ ಅಷ್ಟು ಮುಗಿಬಿಡ್ತಾರೆ ಅಲ್ಲಿಯವ್ರು. ಬೇರೆ ವೇಷಕ್ಕಿಂತ ಯಕ್ಷಗಾನದ ಬಣದ ವೇಷ ಅಂದ್ರೆ ಅವ್ರಿಗೆ ಬಹಳ ಖುಷಿ. ಮತ್ತೆ ತುಂಬಾ ಚೆನ್ನಾಗಿ ಆಟ ನೋಡ್ತಾರೆ, ಮತ್ತೆ ಅವ್ರು ಕೇಳುವ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅಷ್ಟು ಅವ್ರು ತಿಳ್ಕೊಂಡಿರ್ತಾರೆ, ನಾವು ಹೇಳೋದು ಅವ್ರಿಗೇನು ಗೊತ್ತಿಲ್ಲ ಅಂತ. ಆದ್ರೆ ನಮ್ಮಿಂದ ಹೆಚ್ಚು ಓದ್ಕೊಂಡಿರ್ತಾರೆ ಅವ್ರು ನಮ್ಮ ಪುರಾಣಗಳ ಬಗ್ಗೆ. ತುಂಬಾ ಜನ ಅಲ್ಲಿ ಇಲ್ಲಿಯವರು ಕೆಲವರು ಇದ್ದ ಅಲ್ಲಿ ಇದ್ದವರು ಇದ್ದಾರೆ, ಇಲ್ಲಿಯವರು ಇದ್ದಾರೆ ಅಲ್ಲಿಯವರು, ಅಲ್ಲಿಯವರು ಕೂಡ ಅದನ್ನು ಓದಿರ್ತಾರೆ ತುಂಬಾ. ಹಾಗಾಗಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಇದೆ ಅಲ್ಲಿ ಯಕ್ಷಗಾನಕ್ಕೆ, ತುಂಬಾ ಖುಷಿ ಪಡ್ತಾರೆ. ಅಲ್ಲಿ ಒಂದು ಸಮಸ್ಯೆ ನಮಗೆ ಬೇರೆ ಏನಿಲ್ಲ, ಊಟದ್ದೇ ಒಂದು ಸಮಸ್ಯೆ. ಅಲ್ಲಿ ಫಾರಿನ್ಗೆ ಹೋದಾಗ ಅಂದ್ರೆ ನಮಗೆ ಬೇಕಾದ ಆಹಾರಗಳಲ್ಲಿ ಸಿಗುವುದಿಲ್ಲ. ಮತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಒಂದು 2 ಕಡೆ ಸಿಕ್ಕಿದೆ. ಸಿಂಗಾಪುರದಲ್ಲಿ ಒಂದು ಡೆಲ್ಲಿ ಅವ್ರದ್ದೊಂದು ಹೋಟ್ಲ್ ಇತ್ತು, ಒಳ್ಳೆ ಊಟ, ಬೆಂಡಿ ಬಾಜಿ. ಅವ್ರು ಈಗಲೂ ನಂಗೆ ನೆನಪು ಉಂಟು, ಬಿಂಡಿ ಬಾಜಿ ಅವ್ರು ಬೆಂಡೆಕಾಯ್ದು ಬಾಜಿ ಮಾಡ್ತಾ ಇದ್ರು. ಅದು ನಮ್ಮ ಅನ್ನ ಎಲ್ಲವೂ, ನಮ್ಮ ಚಪಾತಿ ಗಿಪಾತಿ ಎಲ್ಲವೂ ಸಿಕ್ತಿತ್ತು. ಆಮೇಲೆ ಸ್ವಿಟ್ಜರ್ಲೆಂಡಿಗೆ ಹೋದಾಗ ಒಂದು ಮೇಡಮ್ ಈ ಕಡೆಯವರೇ ಇದ್ರು, ಅವರು ಒಂದು ಇಂಡಿಯಾದವರೇ, ಅವರು ನಮಗೆ ಮಾಡಿ ಹಾಕ್ತಿದ್ರು. 2 ದೇಶದಲ್ಲಿ ನಮ್ಗೆ ಒಳ್ಳೆ ಆತಿಥ್ಯ ಸಿಕ್ಕಿದೆ. ಅಂದರೆ ಆತಿಥ್ಯ ಎಲ್ಲ ಕಡೆ ಕೊಟ್ಟಿದ್ದಾರೆ, ಆದರೆ ನಮಗೆ ನಮ್ಮ ಊಟವೇ ಸಿಕ್ಕಿದ ಆಯ್ತು, ಖುಷಿ ಆಯ್ತು. ಅನ್ನ ಗಿನ್ನ ಎಲ್ಲ ಸಿಗ್ತದೆ. ಮತ್ತು ನಾವು ಬೆಲ್ಜಿಯಮಿಗೆ ಹೋದಾಗ ಒಮ್ಮೆ ಹಾಗೆಗಿತ್ತು, ನಾವು ಟ್ರಯಲ್ ಮಾಡ್ತಾ ಇತ್ತು, ಟ್ರಯಲ್ ಮಾಡಿ ಊಟಕ್ಕೆ ಬನ್ನಿ ಅಂದರು. ನಾವು ಪ್ಯೂರ್ ವೆಜ್ ಬೇಕು ಅಂತ ಹೇಳಿತ್ತು, ನಾನ್ ವೆಜ್ ಇಲ್ಲ ಅಂತ ಅಡ್ಡಿಲ್ಲ ಅಂದ್ರು. ನಾವು ಹೋಗುವಾಗ ಹಾಕಿದ್ದಾರೆ, ನಮ್ಮ ನೋಡಿ ಒಂದ್ಸಲ ಗಾಬರಿ ಆಗೋಯ್ತು. ಎಂತಂದ್ರೆ ವೆಜ್ ಅಂದ್ರೆ ಅಂತ ಗೊತ್ತಾ, ಈ ಕ್ಯಾಬೇಜ್ ಎಲ್ಲ ಕಟ್ ಮಾಡಿ, ಹಸಿ ಕ್ಯಾಬೇಜ್ ಅನ್ನ ಕಟ್ ಮಾಡಿ ಅದ್ರ ಮೇಲೆ ಮೀನ್ ಸಾರು ಹಾಕಿ ಇಟ್ಟಿದ್ದಾರೆ. ನಾವು ಮೀನು ಇದೆಲ್ಲ ಕಾಣ್ತಾರೆ, ನಮ್ಗೆ ಗೊತ್ತಾಯ್ತು ಮೀನು ಅಂತ. ನಾವು ತಿಂದಿದ್ರು ಅದನ್ನ ನೋಡಿದ ಕೂಡ ಗೊತ್ತಾಯ್ತು ಮೀನು. ನಾವು ಹೇಳ್ತೀವಿ ಇದು ನಮ್ಗೆ ವೆಜ್ ಹೇಳಿದ್ದಲ್ಲ. ಹೌದು ಅದು ವೆಜ್ಜೇ. ಅಲ್ಲ ನಾವು ಅಲ್ಲ, ನಿಮ್ಮ ಇಂಡಿಯಾದಿಂದ ಮೊನ್ನೆ ಬಂದಿದ್ದಾರೆ ಇಲ್ಲಿ ಈ ಕಡೆ, ಅವರು ಕಲ್ಕತ್ತಾ ಕಾರವಾರದ ಅವರಲ್ಲ, ಗೋವಾದವ್ರು. ಅವ್ರು ಮೀನ್ ಅಂದ್ರೆ ಅಲ್ಲಿ ಮಾಮೂಲಿ ಎಲ್ಲರೂ ತಿಂತಾರೆ, ಬ್ರಾಹ್ಮಣರು ಮೀನ್ ತಿಂತಾರೆ ಅಲ್ಲಿ ಕೆಲವು ಕಡೆ. ಹಾಗಾಗಿ ನಾವು ಹೇಳ್ತೀವಿ ನಂಗೆ ಬೇಡ ಬೇಡ ಅಂದ್ಕೊಳ್ಳಿ ಅಂತ ಮಾಡಿದ್ರು ಅವರು, ಅದ್ರ ಹೋಳೆಲ್ಲ ತೆಗೆದಿಟ್ಟು ತಿನ್ನಿ ಅಂತಾರೆ. ನಾವು ಹೇಳಿದ್ವಿ ಇದು ಬೇಡ ನಮ್ಗೆ ಅಂತಾರೆ, ಬೇರೆ ಏನಾದ್ರು ಇದ್ರ ಕೊಡಿ, ಬ್ರೆಡ್ ಗಿಡ್ ಇದ್ರು ಕೊಡಿ ಸಾಕು, ಇದು ಬೇಡ ಮತ್ತೆ ನಾವು ವಾಪಸ್ ಮಾಡಿ. ನಾವು ತಿಂದವರೆಲ್ಲ ಅದನ್ನು ಜೀವನದಲ್ಲಿ, ಮತ್ತೆ ತಿನ್ನುವರಿಗೂ ಅದು ಅಲ್ಲಿದು ಟೇಸ್ಟ್ ಆಗುದಿಲ್ಲ. ಇಲ್ಲಿಯ ಟೇಸ್ಟ್ ಬೇರೆ, ಅಲ್ಲಿಯ ಟೇಸ್ಟ್ ಬೇರೆ. ಹಾಗಾಗಿ ಮತ್ತೆ ನಮ್ಮಲ್ಲಿ ಕೂಡ ಕಲ್ಕತ್ತಾ ಕೇರಳಕ್ಕೆ ಹೋದ್ರೆ ವೆಜ್ ಹೋಟ್ಲೇ ಇಲ್ಲ, ನಾನ್ ವೆಜ್ ಹೋಟ್ಲೇ ಇರೋದು. ವೆಜ್ ಸಿಗ್ತದೆ, ನಾನ್ ವೆಜ್ ಹೋಟ್ಲೇ ಇರೋದು. ನಾವು ಹಾಗೆ ಆಯ್ತು ಒಂದ್ಸಲ, ಅಲ್ಲಿ ಒಂದು ಬೇಳೆ ಇದು ಸಮುದ್ರ ಹತ್ರ ಹೋಗಿತ್ತು, ಅಲ್ಲೊಂದು ಹೋಟ್ಲ್ ಇತ್ತು, ನಾವು ಮಸಾಲೆ ದೋಸೆ ಹೇಳಿತ್ತು ಮಾಡಿಕೊಟ್ಟ. ಮಾಡಿಕೊಟ್ಟು ನಾವು ತಿಂತಾ ಇತ್ತು, ಮುಕ್ಕಾಲು ಅಂಶ ತಿಂದಾಗಿದೆ. ಆಮೇಲೆ ಮತ್ತೊಬ್ಬ ಯಾರೋ ಬಂದ ಅಲ್ಲಿ ಲೋಕಲ್ ಗಿರಾಕಿ ಬಂದ, ಅವನಂತೂ ಮೀನು ಎಂತದ್ದು ಕೇಳಿದ. ಅದು ಮೀನನ್ನು ಕರೆದು ಅಂತ ಮಾಡಿ ನೀರು ಸಿಟ್ಟಿದ್ದಾರೆ. ಆ ಮೀನನ್ನು ನಾವು ದೋಸೆ ಹಾಕಿದ್ದಾನಲ್ಲ, ಅದೇ ಕಲ್ಲಿಗೆ ಹಾಕಿ ಮುಗಿಸಿ ಕೊಟ್ಟ ಅವನಿಗೆ. ನಾವು ಎಂತ ಮಾಡೋದಾಗ, ನಾವು ತಿಂದಾಯ್ತು ಹೊಟ್ಟೆಗೆ, ಮಾತಿ ಮಾಡುದ. ಇದೆಲ್ಲ ಅನುಭವ ಇದೆ, ಯಾಕಂದ್ರೆ ನಮ್ಗೆ ಅನಿವಾರ್ಯ, ನಮ್ಗೆ ಹೊಟ್ಟೆಗೆ ತಿನ್ನಲೇಬೇಕಲ್ಲ. ಆಮೇಲೆ ಕಲ್ಕತ್ತಕ್ಕೆ ಹೋದಾಗ ನಾವು ಹುಡ್ಕೊಂಡೋಗಿ ಒಂದು ಮೀನ್ ಮಾರ್ಕೆಟ್ ಹತ್ರ ಒಂದು ಸಣ್ಣದೊಂದು ಗಾಡಿ ಅಂಗಡಿ ಇತ್ತು, ಅಲ್ಲಿ ಮಸಾಲೆ ದೋಸೆ ಸಿಕ್ತಿತ್ತು, ಅಲ್ಲೇ ತಿಂದದ್ದು. ಮತ್ತೆ ಅನ್ನಗಿನ್ನ ಎಂತೂ ತಿನ್ನಲಿಲ್ಲ ಸುಮಾರು ದಿನ ಕಲ್ಕತ್ತಕ್ಕೆ ಹೋದಾಗ. ವೆಜ್ಜೇ ಇಲ್ಲ ಇಲ್ಲಿ, ಹಿಂಗೆ ಸಣ್ಣ ಸಣ್ಣ ಅಂಗಡಿ ಎಲ್ಲ ಒಂದೊಂದು ಕಡೆ ಇರ್ತದೆ. ಆಮೇಲೆ ನಾವೊಂದು ಸಮೋಸ ತಗೊಳ್ಳಿಕ್ಕೂ ಹೋಯ್ತು. ನಾನು ಕೃಷ್ಣಮೂರ್ತಿ ಭಟ್ ಅಂತಿದ್ರು ನಮ್ಮಲ್ಲಿ ಉಡುಪಿ ಕೇಂದ್ರದಲ್ಲಿ, ಅವರು ಸಮಸ್ಯೆ ತಕೊಂಡ್ರು ಗುರುಗಳ ಇದರಲ್ಲಿ ಒಳಗೆ ಅಂತಾರೆ ಬೇರೆ ಹಾಕಿದ್ರೆ ಮರ್ರೆ ನಾನ್ ವೆಜ್ ಹಾಕಿ ಅವ್ರು ಪುನಃ ಕೇಳುದು ನಾನ್ ವೆಜ್ ಏನಾ ನಾನ್ ವೆಜ್ ಇಲ್ಲ ಅಲ್ಲ ಇದರಲ್ಲಿ ವೆಜ್ ವೆಜ್ ಏನ ಪ್ಯೂರ್ ವೆಜ್ ಏನಾ ಅಂತ ಹೇಳ್ತಿದ್ರು ಅವರು ಹೇಳಿದ್ರು ನಾನ್ ವೆಜ್ ಇಲ್ಲ ಆದ್ರೂ ಅವ್ರಿಗೆ ಡೌಟ್ ಅಂದ್ರೆ ಇದೇನು ಅಂತ ಅಂದ್ರೆ ನಮ್ಗೆ ಅಷ್ಟು ಅನುಮಾನ ಬರುವಷ್ಟು ಅದ್ರ ಎಲ್ಲಿ ನೋಡಿದ್ರು ಅದೇ ಇರುದಲ್ಲಿ ಮಾಮೂಲಿ ವೆಜ್ ಸಿಗುವುದೇ ಇಲ್ಲ ಅದೊಂದು ದೊಡ್ಡ ಸಮಸ್ಯೆ ಕಲ್ಕತ್ತಾ ಮತ್ತೆ ಕೇರಳ ಮತ್ತೆಲ್ಲ ಕಡೆ ಸಿಗ್ತದೆ ಸಮಸ್ಯೆ ಇಲ್ಲ ಫಾರಿನ್ ಅಲ್ಲಿ ಸಿಗ್ತದೆ ಅಂದ್ರೆ ನಮ್ಮ ಊಟ ಸಿಗುದಿಲ್ಲ ಮತ್ತೆ ನಾವು ಕಾಣೆ ಬಾಳೆಹಣ್ಣು ಇದ್ರ ಹಣ್ಣುಗಳನ್ನ ತಿನ್ಕೊಂಡು ಕೆಲವು ದಿನ ಕಳೆದದ್ದು ಮತ್ತೆ ಬೆಣ್ಣೆ ಇದೆಲ್ಲ ಸಿಗ್ತದೆ ರೆಡಿಮೇಡ್ ಎಲ್ಲ ಪ್ಯಾಕೆಟ್ ಆಗಿ ಬರ್ತದೆ ಫ್ರಿಡ್ಜ್ ಅಲ್ಲಿ ಇಟ್ಟು ಅದೆಲ್ಲ ಬರ್ತದೆ ಅದನ್ನೆಲ್ಲ ತಿನ್ಕೊಂಡು ಬದುಕಿದ್ ಬಿಟ್ರೆ ಬೇರೆ ನಮ್ಗೆ ಬೇಕಾದ ಆಹಾರ ಅಲ್ಲಿ ಸಿಗುದು ಕಷ್ಟ ಅಂದ್ರೆ ಇರ್ತದೆ ಇಲ್ಲ ಅಂತಲ್ಲ ಈ ಹೋಟೆಲ್ ಇರ್ತದೆ ನಾವೀಗ ಬೆಂಗಳೂರಲ್ಲಿದ್ರೆ ಡೆಲ್ಲಿಯಲ್ಲಿ ಒಂದು ಹೋಟೆಲ್ ಇದೆ ಅಂತ ಅಷ್ಟು ದೂರ ಇರ್ತದೆ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ ನಾವು ಇದ್ದ ಏರಿಯಾದಲ್ಲಿ ಇದ್ರೆ ಮಾತ್ರ ತಿನ್ಬೋದಲ್ಲ ಹಾಗೆಲ್ಲ ಆಗ್ತದೆ ಕೆಲವೊಮ್ಮೆ.
1: ಗುರುಗಳ ಇದಿಷ್ಟೀಗ ನಿಮ್ಮ ಯಕ್ಷಗಾನದ ಜೀವನ ಅಂತ ಹೇಳಿದ್ರೆ ನಿಮ್ದೀಗ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ.
0: ಹಾ, ವೈಯಕ್ತಿಕ ಅಂದ್ರೆ ನನಗೊಂದು ಮದುವೆ ಆಗಿದೆ, ಒಂದೇ ಆದದ್ದು. ಆಮೇಲೆ ಇಬ್ರು ಮಕ್ಕಳು, ಗಂಡು ಮಕ್ಕಳು, ಒಬ್ಬ ನಿರಂಜನ, ಇನ್ನೊಬ್ಬ ನಾಗರಾಜ ಅಂತ. ಇಬ್ರು ಲೆಕ್ಚರ್ ಈಗ ಎಮ್ ಎಸ್ ಸಿ ಬಿ ಎಡ್ ಆಗಿ, ಒಬ್ಬನು ಬಳ್ಳಾರಿಲಿದ್ದಾನೆ, ಇನ್ನೊಬ್ಬನು ಬಳ್ಳಾರಿಲಿ ಇದ್ದ ಈಗ ಊರಿಗೆ ಬಂದಿದ್ದಾನೆ. ಸುಜ್ಞಾನ ಕಾಲೇಜ್ ಪಿ ಯು ಕಾಲೇಜಲ್ಲಿ ಇದ್ದಾನೆ. ಇಬ್ರು ಫಿಸಿಕ್ಸ್ ಲೆಕ್ಚರ್. ದೊಡ್ಡವನಿಗೆ ಮದುವೆ ಆಗಿದೆ, ಒಂದು ಮಗು ಇದೆ. ಅವಳು ಸೊಸೆ ಹೆಸರು ಅಶ್ವಿನಿ ಅಂತ, ಮಗುವಿನ ಹೆಸರು ಶ್ರೀಶಾ ಅಂತ, ನನ್ನ ಹೆಂಡತಿ ಹೆಸರು ಶಾಲಿನಿ ಅಂತ. ನನ್ನ ಹೆಸರು ಯಾಕೂ ಗೊತ್ತಿದ್ದೆ, ದೇವದಾಸ್ ಕೂಡ್ಲಿ. ಮತ್ತೆ ನಾವು ಆರಾಮದಲ್ಲಿದ್ದೇವೆ, ಏನು ಸಮಸ್ಯೆಗಳೇನಿಲ್ಲ. ಯಾಕಂದ್ರೆ ಸಮಸ್ಯೆ ಶುರು ಆಗೋದು ಅತೃಪ್ತಿ ಇದ್ದಾಗ. ನಮ್ಗೆ ತೃಪ್ತಿ ಇದೆ, ನಾವು ಇದ್ದದ್ರಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ಮೊದಲಿಂದ ಬೆಳ್ಕೊಂಡು ಬಂದವನ, ಎಷ್ಟು ಬೇಕು ಅಷ್ಟೇ. ನಾವು ಐಷಾರಾಮಿ ಜೀವನದಲ್ಲೂ ನಾವು ಫಾರಿನ್ಗೆ ಹೋದಾಗ ದೊಡ್ಡ ದೊಡ್ಡ ಹೋಟೆಲ್ ಫೈವ್ ಸ್ಟಾರ್ ಹೋಟೆಲ್ ಇದ್ದು ಗೊತ್ತಿದೆ. ಇಲ್ಲಿ ಮೇಳಕ್ಕೆ ಹೋದಾಗ ಸುಗ್ಗಿ ಗೆದ್ದೆ ಬದಿ ಹಂಚ್ಕಟ್ಟದ ಮಲ್ಕೊಂಡು ನಮ್ಗೆ ಅಭ್ಯಾಸ ಇದೆ, ಎರಡನ್ನೂ ನಾನು ನೋಡಿದ್ದೇನೆ. ಹಾಗಾಗಿ ನಾವು ಯಾವುದಕ್ಕೂ ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಖುಷಿಯಲ್ಲಿದ್ದೇವೆ. ಮತ್ತು ನನ್ನ ಹೆಂಡತಿ ತುಂಬ, ನಮಗೆ ಮಕ್ಕಳು, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನನಗೆ ಯಕ್ಷಗಾನದ ಬಗ್ಗೆ ಅನುಕೂಲವಾಗಿಯೇ ಇದ್ದಾರೆ. ಯಾಕಂದ್ರೆ ನಾವೀಗ ಆಟಕ್ಕೆ ಹೋದಾಗ ಕೆಲವೊಮ್ಮೆ 2 ಗಂಟೆ 3 ಗಂಟೆಗೆಲ್ಲ ಬರ್ತೇವೆ. ಆಗ ಅವರನ್ನು ಕೆಲವರಿಗೆ ಸಮಸ್ಯೆ ಆಗ್ತದೆ, ನೀವು ಅಷ್ಟೊತ್ತಿಗೆಲ್ಲ ಬಂದರೆ ರಗಳೆ ಆಗ್ತದೆ ಅಂತಂದು ಕೆಲವರು ಬೈಯೋರು ಇದ್ದಾರೆ. ನನ್ನ ಹೆಂಡತಿ ಅದೇನು ಹೇಳಿಲ್ಲ, ಎಷ್ಟೊತ್ತಿಗೆ ಹೋದರೂ ಅಲ್ಲಿ ಖುಷಿಯಲ್ಲೇ ಇದು ಮಾಡಿ ಊಟ ಎಲ್ಲ ಹಾಕ್ತಿದ್ಲು, ಎಲ್ಲ ವ್ಯವಸ್ಥೆ ಇರ್ತಿ. ಮತ್ತು ನಮ್ದು ಈಗಲೂ ಹಾಗೆ, ನಾವೀಗ ಮನೆ ಹೋಗುವಾಗ ಟೈಮಿಂಗ್ ಎಲ್ಲ ಇಲ್ಲ, ಆಟಕ್ಕೆ ಹೋದಾಗ ಲೇಟ್ ಆಗ್ತದೆ. ಈಗ ಅಂತೂ ಕಾಲಮಿತಿ, ಈಗ ಸಂಘದಲ್ಲೂ ಕೂಡ ಕಾಲಮಿತಿ 1 ಗಂಟೆ ಅವರಿಗೆ ಆಟ ಆಗ್ತದೆ, ಮನೆ ಹೋಗಿ 2 ಗಂಟೆ 3 ಗಂಟೆ ಆಗ್ತದೆ. ಆಗ ಖುಷಿಯಲ್ಲಿ ಅವರು ಇರ್ತಾರೆ, ಏನು ತೊಂದರೆ ಇಲ್ಲ, ಅದಕ್ಕೆ ಇವಾಗ ಆಕ್ಷೇಪ ಏನಿಲ್ಲ. ಮಕ್ಕಳು ಅಷ್ಟೇ, ಮಕ್ಕಳಿಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇದೆ, ನನ್ನ ಮೊಮ್ಮಗನಿಗೂ ಇದೆ, ಸೊಸೆಗೂ ಇದೆ. ಮೊಮ್ಮಗ ಭಾಳ ಕುಣಿತಾನೆ, ಈಗ ಅವನು ಫೋನ್ ಮಾಡಿದರೆ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾನೆ ಮನೆಗೆ. ಆಟ ಅಜ್ಜ ಆಟೇ ಪೋತೇರ, ಅವನು ತುಳು ಮಾತಾಡುದು, ಆಟಕ್ಕೆ ಹೋತೇರಾ ಅಂತ ಕೇಳ್ತಾನೆ. ನಾನು ಇಲ್ಲ ಅಜ್ಜ ಇಲ್ಲ ಅಂದ ಕೂಡ ಅವ್ನು ಕೇಳ್ತಾನೆ ಆಟಕ್ಕೆ ಹೋತೇನಾ ಅಂತ. ಅವನಿಗೆ ಗೊತ್ತುಂಟು, ಅವನಿಗೆ 4.5 ವರ್ಷ ಅಷ್ಟೇ, ಈಗ ಎಲ್ ಕೆ ಜಿ ಏನೋ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಈಗ ನೋಡ್ಬೇಕು, ಅವನಿಗೆ ಬಳ್ಳಾರಿಲಿ ಇದ್ದಾನೆ, ಇವೊಬ್ಬ ಊರಲ್ಲಿದ್ದಾನೆ. ಇದಿಷ್ಟು ನಮ್ಮ ಸಂಸಾರದ ಕತೆ.
1: ಗುರುಗಳ ನೀವೀಗ ಗುರುಗಳಾಗಿ ಸೇವೆ ಸಲ್ಲಿಸ್ತಿದ್ರಿ, ಮತ್ತೆ ನಿಮ್ಗೆ 1000+ ಶಿಷ್ಯಂದ್ರಿದ್ರಲ್ಲ, ಅವರೆಲ್ಲ ಈಗ ಯಕ್ಷಗಾನ ರಂಗದಲ್ಲಿ ಇದ್ರ ಪರ್ಫಾರ್ಮ್ ಮಾಡ್ತಾರ, ಅದನ್ನ ಕಂಡು ನಿಮ್ಗೆ ಹೆಂಗ ಅನ್ಸುತ್ತೆ?
0: ನಮಗೆ ಅದನ್ನು ಬಂದು ನಿಜವಾಗಿ ಖುಷಿ ಆಗುತ್ತೆ. ಈಗ ತುಂಬ ಜನ ಭಾಗವತರು ಇದ್ದಾರೆ, ಕೆಲವರು ಮೊದಲಿಗರು, ನಮ್ಮ ಹತ್ರ ಕಲಿತವರು, ಹೆಜ್ಜೆ ಕಲಿತವರು ಎಲ್ಲ ಒಳ್ಳೊಳ್ಳೆ ವಿಸ್ತಾರಗಳಿತ್ತು ಅಥವಾ ಒಳ್ಳೆ ಕಲಾವಿದರಾಗಿತ್ತು. ಆಗಿರೋ ನನಗೆ ನಮ್ಮ ಶಿಷ್ಯರು ನಮ್ಮಿಂದ ಮೀರಿದ್ರೆ ಭಾಳ ಖುಷಿ. ನಮಗೊಂದು ಲೆವೆಲಲ್ಲಿ ಇದ್ದೆ ನಾವಂದ್ರೆ, ಮೇಳಕ್ಕೆ 2 ವರ್ಷ ಹೋದದ್ದು ನಾನು, ಅದರಿಂದ ಮತ್ತೆಲ್ಲ ಹೇಳಿಕೊಡೋದೇ ನಮ್ದು ಉದ್ಯೋಗ ಆಗಿದೆ. ವರ್ಷ ಒಂದು 10-20 ವರ್ಷದಿಂದ ಅದೇ ಆಗಿದೆ. ನಮ್ಮ ಹತ್ರ ಕಲಿತ ಮಕ್ಕಳು ನಮ್ಮಿಂದ ಹೆಚ್ಚು ಪ್ರತಿಭಾವಂತರಾಗಿ ಅವರು ಒಂದು ರಂಗದಲ್ಲಿ ಮಿಂಚಿದ ನಮ್ಗೆ ಖುಷಿ ಪಡ್ತೇನೆ ನಾನು. ನಂಗೆ ಭಾಳ ಖುಷಿ, ಅವ ನಮ್ಮ ಶಿಷ್ಯ ಅಂತ ಹೇಳ್ಕೊಳ್ಳಿ ಖುಷಿ ಆಗುತ್ತೆ. ಅದು ಕೆಲವರಿಗೆ ಹೊಟ್ಟೆ ಕಿಚ್ಚು ಆಗೋದು, ಅದೆಲ್ಲ ನಮ್ಮಿಂದ ಮೀರಿ ಹೋಗ್ತಾನಂತ. ಹಾಗಿನ ಗುರುಗಳು ಇದ್ದಾರೆ, ಕೆಲವು ಗುರುಗಳು ನಾನು ಕೇಳಿದ್ದೇನೆ, ನಾನು ಪೂರ ಹೇಳಿಕೊಡೋದಿಲ್ಲ ಅವರಿಗೆ, ಅಂದರೆ ಪೂರ ಹೇಳಿಕೊಟ್ರೆ ಮತ್ತೆ ನಮ್ಗೆ ಬೆಲೆ ಇಲ್ಲ ಅಂತ ಹಾಗೆಲ್ಲ ತಿಳ್ಕೊಳ್ಳೋರು ಇದ್ದಾರೆ. ಇಲ್ಲ ಅಂತಲ್ಲ, ನಮಗೆ ನನಗೆ ಗೊತ್ತಿದ್ದ ನಾನು ಪ್ರಾಮಾಣಿಕವಾಗಿ ನಾನು ಇನ್ನೊಬ್ಬರಿಗೆ ಹೇಳ್ತೇನೆ, ಎಷ್ಟೊತ್ತಿಗೆ ಕೇಳಿದ್ರು ಹೇಳ್ತೇನೆ, ನಂಗೆ ಬೇಜಾರಿಲ್ಲ ಅದ್ರ ಬಗ್ಗೆ. ಇಲ್ಲಿ ತಕ್ಕಟ್ಟಲ್ಲಿ ನಾನು ಕೆಲವೊಮ್ಮೆ ಏನಾಗಿತ್ತು ಅಂದರೆ, ಕೆಲವೊಮ್ಮೆ ಉದ್ಯೋಗಸ್ಥರು ಬರ್ತಿದ್ರು, ಈ ಲೈನ್ ಮ್ಯಾನ್ ಆಗಿರ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡೋರು ಮಾಸ್ಟರ್ಗಳು, ಅವರಿರಲ್ಲ, ಅವರಿಗೆ ಬೇಗ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ 7 ಗಂಟೆ ಮೇಲಾದರೆ ಬರ್ ನಮ್ದು ಇಲ್ಲಿ 7 ಗಂಟೆಗೆ ಕ್ಲಾಸ್ ಮುಗಿದಂತಿತ್ತು. ಕಡೆಗೆ ಅವ್ರು ಕೇಳಿದ್ರು ಒಂದು ಎರಡು ಮೂರು ಜನ ಕೇಳಿದ್ರು, ಅದ್ರೊಂದು ಎರಡು ಜನಕ್ಕೆ ಸುಮಾರಾಗಿ ಮೊದಲೇ ಎಲ್ಲ ಕಲಿತು ಎಲ್ಲ ಕಲಾವಿದರಾಗಿದ್ದಾರೆ ಹವ್ಯಾಸಿಯಾಗಿ. ಆಗ ನಾನು ಹೇಳಿದೆ, ನಾ ಈಗ ಮನೆಗೆ ಹೋಗಿ ಮತ್ತೆ ಕಡಿಯುದು ಅಂತದಿಲ್ಲ, ರಾತ್ರಿ ಹೋಗಿ ಹೋಗುವಾಗ ಲೇಟ್ ಆದರೂ ಅಡ್ಡಿಲ್ಲ, ನೀವು ಬನ್ನಿ, ನಾವು ಒಂದು 8:00-9:00 ಕ್ಲಾಸ್ ಮಾಡುವ ಅಂತ 4-6 ಜನಕ್ಕೆ ಹೇಳ್ಕೊಟ್ಟಿದ್ದೇನೆ. ಈಗ ಅಂಥವ್ರು ಕಮ್ಮಿ ಆಗಿದೆ, ಹಾಗಾಗಿ 7 ಗಂಟೆಗೆ ಹೋಗಿ, 7 ಅಂದರೆ 7:30 ಆಗ್ತದೆ, ಹೇಳಲಿಕ್ಕೆ ಆಗುದು ನಾವು 7 ಅಂದರೆ 7 ಗಂಟೆಗೆ ಹೋಗುವುದೇನಿಲ್ಲ, ಅಲ್ಲಿ ಮಾತುಕತೆ ಆಗಿ ಮತ್ತೆ ಯಾರು ಬಂದರೆ ಹೀಗೆಲ್ಲ ಲೇಟ್ ಆಗ್ತದೆ, ತುಂಬ ಲೇಟ್ ಆಗುದಿಲ್ಲ ಅಷ್ಟೇ, ಸ್ವಲ್ಪ ಬೇಗ ಹೋಗ್ತೇನೆ ಅಷ್ಟೇ.
1: ಗುರುಗಳೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದ, ನಾವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಒಳ್ಳೆ ಮಾಡಿ ಉತ್ತರ ಕೊಟ್ಟಿರಿ, ಧನ್ಯವಾದಗಳು.
0: ಆಯ್ತು, ನಂದು ನಮಸ್ಕಾರ.
1: ಕೇಂದ್ರ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಈ ಭಾಗವತಿಕೆ ಹಾಡುಗಳು ದಿನೇಶ್ ಉಪ್ಪೂರರ ಯಕ್ಷಗಾನ ಸಂಗ್ರಹದಿಂದ.

0: ಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಪ್ರಿಯ ಕೇಳುಗ್ರೆ, ನೀವು ಕೇಂತಿಪದ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇಂದು ರೇಡಿಯೋ ಕುಂದಾಪುರದ ಸಮುದಾಯ ಬಾನುಲಿಯಲ್ಲಿ ನೀವು ಕೇಳಲಿರುವ ನಾಟಕ ರೇಡಿಯೋ ನಾಟಕ ಸಾಕ್ರೆಟಿಸ್, ಕ್ರಿಸ್ತಪೂರ್ವ 399. ಈ ಸಂದರ್ಭ ಅಥೆನ್ಸ್ ನಗರದ ಕಾರಾಗೃಹ. ಸತ್ಯ, ನ್ಯಾಯ ಮತ್ತು ಜ್ಞಾನಕ್ಕಾಗಿ ತನ್ನ ಜೀವನವನ್ನೇ ಸಮರ್ಪಿಸಿದ ಮಹಾನ್ ತತ್ವಜ್ಞಾನಿ ಸಾಕ್ರೆಟಿಸ್ ಮರಣದಂಡನೆಗೆ ಗುರಿಯಾಗಿದ್ದಾರೆ. ಯುವ ಜನರನ್ನು ದಾರಿ ತಪ್ಪಿಸಿದ್ದಾರೆ ಮತ್ತು ನಗರದ ದೇವತೆಗಳನ್ನು ಅವಮಾನಿಸಿದ್ದಾನೆ ಎಂಬ ಆರೋಪಗಳ ಮೇಲೆ ನ್ಯಾಯಾಲಯವು ಸಾಕ್ರೆಟಿಸ್ಗೆ ವಿಷಪಾನದಿಂದ ಮರಣದಂಡನೆ ವಿಧಿಸಿದೆ. ಸಾಕ್ರೆಟಿಸ್ನ ಶಿಷ್ಯರು ಮತ್ತು ಸ್ನೇಹಿತರು ಈ ತೀರ್ಪನ್ನು ಒಪ್ಪಲಾರರು. ಅವರಲ್ಲಿ ಪ್ರಮುಖರಾದ ಕ್ರೀಟೋ ಮತ್ತು ಪ್ಲೇಟೋ ತಮ್ಮ ಪ್ರೀತಿಯ ಗುರುವನ್ನು ರಕ್ಷಿಸಲು ಕಾರಾಗೃಹಕ್ಕೆ ಆಗಮಿಸುತ್ತಾರೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಸಾಕ್ರೆಟಿಸ್ನನ್ನು ರಹಸ್ಯವಾಗಿ ತಪ್ಪಿಸಿಕೊಳ್ಳುವಂತೆ ಮನವಿ ಮಾಡುತ್ತಾರೆ. ಆದರೆ ನ್ಯಾಯ ಮತ್ತು ಧರ್ಮದ ಬಗ್ಗೆ ಅಚಲ ನಂಬಿಕೆ ಹೊಂದಿದ್ದ ಸಾಕ್ರೆಟಿಸ್ ತನ್ನ ಜೀವನದ ಕೊನೆಯ ಕ್ಷಣದಲ್ಲಿಯೂ ತನ್ನ ತತ್ವಗಳನ್ನು ತ್ಯಜಿಸಲು ಸಿದ್ಧನಾಗಿರುವುದಿಲ್ಲ. ಇದು ಒಬ್ಬ ಮಹಾನ್ ಚಿಂತಕನ ಕೊನೆಯ ದಿನಗಳ ಕಥೆ. ಸತ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಸಾಕ್ರೆಟಿಸ್ನ ಅಮರ ಸಂದೇಶದ ಕತೆ. ಈ ರೇಡಿಯೋ ನಾಟಕದಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳು ಸಾಕ್ರೆಟಿಸ್ ಆಗಿ ದಿನೇಶ್ ಆಚಾರ್ಯ ಚೆಂಪಿ, ಕ್ಲೀಟೋ ಆಗಿ ಪ್ರಶಾಂತ ಹೆಗ್ಡೆ, ಪ್ಲೇಟೋ ಆಗಿ ಮಿಥುನ್ ದೇವಾಡಿಗ ತೆಕ್ಕಟ್ಟೆ, ಮೆಲಿಟಸ್ ಆಗಿ ಧನುಷ್ ಸಾಲಿಗ್ರಾಮ, ಸಾಂತಿಪೆ ಆಗಿ ಜ್ಯೋತಿ ಸಾಲಿಗ್ರಾಮ. ಇನ್ನೇಕೆ ತಡ, ಬನ್ನಿ ಕೇಳೋಣ ರೇಡಿಯೋ ನಾಟಕ ಸಾಕ್ರೆಟಿಸ್.
3: ಹಿಂದೆ ಮರಣದ ದಿನ, ಆದರೂ ಎಷ್ಟು ಶಾಂತ ಚಿತ್ತನಾಗಿ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದಾನೆ.
4: ದೇವತೆಗೆ ಕಾಣಿಕೆ ತೆಗೆದುಕೊಂಡು ನಿಲಾಸಿಗೆ ಹೋದ ಹಡಗು ತಿರುಗಿ ಬಂದ ವಿಷಯ ಈತನಿಗೆ ತಿಳಿದಿರಲಿಕ್ಕಿಲ್ಲ.
3: ಕಾರಾಗೃಹದ ಅಧಿಕಾರಿಗಳಿಗೂ ಈತನು ಬದುಕಬೇಕೆಂದು ಮನಸ್ಸಿದೆ ಅಂತೆ ನಮಗಿಷ್ಟು ಸಹಾಯ ಮಾಡಿದರು. ಆದರೆ ಇಲ್ಲಿಂದ ಪಾರಾಗಲು ಈತನೇ ಒಪ್ಪದಿದ್ದರೆ?
4: ಲೋಕಸಭೆಯ ನ್ಯಾಯಾಧೀಶರು ಮರಣದಂಡನೆಯ ಬದಲಿಗೆ 300 ನಾಣ್ಯಗಳ ತಪ್ಪು ಕಾಣಿಕೆ ಕೊಟ್ಟು ಉಳಿದುಕೊಳ್ಳಬಹುದು ಎಂದಾಗ ಸತ್ಯಕ್ಕೆ ಪ್ರಾಣದ ಬೆಲೆ ಕೊಟ್ಟೆನಲ್ಲದೆ ಅಧಿಕಾರಿಗಳಿಗೆ ಲಂಚ ಕೊಡಲಿಕ್ಕಿಲ್ಲವೆಂದು ನಿರ್ಧಾರದಿಂದ ಹೇಳಿದವನಿವನು. ಈಗ ಕಾರಾಗೃಹದಿಂದ ಪಾರಾಗಲು ಒಡಂಬಡುವುದು ಅಸಾಧ್ಯವೇ ಸರಿ, ಆದರೂ ನಮ್ಮಂತ 100 ಅನುಯಾಯಿಗಳ ಒತ್ತಾಯಕ್ಕೆ ಈತನು ಬೆಲೆ ಕೊಡಬಹುದೆಂದನಿಸ್ತಾ ಇದೆ.
3: ಅಲ್ಲದೆ ತತ್ವ ಸಿದ್ಧಾಂತಗಳ ಸಮರ್ಥನೆಗೆ ನಿಂತಾಗ ಮನೆ, ಹೆಂಡತಿ, ಮಕ್ಕಳು, ಗೆಳೆಯರು, ಲೌಕಿಕ ಇವೆಲ್ಲವುಗಳ ಮರುವೆಯಾಗಿರಬಹುದು. 30 ದಿನಗಳ ಕಾರಾಗೃಹ ವಾಸದಲ್ಲಿ ಒಮ್ಮೆಯಾದರೂ ಅವೆಲ್ಲವುಗಳ ನೆನಪಾಗದೆ ಇರಲಿಕ್ಕಿಲ್ಲ. ದೇವರ ಹೆಸರು ತೆಗೆದುಕೊಂಡು ಮುಂದಾಗಿದ್ದೇವೆ, ಪ್ರಯತ್ನಿಸುವ.
4: ಕ್ರೀಟೋ, ಕಾರಾಗೃಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿದೆ, ನೀನು ಈತನನ್ನು ಕರೆದುಕೊಂಡು ಪಾರಾಗು.
3: ಮತ್ತೆ ನೀನು?
4: ನಾನು ಹಿಂದೊಮ್ಮೆ ಈತನು ನಮ್ಮ ಮನೆತನದವರ ಪ್ರಾಣ ಉಳಿಸಿದ ಋಣ ತೀರಿಸಲು ಇಲ್ಲೇ ನಿಲ್ಲುತ್ತೇನೆ.
3: ಏನು ಹೇಳುತ್ತಿರುವೆ ಪ್ಲೇಟೋ?
4: ಅಂದು ಅಥೆನ್ಸ್ನಲ್ಲಿ ಬಂಡಾಯವಿದ್ದಿತ್ತು. ಲೋಕಸಭೆಯ ಸದಸ್ಯರ ಕೊಲೆಗಾಗಿ ಬಂಡಾಯಗಾರರು ಹೆಂಡ ಕುಡಿದ ಕರಡಿಗಳಂತೆ ಮನೆ ಮನೆಗೆ ನುಗ್ಗುತ್ತಿದ್ದರು. ಆ ಕೋಲಾಹಲಕ್ಕೆ ನಮ್ಮ ಮನೆ ಮೊದಲು ಬಲಿಯಾಗಲಿತ್ತು. ಅಷ್ಟರಲ್ಲಿ ಈತ ಎಲ್ಲಿಂದಲೋ ಬಿರುಗಾಳಿಯಂತೆ ಧಾವಿಸಿ ಬಂದು ಬಂಡಾಯಗಾರರ ಮುಂದೆ ನಿಂತು, ಬಾಂಧವರೇ, ಬದುಕಿಗಾಗಿ ನೀವು ಬಂಡಾಯ ಹೂಡಿದ್ದರೆ ಇತರರನ್ನು ಕೊಲ್ಲಬೇಡಿ. ಕೊಲ್ಲುವುದೇ ನಿಮ್ಮ ಧ್ಯೇಯವಾಗಿದ್ದರೆ ನೀವು ಬದುಕಲು ಅಯೋಗ್ಯರು ಎಂದು ಹೇಳುವ ನನ್ನ ಕೊಲೆಯನ್ನು ಮೊದಲು ಮಾಡಿ ಎಂದು ಹೇಳಿ ಮುಂದಾದ. ಈತನ ಆ ಒಂದು ಮಾತಿಗೆ ಬಂಡಾಯವೇ ಬದಲಾಯಿತು. ಶಸ್ತ್ರಧಾರಿಗಳು ತಮ್ಮ ಆತುರದ ತೀರ್ಮಾನಕ್ಕೆ ತಾವೇ ನಾಚಿದರು. ಎಲ್ಲರ ಪ್ರಾಣಗಳು ಉಳಿದು ನಮ್ಮ ದೇಶಕ್ಕೊಂದು ಹೊಸ ದಾರಿ ದೊರೆಯಿತು.
3: ಪ್ಲೇಟೋ, ಯಾರ ತತ್ವಗಳ ಸತ್ಯ ಮಾರ್ಗದಲ್ಲಿ ಪ್ರಜಾತಂತ್ರಕ್ಕೆ ಅಹಿಂಸೆಯ ಅಮೃತ ದೊರೆಯಿತೋ ಇಂದು ಅವರೇ ಈತನಿಗೆ ವಿಷ ಕೊಡಲು ಮುಂದಾಗಿದ್ದಾರೆ.
4: ನೋಡು ಕ್ರೇಟೋ, ಗಣತಂತ್ರವಾಗಲಿ ರಾಜತಂತ್ರವಾಗಲಿ ಸತ್ಯವನ್ನು ಸದೆಬಡಿಯುವ ಪ್ರಯತ್ನವನ್ನು ಈ ಎಲ್ಲರೂ ಮಾಡುತ್ತಾ ಬಂದಿದ್ದಾರೆ. ನಾವು ಅದನ್ನು ತಡೆಯಬೇಕು. ಇದರಲ್ಲಿ ಯಾರ ಪ್ರಾಣ ಹೋದರೇನು? ಸತ್ಯದ ಪ್ರಮಾಣ ಉಳಿದರೆ ಸಾಕು.
3: ಸಾಕ್ರೆಟಿಸ್, ಸಾಕ್ರೆಟಿಸ್, ಹೇಳು, ಬೇಗ ಹೇಳು. ದಿಲಾಸಿಗೆ ಹೋದ ಹುಡುಗು ಹಿಂತಿರುಗಿ ಬಂತು. ಪ್ರವಾದಿಗಳು ನಿನ್ನ ಮರಣ ಸಿದ್ಧತೆ ನಡೆಸುತ್ತಿದ್ದಾರೆ. ಸಾಕ್ರೆಟಿಸ್, ನೀನು ಬದುಕಬೇಕು, ನಮಗಾಗಿ ಬದುಕಬೇಕು.
4: ಕಾರಾಗ್ರಹದ ಕಾವಲುಗಾರರು ಬದಲಾಗುವ ಹೊತ್ತಾಗುತ್ತಾ ಬಂತು. ನಾವು ಮಾಡಿದ ಪ್ರಯತ್ನಗಳೆಲ್ಲ ವ್ಯರ್ಥ ಆದ್ರೆ? ಬೇಗ ಹೇಳು. ಕಾರಾಗ್ರಹದ ಆವರಣದ ಹೊರಗೆ ನಾಗರಿಕರು ಬಂದು ಸೇರುವುದರೊಳಗೆ ನೀನು ಇಲ್ಲಿಂದ ಪಾರಾಗಲೇಬೇಕು. ಹೇಳು ಸಾಕ್ರೆಟಿಸ್, ಹೇಳು. ಪ್ರಾಣ ಉಳಿದರೆ ಆಮೇಲೆ ಬೇಕಾದಷ್ಟು ಪ್ರಾರ್ಥನೆ ಮಾಡಬಹುದು. ಸಾಕ್ರೆಟಿಸ್, ಸಾಕ್ರೆಟಿಸ್.
5: ಕ್ರೀಟೋ, ಪ್ಲೇಟೋ, ನೀವು ಕಾರಾಗೃಹದೊಳಗೆ ಹೇಗೆ ಬಂದ್ರಿ? ಕಾವಲುಗಾರರು ಬಿಟ್ಟರೆ ನಿಮ್ಮನ್ನ? ನಿಜವಾಗೂ ಇದೊಂದು ದೊಡ್ಡ ಋಣಾನುಬಂಧ. ಈ ಜನ್ಮದಲ್ಲಿ ನಾನು ಮಾಡುವ ಕೊನೆಯ ಪ್ರಾರ್ಥನೆಗೆ ನೀವು ಕೂಡಿಕೊಂಡಿರಿ. ಮರು ಜನ್ಮಕ್ಕೂ ನನ್ನೊಡನೆ ಸಂಬಂಧ ಮಾಡಿಕೊಂಡಿರಿ.
4: ಸಾಕ್ರೆಟಿಸ್, ಈಗ ಬೇರೆ ಮಾತನಾಡಲು ಸಮಯವಿಲ್ಲ. ಮೊದಲು ನಾವು ಹೇಳುವುದನ್ನ ಕೇಳು.
5: ಇಂದು ನಾನು ಕೊನೆಯ ಮಾತನಾಡುವ ಕಡೆಯ ದಿನ. ಗೆಳೆಯರೆ, ನಿಮಗೊಂದು ಆನಂದದ ವಾರ್ತೆ ಹೇಳಲೆ. ದೇವತೆಗೆ ಕಾಣಿಕೆ ಒಯ್ದ ಹಡಗು ನಿನ್ನೆ ರಾತ್ರಿ ಬಂದು ರಾಜಧಾನಿ ಮುಟ್ಟಿತ್ತಂತೆ.
3: ಇದು ಆನಂದದ ವಾರ್ತೆ ಸಾಕ್ರೆಟಿಸ್. ಹಡಗು ಬಂದು ಮುಟ್ಟಿದ ಮರುದಿನವೇ ನಿನಗೆ ಮರಣ ದಂಡನೆಯಾಗಬೇಕೆಂದು ನಿರ್ಧರಿಸಿದ್ದಾರಲ್ವೇ?
5: ಮರಣವು ದಂಡನೆಯಲ್ಲ ಕ್ರೀಟೋ, ಅದು ಆತ್ಮಕ್ಕೆ ಆಗಬೇಕಾದ ಸಂಸ್ಕಾರ. ನಿನ್ನೆ ರಾತ್ರಿ ಆಕಾಶದತ್ತ ನೋಡುತ್ತಾ ಕುಳಿತಿದ್ದೆ. ಗಾಢವಾದ ಕತ್ತಲೆಯಲ್ಲಿ ಹೊಳೆಯುವ ಒಂದೊಂದು ನಕ್ಷತ್ರವು ನನ್ನತ್ರ ಬಾ, ನನ್ನಲ್ಲಿಗೆ ಬಾ ಎಂದು ಕರೆಯುವಂತೆ ಕಂಡವು. ಆದರೆ ಏನು ಮಾಡಲಿ, ಭೂಮಿ ಕಚ್ಚಿ ಹಿಡಿದ ಈ ಜಡ ದೇಹದಿಂದ ಪಾರಾಗದೆ ನಾನು ಅವುಗಳ ಆತಿಥ್ಯ ಹೇಗೆ ಸ್ವೀಕರಿಸಲಿ ಎಂದು ಯೋಚಿಸುತ್ತಿರುವಾಗಲೇ ಕಾವಲುಗಾರ ಬಂದು ಹೇಳಿದ, ಹಡಗು ಬಂತೆಂದು. ಆನಂದವಾಯಿತು. ಅದೇ ನೆಮ್ಮದಿಯಲ್ಲಿ ಗಾಢವಾದ ನಿದ್ರೆ ಬಂತು. ಉಷಾ ಕಾಲಕ್ಕೆ ಎಚ್ಚರವಾಯಿತು. ಇಲ್ಲಿ ನೋಡಿ, 70 ವರ್ಷಗಳಿಂದ ನನಗೆ ಅಂಟಿಕೊಂಡ ಈ ದೇಹ ನಾಳೆ ಇಷ್ಟು ಹೊತ್ತಿಗೆ ಕೊಳೆಯಲಾರಂಭಿಸುವುದಾದರೂ ನಾನಾಗಿ ಕೊಳೆಯನ್ನೇಕೆ ಉಳಿಸಿ ಹೋಗಬೇಕೆಂದು ತಣ್ಣೀರಿನ ಕಡಾಯಿಯಲ್ಲಿ ಮಿಂದು ಪ್ರಾರ್ಥನೆಗೆ ಕುಳಿತೆ. ನೀವು ಬಂದಿರಿ, ನನ್ನ ಸಿದ್ಧತೆಯಾಯಿತು. ಇನ್ನು ನಿಮ್ಮ ಬಯಕೆ ಏನಾದರೂ ಇದ್ದರೆ ಹೇಳಿ.
4: ನಿನ್ನ ಸಾವಿರಾರು ಅನುಯಾಯಿಗಳ ಬಯಕೆಯೇ ನಮ್ಮ ಬಯಕೆ ಸಾಕ್ರೆಟಿಸ್. ಅದನ್ನು ಪೂರ್ಣ ಮಾಡುವೆಯಾ?
5: ಖಂಡಿತವಾಗಿ ಪೂರ್ಣ ಮಾಡುತ್ತೇನೆ, ಹೇಳಿ ಮಿತ್ರರೇ.
3: ಹಾಗಾದರೆ ಮರು ಮಾತನಾಡದೆ ನಮ್ಮೊಡನೆ ಹೊರಡು.
5: ಎಲ್ಲಿಗೆ?
4: ಕಾರಾಗ್ರಹದ ಹಿಂಬಾಗಿಲಿನಲ್ಲಿ ಕುದುರೆಗಳು ಸಿದ್ಧವಾಗಿವೆ. ಹೊತ್ತು ಏರುವುದರೊಳಗಾಗಿ ಅಥೆನ್ಸಿನ ಗಡಿ ದಾಟಿ ಹೋಗಿ ಈ ಮರಣ ಶಾಸನದಿಂದ ಉಳಿದುಕೊಳ್ಳಬೇಕು.
5: ನನ್ನ ಪ್ರಿಯ ಮಿತ್ರನಾದ ಪ್ಲೇಟೋ, ವಿಚಾರವಂತನೆಂಬುದು ನಿಜ. ನಾನು ಸಹ ಮರಣದಿಂದ ಪಾರಾಗಲು ಇಷ್ಟು ದಿನ ಪ್ರಯತ್ನಿಸುತ್ತಿದ್ದೆ. ಆದರೆ ನೀನು ದಾರಿ ತಪ್ಪಿರುವೆ ಪ್ಲೇಟೋ. ಮರಣಕ್ಕಂಜಿ ಪಾರಾಗುವವರು ಎಲ್ಲಿ ಮರಣವಿಲ್ಲವೋ ಅಲ್ಲಿಗೆ ಹೋಗಿ ಮುಟ್ಟಬೇಕಲ್ವೇ?
3: ಸಾಕ್ರೆಟಿಸ್, ಮರಣದ ನಂತರ ಏನಿದೆಯೋ ಯಾರು ಬಲ್ಲರು? ಈಗ ಅಥೆನ್ಸಿಗಾಗಿ ನಿನ್ನ ಬದುಕು ಮಹತ್ವವಾದುದು. ನಿನ್ನ ತತ್ವಗಳನ್ನು ಅನುಸರಿಸುವ ಸಾವಿರಾರು ತರುಣರಿದ್ದಾರೆ, ಗೆಳೆಯರಿದ್ದಾರೆ, ನಿನ್ನ ಹೆಂಡತಿ ಮಕ್ಕಳು ಇವರೆಲ್ಲರೂ ನಿನ್ನವರಲ್ಲವೇ? ನಿನ್ನ ಬದುಕಿನಲ್ಲಿ ಅವರೆಲ್ಲರೂ ತಮ್ಮ ಆಸೆಗಳನ್ನು ಕಟ್ಟಿಕೊಂಡಿಲ್ಲವೇ?
5: ನನ್ನವರ ಆಸೆ ಪೂರ್ಣ ಮಾಡಲು ನಾನು ದೇಶದ ಗಣತಂತ್ರಕ್ಕೆ ದ್ರೋಹ ಮಾಡಲೆ ಕ್ರೀಟೋ. ಇಷ್ಟು ದಿನ ಇದೇ ನ್ಯಾಯಶಾಸ್ತ್ರದ ಕಟ್ಟುಪಾಡುಗಳಲ್ಲಿ ಬಾಳಿದ ನಾನು ಈಗಿನ ಲೋಕಸಭೆಯವರು ನನ್ನ ಸದುದ್ದೇಶಗಳನ್ನು ಆಕ್ಷೇಪಣೆಗಳನ್ನು ತಪ್ಪಾಗಿ ಎಣಿಸಿ ಶಿಕ್ಷಿಸಿದ ಮಾತ್ರಕ್ಕೆ ನಾನು ಅವರಿಗೆ ದ್ರೋಹ ಬಗೆಯಲೆ. ನನ್ನ ದೇಶದ ಬಗ್ಗೆ ನನಗೆ ಅಪಾರ ಅಭಿಮಾನವಿದೆ. ನಮ್ಮನ್ನಾಳುವ ಲೋಕಸಭೆಯ ಜನರಲ್ಲಿ ನನಗೆ ಮಮತೆ ಇದೆ.
4: ಲೋಕಸಭೆ ಎಂಬುದೊಂದು 100 ತಲೆಗಳ ಮೃಗ. ಅಧಿಕಾರದ ಹೆಮ್ಮೆಯಿಂದ ಅದೀಗ ಮಹಾಕ್ರೂರಿಯಾಗುತ್ತಿದೆ.
5: ಇಲ್ಲ, ಅವರಿಗೆ ಏನೇನು ಬಲವಿಲ್ಲ. ಅವರು ದುರ್ಬಲರೆಂದು ಬಲಶಾಲಿಗಳನ್ನು ಕೊಲ್ಲಲು ಮುಂದಾಗಿದ್ದಾರೆ. ನನ್ನ ದೇಹ ಬಿದ್ದ ಮೇಲಾದರೂ ಅವರಿಗೆ ಆತ್ಮಬಲದ ಪರಿಚಯವಾಗಬಹುದು. ತಮ್ಮ ದೌರ್ಬಲ್ಯದ ಅರಿವಾಗಿ ಅವರು ಬಲಶಾಲಿಗಳಾಗಲು ಪ್ರಯತ್ನಿಸಬಹುದು. ಆ ದಿವಸ ಬರುವ ತನಕ ಆತ್ಮತತ್ವಗಳನ್ನು ಶುದ್ಧವಾಗಿಟ್ಟುಕೊಂಡು ದೇಶದ ಶಾಸನಗಳಿಗೆ ಬದ್ಧರಾಗಿರೋಣ.
3: ನಾವು ಶಾಸನಗಳಿಗೆ ಬದ್ಧರಾಗಿರಬೇಕು ಸರಿ, ಆದರೆ ಜನರ ಅಜ್ಞಾನವನ್ನು ನಿವಾರಿಸಲು ಪ್ರಯತ್ನಿಸಿದ ನಿನಗೆ ಮರಣ ದಂಡನೆ. ಅದನ್ನ ವಿಧಿಸಿ ಲೋಕಸಭೆಯ ನ್ಯಾಯಾಧೀಶರೇ ದೇಶದ ಶಾಸನ ಧರ್ಮವನ್ನ ದುರುಪಯೋಗಪಡಿಸಿಕೊಂಡಿಲ್ಲವೆ.
5: ಆಕಳನ್ನು ಕೊಂದವನ ಅಪರಾಧ ತೋರಿಸಿಕೊಡಲು ನಾವು ಕರುವನ್ನೇಕೆ ಕೊಲ್ಲಬೇಕು? ಅವರ ಸಿದ್ಧಾಂತದ ಕೊನೆಯಲ್ಲಿರುವುದು ಕೇವಲ ಮರಣ. ನಾವು ಸಾಧಿಸುವುದು ಆತ್ಮದರ್ಶನ. ಮಾನವನಿಗೆ ಮರಣಾನಂತರವೂ ಒಂದು ಮಹಾ ಜೀವನವಿದೆ. ಆ ಪಯಣದ ಸಿದ್ಧತೆಯನ್ನು ಈಗಿಲಿಂದಲೇ ಮಾಡಿಕೊಳ್ಳಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನಿಮ್ಮ ದೇವರನ್ನು ನಿಮ್ಮಲ್ಲೇ ಕಂಡುಕೊಳ್ಳಿ ಎಂದು ನಾನು ಸಾಧಿಸಿದ ತತ್ವ ಯಾತ್ರೆಗೆ ನಾನೇ ಹೊರಟಾಗ ನನ್ನ ಗೆಳೆಯರಾದ ನೀವು ಹುಣ್ಣಿನಲ್ಲಿ ಹುಟ್ಟುವ ಹುಳುಗಳಂತೆ ಕೇವಲ ಈ ದೇಹದ ರಕ್ತ ಮಾಂಸಗಳನ್ನು ಬಯಸುವಿರಾ?
3: ಇಲ್ಲ, ತಪ್ಪಾಯ್ತು ಸಾಕ್ರೆಟಿಸ್. ನಿನ್ನ ಮಹಾಯಾತ್ರೆಗೆ ನಾವು ಅಡ್ಡ ಬರುವುದಿಲ್ಲ.
5: ಮೃದು ಮನಸ್ಸಿನ ಕ್ರೀಟೋ ಬಹುಬೇಗ ಒಪ್ಪಿಕೊಂಡ. ಆದರೆ ವಿಮರ್ಶಾತ್ಮಕ ಬುದ್ಧಿಯ ನನ್ನ ಪ್ರಿಯ ಮಿತ್ರನಿಗಿನ್ನೂ ಸಮಾಧಾನವಾದಂತಿಲ್ಲ.
4: ಹೇಗಾದೀತು? ಸಾವಿಗೂ ಭಯ ಬರುವಂತಹ ವಿಚಾರಗಳು ನಿನ್ನವು. ದೇಶದ ಸುಖ ದುಃಖಗಳಿಗಾಗಿ ನೀನು ಸಾವನ್ನಪ್ಪುವುದು, ಇದೆಲ್ಲಿಯ ನ್ಯಾಯ?
5: ಮಿತ್ರ, ದೇಶದ ಸುಖ ದುಃಖಗಳು ತನ್ನವೆಂದು ತಿಳಿಯಲಾರದವನಿಗೆ ಈ ದೇಶದ ಮಣ್ಣಿನಲ್ಲಿ ಸತ್ತು ಮಲಗಲು ಏನು ಅಧಿಕಾರವಿದೆ?
4: ಸಾಕ್ರೆಟಿಸ್, ನಿನ್ನ ಮಾತುಗಳನ್ನು ಕೇಳಿದರೆ ದೇವಲೋಕ ಕಣ್ಣಂತಾಗುತ್ತಿದೆ. ನಿನ್ನ ದೂರದೃಷ್ಟಿಯನ್ನು ನೆನೆದುಕೊಂಡರೆ ಈ ದೇವತೆಗೆ ಏಕೆ ಈ ನರಕವಾಸ ಪ್ರಾಪ್ತವಾಯಿತೋ ಎಂದು ಸಂಕಟವಾಗುತ್ತಿದೆ.
5: ಪ್ಲೇಟೋ, ಎಂದೂ ನೀನು ನನ್ನನ್ನು ಇಷ್ಟು ಹೊಗಳುತ್ತಿರಲಿಲ್ಲ. ಹಿಂದೇಕೋ ಬೀಳ್ಕೊಡುವ ಸಮಾರಂಭ ನಡೆಸಿರುವೆ. ಆಗಲಿ ಮಿತ್ರರೇ, ಮುಖ ಬಾಡಿಸಿಕೊಳ್ಳಬೇಡಿ. ಮಾನವರ ಅಲ್ಪ ಕೃತಿಗಳಿಗಾಗಿ ನಾವು ಮನನೊಂದುಕೊಳ್ಳಬಾರದು. ಏಕೆಂದರೆ ದೇವರ ಮೇಲೆ ನಮಗೆ ಅಪಾರ ವಿಶ್ವಾಸವಿದೆ. ನನ್ನೊಡನೆ ನಗಲು ಪ್ರಯತ್ನಿಸಿ ಮಿತ್ರರೇ, ಪ್ರಯತ್ನಿಸಿ.
6: ದೂರ ಸರಿಯಿರಿ, ದೂರ ದೂರ ದೂರ ಸರಿಯಿರಿ. ನನ್ನನ್ನು ತಡೆದ್ರೆ ನಿಮ್ ಮೈ ಕೈ ಕಚ್ಚಿ ರಕ್ತ ಕುಡಿತೀನಿ. ಹಿಂದೆ ಸರಿಯಿರಿ, ಹಿಂದೆ ಹಿಂದೆ ಸರಿಯಿರಿ.
5: ಶಾಂತಿಪೇ, ನನ್ನ ಹೆಂಡತಿ ಅಜ್ಞಾನಿಗಳಿಗಾಗುವ ಅಪಾರ ದುಃಖವನ್ನು ತನ್ನ ಹೃದಯದ ಬಟ್ಟಲಲ್ಲಿ ತುಂಬಿ ತರುತ್ತಿದ್ದಾಳೆ. ಅದನ್ನೀಗ ಶಾಂತ ಚಿತ್ತನಾಗಿ ಕುಡಿಯಲು ನಾನು ಸಿದ್ಧನಾಗಿರಬೇಕು.
6: ಅಯ್ಯೋ ಅಯ್ಯೋ, ನಂದಣಿ, ನನ್ ದೇವ್ರೆ, ಹೀಗೆ ಕಾಯ್ತು ನಿಮ್ ಸ್ಥಿತಿ, ಹೀಗೆ ಕಾಯ್ತು.
5: ಶಾಂತಿಪೆ, ನಾನು ಸುಖವಾಗಿದ್ದೇನೆ. ಕಳ್ಳಿಯ
6: ಹಾ, ನೀವು ಸುಖವಾಗಿದ್ದೀರಿ, ಜೊತೆಗೆ ನಿಮ್ಮ ಶಿಷ್ಯರು ಸುಖವಾಗಿದ್ದಾರೆ. ಆದ್ರೆ ಒಮ್ಮೆ ಕೂಡ ನಿಮ್ಗೆ ಹೆಂಡತಿ ಮಕ್ಕಳ ನೆನಪಾಗ್ಲಿಲ್ಲ, ಹೇಗಾಗತ್ ಹೇಳಿ? ಇಡೀ ಊರೇ ನಿಮ್ಮ ಬಳಗ, ಅನುಯಾಯಿಗಳೇ ನಿಮ್ ಕುಟುಂಬ, ನಾವಂತೂ ಪಾಪಿಗಳು. ಕಂಡಾಗೊಮ್ಮೆ ನಮ್ಗೆ ಅನ್ನ ಕೊಡಿ, ನಮ್ಮನ್ನು ಕಾಪಾಡಿ ಅಂತ ನಿಮ್ಮನ್ನ ಯಾವಾಗ್ಲೂ ಬೇಡುವ ಪ್ರೇತಗಳು. ನಾವು ಪ್ರೇತಗಳು?
5: ಹಾಗೇನ್ ಬೇಡ ಶಾಂತಿಪೆ, ನೀನು ನನ್ನನ್ನು ಪಂಚ ಪ್ರಾಣಗಳೆಂದೆ. ನಾನಾದರೂ ನನ್ನ ದೇಹದೊಡನೆ ನಿನ್ನನ್ನೂ ಕಡೆಗಣಿಸಿದೆ. ಊರಿಗೆ ಬೆಳಕು ತೋರಿಸಲು ತ್ಯಾಗದ ಎಣ್ಣೆಯಲ್ಲಿ ನಾನು ನಿನ್ನನ್ನು ಬತ್ತಿಯಂತೆ ಉರಿಸಿದೆ. ತಪ್ಪಾಯ್ತು ಶಾಂತಿಪೆ, ತಪ್ಪಾಯ್ತು.
6: ಬೇಡದಣಿ, ಹಾಗೇನ್ಬೇಡಿ. ನಾನೊಬ್ಳು ಮೂರ್ಖ ಹೆಂಗಸು, ನನ್ನ ದುರ್ವಿಧಿಗಾಗಿ ತಡೆಯಲಾರದೆ ಏನೇನು ಬಡಬಡಿಸ್ತೀನಿ. ಆದ್ರೂ ನಿಮ್ಮ ದೀನವಾಣಿ ಕೇಳಿ ಸುಮ್ಮನಿರುವಷ್ಟು ಕಠೋರಳಲ್ಲ ನಾನು. ಅಂದು ನ್ಯಾಯಾಲಯಕ್ಕೆ ನಿಮ್ಮನ್ನು ಕರೆಸಿದಾಗ ನನ್ಗನ್ಸಿತ್ತು, ಹೆಂಡತಿ ಮಕ್ಕಳ ಪರಿವೆ ಮಾಡದ ಊರ ಜನರ ಉದ್ಧಾರಕ್ಕಾಗಿ ಇಷ್ಟು ದುಡಿದ ನಿಮ್ಗೆ ಲೋಕಸಭೆಯವರು ಬಹುಮಾನ ಕೊಟ್ಟು ಗೌರವಿಸಬಹುದು ಅಂತ. ಆದ್ರೆ ಕೊನೆಗ್ ತಿಳಿತು ನಿಮ್ಮನ್ನು ಕಾರಾಗ್ರಹಕ್ಕೆ ದಬ್ಬಿದರೆಂದು. ಅದಕ್ಕೂ ಸಮಾಧಾನ ಪಟ್ಕೊಂಡೆ ನಾನು. ತಲೆ ಕೆಟ್ಟು ಬೀದಿ ಬೀದಿ ತಿರುಗುವವರ ಬುದ್ಧಿ ಸರಿಯಾಗ್ಲಿಕ್ಕಂತಾನೆ ಹೀಗೆ ಮಾಡಿದ್ದಾರೆ ಅಂತ. ಇನ್ನು ಮುಂದಾದ್ರೂ ನನ್ನ ಸಂಸಾರ ಹೊಂದಿಕೊಂಡು ಸುಂದರವಾಗಬಹುದು ಅಂತ ಆಸೆ ಪಟ್ಟೆ. ಪ್ರತಿದಿನ ಕಾರಾಗೃಹದ ಬಾಗಿಲಲ್ಲಿ ಬಂದು ನಿಂತು ತಲೆ ಬಡ್ದ್ಕೊಂಡೆ. ನಿಷ್ಕರ್ಣಿಗಳು, ಒಳಗ್ ಬಿಡ್ಲೇ ಇಲ್ಲ ಗೊತ್ತಾ, ನಿಮ್ಮ ಶಿಷ್ಯರೆಂದು ಯಾರ್ಯಾರೋ ಮನೆಗೆ ಬರ್ತಾ ಇದ್ರು. ಪ್ರೇತ ಕಳೆಯ ಮುಖ ಮಾಡಿ ಏನೇನೋ ಸಮಾಧಾನ ಹೇಳ್ತಾ ಇದ್ರು. ಕೊನೆಯ ತನಕ ಒಬ್ಬರಾದ್ರೂ ಬಾಯ್ ಬಿಟ್ಟು ಸತ್ಯ ಸಂಗತಿ ನನ್ಗೆ ಹೇಳಲೇ ಇಲ್ಲ. ಎಲ್ರು ವಂಚಿಸಿದ್ರು, ನನ್ನನ್ನು ಎಲ್ರು ವಂಚಿಸಿದ್ರು, ನೀವು ಸಹ.
5: ಇಲ್ಲ ಸಾಂತಿಪ್ಪೆ, ನಾನು ನಿನ್ನನ್ನು ಎಂದೆಂದೂ ವಂಚಿಸಿಲ್ಲ. ಹೀಗೆ ಬಾ, ಸಮಾಧಾನದಿಂದ ಬಂದು ನನ್ನ ಬಳಿ ಕುಳಿತುಕೊಳ್ಳು.
6: ಸಮಾಧಾನ? ಜೀವನದಲ್ಲಿ ಇನ್ನೇನು ಉಳಿದಿದೆ ಅಂತ ನನಗೆ ಸಮಾಧಾನ ಹೇಳ್ತಾ ಇದ್ದೀರಿ ನೀವು? ಇನ್ನೆಷ್ಟು ಹೊತ್ತು ಉಳಿದಿದೆ ಅಂತ ನನ್ನ ಪಕ್ಕದಲ್ಲಿ ಕೂರಿಸಿಕೊಳ್ತಾ ಇದ್ದೀರಿ? ಬುದ್ಧಿವಂತರ ಸಾಲಿನಲ್ಲಿ ಕುಳಿತು ಜ್ಞಾನಿಗಳ ಮಾತಾಡುವ ನಿರ್ದಯ ಗಂಡಸೆ, ಕೈ ಹಿಡಿದ ಹೆಂಡತಿಗೆ ಸಹ ನಿಮ್ಮ ಸಾವಿನ ಸುದ್ದಿ ತಿಳಿಸಬಾರ್ದಿತ್ತ?
4: ತಾಯಿ, ನಾವು ಈತನನ್ನ ಬದುಕಿಸುವ ಪ್ರಯತ್ನದಲ್ಲಿದ್ದೆವು, ಹಾಗಾಗಿಯೇ ನಾವು ನಿಮಗೆ ತಿಳಿಸಲಿಲ್ಲ.
6: ಪುಣ್ಯ ಕಟ್ಟಿಕೊಂಡಿರಿ. ಬದುಕಿಸುವ ಪ್ರಯತ್ನ ಮಾಡುವವರು ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ? ಇನ್ನು ಇಲ್ಲೇಕೆ ನಿಂತಿದ್ದೀರಿ? ನನ್ನನ್ನು ಕಂಡು ಹೆದರಿ ಹೆದರಿ ಓಡುವ ಊರಿನ ಜನರೆಲ್ಲ ಇಂದು ತಾವಾಗೆ ನನ್ನನ್ನು ಕರೆ ತಂದು ಹೇಳಿದ್ರು, ಸಾಂತಿಪ್ಪೆ ಇಂದು ನಿನ್ನ ಗಂಡನನ್ನು ಕೊಲ್ಲುತ್ತಾರೆ ಅಂತ. ಏಕೆ? ನೀವೇನ್ ತಪ್ಪು ಮಾಡಿದ್ರಿ? ಯಾರಿಗೇನ್ ಅನ್ಯಾಯ ಮಾಡಿದಿರಿ ನೀವು?
5: ಸಾಂತಿಪ್ಪೆ, ದೇವರು ಹಾಗೂ ಧರ್ಮ, ಮಾನವ ಹಾಗೂ ಆತ್ಮ, ಇವುಗಳ ಬಗ್ಗೆ ನಾನು ಮಾಡಿದ ಸತ್ಯಶೋಧನೆ ಲೋಕಸಭೆಯ ನ್ಯಾಯಾಧೀಶರಿಗೆ ಅಪರಾಧವೆನಿಸಿದೆ.
6: ಯಾವ ಮೂರ್ಖರು ಈ ನಿರ್ಣಯವನ್ನು ಕೊಟ್ಟವರು? ದೇವರು ಧರ್ಮ ಸತ್ಯ ಎಂದು ಬಡಬಡಿಸುವ ಹುಚ್ಚು ನಿಮಗೆ ಹಿಡಿದಿದೆ ಎಂದು ನ್ಯಾಯದ ಹುಚ್ಚು ಹಿಡಿದ ಅವರಿಗೂ ತಿಳಿದಿಲ್ವಾ? ಈ ಹುಚ್ಚರ ಸಂತೆಯಲ್ಲಿ ನಿಷ್ಪಾಪಿಗಳಾದ ನಾವು ಗೋಳಾಡುವಂತೆ ಮಾಡಬೇಡಿ. ಇಷ್ಟು ದಿನ ಹೊಟ್ಟೆಗೆ ಅನ್ನ ಸಿಗದಿದ್ರು, ನೀವು ಮನೆಗೆ ಬಾರದೇ ಇದ್ರು, ನನ್ನ ಗಂಡ ಎಲ್ಲಿಯೋ ಬದುಕಿದ್ದಾರೆ ಎಂದು ಸಮಾಧಾನ ಪಟ್ಕೊಂಡಿದ್ದೆ. ನನ್ನ ಪಾಲಿಗೆ ಆ ಸುಖವೂ ಇಲ್ಲದಂತೆ ಮಾಡಬೇಡಿ. ಅನಾಥ ಮಕ್ಕಳನ್ನ ಕಟ್ಕೊಂಡು ಬೀದಿ ಬೀದಿ ಅಲೆವ ವಿಧವೆಯ ಪಾಡಿಗೆ ನನ್ನನ್ನು ಗುರಿ ಮಾಡಬೇಡಿ.
5: ಇಲ್ಲ ಸಾಂತಿಪ್ಪೆ, ಹಾಗೆಂದು ಆಗ್ಲಾರದು. ಜೀವವಿತ್ತ ದೇವರ ಮೇಲೆ ವಿಶ್ವಾಸ ಬಿಟ್ಟರೆ ನಮ್ಮ ಮಕ್ಕಳು ಅನಾಥರಾಗುವುದಿಲ್ಲ. ಅಲ್ಲದೆ ನೀನು ವಿಧವೆಯಾಗುವೆ ಎಂದು ನೊಂದುಕೊಳ್ಬೇಡ. ತ್ಯಾಗದೊಡನಾಗುವ ನಿನ್ನ ಹೊಸ ಮದುವೆ ಕಂಡು ಜನರು ನಿನಗೆ ಕೈ ಮುಗಿಯು.
6: ಯಾರು ಜನರು? ಜೀವಂತ ದೇವರನ್ನು ಕೊಂದು ಕಲ್ಲಿಗೆ ಕೈ ಮುಗಿಯುವ ಜನರು? ಈ ನಿಮ್ಮ ಹುಚ್ಚಿನ ಆಸ್ತಿಯನ್ನಷ್ಟೇ ನನಗೆ ಬಿಟ್ಟು ಹೋಗ್ಬೇಡಿ. ನಾನು ಜೀವನದಲ್ಲಿ ಕಂಡದ್ದು ಗಂಡ, ಮನೆ, ಮಕ್ಕಳು. ಇದೇ ನನ್ನ ಆತ್ಮ, ಇದೇ ನನ್ನ ದೇವರು, ಇದೇ ನನ್ನ ಸತ್ಯ. ಅವುಗಳಲ್ಲಿ ಹೆಚ್ಚಿನ ಭೋಗವನ್ನೆಂದು ನಾನು ಬಯಸಿಲ್ಲ. ತ್ಯಾಗದ ಶಕ್ತಿಯಂತೂ ನನಗಿಲ್ಲ. ನಿಮ್ಮೊಬ್ಬರ ಮಾತಿಗೆ ಬೆಲೆ ಬರಬೇಕು ಅಂತ ನಮ್ಮ ಮೂವರ ಕೊಲೆ ಮಾಡಬೇಡಿ.
5: ಸಾಂತಿಪ್ಪೆ, ಇಂದಿನ ತನಕ ನಾನು ನಿನಗೆ ಬೈದಿಲ್ಲ, ನಿಂದಿಸಿಲ್ಲ, ಎಂದೂ ನಿನ್ನ ಮನ ನೋಯಿಸಿಲ್ಲ. ಆದರೆ ಈಗ ಮಾತ್ರ ಅವೆಲ್ಲ ಶಿಕ್ಷೆಗಳನ್ನು ಒಮ್ಮೆಗೆ ಕೊಡುತ್ತಿದ್ದೇನೆ. ಕೇವಲ ಈ ದೇಹಕ್ಕಾಗಿ ಮೋಹ ಪಡಬೇಡ. ಸತ್ಯದ ಹಾದಿಯಲ್ಲಿ ಕಣ್ಣೀರು ಚೆಲ್ಲಬೇಡ. ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ, ಆತನು ಅಲ್ಪಾಯು. ತತ್ವ ಎಷ್ಟೇ ಸಣ್ಣದಾದರೂ ಅದು ಚಿರಾಯು. ಆ ಚಿರಾಯು ಪದವಿ ಮುಟ್ಟುವುದಕ್ಕಾಗಿಯೇ ನಿಮ್ಮೆಲ್ಲರ ರಣಾನುಬಂಧ ದಾಟಿ ನಾನು ಹೊರಟಿದ್ದೇನೆ.
6: ನಮ್ಮೆಲ್ಲರನ್ನು ಬಿಟ್ಟು? 30 ವರ್ಷದ ಬಡ ಸಂಸಾರದಲ್ಲಿ ಏಕನಿಷ್ಠೆಯಿಂದ ಬಾಳಿದ ನನ್ನನ್ನು ಬಿಟ್ಟು? ನಿದ್ದೆಯಲ್ಲಿಯೂ ಅಪ್ಪ ಅಪ್ಪ ಎಂದು ಕನವರಿಸುವ ನಮ್ಮ ಮಕ್ಕಳನ್ನು ಬಿಟ್ಟು? ಅಪ್ಪ, ಇದೆಂತ ಕಠೋರ ಮನಸ್ಸು ನಿಮ್ಮದು! ಇತ್ತ ಮನೆಗೆ ಬೆಂಕಿ ಹಚ್ಚಿ ಊರಿಗೆ ಬೆಳಕು ತೋರಿಸಲು ಹೊರಟಿದ್ದೀರಿ. ಮಹಾಜ್ಞಾನಿಗಳು ನೀವು. ನನ್ನ ಒಪ್ಪಿಗೆ ಇಲ್ಲದೆ ನಿಮ್ಮನ್ನು ಸಾಯಲು ಬಿಡುವವರು ಯಾರು? ನಾನು ನಿಮ್ಮನ್ನು ಬದುಕಿಸುತ್ತೇನೆ. ಕ್ರೀಟೋ, ಪ್ಲೇಟೋ, ನೀವೇಕೆ ತಲೆ ತಗ್ಗಿಸಿ ನಿಂತಿರುವಿರಿ? ನನಗೇನಾದರೂ ಸಹಾಯ ಮಾಡಿ. ಇವರು ಬದುಕಬೇಕೆಂದು ನಿಮಗೂ ಮನಸ್ಸಿದೆ ಅಲ್ಲವೇ?
3: ಹೌದು ತಾಯಿ, ಬೇಕಾದಷ್ಟು ಪ್ರಯತ್ನ ಮಾಡಿದೆವು, ಆದರೆ ಈತನೇ ಅದಕ್ಕೆ ಒಪ್ಪುವುದಿಲ್ಲ.
6: ಇವರಿಗೆ ಬುದ್ಧಿ ಇಲ್ಲ. ವೈದ್ಯರನ್ನು ಕರೆಯಲು ಹುಚ್ಚರನ್ನೇಕೆ ಕೇಳಬೇಕು? ನಾನು ನ್ಯಾಯಾಧೀಶರಲ್ಲೇ ಹೋಗಿ ಬೇಡಿಕೊಳ್ಳುತ್ತೇನೆ. ಇವರನ್ನು ಕೊಂದು ಅವರಿಗೇನು ಸಿಗಬಲ್ಲದು?
4: ಹೌದು ತಾಯಿ, 11 ಜನ ಮುಖ್ಯ ನ್ಯಾಯಾಧೀಶರಲ್ಲಿ ಹೆಚ್ಚಿನವರು ಇವನ ಸಾವನ್ನ ಬಯಸುವುದಿಲ್ಲ. ಅವರು ಹೇಳುವುದಿಷ್ಟೇ, ಸಾಕ್ರೆಟಿಸ್ನ ತತ್ವಗಳು ಸೋಲಲೇಬೇಕು, ಆತನ ತತ್ವಗಳನ್ನು ಸದೆಬಡಿಯಲೇಬೇಕು ಎಂದು. ತಾಯಿ, ಈ ರೀತಿ ಸತ್ಯದ ಕೊಲೆಯಾಗುವುದನ್ನು ನಾವು ಸಹಿಸುವುದೆಂತು?
6: ಗುರುವಿನಂತೆ ಶಿಷ್ಯ, ನಿನಗೂ ಹುಚ್ಚು, ಆ ನ್ಯಾಯಾಧೀಶರಿಗಂತೂ ಹುಚ್ಚರನ್ನು ಕೊಲ್ಲುವ ಹುಚ್ಚು. ಈ ಗೊಂದಲದಲ್ಲಿ ನಾನ್ ಮಾತ್ರ ಬುದ್ಧಿ ಕಳೆದುಕೊಳ್ಳಲಾರೆ. ಯಾವ ನ್ಯಾಯಾಧೀಶರೇ ಆಗ್ಲಿ, ಹೆಂಡತಿ ಮಕ್ಕಳಿದ್ದವರೇ ಇರ್ತಾರಲ್ಲ, ನನ್ನ ದುಃಖವನ್ನ ಅರ್ಥ ಮಾಡಿಕೊಂಡರು. ಅವರ ಕಾಲಡಿಯಲ್ಲಿ ಉರುಳಾಡಿ ಹಣೆ ಹಣೆ ಬಡ್ಕೊಂಡು ನಾನು ಇವರನ್ನ ಖಂಡಿತ ಬದುಕಿಸ್ತೀನಿ. ಕೇಳಿಸ್ತೆ, ಒಮ್ಮೆ ನನ್ನತ್ತ ನೋಡಿಯಲ್ಲ, ನೀವು ಬದುಕಿದ್ರೆ ನಮ್ಮೆಲ್ಲರ ಬದುಕು, ಇಲ್ಲವಾದ್ರೆ ಏನಿದೆ? ಜೀವವಿದ್ದು ಸತ್ತ ಹೆಣಗಳಾಗ್ತೀವಿ ನಾವು. ನೀವು ನನಗಾಗಿ ಅಲ್ಲ, ಮಕ್ಕಳಿಗಾಗಿ ಆದ್ರೂ ಮನೆಗೊರಡೋ ಮನಸ್ಸು ಮಾಡಿ. ನಿಮ್ಮನ್ನ ಕರೆದೊಯ್ಲು, ನಾನೀಗ ಬರ್ತೀನಿ.
5: ಶಾಂತಿಪೇ, ಶಾಂತಿಪೇ, ನಿಲ್ಲು, ಬಾ, ಹೀಗೆ ನನ್ನ ಹತ್ರ ಬಾ.
6: ಎಂದು ಇಷ್ಟು ಪ್ರೀತಿಯಿಂದ ಹತ್ತಿರ ಕರೆದಿರ್ಲಿಲ್ಲ ನೀವು, ಇಂದು ಮಾತ್ರ ಹೀಗೆ ಕಿದಣಿ?
5: ಜೀವನದ ಗೆಳತಿ, ಬಡತನದ ಅಂಧಕಾರದಲ್ಲಿ ಮಿನುಗಿದ ಬಾಳಿನ ಜ್ಯೋತಿ, ಈವರೆಗೆ ನನ್ನಿಂದಾದ ಅಪರಾಧಗಳನ್ನೆಲ್ಲ ಕ್ಷಮಿಸು, ಕ್ಷಮಿಸು.
6: ಅಯ್ಯೋ, ಹೀಗೇಕೆ ಹೇಳ್ತಾ ಇದ್ದೀರಿ ನನ್ನ ದೇವ್ರೆ? ನಿಮ್ಮಿಂದೇನು ಅಪರಾಧವಾಗಿಲ್ಲ. ಮಲ್ಲಿಗೆ ಹೂವಿನಂತ ನಿಮ್ಮ ಮನಸ್ಸನ್ನ ಯಾವಾಗ್ಲೂ ನನ್ನ ಈ ಮುಳ್ಳಿನ ನಾಲಿಗೆಯಿಂದ ನೋಯಿಸಿದ್ದೀನಿ. ಇಂದು ನಿಮ್ಮ ಬೆಲೆ ನನಗೆ ತಿಳಿತು, ಇನ್ನೆಂದೂ ನಿಮ್ಮನ್ನ ಪೀಡಿಸೋದಿಲ್ಲ. ಬರ್ತೀನಿ ನಾನೀಗ, ನಿಮ್ಮನ್ನ ಕರೆದೊಯ್ಲು, ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ, ಖಂಡಿತವಾಗಿ ಬರ್ತೀನಿ. ಧಣಿ, ನಿಮ್ಮ ಆಣೆಯಾಗಿ ಬರ್ತೀನಿ.
5: ಅವಳಿಷ್ಟ ಪೂರ್ಣವಾಗಬೇಕು, ನನ್ನಾಣೆ ಹಾಕಿದ್ದಾಳೆ. ಪ್ಲೇಟೋ, ಇಲ್ಲಿಯ ಕೆಲಸಗಳು ಮುಗಿದ ಮೇಲೆ ಮೊದಲು ನನ್ನ ಜಡ ದೇಹವನ್ನು ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಕೈಗಳನ್ನೆತ್ತಿ ಮಕ್ಕಳ ತಲೆಯ ಮೇಲಿಟ್ಟು ನೀವೇ ಆಶೀರ್ವಾದ ಮಾಡಿ. ನನ್ನಂತೆ ನನ್ನ ಮಕ್ಕಳು ಸತ್ಯಕ್ಕಾಗಿ ಪ್ರಾಣ ಕೊಡಲೆಂದು ಇದೇ ನಾನವರಿಗೆ ಬಿಟ್ಟು ಹೋಗುವ ಪಿತ್ರಾರ್ಜಿತ.
3: ಹೀಗೆ ಹೇಳಬೇಡ ಸೋಕ್ರೆಟಿಸ್, ದೇವರ ದಯೆಯಿಂದ, ತಾಯಿ ಶಾಂತಿಪೇಯ ಪ್ರಯತ್ನಗಳಿಂದ ಸತ್ಫಲ ದೊರೆಯಬಹುದು.
5: ಮೋಹಕ್ಕೆ ಬಿದ್ದು ಮಾಡುವ ಯಾವ ಪ್ರಯತ್ನಗಳಿಗೂ ದೇವರು ಸತ್ಫಲ ಕೊಡುವುದಿಲ್ಲ. ಕಲ್ಪನೆಯ ತೃಪ್ತಿ ಮರೆತು ನಿರ್ವಿಕಲ್ಪದ ಚಿಂತನೆ ಮಾಡುವ, ಕುಳಿತುಕೊಳ್ಳಿ. ಉಳಿದ ಸ್ವಲ್ಪ ಸಮಯವನ್ನು ವ್ಯರ್ಥಾಲಾಪದಲ್ಲಿ ಕಳೆಯುವುದಕ್ಕಿಂತ ಆತ್ಮವಿಮೋಚನೆಗಾಗಿ ವಿವೇಕ ತಾಳುವ. ಪ್ಲೇಟೋ, ನೀನು ನನ್ನ ಉತ್ತರಾಧಿಕಾರಿ, ಈಗ ನೀನು ನಿರುತ್ತರನಾಗಬೇಡ.
4: ಸಾಕ್ರೆಟಿಸ್, ಆತ್ಮಶೋಧನಾ ಮಾರ್ಗದಲ್ಲಿ ದೇಹಕ್ಕೇಕೆ ಇಷ್ಟು ಸಂಕಟವಾಗುತ್ತದೆ?
5: ಸಂಕಟ? ಸಾಗರದ ಆಳಕ್ಕೆ ಮುಳುಗಿದವನಿಗೆ ಮಾತ್ರ ಆತ್ಮದ ಮುತ್ತು ದೊರೆಯುತ್ತದೆ. ದಂಡೆಯಲ್ಲಿ ಕುಳಿತು ಕೂಗುವವನಿಗೆ ದೊರೆಯುವುದು ದೇಹವೆಂಬ ಬರಿಯ ಚಿಪ್ಪು.
3: ಜೀವಮಾನದಲ್ಲಿ ಆತ್ಮ ದೇಹಗಳ ಸಂಬಂಧ ಯಾವುದು?
5: ಒಂದು ಅಗೋಚರ, ಮತ್ತೊಂದು ಗೋಚರ.
3: ಅದೇಗೆ?
5: ವಾದ್ಯಗಳು ತಂತಿಗಳು ಗೋಚರ ವಸ್ತುಗಳಾಗಿದ್ದರೂ ಮುಟ್ಟಿದಾಕ್ಷಣ ಅವುಗಳಿಂದ ಹೊರಡುವ ಸ್ವರವು ಅಗೋಚರವಲ್ಲವೇ? ಅದರಂತೆ ಆತ್ಮವು ದೇಹ ವಾದ್ಯದಲ್ಲಿ ಅಡಗಿರುವ ಧ್ವನಿ, ಸತ್ಯ ಸಾಧನೆಯಿಂದ ಲಭಿಸುವ ದೈವವಾಣಿ.
4: ಮರಣದಲ್ಲಿ ಆ ವಾಣಿ ಎಲ್ಲಿ ಅಡಗಿರುತ್ತದೆ?
5: ಪ್ರಾಣಿ ಪ್ರಪಂಚದ ಗ್ರಹಣ ಶಕ್ತಿಯಿಂದ ಮುಕ್ತವಾಗಿ ವಿಶ್ವದ ಮಹಾಶಕ್ತಿಯ ಅಲೆಗಳಲ್ಲಿ ಅದು ಸೇರಿಕೊಳ್ಳುತ್ತದೆ.
3: ಆ ಅಲೆಗಳು ಹೇಗಿವೆ, ನಾವದನ್ನು ತಿಳಿಯಬಲ್ಲವೆ?
5: ಗರ್ಭಕೋಶದಲ್ಲಿ ಇರುವಾಗಲೇ ಶಿಶುಗಳಿಗೆ ಎದೆಬಡಿತ ಹುಟ್ಟಿಸುವ ಆ ಶಕ್ತಿ, ಭೂಮಿಯನ್ನು ಸಮತೂಕದಲ್ಲಿ ಧಾರಣ ಮಾಡಿ ಹಗಲು ರಾತ್ರಿಗಳಲ್ಲಿ ಹೊರಳಾಡಿಸುವ ಆ ಶಕ್ತಿ, ಪಾಪ ಪುಣ್ಯಗಳಿಗೆ ಅನುರೂಪವಾದ ಯೋನಿಗಳಲ್ಲಿ ಪ್ರಾಣಿ ಕೋಟಿಗಳಿಗೂ ಜನ್ಮ ಕೊಡುವ ಆ ಶಕ್ತಿಯ ಅರಿವು ನಮಗಾಗದೆಯೇನು?
4: ಸಾಕ್ರೆಟಿಸ್, ಈ ನಿನ್ನ ತತ್ವಗಳನ್ನು ಬರೆದಿಟ್ಟರೆ ಅನೇಕ ಮಹಾಗ್ರಂಥಗಳಾಗುತ್ತಿದ್ದವು, ಹಾಗೆ ಮಾಡದೆ ಹೊರಟಿರುವೆ. ಇದುವೇ ನಮ್ಮ ದುರ್ದೈವ.
5: ನಿಮ್ಮಂತ ಸಾವಿರಾರು ತರುಣರ ಹೃದಯಗಳೇ ನನ್ನ ಗ್ರಂಥಗಳು ಪ್ಲೇಟೋ. ಅವುಗಳನ್ನು ಓದಬೇಕೆಂದಿಲ್ಲ, ಅವು ತಾವಾಗಿಯೇ ನುಡಿಯುತ್ತವೆ, ನುಡಿದಷ್ಟು ಬೆಳೆಯುತ್ತವೆ. ಇದಿಷ್ಟು ಸಾಲದೆ.
3: ಸಾಕ್ರೆಟಿಸ್, ಮರಣ ಶಾಸನ ತೆಗೆದುಕೊಂಡು ಮೆಲಿಟಸ್ ಬಂದನು.
5: ಬಾ ಮಿತ್ರ, ನಾನು ನಿನ್ನನ್ನು ಸ್ವಾಗತಿಸುತ್ತೇನೆ.
7: ಸಾಕ್ರಟೀಸ್, ನಿನ್ನ ಅಂತ್ಯಕಾಲ ಸಮೀಪಿಸಿತು.
5: ಅದರೊಡನೆ ನೀನೂ ಬಂದೆ. ನಾನು ಭಾಗ್ಯಶಾಲಿ.
7: ದೇಶದ್ರೋಹಿಗಾಗುವ ಪ್ರಾಯಶ್ಚಿತ್ತ, ನಿನಗಾಗುವ ಈ ಮರಣದಂಡನೆ.
5: ಅನೇಕರಿಗೆ ತಿಳಿಯದೆ ಬರುವ ಸಾವು ನನಗೆ ತಿಳಿದು ಬರುತ್ತಿದೆ. ಈ ಉಪಕಾರ ಮಾಡಿದ ನಿನಗೆ ನಾನು ಚಿರಋಣಿಯಾಗಿದ್ದೇನೆ ಮಿತ್ರ.
7: ನಾನು ನಿನ್ನ ಮಿತ್ರನಲ್ಲ. ಲೋಕಸಭೆಯ ಜನರೊಡನೆ ನಿನಗಾಗಿ ದ್ವೇಷ ಕಟ್ಟಿಕೊಂಡಿರುವೆ. ಅದರಂತೆ ನಾನು ನಿನ್ನ ವೈರಿ.
5: ನೀನು ವೈರಿಯಾದರೂ ನನಗೆ ಪೂಜ್ಯನೆ. ಏಕೆಂದ್ರೆ ವೈರಿಗಳೇ ಇರಲಾರದವರಿಗೆ ಸುದೈವವು ಇರುವುದಿಲ್ಲ.
7: ನಿನ್ನ ಸುದೈವದ ಕಾಣಿಕೆಯಾದ ಈ ಮರಣ ಶಾಸನವನ್ನು ಓದಿ ಹೇಳಲೇ?
5: ಅದನ್ನು ಕಾರಾಗೃಹದ ಅಧಿಕಾರಿಗಳಿಗೆ ಓದಿ ಹೇಳು. ಅದು ಅವರಿಗೆ ತಿಳಿದರೆ ಸಾಕು.
7: ಸಾಕ್ರಟೀಸ್, ಇನ್ನಾದರೂ ನಿನ್ನ ತತ್ವಗಳ ಸೋಲನ್ನು ಒಪ್ಪಿಕೋ. ವ್ಯರ್ಥವಾಗಿ ಸಾಯಬೇಡ.
5: ನನ್ನ ಸಾವು ವ್ಯರ್ಥವಾಗುವುದಿಲ್ಲ.
7: ಸಾರಿ ಸಾರಿ ಹೇಳುತ್ತಿದ್ದೇನೆ, ಸೋಲನ್ನು ಒಪ್ಪಿಕೋ. ನಾನು ನಿನ್ನನ್ನು ಬದುಕಿಸಬಲ್ಲೆ.
5: ಇಷ್ಟು ದಿನ ಬದುಕಿರಲು ನೀವು ಬಿಟ್ಟಿರುವುದೇ ಸಾಕು. ಇನ್ನು ಆ ಮಾತೆತ್ತಬೇಡ. ಕೆಲವು ದಿನಗಳ ಬದುಕಿಗಾಗಿ ಆಶಿಸಿ ಅಮರವಾದ ನನ್ನ ಈ ಆತ್ಮವನ್ನು ಮಾರಿಕೊಳ್ಳಲಾರೆ.
7: ಆತ್ಮ ಆತ್ಮ, ಈ ನಿನ್ನ ಪೊಳ್ಳು ಹರಟೆಯನ್ನು ತತ್ವಜ್ಞಾನವೆಂದು ನಾನು ನಂಬುವವನಲ್ಲ.
5: ನಿಜ, ಇಳೆಯ ಮಾನವರೆಲ್ಲ ತತ್ವಜ್ಞಾನಿಗಳನ್ನು ನಂಬಿದರೆ ಭವದ ಒಳಗೆಲ್ಲ ಮೋಹದ ಬೀಜ ಅಳಿದೀತು. ಮೇಘದ ಹನಿಗಳೆಲ್ಲ ಮುತ್ತಾದರೆ ಸಪ್ತ ಸಾಗರಗಳ ಗತಿಯೇನು? ಕತ್ತಲೆ ಇದ್ದರಲ್ಲವೇ ಬೆಳಕು ಕಾಣುವುದು.
7: ಬೆಳಕು? ಈ ಮೋಸದ ಮಾತುಗಳ ಮರೆಯಲ್ಲಿಯೇ ನೀನು ಕ್ರಾಂತಿಯ ಬೆಂಕಿ ಹೊತ್ತಿಸಿದೆ. ಧರ್ಮಗುರುಗಳು ಸಂಪ್ರದಾಯದ ಸುಲಿಗೆಗಾರರೆಂದು ತರುಣರಲ್ಲಿ ದ್ವೇಷ ಬಿತ್ತಿದೆ. ದೇವಸ್ಥಾನಗಳು ಲಾಭ ಬುಡುಕರ ಅಂಗಡಿಗಳೆಂದು ಪುಂಡರನ್ನು ಉರಿದುಂಬಿಸಿದೆ. ರಾಜ್ಯದ ಅಧಿಕಾರಿಗಳು ಲಂಚಗೂಳಿಗಳೆಂದು ಅಥೆನ್ಸಿನ ಗಣತಂತ್ರವನ್ನೇ ಬುಡಮೇಲು ಮಾಡುವ ಭಯಾನಕ ಯೋಜನೆ ಹೂಡಿದೆ.
5: ಸಂಪ್ರದಾಯದ ಬಾಲ ಹಿಡಿದ ಅವಿವೇಕಿಗಳನ್ನು, ಧರ್ಮ ಗುರುಗಳ ಹಿಂದೆ ತಿರುಗಾಡುವ ಹೊಟ್ಟೆಬಾಕರನ್ನು ನಾನು ದೈವಾಜ್ಞೆಗೆ ವಿಧೇಯನಾಗಿ ಪರೀಕ್ಷೆಗೆ ಗುರಿಪಡಿಸಿದೆ. ಈ ಅಧಿಕಾರ ಗಣತಂತ್ರ ರಾಜ್ಯದ ಪ್ರತಿಯೊಬ್ಬನಿಗೂ ಇದೆ. ನಿರ್ಭಯವಾಗಿ ವಿಮರ್ಶಿಸುವುದು, ನಿರ್ವಂಚನೆಯಿಂದ ಮಾತನಾಡುವುದು, ಇದೇ ರಾಷ್ಟ್ರೀಯ ವರ್ತನೆ. ಇದೇ ಪ್ರಜಾಧರ್ಮದ ಮೂಲ. ಮೆಲಿಟಸ್, ಕತ್ತೆ ಕುದುರೆಗಳನ್ನು ಸಹ ಅವುಗಳ ಬಲ, ವೇಗ, ವಯಸ್ಸು, ಸ್ವಭಾವಗಳನ್ನು ವಿಮರ್ಶಿಸಿ ಗ್ರಹಿಸುತ್ತೇವೆ. ಹೀಗಿರಲು ರಾಜ್ಯಕ್ಕೆ ಅಧಿಕಾರಿಗಳು ಬೇಕಾಗಿರುವಾಗ ಅವರ ಯೋಗ್ಯತೆಯನ್ನು ಪರೀಕ್ಷಿಸದೆ ಕೇವಲ ಆಡಂಬರಕ್ಕೆ ಮರುಳಾಗಿ ಆರಿಸಬೇಡಿರೆಂದು ನಾನು ಹೇಳಿದ್ದು ತಪ್ಪೆ? ಗಣತಂತ್ರದ ಉಸಿರಾದ ವಿಚಾರ ಸ್ವಾತಂತ್ರ್ಯದ ಹಾದಿ ತೋರಿಸಿದ್ದು ತಪ್ಪೆ?
7: ಆ ಹೆಜ್ಜೆಗಳ ಅಡಿಯಲ್ಲಿಯೇ ನೀನು ಹಾದಿಯ ಹೆಣವಾಗುವೆ.
5: ನೂತನ ಅಭಿಪ್ರಾಯಗಳಿಗೆ ಭೀತಿಗೊಂಡವರು ಕೇವಲ ಇದೊಂದು ಶರೀರಕ್ಕೆ ಅಂಟಿಕೊಳ್ಳುತ್ತಾರೆ. ಅಂಜಿಕೆ ಇಲ್ಲದ ನನಗೆ ಧರಿಸಲು ಅನೇಕ ಶರೀರಗಳಿವೆ.
7: ಕೊನೆಗೂ ನೀನು ಸೋಲನ್ನು ಒಪ್ಪುವುದಿಲ್ಲ. ನಿನ್ನ ಮರಣದಂಡನೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ.
5: ನನ್ನ ಮರಣ ನಿವಾರಣೆಗಿಂತ ನಿನ್ನ ಅಜ್ಞಾನ ನಿವಾರಣೆಯ ಬಲು ಕಷ್ಟ ಮೆಲಿಟಸ್.
7: ಸರಿ, ಹಾಗಾದರೆ ಸಿದ್ಧನಾಗು. ನಿನ್ನ ಕೊನೆಯ ಆಹಾರ ತೆಗೆದುಕೋ.
5: ಬನ್ನಿ ಮಿತ್ರರೇ, ಕುಳಿತುಕೊಳ್ಳಿರಿ. ಕೊನೆಯ ಆಹಾರವಾದರೂ ಇದು ನನ್ನ ದೇಶದ ಅನ್ನ. ಈಗಿದು ಚಿನ್ನ. ಇಷ್ಟು ದಿನ ಸಿಕ್ಕಷ್ಟು ನಾನೊಬ್ಬನೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಇಂದು ಮಾತ್ರ ನಾನೇ ನಿಮಗೆ ಕೈತುತ್ತು ಉಣಿಸಬೇಕೆಂದಿದ್ದೇನೆ.
8: ಸಾಕ್ರೆಟಿಸ್, ಇಂತಹ ಸ್ಥಿತಿಯಲ್ಲಿ ತುತ್ತುಗಳು ನಮ್ಮ ಗಂಟಲಲ್ಲಿ ಇಳಿಯಬಲ್ಲವೆ?
5: ಇವು ಬರಿಯ ತುತ್ತುಗಳಲ್ಲ ಮಿತ್ರರೇ, ಋಣಾನುಬಂಧದ ಸ್ವತ್ತುಗಳು. ನಿಮಗೆ ಹಂಚಿಕೊಡುತ್ತಿದ್ದೇನೆ, ಇದರ ನೆನಪಿಟ್ಟುಕೊಳ್ಳಿ. ಹೀಗೆಯೇ ಯಾವಾಗಲೂ ಹಸಿದವರಿಗೆ ಉಣಬಡಿಸಿ. ಏಕೆಂದರೆ ಆ ಅನಾಥರ ಗುಂಪಿನಲ್ಲಿ ನನ್ನ ಮಕ್ಕಳು ನಿಮ್ಮಲ್ಲಿ ತುತ್ತು ಬೇಡಲು ಬರಬಹುದು.
8: ಇಲ್ಲ ಸಾಕ್ರೆಟಿಸ್, ನಿನ್ನ ಹೆಂಡತಿ ಮಕ್ಕಳು ಅನಾಥರಾಗಲು ನಾವು ಬಿಡುವುದಿಲ್ಲ.
5: ಅವರು ಅನಾಥರಾಗುವರೆಂದು ನಾನು ಚಿಂತಿಸುತ್ತಿಲ್ಲ ಪ್ಲೇಟೋ. ಅವರು ಭಿಕ್ಷುಕರಾದರೂ ಸತ್ಯ

0: ಮೆಲಿಟಸ್ ಹೊತ್ತಾಗ್ಲಿಲ್ವೇ?
1: ತೆಗೆದುಕೋ. ಮರಣ ದಂಡನೆ ಆದ ಖೈದಿಗೆ ರೂಢಿಯಂತೆ ಕೊಡುವ ಕೊನೆಯ ವಸ್ತ್ರ.
0: ತಡೆಯಿರಿ ಮಿತ್ರರೇ, ನಾನು ಹಾಸುತ್ತೇನೆ, ಮುಚ್ಚುವ ಕೆಲಸ ನಿಮ್ಮದು.
1: ದೇಶ ಧರ್ಮ ಹಾಗೂ ದೈವದ್ರೋಹಿಯಾದ ಸಾಕ್ರಟಿಸ್ನಿಗೆ ಅಥೆನ್ಸಿನ 500 ನ್ಯಾಯಾಧೀಶರು ಹೆಂಬ್ಲಾಕ್ ಎಂಬ ವಿಷದ ಬಳ್ಳಿಯ ರಸ ಕುಡಿಸಿ ಕೊಲ್ಲಿಸಬೇಕೆಂದು ತೀರ್ಪು ಕೊಟ್ಟಿದ್ದಾರೆ. ಅಪರಾಧಿ ಸಾಕ್ರಟಿಸ್, ಈ ಬಗ್ಗೆ ನೀನೇನಾದರೂ ದೂರು ಹೇಳುವುದಿದೆಯೇ?
0: ಸತ್ಯಾನ್ವೇಷಣೆಯ ಮಾರ್ಗದಲ್ಲಿ ಆತ್ಮದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟ ಆ ನ್ಯಾಯಮೂರ್ತಿಗಳಿಗೆ ನಾನು ಕೊನೆಯ ವಂದನೆಗಳನ್ನು ಅರ್ಪಿಸುತ್ತೇನೆ.
1: ಇನ್ನೇನಾದರೂ ಕೊನೆ ಆಸೆ ಇದ್ದರೆ ಹೇಳಬಹುದು.
0: ಒಂದೇ ಒಂದು ಆಸೆ ಇದೆ, ದೇಹವನ್ನು ನನ್ನಿಂದ ಬೇರ್ಪಡಿಸುವ ಆ ರಸವನ್ನು ಪ್ರೀತಿಯಿಂದ ನಾನೇ ಕುಡಿಯುತ್ತೇನೆ. ಕುಡಿಸುವ ಶ್ರಮ ನಿಮಗೆ ಬೇಡ.
1: ನಿನ್ನ ಇಷ್ಟವನ್ನು ಪೂರ್ಣ ಮಾಡುತ್ತೇನೆ. ಖೈದಿ ಸಿದ್ಧನಾಗಿದ್ದಾನೆ, ವಿಷದ ಬಟ್ಟಲನ್ನು ತನ್ನಿ. ಹೀಗೆ
2: ಸಾಕ್ರಟಿಸ್, ಸಾಕ್ರಟಿಸ್.
0: ಮಿತ್ರರೇ, ದೇವರು ನನ್ನನ್ನು ಎತ್ತಿಕೊಳ್ಳಲು ಬರುವಾಗ ಆತನ ಹಾದಿಯಲ್ಲಿ ಆಭಾಸದ ಮುಳ್ಳುಗಳನ್ನು ಹರಡುವೀರಾ? ಒಳುಮೋರೆಯಿಂದ ಆತನನ್ನು ಸ್ವಾಗತಿಸುವೀರಾ? ಸಲ್ಲದು, ಸಲ್ಲದು. ನಗುವಿನ ಬೆಳಕನ್ನು ಬೀರಿ, ಆತ್ಮವಿಶ್ವಾಸದ ಹೂ ತೋರಿ, ಶುಭ ಕೋರಿ. ಮಿತ್ರರೇ, ಮರಣವೇ ಮುಕ್ತಿಯ ದಾರಿ.
3: ಹೋಗಿ ಬಾ ದೇವ ಮಾನವ, ಹೋಗಿ ಬಾ.
1: ಅಪರಾಧಿಯೇ, ಶಿಕ್ಷೆ ಅನುಭವಿಸಲು ಸಿದ್ಧನಾಗು. ಬಟ್ಟಲೊಳಗಿನ ವಿಷ ಕುಡಿದು ನಂತರ ಅತ್ತಿತ್ತ ತಿರುಗಾಡು. ಕೈಕಾಲುಗಳಿಂದ ಮೃತ್ಯು ಮೇಲೇರಿ ಬರುವುದು, ಅನಂತರ ನೀನು ಮಂಚದ ಮೇಲೆ ನೇರವಾಗಿ ಹೊರಗಬೇಕು.
0: ಮಿತ್ರರೇ, ನಾವಿನ್ನು ಹೊರಡೋಣವೇ? ನೀವು ಜೀವನದತ್ತ, ನಾನು ಮರಣದತ್ತ. ಇವೆರಡರಲ್ಲಿ ಯಾವುದು ಸತ್ಯವೋ ಆ ಭಗವಂತನೇ ಬಲ್ಲ. ಇದರ ಪಾಲು ನಿನಗೆ ಕೊಡಲಾರೆ ದೇವ. ಇದು ಕೇವಲ ನನ್ನ ದೇಹಕ್ಕೆ ಸಾಕಾಗುವಷ್ಟಿದೆ. ಬದಲಾಗಿ ನನ್ನನ್ನೇ ನಾನು ನಿಮಗೆ ಸಮರ್ಪಿಸುತ್ತೇನೆ. ಸ್ವೀಕರಿಸು ಭಗವಂತ, ಸ್ವೀಕರಿಸು. ಕೈ ಕಾಲುಗಳು ಮುಕ್ತವಾದವು, ಆದರೆ ಹೃದಯದ ಕೆನ್ನೀರ ಕೊಳದಲ್ಲಿ ಶುದ್ಧ ಶ್ವೇತ ವರ್ಣದ ಕಮಲ ಅರಳುತ್ತಿದೆ, ಕಮಲ ಅರಳುತ್ತಿದೆ. ಮಿತ್ರರೇ, ವಿಲಾಸಿನ ದೇವತೆಗೆ ಒಂದು ನಾಣ್ಯದ ಸಾಲ ಉಳಿದಿದೆ, ಕೊಟ್ಟು ಬಿಡಿ.
3: ಸಾಕ್ರಟಿಸ್, ಸಾಕ್ರಟಿಸ್, ಇನ್ನೇನಾದರೂ ಹೇಳುವುದಿದೆ? ಸಾಕ್ರಟಿಸ್, ಸಾಕ್ರಟಿಸ್.
4: ಸಾಕ್ರಟಿಸ್ ವಿಷದ ಪಾತ್ರೆಯನ್ನು ಶಾಂತ ಚಿತ್ತದಿಂದ ಸ್ವೀಕರಿಸಿ ಕುಡಿದು ಬಿಡ್ತಾನೆ. ದೇಹವು ನಿಧಾನವಾಗಿ ಜಡವಾಗ್ತಾ ಇದ್ರೂ ಅವನ ಚಿಂತನೆಗಳು ಮತ್ತು ತತ್ವಗಳು ಯಾವತ್ತೂ ಮರಣ ಹೊಂದಲಿಲ್ಲ. ಸತ್ಯ, ನ್ಯಾಯ, ಜ್ಞಾನದ ಮಾರ್ಗದಲ್ಲಿ ನಡೆಯುವ ಧೈರ್ಯವನ್ನು ಸಾಕ್ರಟಿಸ್ ಜಗತ್ತಿಗೆ ಕಲಿಸ್ತಾನೆ. ಕ್ರೀಟೋ, ಪ್ಲೇಟೋ ಮತ್ತು ಇತರ ಶಿಷ್ಯರ ಕಣ್ಣಲ್ಲಿ ಕಣ್ಣೀರು ತುಂಬಿದ್ರೂ ಅವರ ಹೃದಯಗಳಲ್ಲಿ ಗುರು ನೀಡಿದ ಜ್ಞಾನದ ಬೆಳಕು ಶಾಶ್ವತವಾಗಿ ಉಳಿಯುತ್ತೆ. ಸಾಕ್ರಟಿಸ್ನ ಮರಣವು ಒಬ್ಬ ವ್ಯಕ್ತಿಯ ಅಂತ್ಯವಾಗಿರಬಹುದು, ಆದರೆ ಅದು ಸ್ವತಂತ್ರ ಚಿಂತನೆ, ಸತ್ಯಾನ್ವೇಷಣೆ ಮತ್ತು ನೈತಿಕತೆಯ ಹೊಸ ಆರಂಭವಾಗಿತ್ತು. ಇಂದಿಗೂ ಜಗತ್ತು ಸಾಕ್ರಟಿಸ್ನನ್ನು ನೆನಪಿಸಿಕೊಳ್ಳುತ್ತದೆ. ಅವನ ಪ್ರಶ್ನೆಗಳು, ವಿಚಾರಗಳು ಮತ್ತು ಆದರ್ಶಗಳು ಪ್ರತಿಯೊಬ್ಬರನ್ನು ಸತ್ಯದ ಕಡೆಗೆ ಕರೆದೊಯ್ಯುವ ಮಾರ್ಗವಾಗಿದೆ. ಸತ್ಯಕ್ಕಾಗಿ ಬದುಕಿದವರು ಎಂದಿಗೂ ಸಾಯುವುದಿಲ್ಲ. ಅವರು ತಮ್ಮ ಚಿಂತನೆಗಳಲ್ಲಿ, ತಮ್ಮ ಆದರ್ಶಗಳಲ್ಲಿ ಮತ್ತು ಮಾನವ ಕುಲದ ನೆನಪುಗಳಲ್ಲಿ ಸದಾ ಜೀವಂತವಾಗಿರುತ್ತಾರೆ. ಭಂಡಾರ್ಕಾರ್ಸ್ ಕಲಾ ಮತ್ತು ವಿಜ್ಞಾನ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರವಾದ ರೇಡಿಯೋ ಕುಂದಾಪುರದ ಈ ರೇಡಿಯೋ ನಾಟಕ ಸಾಕ್ರಟಿಸ್ನ ನಿರ್ಮಾಣದಲ್ಲಿ ನೆರವು ನೀಡಿದವರು ಪ್ರೊಫೆಸರ್ ಮೀನಾಕ್ಷಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕೇಳಿಸಿಕೊಂಡ ತಮಗೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ನಮಸ್ಕಾರ.
5: ಪುರಂದರದಾಸರ ಕೀರ್ತನೆ ಹಕ್ಕಿ ಚಿಲಿಪಿಲಿ ಎನ್ನಲಿ, ಕೃಷ್ಣ ಕಾಗೆ ಕಾಕಾ ಎನ್ನಲಿ. ಹಾಡುವವರು ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್.

ಒಂದು ಭಾವಗೀತೆ, ತವರ ಸುಖದೊಳಗೆನ್ನ ಮರೆತಿಹಳು ಎನ್ನದಿರಿ. ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯ ಈ ಒಂದು ಗೀತೆಯನ್ನ ಹಾಡ್ತಾ ಇದ್ದಾರೆ ಮೀನಾ ಕಾರಂತ, ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರ್ ಹಾಗೂ ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್ ಸಾಥ್ ನೀಡಲಿದ್ದಾರೆ.

ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು. ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಇವತ್ತಿನ ಪ್ರಿಯ ಮನಸ್ಸೇ ಈ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ, ಹೌದು ಅವರೇ ಸುವರ್ಣ ಕುಂದಾಪುರ ಅವರು, ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಮೇಡಮ್, ಹುಷಾರಿದ್ರ್ಯಾ?
2: ಸೂಪರ್.
1: ಸೊ ಇವತ್ತಿನ ಪ್ರಿಯ ಮನಸ್ಸೆಯಲ್ಲಿ ಯಾವ್ದ್ರ ಬಗ್ಗೆ ಮಾತಾಡುವ ನಾವು ನೀವು?
2: ಅದೇ ಸ್ಟಾರ್ಟ್ ಮಾಡೋದಕ್ಕಿಂತ ಒಂದ್ ವಿಷಯ ನಿಮ್ಗೆ ಹೇಳ್ಬೇಕು, ತುಂಬಾ ಖುಷಿ ಅನ್ಸುತ್ತೆ ಕೇಳುವಾಗ. ಇತ್ತೀಚೆಗೆ ನಂಗೆ ಸುಮಾರು ಜನ ಸಿಕ್ಕಿದವರು, ಅತ್ಯಂತ ಗಣ್ಯ ಗಣ್ಯ ವ್ಯಕ್ತಿಗಳು, ಕೆಲವರೆಲ್ಲ ರೇಡಿಯೋ ಕುಂದಾಪುರದ ಪ್ರಿಯ ಮನಸ್ಸೆ ಕಾರ್ಯಕ್ರಮದಲ್ಲಿ ಎಂತೆಂತ ಸೂಪರ್ ಟಾಪಿಕ್ ಕವರ್ ಮಾಡ್ತಾ ಇದ್ರು ಮೇಡಮ್, ಎಲ್ಲ ನಾವು ಕೇಳ್ತಾ ಇತ್ತು, ಯಾವ ಒಂದು ದಿನ ಮಿಸ್ ಮಾಡದೆ ಕೇಳ್ತಾ ಇತ್ತು ಅಂತ ಹೇಳಿ ಒಂದು ಕಾಂಪ್ಲಿಮೆಂಟರಿ ಕೊಟ್ಟಿದ್ರು.
1: ಚಪ್ಪಾಳೆ, ವೆರಿ ನೈಸ್, ಇದು ದ ಬೆಸ್ಟ್ ಕಾಂಪ್ಲಿಮೆಂಟ್ ಆಕ್ಚುಲಿ.
2: ಎಕ್ಸ್ಪೆಕ್ಟೆಡ್ಲಿ ಅವರೆಲ್ಲ ಕೇಳತ್ರಂತೇಳಿ, ಅವ್ರು ಕೇಳುವವರೇ ಅಲ್ಲ ಆಕ್ಚುಲಿ ಅಂತ ಅನ್ಕೊಂಡಿದ್ದೆ.
1: ಅವರೆಲ್ಲ
2: ಕೇಳ್ತಿದ್ರು, ಒಳ್ಳೆ ಟಾಪಿಕ್ ಕವರ್ ಮಾಡಿದ್ರಿ, ಅದ್ಭುತ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಇವತ್ತು ಒಂದು ಅದ್ಭುತವಾದಂತ ಒಂದು ಟಾಪಿಕ್ ಕವರ್ ಮಾಡುವ ಅಂತ ಹೇಳಿ ಮನ್ಸಲ್ಲಿ ಅನ್ಕೊಳ್ತಾ ಇದ್ದಿದ್ದೆ.
1: ವೆರಿ ನೈಸ್. ಎಂತ ಟಾಪಿಕ್?
2: ಯಾವಾಗ್ಲೂ ತುಂಬಾ ಕಡೆಗಣಿಸುದು ಅಥವಾ ನೆನಪು ಮಾಡ್ಕೊಳ್ಳದೇ ಇಲ್ಲ ಅಂತ ಅನ್ಸುತ್ತೆ ಕೆಲಸಲ, ಅಥವಾ ಆ ತ್ಯಾಗ ಅಥವಾ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ನಾವು ಯಾರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ ಅನ್ಸುತ್ತೆ. ಅದೇ ನಮ್ಮ ಭಾರತೀಯ ನಾರಿ ಅಲ್ವಾ. ನೋಡಿ, ನಾವು ಹೆಂಗಸ್ರೆ ನಾವು ಹುಟ್ಟಿದಾಗಿಂದ ಏನೆಲ್ಲ ಮಾಡ್ಕೊಂಡು ಬಂದಿತ್ತು, ಒಂದು ಹಣೆ ಪಟ್ಟಿ ಕಟ್ಕೊಂಡು ಹೆಣ್ಣು ಅಂತ ಹೇಳಿ, ಆ ಒಂದು ಕೆಲಸ ಇದಿರ್ಬೋದು, ಡೆಡಿಕೇಶನ್ ಅಥವಾ ಅವಳ ತ್ಯಾಗ, ಅವಳದೆಲ್ಲವನ್ನ ಮರೆತು ಆ ಕ್ಯಾರೆಕ್ಟರ್ ತಾನೊಂದು ಹೆಣ್ಣು ಅಂತ ಹೇಳಿ ಅನ್ನೋದನ್ನೇ ಮರೆತು ಅವಳು ಆ ಪಾತ್ರವನ್ನು ನಿಭಾಯಿಸ್ತಾ ಹೋಗ್ತಾಳೆ ನೋಡಿ. ಅದು ಕೊನೆಯ ಕಾಲದಲ್ಲಿ ಒಂದು ಸಲ ಎಲ್ಲೋ ಅವಳು ಹಿಂತಿರುಗಿ ನೋಡಿದಾಗ ಬದುಕದ್ದೆಲ್ಲ ಬರೀ ಬೇರೆಯವರಿಗೋಸ್ಕರನೇ. ಈಗ ಅತಿ ಹಿಂದೆ ನಮ್ಮ 1000 ವರ್ಷದ ನಮ್ಮ ಪುರಾಣದ ಲೆವೆಲ್ಲಿನ ಒಂದು ಹೆಣ್ಣನ್ನ ಹಿಡ್ಕೊಂಡ್ರೆ ಅಲ್ಲಿಂದ ಇವತ್ತಿನ ಒಂದು ನಾರಿವಾದ ಫೆಮಿನಿಸಂ ವರೆಗಿನ ಒಂದು ಹೆಣ್ಮಕ್ಳನ್ನ ನಾವು ಹಿಡಿದುಕೊಂಡ್ರೆ ನಿಜವಾಗ್ಲೂ ಹೆಣ್ಮಕ್ಳು ಎಲ್ಲಿದ್ರು
1: ಅಂದ್ರೆ ಹೆಣ್ಮಕ್ಳು ಅಲ್ಲಿ ಹೆಣ್ಮಕ್ಳು ಒಳಗೆ ಹೆಣ್ಮಕ್ಳು ಇಲ್ಲ ಅಂತ ನೀವ್ ಹೇಳುದು.
2: ಅದು ಒಂದು ಈಗಿನ ಈ ಫೆಮಿನಿಸಂ ಇದ್ರ ಬಗ್ಗೆನೂ ಕೂಡ ಮತ್ತೆ ಅದನ್ನ ಕವರ್ ಮಾಡುವಾಗ ಅದ್ರ ಬಗ್ಗೆ ಈಗ ನಾವು ಮಾತಾಡುವ, ಅಲ್ಲೂ ಕೂಡ ಫೆಮಿನಿಸಂ ಒಳಗಡೆ ಕೂಡ ಅವಳು ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲಸಲ. ಈ ವಿಷಯ ಇವತ್ತು ನಾವು ಮಾತಾಡುವ ತುಂಬಾ ಅದ್ಭುತವಾದಂತ ವಿಷಯ ಅಂತ ಹೇಳಿ ನಾನು ಅನ್ಕೊಳ್ತೀನಿ.
1: ವೆರಿ ನೈಸ್. ಸೊ ಶುರು ಮಾಡಿ ಹಂಗಿದ್ರೆ. ಈಗ ಎಂತ ಮಾತಾಡ್ತಿಂದ ನಂಗೂ ಕುತೂಹಲ ಇದೆ. ಸೊ ನಾನು ಕೇಂಬಕ್ ರೆಡಿ ಆಗಿದೆ. ಮೊದಲಲ್ಲಿ ನಂಗಂತೂ ಪ್ರಶ್ನೆ ಬಂದೇ ಬರತ್ತ, ಅದನ್ನಂತೂ ನಾ ಕೇಂದಕ್ಕೆ ಅಂತೆ. ಮನಸ್ಸು ಮನಸ್ಸು ಮನಸ್ಸು ಪ್ರಿಯ ಮನಸ್ಸೆಯಲ್ಲಿ ಈಗ ಸುವರ್ಣ ಕುಂದಪ್ಪ ಅವರು ಶುರು ಮಾಡ್ತಾರೆ. ಶುರು ಮಾಡಿ ಮ್ಯಾಮ್.
2: ಬಹುಶಃ ನಮ್ದೇನು ಆಪ್ತ ಸಮಾಲೋಚನೆಯ ಒಂದು ಸ್ವಲ್ಪ ಹೊರಗ್ ಬಂದು ನಾವು ಈ ಟಾಪಿಕ್ ಅನ್ನ ತಗೊಂಡಿತ್ತಂತ ಹೇಳಿ ನನ್ಗೆ ಅನ್ಸುತ್ತೆ. ಬಟ್ ಏನು ಮಾನಸಿಕ ಮನಸ್ಸಿನ ಒಂದು ವೇದನೆ ಅಂತೂ ಖಂಡಿತ ಇದ್ದೇ ಇರುತ್ತೆ, ಅದನ್ನಂತೂ ಮಿಸ್ ಮಾಡುವ ಹಾಗೆ ಇಲ್ಲ.
1: ಕರೆಕ್ಟ್.
2: ಈಗ ನಮ್ ಭಾರತದಲ್ಲಿ, ಬೇರೆ ದೇಶದಲ್ಲೂ ಈಗ ಇದ್ರ, ಆದ್ರೆ ನಮ್ ಭಾರತದಲ್ಲಿ ಈ ತ್ಯಾಗ ಅನ್ನುವಂತ ಒಂದು ಹಣೆ ಪಟ್ಟಿ ಕಟ್ಟಿ ಬಿಡ್ತಾರೆ ನೋಡಿ ಹೆಂಗಸರಿಗೆ. ಅದ್ರದ್ದು ಒಂದು ಇದ್ರಲ್ಲಿ ನಾವು ತಗೊಂಡಾಗ, ಮುಂಚೆಯಿಂದ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ನಾವು ದೇವರಿಗೆಲ್ಲ ನಾವು ಕೈ ಮುಗಿಯೋದು, ಅಥವಾ ಹೆಣ್ಮಕ್ಳು ಅಂತ ಹೇಳಿದ್ರೆ ದೇವರು ಅಂತ ಹೇಳಿ ನಾವು ಕೈ ಮುಗಿಯೋದು, ಆ ತರದ್ದೆಲ್ಲ ಒಂದು ಕಾನ್ಸೆಪ್ಟ್ ಇದ್ದಿತ್ತು ಹಿಂದಿಂದ. ಆದ್ರೆ ಕೆಲವು ಸಲ ನಾವು ಈ ಹೆಣ್ಮಕ್ಳು ನೋಡಿ ಅವ್ರದ್ದ ಕನಸುಗಳು, ಅವ್ರದ್ ಈ ಎಲ್ಲ ಅವಳ ಒಂದು ತನ್ನ ಒಂದು ನೋವುಗಳನ್ನ, ತನ್ನ ಹಸಿವಿರ್ಬೋದು, ಕನಸುಗಳಿರ್ಬೋದು, ಆಸಕ್ತಿಗಳಿರ್ಬೋದು, ಹವ್ಯಾಸಗಳಿರ್ಬೋದು, ಇವುಗಳನ್ನೆಲ್ಲ ನುಂಗಿಕೊಳ್ಳುವಂತ ಆ ಮೌನವಾಗಿರುವಂತ ಗುಣ ಇದೆಯಲ್ಲ, ಅದಕ್ಕೆ ಸಂಸ್ಕಾರ ಅಂತ ಹೇಳುವ ಒಂದು ಕೊಟ್ಟು ಅದಕ್ಕೊಂದು ಗೌರವದ ಪದಕ ಹಾಕಿ ನಾವು ಬಿಟ್ಟು ಬಿಡ್ತೇವೆ ಅದನ್ನ, ಅಥವಾ ಅವಳು ಮೌನವನ್ನ ವೈಭವೀಕರಿಸಿ ಸಂಸ್ಕಾರವಂತ ಹೆಣ್ಣು ಅಂತ ಹೇಳುವಂತ ಒಂದು ಹಣೆಪಟ್ಟಿ ಕಟ್ಟಿ ಅವಳೆಲ್ಲದಕ್ಕೂ ಒಂದು ಇಗ್ನೋರ್ ಮಾಡೋದು ನಾವು ಅವಳನ್ನ, ಆ ತರ ಮಾಡಿ ಬಿಡ್ತೇವೆ. ಆದ್ರೆ ಈಗ ಮುಂಚೆ ಎಲ್ಲ ಹೇಗಿತ್ತಂತ ಹೇಳಿದ್ರೆ, ಹೆಣ್ಮಕ್ಳನ್ನೆಲ್ಲ ತುಂಬಾ ಗೌರವದಿಂದ ಈಗ ಕಂಡಿದ್ರು, ನಮ್ದು ಇದ್ರಲ್ಲಿ ದೇವಿ ಅಂತ ಹೇಳಿ ಪೂಜೆ ಮಾಡಿದ್ರು, ಎಲ್ಲವೂ ಸರಿ. ಈ ತ್ಯಾಗ ಅನ್ನುವಂಥದ್ದನ್ನೆಲ್ಲ ತುಂಬಾ ಸುಂದರವಾಗಿ ತೋರಿಸ್ತಾರೆ ಹೆಚ್ಚಿನ ಇದ್ರಲ್ಲಿ. ಎಲ್ಲರಿಗಿಂತ ಬೇಗ ಏಳುವವಳು ಯಾರು ಮನೆಯಲ್ಲಿ?
1: ಹೆಣ್ಮಕ್ಳೆ.
2: ಹೆಣ್ಮಕ್ಳು. ಎಲ್ರಿಗಿಂತ ಲೇಟ್ ಆಗಿ ಮಲಗುದು ಯಾರು?
1: ಹೆಣ್ಮಕ್ಳೆ.
2: ಹೆಣ್ಮಕ್ಳೆ. ಎಲ್ರಿಗಿಂತ ಲಾಸ್ಟಿಗೆ ಊಟ ಮಾಡೋದು ಯಾರು?
1: ಹೆಣ್ಮಕ್ಳೆ.
2: ಅದಕ್ಕೆಲ್ಲ ನಾವು ಒಂದು ಹೆಸರು ಏನಿಟ್ಟೆವು? ಮಾತೃ ಪ್ರೇಮ. ಅವ್ರು ಎಷ್ಟು ತಮ್ಮ ನೋವನ್ನೆಲ್ಲ ಮೌನವಾಗಿ ನುಂಗ್ತಾರೆ ಅನ್ನುವ ಆ ಒಂದು ಆಧಾರದ ಮೇಲೆ ಅವರ ಸ್ವಂತ ಯೋಗ್ಯತೆಯನ್ನು ಅಳಿಲಿಕ್ಕೆ ಪ್ರಾರಂಭಿಸ್ತಾರೆ. ಈಗಂತೂ ಸೂಪರ್ ವುಮನ್ ಅನ್ನುವಂತ ಕಾನ್ಸೆಪ್ಟ್ ಬಂದಿದೆ, ಗೊತ್ತಿದೆ ಅಲ್ಲ ನಿಮ್ಗೆ?
1: ಹೌದೌದು,
2: ಫೆಮಿನಿಸಮ್ ಇದ್ರೊಳಗೆ ಹಿಸ್ ಬ್ಯಾಗ್ ಅನ್ನು ಸಹ ಅವಳಿಗೆ ಕೊಡ್ತು ಈ ಫೆಮಿನಿಸಮ್ ಅನ್ನುವಂಥದ್ದು. ನಾವು ಅಡಿಗೆ ಮನೆಯಲ್ಲಿ ಮಾತ್ರ ಉಳಿಯುವುದಿಲ್ಲ, ನಾವು ಹೊರಗಡೆ ಬರ್ತೇವೆ, ಆಫೀಸ್ ಬ್ಯಾಗ್ ಹಾಕೊಂಡು ನಾವು ಹೊರಗಡೆ ದುಡಿತೇವೆ, ನಾವು ಒಳಗಡೆ ಕೂತ್ಕೊಂಡು ಅಡಿಗೆ ಮಾಡೋದಕ್ಕೆ ಹುಟ್ಟಿದವರಲ್ಲ ಅನ್ನುವಂತ ಫೆಮಿನಿಸಮ್ ಇದ್ರಲ್ಲಿ ಆಫೀಸ್ ಬ್ಯಾಗ್ ಏನೋ ಕೊಟ್ರು, ಅಡಿಗೆ ಮನೆ ತವಾ ಕಸ್ಕಂಡ್ರ ಯಾರಾದ್ರು ಇಲ್ಲಲ್ವಾ? ಎರಡೂ ಕಡೆ ಅವಳು ಮಾಡ್ಲೇಬೇಕು, ಅಲ್ಲಿ ಹೊರಗ್ ಹೋದ್ರು ಮಾಡ್ಬೇಕು, ಇದನ್ನ ಇಲ್ಲಿ ಮಾಡಿದ್ರು ಮನೆ ಒಳಗಿದ್ರು ಮಾಡ್ಲೇಬೇಕು, ಅಲ್ಲಿಂದ ಮುಗಿಸಿ ಇಲ್ಲಿ ಬಂದು ಮಾಡ್ಲೇಬೇಕು. ಹೊರಗಡೆ ನೀನ್ ಹೋಗ್ತಾ ಇದೀಯ, ಹಾಗಾದ್ರೆ ನೀನ್ ಮನೇಲಿ ಮಾಡೋದು ಬೇಡ ಅಂತ ಯಾರಾದ್ರು ಹೇಳಿದ್ರು ಅವಳಿಗೆ ಅಲ್ವಾ? ನೀವು ಈಗ ಒಂದ್ ಯಾವ್ದೋ ಒಂದು ಬಸ್ ಅಲ್ಲೋ ಯಾವ್ದೋ ಟ್ರಾಫಿಕ್ ಅಲ್ಲೋ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಹೀಗೆ ನೋಡಿದ್ರೆ ಎಷ್ಟೋ ಜನ ಹೆಣ್ಮಕ್ಳನ್ನ ಸ್ಮಾರ್ಟ್ ಆಗಿ ರೆಡಿಯಾಗಿ ಆಫೀಸಿಗೆ ರೆಡಿಯಾಗಿ ಮತ್ತೊಂದ್ರಲ್ಲಿ ನೀವು ನೋಡಬಹುದು. ಆದ್ರೆ ಹೆಣ್ಣಿನ ಮನಸ್ಸಿನ ಒಳಗಡೆ ಹೋಗಿ ನೋಡಿದಾಗ ಕೆಲವೊಂದು ಸಲ ಓಕೆ, ಅವಳ ಮನೆಯಲ್ಲಿಗೆ ಅಂದ್ರೆ ಆಫೀಸ್ ಅಲ್ಲಿ ಒಳ್ಳೆ ಪ್ರಮೋಷನ್ ಬೇಕು ಅಂತ ಹೇಳಿ ಜಾಸ್ತಿ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದಾಗ ಅವಳಿಗೊಂದು ಹಣೆ ಪಟ್ಟಿ, ಅವಳ ಕೆಟ್ಟ ತಾಯಿ ಅವಳಿಗೆ ಮನೆಯಲ್ಲಿ ಮಕ್ಕಳಿಗೆ ಟೈಮ್ ಕೊಡೋದಕ್ಕೆ ಸಮಯ ಇಲ್ಲ, ಅತ್ತೆ ಮಾವನ್ ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಏನ್ ಯಾವಾಗ ನೋಡಿದ್ರು ಕೆಲ್ಸ ಕೆಲ್ಸ ಅಂತಿರ್ತಾಳೆ ಅನ್ನುವಂತ ಒಂದ್ ಹಣೆ ಪಟ್ಟಿ ಕಟ್ತೇವೆ. ಅದೇ ಓಕೆ, ಅಲ್ಲಿ ಎಲ್ಲ ಬಿಟ್ಟು ಬೇಗ ಮನೆಗೆ ಬಂದು ಮನೆದೇ ನೋಡ್ಕೊಳ್ಳು ಅಂತ ಹೇಳಿದ್ರೆ ಅವಳಿಗೊಂದು ಮನ್ಸಲ್ಲಿ ಇರುತ್ತೆ, ನಾನ್ ವೃತ್ತಿ ಜೀವನದಲ್ಲಿ ಏನು ಸಾಧಿಸ್ಲಿಲ್ಲ ಅನ್ನುವಂತ ಒಂದು ಇದು ಅವಳಿಗ್ ಕಾಡತ್ತೆ, ಗಿಲ್ಟ್. ಈ ಫೆಮಿನಿಸಮ್ ಅನ್ನುವಂಥದ್ದು ನೀನ್ ಎಲ್ಲವನ್ನು ಸಾಧಿಸಬಹುದು ಅಂತ ಹೇಳ್ತು ಹೌದು, ಆದ್ರೆ ಈ ಸಮಾಜ ಅವಳ ಮೇಲಿಟ್ಟಿದ್ದಂತ ಹಳೇ ನಿರೀಕ್ಷೆಗಳು ಏನಿದೆ ಅಲ್ವಾ, ಕಣ್ಣು ಮಾಡ್ಬೇಕು ಅದು ಮಾಡ್ಬೇಕು, ಅವಳು ತಾಯಿಯಾಗಿ ಸೊಸೆಯಾಗಿ ಮತ್ತೊಂದು ಎಲ್ಲವನ್ನ ಮಾಡ್ಬೇಕು ಅನ್ನೋಂತ ಏನ್ ನಿರೀಕ್ಷೆ ಇದೆ ಅದನ್ನ ಯಾವತ್ತು ಸಮಾಜ ಬದಲಾಯಿಸ್ಕೊಡ್ಲೇ ಇಲ್ಲ. ಈಗ ಅವಳು ದುಪ್ಪಟ್ಟು ಹೊರೆ, ಒಂದ್ ಬದಿಯಿಂದ ಮನೆಯಲ್ಲೂ ಕೆಲಸ ಮಾಡ್ಬೇಕು, ಇನ್ನೊಂದು ಕಡೆ ಹೊರಗಡೆನೂ ಕೆಲಸ ಮಾಡ್ಬೇಕು. ನಾನ್ ನಿಮ್ಮ ಹತ್ರ ಒಂದ್ ಪ್ರಶ್ನೆ ಕೇಳ್ತೇನೆ, ಈಗ ನೀವೀಗ ರೇಡಿಯೋ ಕುಂದಾಪುರದಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅನಿವಾರ್ಯವಾಗಿಯೋ ಅಥವಾ ಆಸಕ್ತಿಯಿಂದನೋ ಯಾವುದೋ ಒಂದ್ ರೀತಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಿ ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ಗೆ ಸ್ಯಾಲ್ರಿನೇ ಇಲ್ಲ ಅಂತ ಇಟ್ಕೊಳ್ಳಿ, ಏನು ಕೊಡೋದಿಲ್ಲ, ಸ್ಯಾಲ್ರಿ ಏನೂ ಇಲ್ಲ, ಈ ಕೆಲಸದಲ್ಲಿ ಆಸಕ್ತಿಯಿಂದಲೋ ಅನಾಸಕ್ತಿಯಿಂದಲೋ ಅಂತೂ ಬಂದು ನೀವು ಸೇರ್ಕೊಂಡಿದ್ದೀರಿ, ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಸಹೋದ್ಯೋಗಿಗಳು ಇರ್ಬೋದು ಅಥವಾ ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಮತ್ತೊಬ್ರು ಸಮಾಜದ ಜನರು ಇರ್ಬೋದು, ಇಡೀ ದಿನ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡಿ ನಿಮ್ಗೆ ಅವಮಾನ ಮಾಡ್ತಾ ಇದ್ರೆ ನೀವು ಆ ಜಾಗದಲ್ಲಿ ಅನಿವಾರ್ಯವಾಗಿ ಈಗ ಇರ್ಬೇಕಾಗತ್ತೆ, ಸ್ಯಾಲ್ರಿನೂ ಇಲ್ಲ, ಏನ್ ಅನಿಸ್ತಾ ಇರತ್ತೆ ನಿಮ್ಗೆ ಮನ್ಸಲ್ಲಿ?
1: ತುಂಬಾ ತುಂಬಾ ತುಂಬಾ ಜೀವನದ ಬಗ್ಗೆ ಜಿಗುಪ್ಸೆ ಆಗ್ತಾ ಇರತ್ತೆ
2: ಅಲ್ವಾ? ಸೊ ಈಗ ನಮ್ ಹೆಣ್ಮಕ್ಳಿಗೆ ಸ್ಯಾಲ್ರಿ ಯಾರು ಕೊಡ್ತಾರೆ, ಮನೇಲಿ ಕೆಲಸ ಮಾಡ್ತಾಳೆ ಅವಳು 24 ಗಂಟೆ, ಒಬ್ಬ ನರ್ಸ್ ಆಗಿ ಡಾಕ್ಟರ್ ಆಗಿ ಕೆಲವು ಸಲ ಎಲ್ಲ ರೀತಿಯ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾಳೆ ಅವಳು, ಮನೆಯಲ್ಲಿ ಒಂದು ಆಯಾ ಆಗಿ ಮನೆಯಲ್ಲಿ ಏನಾದ್ರೂ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅವಳೇ ನೋಡ್ಕೊಳ್ಬೇಕು, ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಅವಳು ಮಾಡುವಾಗ ಅವಳಿಗೆ ಯಾರು ಸ್ಯಾಲ್ರಿ ಕೊಡ್ತಾರೆ? ಆದ್ರೆ ಪ್ರತಿಯೊಬ್ರು ಅವಳನ್ನ ಅಳಿಯೋವ್ರೆ ಅಲ್ವಾ, ಏನೋ ಒಂದು ಸಣ್ಣ ತಪ್ಪುಗಳಾದಾಗ ಕೂಡ ಯಾವ ರೀತಿಯಲ್ಲಿ ಹೇಳ್ತಾರೆ ಅವಳಿಗೆ? ಒಂದು ಸಾಂಪ್ರದಾಯಿಕ ಏನು ಕೌಟುಂಬಿಕ ವ್ಯವಸ್ಥೆ ಅನ್ನುವಂಥದ್ದು ಅವಳ ಮೇಲೆ ಇರುತ್ತೆ. ಒಂದ್ ವೇಳೆ ಅವಳು ಎಡವು ಬಿದ್ಲು ಅಂದ್ರೆ ಯಾರು ಕೈ ಹಿಡಿಯೋರು? ಯಾರು ಇಲ್ಲ. ಇಂತಹ ಒಂದು ಮಹಿಳೆಯರಂದ್ರೆ ಈಗ ಕೆಲವು ಸಲ ನಾವ್ ಏನ್ ಹೇಳತ್ತಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಮಹಿಳೆಯರು ತುಂಬಾ ದೊಡ್ಡ ದೊಡ್ಡ ಪಾತ್ರಗಳನ್ನೆಲ್ಲ ನಿಭಾಯಿಸಿದ್ದಾರೆ, ನಮ್ಮ ರಾಣಿ ಅಬ್ಬಕ್ಕನಿಂದ ಹಿಡಿದು ಪ್ರತಿಯೊಬ್ರು ಕೂಡ ಹಿಂದಿಂದ ಇದ್ರಲ್ಲೆಲ್ಲ ಈ ತ್ರಿಪುರ ರಹಸ್ಯ ಗ್ರಂಥದಲ್ಲಿ ಒಬ್ಬ ರಾಜಕುಮಾರಿ ಹೇಮಲೇಖ ಅಂತ ಹೇಳಿದ್ನಂತೆ, ಅವಳು ಅವಳ ಗಂಡ ಹೇಮಚಂದ್ರನಿಗೆ ಇಡೀ ಎಲ್ಲ ಲೌಕಿಕ ವ್ಯಾಮೋಹಗಳನ್ನೆಲ್ಲ ದೂರ ಮಾಡಿ ಇಡೀ ರಾಜ್ಯವನ್ನೇ ಆಧ್ಯಾತ್ಮಿಕ ಮುಕ್ತಿ ಅಂತ ಮುನ್ನಡೆಸ್ತಾಳಂತ ಅವಳು. ಯಾವಾಗದ ಇದು ಅಥವಾ ಗುರುವಾಗಿ ಒಬ್ಳು ಎಲ್ಲವೂ ಕೂಡ ಅವಳು ಹಿಂದಿನಿಂದ ಅವಳ ಜವಾಬ್ದಾರಿಯನ್ನ ಅವಳು ನಿರ್ವಹಿಸ್ಕೊಂಡು ಈಗ ಬಂದಿದ್ದಾಳೆ. ಇದು ನನ್ಗೆ ಇದು ನೆನಪಾಗುತ್ತೆ. ನಾನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಕಂಡು ಕೇಳರಿಯದ ವಿಷಯಗಳು ಹೆಣ್ಣಿನ ಬಗ್ಗೆ ಇದೆಲ್ಲ. ನಮ್ ಹೆಣ್ಣು ಮಕ್ಳು ಯಾವ್ಯಾವ ರೀತಿಯಾಗಿ ತ್ಯಾಗಗಳನ್ನ ಮಾಡಿದ್ರು ಹಿಂದೆ ಅಂತ. ಹಿಂದೆ ಕೇರಳದಲ್ಲಿ ಅಂದ್ರೆ ಈ 19th century ಆರಂಭದಲ್ಲಿ, ತುಂಬಾ ಹಿಂದೇನು ಅಲ್ಲ, ಕೇರಳದಲ್ಲಿ ಈ ಕೆಳಜಾತಿ ಮಹಿಳೆಯರ ಮೇಲೆ ಒಂದು ಸ್ತನ ತೆರಿಗೆ ಅಂತ ಹೇಳಿ ವಿಧಿಸಲಾಗ್ತಿತ್ತು.
1: ಓಕೆ,
2: ಎಂತ ವಿಚಿತ್ರ ನೋಡಿ, ಅವರು ಕೆಳಜಾತಿಯ ಮಹಿಳೆಯರು ಸಾರ್ವಜನಿಕವಾಗಿ ಹೋಗುವಾಗ ತಮ್ಮ ಎದೆಯನ್ನು ಮುಚ್ಕೊಳ್ಬೇಕಾದ್ರೆ ಈ ತೆರಿಗೆ ನೀಡ್ಬೇಕು ಅವ್ರು. ಅಂತ ಸಮಯದಲ್ಲಿ ಒಬ್ಳು ನಂಗಿಯಲ್ಲಿ ಅಂತ ಹೇಳಿ ಒಬ್ಳು ಇರ್ತಾಳೆ, ಅವ್ರ ಹೆಸರು ನಂಗಿಯಲ್ಲಿ ಅಂತ. ಅವಳು ತೆರಿಗೆ ವಸೂಲಿ ಮಾಡ್ಲಿಕ್ಕೆ ಈ ಅಧಿಕಾರಿಗಳು ಮನೆಗೆ ಬಂದಾಗ ಅವಳು ಹಣ ಕೊಡೋದಕ್ಕೆ ನಿರಾಕರಣೆ ಮಾಡ್ತಾಳೆ. ಅದ್ರ ಬದಲಿಗೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ತನ್ನ ಎರಡು ಸ್ತನಗಳನ್ನ ಕತ್ತರಿಸಿ ಬಾಳೆ ಎಲೆ ಮೇಲೆ ಇಟ್ಟು ಅಧಿಕಾರಿಗಳಿಗೆ ಕೊಡ್ತಾಳಂತ. ಆವಾಗ ರಕ್ತಸ್ರಾವ ಜಾಸ್ತಿ ಆಗಿ ಅವಳಲ್ಲೇ ಪ್ರಾಣ ಬಿಡ್ತಾಳೆ. ಅಲ್ಲಿಂದ ಈ ತೆರಿಗೆಯನ್ನ ರದ್ದುಗೊಳಿಸಲಾಗತ್ತೆ, ಸ್ತನ ತೆರಿಗೆಯನ್ನ. ಇಂತಹ ಒಂದು ತ್ಯಾಗ ಅಥವಾ ಸಾಹಸಮಯವಾದಂತಹ ಭಾರತೀಯ ನಾರಿ ಏನಿದ್ದಾಳೆ, ಅದು ಈಗ ನಾವು ನೋಡಿದ್ರೆ ಪಾಶ್ಚಾತ್ಯ ಪುಸ್ತಕಗಳಿಂದ ಎಲ್ಲ ಬಂದಿದ್ದಲ್ಲ ಅದೆಲ್ಲ, ಹಿಂದಿನಿಂದ ಅದು ಇದ್ದಿದ್ದ ನಮ್ಮ ದೇಶದಲ್ಲಿ. ಈಗ ಮೌನವಾಗಿ ಸಹಿಸ್ಕೊಳ್ತಾ ಇದ್ಲು, ಎಲ್ಲವನ್ನ ಮೌನವಾಗಿ ಸಹಿಸ್ಕೊಳ್ತಾ ಇದ್ದಂತ ಹೆಣ್ಣು ಈಗ ಈ ಫೆಮಿನಿಸಂ ಅಥವಾ ಇದರಿಂದಾಗಿ ಅವಳೇನ್ ಮಾಡ್ತಾ ಇದ್ದಾಳೆ, ಇಲ್ಲ ಎಲ್ಲವನ್ನ ನಾನ್ ಮೌನವಾಗಿ ಸಹಿಸೋದಿಲ್ಲ, ನಾನು ವಿರೋಧಿಸ್ತೇನೆ ಅಂತ ಹೇಳುವ ಧೈರ್ಯವನ್ನ ಹೊಂದೋದಕ್ಕೆ, ಅಥವಾ ತನ್ನ ಒಂದು ಅಸ್ತಿತ್ವ, ತನ್ನ ಜವಾಬ್ದಾರಿ, ತನ್ನ ಹಕ್ಕುಗಳನ್ನ ಅವಳು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದಾಳೆ. ಈ ಆರ್ಥಿಕ ಸ್ವಾತಂತ್ರ್ಯ ಕೂಡ ಫೆಮಿನಿಸಂನ ಒಂದು ಭಾಗ ಅಂತ ಹೇಳಿ ಹೇಳ್ಬೋದು. ಇದೆಲ್ಲ ಒಳ್ಳೇದೇ. ಇನ್ನು ಕಾನೂನು ರಕ್ಷಣೆ, ಈ ಕಾನೂನು ರಕ್ಷಣೆಯಲ್ಲಿ ಈಗ ಪಾಶ್ ಕೂಡ ಇದೆ, ಅದರಲ್ಲಿ ಎಲ್ಲದರಿಂದ ಅವಳಿಗೆ ಒಂದು ರಕ್ಷಣೆ ಸಿಗ್ತಾ ಇದೆ. ಹಾಗಂತ ಹೆಣ್ಣು ಮಕ್ಕಳ ಮೇಲೆ ಇರುವಂತ ಕೆಲವೊಂದು ಈ ರಕ್ಷಣಾ ಕಾಯ್ದೆಗಳನ್ನ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಹೆಣ್ಮಕ್ಳ ಹೆಸರು ಹಾಳಾಗ್ತಾ ಇರೋದು ಏನು ಕಡಿಮೆ ಇಲ್ಲ. ಈಗ ಈ ಸೂಪರ್ ವುಮನ್ ಅನ್ನುವಂತ ಬಲೆ ಒಂದು ನೈದು, ಎಲ್ಲ ಹೊರಗಡೆ ದುಡಿಯೋದು ಮತ್ತೆ ಒಳಗಡೆ ದುಡಿಯೋದು ಎರಡೂ ಕೂಡ ಅವಳ ಒಂದು ಬರ್ಡನ್ ಆಗಿ ಅವಳಿಗೆ ಇದಾಗಿದೆ. ಅದು ಕೂಡ ಒಂದು ಮುಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರು ದೈಹಿಕ ಮತ್ತೆ ಮಾನಸಿಕ ಬಳಲಿಕೆಗೆ ಒಳಗಾಗ್ತಾರೆ. ಇವತ್ತು ಒಂದ್ ಬದಿಯಿಂದ ಸ್ಟ್ರೆಸ್ ಅನ್ನುವಂಥದ್ದು ಇರುತ್ತೆ, ಪ್ರೆಷರ್ ಇರುತ್ತೆ, ಹೊರಗಡೆ ದುಡಿಲಿಕ್ಕೆ ಹೋದಾಗ ಬೇರೆ ಕಲೀಗ್ಸ್ ಇರ್ಬೋದು ಅಥವಾ ಇನ್ಯಾರೋ ಬಾಸ್ ಇರ್ಬೋದು, ಅವರ ಹೆಚ್ಚಿನವರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿಸ್ತಾರೆ ಅಥವಾ ಹರಾಸ್ಮೆಂಟ್ ಮಾಡ್ತಾರೆ, ಇದೆಲ್ಲದೂ ಅವಳು ಸಹಿಸ್ಕೊಳ್ಬೇಕು. ಎಲ್ಲ ಅದೆಲ್ಲದ್ರ ಜೊತೆಗೆ ಸಮಾಜದ ಕೆಂಗಣ್ಣು, ಹೊರಗಡೆ ದುಡಿತಾಳೆ ಅವಳ ಕ್ಯಾರೆಕ್ಟರ್ ಹೆಂಗೋ ಏನೋ ಅನ್ನುವಂತಹ ಒಂದು ಡೌಟ್ಗಳನ್ನೆಲ್ಲ ಅವಳು ಎದುರಿಸ್ಬೇಕಾಗಿ ಬರತ್ತೆ. ಮನೆಯಲ್ಲೂ ಕೆಲವರು ಹೊರಗಡೆ ದುಡಿಯೋ ಮಹಿಳೆ ಅಂದ ತಕ್ಷಣ ಅವಳ ನಡತೆ ಸರಿ ಇರಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಕಟ್ಟೋದು ಇದೆ. ಎಲ್ಲವನ್ನ ಎದುರಿಸಿ ಅವಳು ಅಷ್ಟು ಕಷ್ಟಪಟ್ಟು ದುಡಿದು ಮನೆಗೆ ಬಂದ್ರೆ ಮನೆ ಕೆಲಸವೂ ಅವಳ ಮೇಲೆ ಬೀಳುತ್ತೆ. ಮಕ್ಕಳ ಜವಾಬ್ದಾರಿಗಳು ಇರುತ್ತೆ, ಅತ್ತೆ ಮಾವನ ಜವಾಬ್ದಾರಿಗಳು ಇರುತ್ತೆ. ಈಗೀಗ ಸ್ವಲ್ಪ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದ್ಮೇಲೆ ಸಾಧಾರಣ ಅದು ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಹೇಳ್ಬೋದು. ಈ ಎಲ್ಲಾ ಜವಾಬ್ದಾರಿಗಳ ನಂತರ ಒಂದು ಒಂಟಿತನ ಅನ್ನುವಂಥದ್ದು ಹೆಣ್ಮಕ್ಳಿಗೆ ಇವತ್ತು ಇದ್ದೇ ಇದೆ. ಎಲ್ಲಾ ವ್ಯಕ್ತಿಗತ ಸ್ವಾತಂತ್ರ್ಯ ಅಂತ ಹೇಳಿ ಹೇಳ್ತಾರೆ, ಹೌದು. ಈ ಫೆಮಿನಿಸಂ ಅಲ್ಲಿ ಪಾಶ್ಚಾತ್ಯ ಮಾದರಿಯ ಫೆಮಿನಿಸಂ ಅನ್ನು ನೀವು ತಗೊಂಡ್ರೆ ವ್ಯಕ್ತಿಗತ ಸ್ವಾತಂತ್ರ್ಯ, ನಾನ್ ಏನ್ ಬೇಕಾದ್ರೂ ನನ್ನ ಇಷ್ಟ ಪ್ರಕಾರ ನಾನ್ ಮಾಡ್ತೇನೆ ಅನ್ನುವಂಥದ್ದು ಇದ್ರೂ ಕೂಡ ಒಂಟಿತನ ಅಥವಾ ಸಾಮಾಜಿಕ ಬೆಂಬಲದ ಕೊರತೆ ಇರುತ್ತೆ ಅವರಿಗೆ. ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಹೆಣ್ಮಕ್ಳಿಗೆ ಸಮಾಜ ಯಾವತ್ತು ಕೂಡ ಬೆಂಬಲ ಕೊಡೋದಿಲ್ಲ. ಅದು ಒಂದಿರುತ್ತೆ. ಜೊತೆಗೆ ಎರಡೂ ಕಡೆ ನಿಭಾಯಿಸಿ ಎಷ್ಟೋ ಇವತ್ತು ಹೆಣ್ಮಕ್ಳು ಡಿಪ್ರೆಷನ್ ಗೆ ಹೋಗಿದ್ದಿರ್ಬೋದು, ಆಂಗ್ಸೈಟಿಗೆ ಒಳಗಾಗೋದಿರ್ಬೋದು, ಇಂತಹ ಒಂದು ದೈಹಿಕ ಮತ್ತೆ ಮಾನಸಿಕ ಸೈಕೋಸೊಮ್ಯಾಟಿಕ್ ಅಂತ ನಾವು ಹೇಳ್ತೇವೆ, ಮನಸ್ಸಿನ ಸ್ಟ್ರೆಸ್ ಇಂದಾಗಿ ದೈಹಿಕವಾಗಿ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು, ಇದು ಕೂಡ ಜಾಸ್ತಿ ಆಗ್ತಾ ಇದೆ. ನಾವೀಗ ಏನ್ ಈ ಫೆಮಿನಿಸಂ ಅಂತ ಏನ್ ಇದು ಹೇಳ್ತೀವಿ, ಇದೆಲ್ಲ ಇಂಟರ್ನೆಟ್ ಆಧಾರಿತವಾಗಿ ನೀವು ನಗರದ ಮಹಿಳೆಯರ ಪರಿಸ್ಥಿತಿಗೂ ಇವತ್ತಿನ ಈ ಗ್ರಾಮೀಣ ಅಥವಾ ಬುಡಕಟ್ಟು ಮಹಿಳೆಯರ ವಾಸ್ತವ ಸ್ಥಿತಿಗೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ಇವತ್ತಿಂದು ಯಾಕಂದ್ರೆ ಇತ್ತೀಚೆಗಷ್ಟೇ ನಾನು ಒಂದು ಸುಮಾರು ಈ ಹಳೆ ಇದ್ರದ್ದು ನಮ್ಮ ಹುಬ್ಬಳ್ಳಿ ಆಚೆ ಧಾರವಾಡ ಆಚೆ ಸೈಡಿನ ಹಳ್ಳಿಯ ಒಂದಿಷ್ಟು ಹೆಂಗಸರನ್ನ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಇವತ್ತಿಗೂ ಅಲ್ಲಿ ಶೌಚಾಲಯ ಇಲ್ಲ, ಎಲ್ಲರ ಮನೆ ಮನೆಗಳಲ್ಲಿ ಶೌಚಾಲಯ ಇಲ್ಲ, ಕುಡಿಯುವ ನೀರಿಲ್ಲ. 7-8 kilometers ಒಂದೆರಡು ಕೊಡಪಾನ ನೀರು ಹೊತ್ಕೊಂಡು ಬರ್ಬೇಕು ಅವ್ರು 7-8 kilometers. ಇವತ್ತಿಗೂ ಇದೆ ಅಂತಹ ಒಂದಿದು. ಆಮೇಲೆ ಈ ಕನಿಷ್ಠ ವೇತನ ಸಮಾನತೆ ಅನ್ನುವಂಥದ್ದು ಇದೆಯಲ್ಲ, ಅವರಿಗೆ ಹೆಣ್ಮಕ್ಳಲ್ಲ, ಅವರಿಗೆ ಯಾಕೆ ಅಷ್ಟು ಸ್ಯಾಲರಿ ಕೊಡ್ಬೇಕು, ಅವರಿಗೆ ಗಂಡಸಿನ ಅರ್ಧದಷ್ಟು ಕೊಟ್ರೆ ಸಾಕು ಅಂತ ಹೇಳುವಂತಹ ಇದು ಇವತ್ತಿಗೂ ಇದೆ. ಅದೆಲ್ಲ ನಮ್ಮ ನಗರ ಪ್ರದೇಶಗಳಲ್ಲಿ, ನಮ್ ಕುಂದಾಪುರ ಉಡುಪಿ ಇಂತ ಇಲ್ಲೆಲ್ಲ ಕಡಿಮೆ ಇದ್ರೂ ಕೂಡ ಈ ಉತ್ತರ ಕರ್ನಾಟಕದ ಭಾಗಗಳಲ್ಲೆಲ್ಲ ಇನ್ನೂ ತುಂಬಾ ಇದೆ ಅದೆಲ್ಲ. ಈ ಜಾತಿ ಆಧಾರಿತ ಸುರಕ್ಷತೆ ಅಂತ ವಿಷಯಗಳು ಇವೆಲ್ಲ ನಾವು ಗ್ಲಾಮರಸ್ ಆಗಿ ಏನು ಹೊರಗಡೆ ಹೆಣ್ಮಕ್ಳನ್ನ ತೋರಿಸ್ತೀವಲ್ಲ, ಅದಕ್ಕೂ ಈ ವಾಸ್ತವಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಈಗ ಈ ಹೆಣ್ಮಕ್ಳನ್ನೆಲ್ಲ ರಕ್ಷಣೆ ಮಾಡುವಂತ ಕಾಯ್ದೆಗಳು ಎಲ್ಲ ಬಂದು ಅದನ್ನ ಮಿಸ್ ಯೂಸ್ ಮಾಡ್ಕೊಳ್ಳುವಂಥದ್ದು ಕೂಡ ಈ ನಗರ ಪ್ರದೇಶಗಳಲ್ಲಿ ಹೊರತು ಈ ಕಾನೂನು ವ್ಯವಸ್ಥೆಗಳೆಲ್ಲ ಇನ್ನೂ ಆ ಹಳ್ಳಿಯ ಹೆಣ್ಮಕ್ಳಿಗೆ ತಲುಪಲೇ ಇಲ್ಲ. ಅವರುಗಳು ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ. ನಾವೀಗ ಮಾತಾಡೋದೇನು, ನಾವೀಗ ಈಗ ಪ್ರತಿಯೊಂದು ವಿಷಯದಲ್ಲಿಯೂ ನಗರಗಳಲ್ಲಿರುವಂತ ನಾವುಗಳು ಯಾವುದರ ಆಧಾರದ ಮೇಲೆ ನೋಡ್ತೇವೆ? ಇಂಟರ್ನೆಟ್ ಆಧಾರದ ಮೇಲೆ ಅಲ್ವಾ? ನಾವು ಯಾರಾದ್ರೂ ಗ್ರೌಂಡ್ಗೆ ಹೋಗಿ ಏನು ಪರಿಸ್ಥಿತಿ ಇದೆ ಅಂತ ಹೇಳಿ ನೋಡ್ತೀವ ಯಾರಾದ್ರೂ?
3: ಇಲ್ಲ.
2: ನಾವ್ ಇಲ್ಲಿ ನೋಡೋದು ಹೆಣ್ಮಕ್ಳೆಲ್ಲ ತುಂಬಾ ಸ್ಟ್ರಾಂಗ್, ಹೆಣ್ಮಕ್ಳಲ್ಲಿ ತುಂಬಾ ಎಲ್ಲದ್ರಲ್ಲೂ ಮುಂದ್ ಬರ್ತಾ ಇದಾರೆ, ಹೆಣ್ಮಕ್ಳಿಗೆ ಏನ್ ಕಡಿಮೆ, ಅದೆಲ್ಲ ಹಿಂದೆ ಆಯ್ತು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಅದಿದ್ದೆಲ್ಲ ಏನು ಇಲ್ಲ. ಇವತ್ತಿಗೆಲ್ಲ ಹೆಣ್ಮಕ್ಳು ತುಂಬಾ ಗಂಡಸರಿಗಿಂತ ಮುಂದ್ ಬರ್ತಿದ್ದಾರೆ ಅಂತ ಹೇಳಿ ನಾವು ಈ ಇಂಟರ್ನೆಟ್ ಆಧಾರಿತವಾಗಿ ನಾವು ಮಾತಾಡ್ತೇವೆ. ಇವತ್ತಿಗೂ ಇಂತಹ ಒಂದು ಮಾಡರ್ನ್ ಯುಗದಲ್ಲಿಯೂ ಕೂಡ 10-12 kilometers ಗಟ್ಲೆ ಒಂದು ಕೊಡಪಾನ ನೀರಿಗೆ ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇವತ್ತಿಗೂ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇದೆ. ಇವತ್ತಿಗೂ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ ಹೇಗಿದೆ, ನಾವು ಎಲ್ಲಿಯೋ ಒಂದಿಷ್ಟು ಮೂವೀಸ್ ಸೀರಿಯಲ್ಸ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ನೋಡಿ ಹೆಣ್ಮಕ್ಳು ತುಂಬಾ ಮುಂದ್ ಬರ್ತಿದ್ದಾರೆ, ಅವ್ರಿಗೇನ್ ಕಡಿಮೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ಕೆಲವು ಸಲ. ನಮ್ಮ ಈ ಭಾರತೀಯ ಮಹಿಳೆಯರ ಸುದೀರ್ಘ ಪ್ರಯಾಣವನ್ನ ಗಮನಿಸಿದ್ರೆ ಅವಳು ಯಾವತ್ತೂ ಸೋತವಳಲ್ಲ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸೋತಿದ್ದಾಳ ಹೆಣ್ಣು. ಇಂತ ಈಗ ಉದಾಹರಣೆಗೆ ಈಗ ಯಾವತ್ತು ತಮಾಷೆಯಾಗಿ ನಾವು ಹೇಳೋದಿದೆ, ಈ ಲಾಕ್ಡೌನ್ ಸಮಯದಲ್ಲಿ ಎಷ್ಟೋ ಜನರಿಗೆ ಸಂಪಾದನೆಯೇ ಇರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡಿದ್ರು ಎಲ್ರು. ಆ ಅಂತ ಸಮಯದಲ್ಲಿ ಯಾರಾದ್ರೂ ಉಪವಾಸ ಮಲಗಿದ್ದಿದ್ಯಾ? ಅದ್ ಹೇಗ್ ಸಾಧ್ಯ ಆಯ್ತು? ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ನಮ್ಮ ಹೆಣ್ಮಕ್ಳು ಯಾವಾಗ್ಲೂ ನಾವು ಹೇಳೋದುಂಟು, ಇಡೀ ದೇಶ ಸಂವಿಧಾನದ ಮೇಲೆ ನಡೆಯುತ್ತಂತೆ, ಅಲಿಖಿತ ಸಂವಿಧಾನದ ಮೇಲೆ ನಡೆಯುತ್ತೆ ನಮ್ಮ ಹೆಣ್ಮಕ್ಳ. ಇದ್ರಿಂದ ದೇಶದ ಬಜೆಟ್ ಫೈಲ್ ಆಗ್ಬೋದು, ಆದ್ರೆ ನಮ್ಮ ಮನೆ ಹೆಣ್ಮಕ್ಳ ಬಜೆಟ್ ಮಾತ್ರ ಫೈಲ್ ಆಗೋದಿಲ್ಲ ಅಂತ ಅಲ್ವಾ? ಅದ್ರ ಜೊತೆಗೆ ಇನ್ನೂ ಒಂದಿದೆ, ಒಳ್ಳೆ ಹುಡುಗಿ. ಈ ಒಳ್ಳೆ ಹುಡುಗಿ ಅಂದ್ರೆ ಏನು? ತುಂಬಾ ಹೇಳ್ತಾರಲ್ವಾ ಒಳ್ಳೆ ಹುಡುಗಿ. ಹಲೋ,
3: ಹಾ ಕೇಳ್ತಾ ಇದೆ. ನಾನು ಒಳ್ಳೆ ಹುಡುಗಿ ಅಲ್ಲ, ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದು ನಂಗೆ ಅಪ್ಲೈ ಆಗ್ತಾ ಇಲ್ಲ. ಈಗ ಒಳ್ಳೆ ಹುಡುಗಿ ಅಂದ್ರೆ ಏನು ಅಂತ ಯಾರು ಅಂತ ನೀವೇ ಹೇಳಿ ಮ್ಯಾಮ್.
2: ಒಳ್ಳೆ ಹುಡುಗಿ ಅವಳ ಏನು, ಅವಳ ಕಷ್ಟಗಳನ್ನ ಹೇಳ್ಕೊಳ್ಳೋದಿಲ್ಲ, ಕಷ್ಟ ಆದ್ರೂ ತೋರಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ನಗ್ನಗ್ತಾ ಇರೋದು, ಎಂತ ಪರಿಸ್ಥಿತಿಯಲ್ಲೂ ಯಾರಿಗೂ ಬೈಯೋದಿಲ್ಲ, ಏನೇ ತನ್ನ ಮೇಲೆ ಏನೇ ದೌರ್ಜನ್ಯ ಆದ್ರೂ ಅದನ್ನ ಸಹಿಸ್ಕೊಂಡು ಅದಕ್ಕೆ ವಿರುದ್ಧ ಧ್ವನಿ ಎತ್ತದೆ ಎಲ್ಲ ಸಹಿಸ್ಕೊಂಡು ಹೋಗ್ತಾ ಇದ್ದಾಳಂದ್ರೆ ಅವಳು ಒಳ್ಳೆ ಹುಡುಗಿ.
3: ಓಕೆ, ಅಲ್ವಾ? ಹೌದು, ಒಳ್ಳೆ ಹುಡುಗಿ.
2: ದೊಡ್ಡ ಟ್ರ್ಯಾಪ್ ಏನ್ ಗೊತ್ತಾ ನಿಮ್ಗೆ, ಹೆಣ್ಮಕ್ಳನ್ನ ದೊಡ್ಡ ಟ್ರ್ಯಾಪ್ ಗೆ ಹಾಕಿದಂತ ಹೇಳಿದ್ರೆ ಈ ತ್ಯಾಗ ಅನ್ನೋದನ್ನ ಸುಂದರವಾಗಿ ತೋರಿಸ್ತಾರೆ. ಅಂದ್ರೆ ಮಹಿಳೆ ಈಗ ಎಲ್ರಿಗಿಂತ ಬೇಗ ಹೇಳೋದು, ಲಾಸ್ಟಿಗೆ ಮಲಗೋದು, ಎಲ್ಲರ ಊಟ ಆದ ನಂತರ ತಣ್ದು ಅನ್ನ ಒಂದ್ ತಿನ್ನೋದು, ಎಷ್ಟು ಕೆಲಸ ಮಾಡಿದ್ರು ಅದು ಸುಸ್ತಾಯ್ತಂತ ಹೇಳಲಿಕ್ಕಿಲ್ಲ. ಎಲ್ಲದಕ್ಕೂ ನಾವು ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಗೆ ತ್ಯಾಗಮಯಿ ಅವರು ಹೆಣ್ಮಕ್ಳು ಅಂತ ಹೇಳಿದ್ರೆ ಅವರು ಎಷ್ಟು ನೋವಾದ್ರೂ ಕೂಡ ಅವರು ಮೌನವಾಗಿ ನುಂಗ್ತಾರೆ. ಈ ತರದ ಒಂದು ಏನು ಟ್ರ್ಯಾಪ್ ಅಲ್ಲಿ ನೋಡಿ, ಸಣ್ಣಗಿರುವಾಗ ಹೆಣ್ಮಕ್ಳನ್ನ ಹೇಗ್ ಬಳಸ್ತಾರೆ,
3: ನೀನ್ ಒಳ್ಳೆ ಹುಡುಗಿ ತರ ಇರ್ಬೇಕು, ಗಂಡನ್ ಮನೆಗೆ ಹೋಗ್ತೀಯ
2: ಆತರ, ನೀನ್ ಯಾವ್ದಕ್ಕೂ ಎದುರುತ್ರ ಕೊಡಬಾರ್ದು ಅಲ್ವಾ.
3: ಹೌದು,
2: ಯಾರು ಏನೇ ಮಾಡಿದ್ರು ನೀನ್ ಅದನ್ನ ಸಹಿಸ್ಕೊಂಡೇ ಹೋಗ್ಬೇಕು.
3: ಬೇರೆಯವ್ರ ಮನೆ ಬೂದಿ ತೆಗೋಕ್ ಹಾಪದ, ಅಲ್ಲಿ ಬೂದಿ ತೆಗೋಕ್ ಹಾಪದ.
2: ಈ ತರ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಒಂದು ಕಡಿಮೆ ಇರುತ್ತೆ. ಮತ್ತೆ ಈ ಎಲ್ಲ ಸಂಸ್ಕಾರ ತ್ಯಾಗ ಅನ್ನುವಂತಹ ಎಲ್ಲ ಟ್ರ್ಯಾಪ್ ಅಲ್ಲಿ ಅವಳನ್ನ ಬೀಳಿಸಿ ನೀನೇನಾದ್ರೂ ಎದುರುತ್ರ ಕೊಟ್ಟೆ, ನಿನ್ ಮೇಲೆ ಆಗ್ತಿರೋ ಅನ್ಯಾಯವನ್ನ ನೀನು ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತದೆ ಅಂತ ಹೇಳಿದ್ರೆ ನೀನ್ ಸಂಸ್ಕಾರ ಇಲ್ದವಳು ಅಂತ ಅಲ್ವಾ. ಅವಳಿಗೆ ಏನ್ ಅವಳು ಆತರ ಮಾತಾಡ್ತಿದ್ರೆ ಒಂದ್ ಸಂಸ್ಕಾರ ಉಂಟು ಅವಳಿಗೆ ಅಂತ.
3: ಗಂಡು ಬೀರಿ
2: ಅಂತ ಹೇಳುವಂತದ್ದು ಹೀಗೆ ಅದು ಒಂದು. ಇನ್ನು ಒಂದು ನಾವು ನೋಡಿದ್ರೆ ಈ ಫೆಮಿನಿಸಂ ಇದ್ರ ಬಗ್ಗೆ ನೋಡಿದ್ರೆ, ಓಕೆ ಫೆಮಿನಿಸಂ ಎಲ್ಲೋ ಎಷ್ಟೋ ವಿಷಯಗಳಲ್ಲಿ ಒಳ್ಳೇದನ್ನ ಮಾಡಿದೆ ನಿಜ, ಆದ್ರೆ ಕೆಲವು ಹೆಣ್ಮಕ್ಳು ಈ ಫೆಮಿನಿಸಂ ಹುಚ್ಚಲ್ಲಿ ಅವ್ರ ಮೇಲೆ ಅವರಿಗೆ ಏನಾಗ್ತಾ ಇದೆ ಅಂತ ಹೇಳುವಂತದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ. ನೋವಿನ ತಿರುವು ಒಂದ್ ಇರುತ್ತೆ ಅವ್ರಿಗೆ ಗೊತ್ತಿಲ್ಲ ಅದು. ತಮ್ಮ ರಕ್ಷಣಾ ಕವಚವನ್ನೇ ಅವ್ರು ಕಳ್ಕೊಳ್ತಿದ್ದಾರೆ ಅಂತ ಹೇಳಿ ಅವರಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ವ್ಯಕ್ತಿಗತವಾದ ಅಂದ್ರೆ ಹೈಪರ್ ಇಂಡಿವಿಜುವಲಿಸಂ ಅಂತ ನಾವು ಏನ್ ಹೇಳ್ತೇವಲ್ಲ, ಇವತ್ತಿನ ಈ ಫೆಮಿನಿಸಂ ನ ಒಂದು ಭಾಗ ಅದು ಹೈಪರ್ ಇಂಡಿವಿಜುವಲಿಸಂ ಅಂತ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ್ದೋ ಒಂದು ಈಗ ನಗರಗಳಲ್ಲಿ ತುಂಬಾ ಜಾಸ್ತಿ ಡಿವೋರ್ಸ್ ಕೇಸ್ಗಳೆಲ್ಲ ಜಾಸ್ತಿ ಇದೆ. ಡಿವೋರ್ಸ್ ಆದಾಗ ಅಥವಾ ಯಾವ್ದೋ ಒಂದು ಸಮಸ್ಯೆಗಳೆಲ್ಲ ಬಂದಾಗ ಅವ್ರ ಮಕ್ಕಳನ್ನ ಎತ್ಕೊಳ್ಳೋದಕ್ಕೆ ಅಥವಾ ಅವಳಿಗೆ ಒಂದು ಹೆಗಲ ಮೇಲಿಟ್ಟು, ಓಕೆ ನಿನ್ಗೀಗ ತುಂಬಾ ನೋವಾಗಿದೆ, ನಿಮ್ಗೆ ನಿನ್ ನೋವನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ ಅಂತ ಒಂದು ಸಾಂತ್ವನ ಹೇಳೋದಕ್ಕೆ ಅಲ್ಲಿ ಯಾವ ಅಜ್ಜಿಯವರು ಇಲ್ಲ, ಯಾವ ನೆರೆಹೊರೆಯವರು ಬರೋದಿಲ್ಲ, ಸಮಾಜವೂ ಬರೋದಿಲ್ಲ. ಸತ್ಯ ತಾನೆ, ಅವಳ ನೋವನ್ನು ಅವಳೇ ಅನುಭವಿಸ್ಕೊಳ್ಬೇಕು. ವ್ಯಕ್ತಿಗತ ಸ್ವಾತಂತ್ರ್ಯ ಅನ್ನುವಂತ ಒಂದ್ ಇದ್ರಲ್ಲಿ, ಓಕೆ ನಾನೀಗ ಯಾಕೆ ಬದುಕಬೇಕು ಅವನ ಜೊತೆಗೆ, ಎಲ್ಲಾ ಸಹಿಸ್ಕೊಂಡು ನಾನ್ ಯಾಕೆ ಈ ಮದುವೆಯಲ್ಲಿ ಇರ್ಬೇಕು ಅಂತ ಹೇಳಿ ಹೊರಗ್ ಬಂದಾಗ್ಲು ಅವಳು ಅವಳಿಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ. ಈ ಸ್ವಾತಂತ್ರ್ಯಕ್ಕಾಗಿ ಇರುವಂತ ಹತಾಶೆ ಅನ್ನುವಂಥದ್ದು ಕೆಲವು ಸಲ ಕಹಿಯಾಗಿ ಕೂಡ ಬದಲಾಗುತ್ತೆ. ಈ ಸುಳ್ಳು ಕೇಸುಗಳು ಇರ್ಬೋದು, ಅದು ಸುಳ್ಳು ಕೇಸುಗಳನ್ನು ಈ ಈ ಫೆಮಿನಿಸಂ ವಾದದ ಅಡಿಯಲ್ಲೇ ಅದು ಬರುತ್ತೆ ಸುಳ್ಳು ಕೇಸುಗಳೆಲ್ಲ.
3: ಹೌದು,
2: ಅವಾಗ ಕೆಲವು ಸಲ ಈ ಹೆಣ್ಮಕ್ಳ ಮೇಲಿನ ನಂಬಿಕೆ ಮಾತ್ರ ಅದು ಇದು ಮಾಡೋದಿಲ್ಲ, ಅದು ಏನಾಗತ್ತೆ ಅಂತ ಹೇಳಿದ್ರೆ ಈ ಕುಟುಂಬ ಬರೀ ಕುಟುಂಬವನ್ನು ನಾಶ ಮಾಡೋದಿಲ್ಲ, ಕುಟುಂಬವನ್ನು ಕೂಡ ಹಾಳು ಮಾಡುತ್ತೆ ಅದು. ಈಗ ಯಾರಾದ್ರೂ ಒಂದು ಹೆಣ್ಮಕ್ಳು ಆತರ ಒಂದ್ ಕೇಸ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳು ಕೇಸೇ ಇರಬಹುದು ಅಂತ ಸಂಶಯದಿಂದ ನೋಡೋ ಹಾಗೆ ಮಾಡತ್ತೆ. ಹಾಗೆ ಇಡೀ ವ್ಯವಸ್ಥೆ ಬಗ್ಗೆ ನಮ್ಗೊಂಥರ ಜಿಗುಪ್ಸೆ ಬರೋ ಹಾಗೆ ಮಾಡತ್ತೆ. ಸರಿ, ಇದಕ್ಕೆಲ್ಲ ಬೆಲೆ ಕೊಡ್ಬೇಕಾಗಿರೋದು ಯಾರು, ಮಹಿಳೆ ಅಲ್ವಾ.
3: ಹೌದು,
2: ಇವತ್ತಿಗೂ ಒಂದು ತಿಂಗಳ ಹಿಂದಷ್ಟೇ ನಾನೊಂದು ಕೇಸ್ ಇದು ಮಾಡಿದ್ದೆ. ಯಾರ್ಯಾರ ಮನೆಯಲ್ಲಿ ಕೆಲಸ ಮಾಡಿ ಅವಳು ಜೀವನ ಹೇಗೋ ತನ್ನ ಮಕ್ಕಳನ್ನ ಮಕ್ಕಳ ಮೇಲ್ ಬರ್ಬೇಕು ಅದಕ್ಕಾಗಿ ಅವ್ರಿಗೆ ಎಜುಕೇಶನ್ ಕೊಡಿಸ್ಬೇಕು ಅಂತ ಅವಳು ಕಷ್ಟ ಪಡ್ತಿದ್ರೆ, ಅವಳು ಹುಡುಕ ಈಗಲೂ ಬಂದು ಹೊಡೆದು ಅವಳು ಸಂಪಾದನೆ ಮಾಡಿದ ದುಡ್ಡನ್ನು ತಗೊಂಡ್ ಹೋಗ್ತಿದ್ದ. ಒಂದ್ ವೇಳೆ ಅವಳು ದುಡ್ಡು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವಳು ಹೆಣ್ ಮಗಳು ಒಬ್ಳು ಇದ್ದಾಳೆ ಅವಳಿಗೆ ಹೊಡಿತಿದ್ದ ಅವಳು. ಪಾಪ ನನ್ ಮಗಳು ಈಗ ಒಂದು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ರೆ ಅಷ್ಟು ಬೆಲೆ ಇಲ್ಲ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಅವಳು ಇಂಗ್ಲಿಷ್ ಮೀಡಿಯಂಗ ಹಾಕಿದ್ಲು ಮಗಳನ್ನ. ಅಷ್ಟು ಇದು ಮಾಡುವಾಗ ಈ ತರ ಏನು ಗೃಹ ಕಾರ್ಮಿಕ ಅಂತ ನಾವೀಗ ಏನ್ ಹೇಳ್ತೇವಲ್ಲ, ಈ ಹೆಣ್ಮಕ್ಳನ್ನ ನಾವು ನೋಡ್ಬೇಕು ಎಲ್ಲಿ ಫೆಮಿನಿಸಂ ಇದೆ. ಫೆಮಿನಿಸಂ ಅನ್ನುವಂಥದ್ದೆಲ್ಲ ಈ ಕಾರ್ಪೊರೇಟ್ ವರ್ಲ್ಡ್ ಗಳಲ್ಲಿ ಮಾತ್ರ ತುಂಬಾ ಓದಿದ ತುಂಬಾ ಮೇಲ್ಪಂಕ್ತಿಯಲ್ಲಿರುವಂತ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಹೊರತು ಿಗೂ ಈ ತರ ಸ್ಟ್ರಗಲ್ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳು ಲಕ್ಷಕ್ಕೆ ಜನ ಇದ್ದಾರೆ. ಇವರಿಗೆ ಯಾವ ನಾರಿವಾದ ಕೂಡ ಹೆಲ್ಪ್ ಮಾಡೋದಿಲ್ಲ. ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಯಾವುದೇ ಸ್ಯಾಲ್ರಿ ಇಲ್ಲದೆ, ಯಾವ ಇದು ಇಲ್ಲದೆ, ಯಾವಾಗ್ಲೂ ಲಾಸ್ಟಿಗೆ ಉಳಿದು ಹೊದ್ದು ಹೆಚ್ಚಿನದ ಬಡವರ ಮನೆ ಹೆಣ್ಮಕ್ಳನ್ನ ನೀವು ನೋಡಿ, ಲಾಸ್ಟಿಗೆ ಊಟ ಎಲ್ರೂ ಊಟ ಆದ್ಮೇಲೆ ಅವಳಿಗೆ ತಿನ್ನೋದಕ್ಕೂ ಏನು ಉಳಿದಿರೋದಿಲ್ಲ. ಅವಳು ಏನ್ ಹೇಳ್ತಾಳೆ ಗೊತ್ತಾ, ಆ ಲಾಸ್ಟ್ ಇದ್ ಯಾವ್ದೋ ಸಣ್ಣ ಸಣ್ಣ ಅಳದು ಪಳದದೆಲ್ಲ ಅವಳಿಗೆ ಉಳಿದಾಗ ಇದೇ ನನಗೆ ಇಷ್ಟ ಅಂತ ಹೇಳಿ ಅವಳು ತಿನ್ನೋದು, ಅವಳ ಎಲ್ಲ ಆಸೆಗಳನ್ನ ಬದಿಗೆ ಇಟ್ಟು ಅವಳು ಒಂದು ಮೌನವಾಗಿ ದುರಂತ ಬದುಕನ್ನು ಕಾಣ್ತಾ ಇರ್ತಾಳೆ. ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಅತ್ತೆ ಮಾವ, ತನ್ನ ನೆರೆ ಹೊರೆಯವರು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಅವಳು ಹೆಲ್ಪ್ ಮಾಡೋದಿರ್ಬೋದು, ಅವರಿಗೋಸ್ಕರ ದುಡಿಯೋದಿರ್ಬೋದು, ಇದೆಲ್ಲದರ ಮಧ್ಯೆ ಅವಳನ್ನ ಅವಳು ಯಾವತ್ತು ಕಂಡ್ಕೊಳ್ಳೋದೇ ಇಲ್ಲ, ಅವಳನ್ನ ಅವಳು ಮರ್ತೇ ಬಿಟ್ಟಿರ್ತಾಳೆ. ಮತ್ತೆ ಎಲ್ಲರಿಗೋಸ್ಕರ ನೀನು, ಇತರರಿಗೋಸ್ಕರ ನೀನ್ ಏನಾದ್ರೂ ತ್ಯಾಗ ಮಾಡಿದ್ರೆ ಮಾತ್ರ ನಿನ್ನ ಅಸ್ತಿತ್ವಕ್ಕೊಂದು ಬೆಲೆ ಅಂತ ಹೇಳಿ ನಾವು ಒಂದು ಮಾಡಿ ಇಟ್ಬಿಟ್ಟಿದೇವಲ್ಲ. ಬಾಲ್ಯದಿಂದಲೇ ನಾವು ಮಾಡಿದೇನು ಅಡ್ಡಿಲ್ಲ. ಈಗ ಒಂದು ಹುಡುಗ, ಒಂದ್ ಹುಡುಗಿ, ಎರಡು ಮಕ್ಕಳಿದ್ರೆ ಆ ಹುಡುಗ ಮಕ್ಳಿಗೆ ಏನ್ ಹೇಳ್ತಾರೆ, ಆ ಹುಡುಗ ಎಷ್ಟೇ ಅವಳಿಗೆ ತೊಂದರೆ ಕೊಟ್ರು ಕೂಡ ನೀನ್ ಹೆಣ್ಣಲ್ವಾ, ನೀನ್ ಅದನ್ನೆಲ್ಲ ಹಂಗ್ ಮಾಡ್ಬಾರ್ದು, ನೀನ್ ಹೊಡಿಬಾರ್ದು, ವಾಪಸ್ ಹೊಡಿಬಾರ್ದು, ನೀನೇನ್ ಗಂಡ ಬೀರಿಯ, ಈ ತರ ನಾವು ಆ ಹೆಣ್ಣು ಅಂತ ಹೇಳಿದ್ರೆ ಎಲ್ಲವನ್ನ ಸಹಿಸ್ಕೊಳ್ಳುವವಳು, ಎಲ್ಲವನ್ನ ಎದುರು ವಾದ ಮಾಡದೆ ಅಥವಾ ವಿರೋಧ ತೋರಿಸದೆ ಎಲ್ಲವನ್ನ ಒಪ್ಕೊಳ್ಳೋಳು ಅಂತ ಹೇಳಿ ನಾವು ಬೆಳೆಸ್ಬಿಟ್ಟಿರ್ತೀವಿ ಅಲ್ವಾ.
3: ಹೌದು,
2: ಅವಳ ಒಂದು ವೈಯಕ್ತಿಕ ಒಂದು ಐಡೆಂಟಿಟಿ ಇದೆಯಾ ಅವಳಿಗೆ? ಒಂದು ಯಾವಾಗ ಒಂದು ಹೆಂಡತಿ ಅಂತ ಹೇಳಿ ಆಗ್ತಾಳೋ ಅವಳ ಒಂದು ವೈಯಕ್ತಿಕವಾದಂತಹ ಮಹತ್ವಾಕಾಂಕ್ಷೆಗಳಿರ್ಬೋದು, ಹವ್ಯಾಸಗಳಿರ್ಬಹುದು, ಅದ್ ಯಾವ್ದಾದ್ರು ಇದೆಯಾ ಅವಳಿಗೆ? ಯಾವ್ದು ಕೂಡ ಎಲ್ಲವನ್ನ ಒಂದ್ ಮಗು ಆಯ್ತು ಅಂತ ಹೇಳಿದ್ರೆ ಆ ಮಗುವಿನ ಲಾಲನೆ ಪಾಲನೆ ಶುರುವಾಯ್ತು ಅಂತ ಹೇಳಿ ಆದ್ರೆ ಮತ್ತೆ ಅವಳ ಜೀವನದಲ್ಲಿ ಅವಳ ಆಸೆ ಆಕಾಂಕ್ಷೆಗಳು ಯಾವುದು ಕೂಡ ಅವಳ ಇದ್ರಲ್ಲಿ ಏನು ಡಿಕ್ಷನರಿಯಲ್ಲಿ ಇರೋದೇ ಇಲ್ಲ. ಎಲ್ಲಾ ಮಕ್ಕಳಿಗೋಸ್ಕರ ನಾನು ಯಾವ್ದೋ ಒಂದು ಇದು ಓದ್ತಾ ಇದ್ದಾಗ, ನಾನು ರಿಯಲ್ ಸ್ಟೋರಿ ಒಬ್ಬರದ್ದು ಇದು ಮಾಡ್ತಾ ಇದ್ದಾಗ ಕೇಳ್ತಾ ಇದ್ದೆ, ನನ್ಗೆ ಹೊಸ ಸೀರೆ ತಗೊಳ್ಬೇಕು ಅಂತ ಹೇಳಿ ಆಸೆ ಆದ್ರೂ ಅಯ್ಯೋ ಮಕ್ಳು ಫೀಸ್ ಕಟ್ಟೋಕೆ ಟೈಮ್ ಈಗ ಬಂತು, ಮಕ್ಳು ಫೀಸ್ ಕಟ್ಬೇಕಲ್ಲ, ಸೀರೆ ನೆಕ್ಸ್ಟ್ ತಗೊಂಡ್ರೆ ಆಯ್ತು ಅಂತ ಹೇಳಿ. ಇದು ನಾನ್ ಹೇಳ್ತಾ ಇರೋದು ಈ ತುಂಬಾ ಆಧುನಿಕ ಮೇಲ್ ಮಧ್ಯಮ ವರ್ಗದ ಜನರ ಹೆಣ್ಮಕ್ಳ ಕತೆ ಹೇಳ್ತಾ ಇರೋದಲ್ಲ, ತುಂಬಾ ಕೆಳವರ್ಗದ ಬಡ ವರ್ಗದ ಹೆಣ್ಮಕ್ಳನ್ನು ನಾವು ತಗೊಂಡಾಗ ನೋಡಿದ್ರೆ ಇಂತಹ ಕತೆಗಳು ಬೇಕಾದಷ್ಟು ಸಿಗುತ್ತೆ. ಎಲ್ಲಾ ತನ್ನ ಆಸೆ ಆಕಾಂಕ್ಷೆಗಳನ್ನು, ಹಾಗಂತ ಹೇಳಿ ಮೇಲ್ ಮಧ್ಯಮ ವರ್ಗದ ಎಲ್ಲಾ ಹೆಣ್ಮಕ್ಳು ಸುಖವಾಗಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ, ಅವರು ಕೂಡ ಒಂದಲ್ಲ ಒಂದು ತ್ಯಾಗ ಮಾಡ್ಕೊಂಡೇ ಜೀವನ ನಡೆಸ್ತಾ ಇರ್ತಾರೆ. ಮತ್ತೆ ತುಂಬಾ ಮೇಲ್ವರ್ಗದ ಹೆಣ್ಮಕ್ಳನ್ನು ನೀವು ತಗೊಂಡ್ರು ಕೂಡ ಈ ವೈಯಕ್ತಿಕವಾದಂತಹ ಒಂದು ಹವ್ಯಾಸಗಳಿರ್ಬೋದು, ಮಹತ್ವಾಕಾಂಕ್ಷೆಗಳಿರ್ಬೋದು, ಅವುಗಳ ತ್ಯಾಗ ಅಂತೂ ಮಾಡೇ ಮಾಡಿರ್ತಾರೆ ಅವ್ರು. ಒಂದು ಮದ್ವೆ ಆಯ್ತು, ಮಕ್ಕಳಾದ್ರು ಅಂತ ಹೇಳಿ ಆದ್ಮೇಲೆ ಅವಳ ಎಲ್ಲಾ ಒಂದು ಆಕಾಂಕ್ಷೆಗಳು ಮೂಲೆ ಗುಂಪಾಗೋದು ಪ್ರತಿಯೊಂದು ಹಂತದ ಮಹಿಳೆಯರಲ್ಲೂ ಕಾಣ್ಲಿಕ್ಕೆ ಸಿಗುತ್ತೆ. ಓಕೆ, ಒಂದ್ ಮನೆಯಲ್ಲಿ ಈಗ ಒಂದು ಬಟ್ಟೆ ಮಡ್ಚೋದ್ರಿಂದ ಹಿಡಿದು ಟಿಫಿನ್ ಇದು ಮಾಡೋದ್ರಿಂದ ಹಿಡಿದು ಯಾರಿಗೆ ಏನ್ ಮಾತ್ರೆ ಕೊಡ್ಬೇಕು ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕರ್ತವ್ಯ ಅನ್ನುವಂತ ಹಣೆ ಪಟ್ಟಿ ಕಟ್ಟಿ ಅವಳು ಮಾಡ್ಬೇಕಾಗತ್ತೆ. ಅದು ಆರ್ಥಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಅದಕ್ಕೆ ಯಾವುದು ಮೌಲ್ಯ ಇರೋದಿಲ್ಲ. ಆ ಮೌಲ್ಯ ಇಲ್ಲದೆ ಅವಳು ಕೆಲಸ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಒಂದು ಗಂಡನಿಗೆ ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಾಗಿರುತ್ತೆ? ಅಪ್ಪ ಅವನಿಗೆ ಹುಷಾರಿಲ್ಲ, ಇಡೀ ಮನೆ ಅವನ್ ಹಿಂದೆ ಇರುತ್ತೆ, ಹುಷಾರಿಲ್ಲ ನೋಡ್ಕೊಳ್ಬೇಕು ಅಂತೇಳಿ. ಓಕೆ, ಅವಳು ಒಂದ್ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ ಆದ್ರೆ ಹೇಗಿದಾಗತ್ತೆ? ಸರಿ, ಅಮ್ಮನ್ಗೆ ಹುಷಾರಿಲ್ಲ ಜ್ವರ ಬಂತು ಅಂತ ಹೇಳಿ ಆದ್ರೆ ಅವಳು ಒಂದು ಕ್ರೋಸಿನ್ ಮಾತ್ರೆ ನುಂಗಿ ತಲೆಗೊಂದು ಪಟ್ಟ ಕಟ್ಕೊಂಡು ಮತ್ತೆ ಅಡಿಗೆ ಒಲೆ ಮೇಲೆ ನಿಲ್ಲೋದೆ ಅವಳು. ಅವಳು ಮಲ್ಕೊಳ್ಳೋ ಹಾಗಿದ್ಯಾ? ಮನೆಯ ಇತರ ಸದಸ್ಯರ ಹಾಗೆ ಅವಳು ಅದೇ ರೀತಿ ರೆಸ್ಟ್ ತಗೊಳ್ಳೋದಕ್ಕೆ ಅಥವಾ ಅವಳು ಮಲ್ಕೊಳ್ಳೋದಕ್ಕೆ ಅವಳ ಆರೈಕೆಗೆ ಎಲ್ಲರೂ ನಿಲ್ಲೋದಿದ್ಯಾ? ಎಲ್ಲಾದ್ರೂ ಏನೂ ಒಂದು ರೆಸ್ಟ್ ಇಲ್ದೆ ಪ್ರತಿ 24 ಗಂಟೆ ಕೆಲಸ ಮಾಡುವಂತವಳು ಅವಳೆ. ಇದಕ್ಕೆ ಒಂದು ಅಡ್ವರ್ಟೈಸ್ ಒಂದ್ ಏನೋ ಒಂದು ಶಾರ್ಟ್ ಇದ್ ಮೂವಿ ಟೈಪ್ ಏನೋ ಇದು ಮಾಡಿದ್ರು ಒಂದು ಟಿವಿಯಲ್ಲಿ, ನಾನು ಅದು ನೋಡಿದ್ದೆ. ಇಂಟರ್ವ್ಯೂಗೆ ಅರ್ಜಿ ಕರೆದಿರ್ತಾರೆ, ಯಾವ್ದೋ ಒಂದು ದೊಡ್ಡ ಕೆಲ್ಸದ್ದು ಇದಕ್ಕೆ ಅರ್ಜಿ ಕರೆದಿರ್ತಾರೆ. ಅದ ತುಂಬಾ ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ, ಇಂಟರ್ವ್ಯೂ ಮಾಡ್ತಾರೆ ಅವರು. ಇಂಟರ್ವ್ಯೂ ಮಾಡೋವಾಗ ಅವ್ರು ಹೇಳ್ತಾರೆ, ನೋಡಿ ನಿಮ್ದು ಈ ಕೆಲ್ಸ ಏನಿದೆಯಲ್ಲ ಇದು ತುಂಬಾ ರೆಸ್ಪಾನ್ಸಿಬಲ್ ಜಾಬ್, ಇದಕ್ಕೆ ನೀವು ವೈದ್ಯಾಧಿಕಾರಿಯಾಗಿ ಕೆಲ್ಸ ಮಾಡ್ಬೇಕಾಗತ್ತೆ, ನಿಮ್ಗೆಲ್ಲ ಮಾತ್ರೆಗಳದ್ದು ಅದ್ರದ್ದು ಇದ್ರದ್ದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಸೇವೆ ಫಿಸಿಯೋಥೆರಪಿದ್ದು ಇದೆಲ್ಲ ನಾಲೆಜ್ ಇರ್ಬೇಕಾಗತ್ತೆ, ಆಮೇಲೆ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕಾಗತ್ತೆ, ಅದೆಲ್ಲ ನೀವು ಬರೀ ಡೇ ಅಂತ ಹೇಳಿ ಮಾತ್ರ ಅಲ್ಲ, ನೈಟ್ ಶಿಫ್ಟ್ ಮಾಡೋದಕ್ಕೂ ಡೇ ನೈಟ್ ಎರಡೂ ಶಿಫ್ಟ್ ಕೆಲಸ ಮಾಡೋದಕ್ಕೂ ನೀವು ರೆಡಿ ಆಗಿರ್ಬೇಕು. ಆಮೇಲೆ ಸರಿ ಹಾಗಾದ್ರೆ ವಾರಕ್ಕೊಂದು ರಜೆ ಇರುತ್ತಲ್ವಾ ಅಂತ ಹೇಳಿದಾಗ, ಇಲ್ಲ ವಾರಕ್ಕೊಂದು ದಿನ ಅಲ್ಲ, ಯಾವ ರಜೆನೂ ಇರೋದಿಲ್ಲ, ಹಬ್ಬ ಹರಿದಿನ ಈಗ ಬಂದ್ರೆ ಕೆಲಸ ಎಲ್ಲ ಡಬಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆಗ ಅವರು ಹೇಳ್ತಾರೆ ಇದೇನು ವೀಕ್ಲಿ ಹಾಲಿಡೇಸ್ ಇಲ್ಲ, ಹಬ್ಬ ಹರಿದಿನಕ್ಕೂ ಹಾಲಿಡೇಸ್ ಇಲ್ಲ, ವರ್ಷಕ್ಕೊಂದು ಹಾಲಿಡೇಸ್ ಇಲ್ಲ, ಹಗಲು ರಾತ್ರಿ ಶಿಫ್ಟ್ ಅಲ್ಲಿ ಇದು ಮಾಡ್ಬೇಕು, ಮ್ಯಾನೇಜರ್ ಆಗಿ ಕೆಲಸ ಮಾಡುವ ನಾಲೆಜ್ ಇದ್ದಿರ್ಬೇಕು, ಮೆಡಿಸಿನ್ಗಳ ನಾಲೆಜ್ ಇದ್ದಿರ್ಬೇಕು, ಎಲ್ಲದೂ ಇದ್ದಿರ್ಬೇಕು ಅಂತ ಹೇಳಿ, ಎಕನಾಮಿಸ್ಟ್ ಆಗಿರ್ಬೇಕು ನೀವು ಅಂತ ಹೇಳಿ ಇದೆಲ್ಲ ಇದ್ ಮಾಡಿದ್ಮೇಲೆ ಸ್ಯಾಲ್ರಿ ಎಷ್ಟು ಆಫರ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು. ಸ್ಯಾಲ್ರಿ ಏನು ಇಲ್ಲ ಅಂತ ಹೇಳ್ತಾರೆ. ಈ ಕೆಲ್ಸಕ್ಕೆ ತಲೆ ನಮ್ಗೆ ತಲೆ ಕೆಟ್ಟಿದ್ಯಾ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಯಾಕೆ ನಿಮ್ ಮನೇಲಿ ನಿಮ್ಮ ಅಮ್ಮ ಇಲ್ವಾ ಈ ಕೆಲ್ಸ ಎಲ್ಲ ಮಾಡ್ಕೊಂಡು ಅಂತ. ಅಂದ್ರೆ ಯಾವ ಒಂದು ಸ್ಯಾಲ್ರಿ ಇಲ್ಲದೆ ಒಂದು ರಜೆ ಇಲ್ಲದೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಆ ಹೆಣ್ಣು ಮಾತ್ರ ಅಂತ.
3: ಕರೆಕ್ಟ್ ಆಗಿ ಹೇಳಿದ್ರೆ ಆ ಹೆಣ್ಣಿಗೆ ರಜೆಯೂ ಇಲ್ಲ, ಸಂಬಳವೂ ಇಲ್ಲ, ಮತ್ತೆ ಅವರ ಕೆಲಸವನ್ನ ಯಾರು ವ್ಯಾಲ್ಯೂ ಅಷ್ಟು ಮಾಡೋದಿಲ್ಲ. ಅಂದ್ರೆ ಬೆಳಿಗ್ಗೆ ಕೆಲಸಕ್ಕೆ ಹೋದವರು ಸಂಜೆ ಮನೆಗೆ ಬಂದು ನಿಂದಿನ್ನೂ ಅಲ್ಲೇ ಮರತ್ಯ, ನಿಂದೊಂದು ಆಪದೇ ಅಲ್ಲ, ಎಷ್ಟೊತ್ತಿಗೂ ನಿಂದಿದೆ ಅಂತ ಅದನ್ನ ಮತ್ತು ಕೆಳಗಾಗಿ ಅಂದ್ರೆ ನಿಕೃಷ್ಟವಾಗಿ ಮಾತಾಡಿದ್ ಬಿಟ್ರೆ, ಎಷ್ಟು ಕೆಲಸ ಮಾಡಿದೀಯಾ, ನಿನ್ನಿಂದ ಇಷ್ಟು ಕೆಲಸ ಆಯ್ತಂತೆಲ್ಲ ಹೇಳುದು ತುಂಬಾ ಅಪರೂಪ.
2: ಈಗ ನೋಡಿ ಎಷ್ಟೋ ಸಲ ಈ ಹೆಣ್ಮಕ್ಳು ಬೇರೆಯವರು ಊಟ ಮಾಡಿದ ಮೇಲೆ ಉಳಿದಿದ್ದನ್ನು ತಿನ್ನೋದು, ಸರಿಯಾಗಿ ನ್ಯೂಟ್ರಿಷನ್ ಅವಳಿಗೆ ಇರೋದಿಲ್ಲ, ಮತ್ ಅವಳಿಗೆ ಏನಾದ್ರು ಒಂದ್ ನೋವಾಯ್ತು, ಕಾಲು ನೋವಾಯ್ತು, ಗಂಟು ನೋವಾಯ್ತು, ಮತ್ತೊಂದಾಯ್ತು ಅಂತ ಹೇಳಿದ್ರೆ ಅವಳು ನಿರ್ಲಕ್ಷ್ಯ ಮಾಡ್ತಾಳೆ. ಮತ್ ಡಾಕ್ಟರ್ ಹತ್ರ ಹೋದ್ರೆ ಸುಮಾರು ದುಡ್ಡು ಖರ್ಚಾಗ್ತು, ದುಡ್ಡು ಖರ್ಚಾದ್ರೆ ಮತ್ತೆ ಮನೆಯಲ್ಲೆಲ್ಲ ಬೇರೆ ಇದಕ್ಕೆಲ್ಲ ಹಣ ಬೇಕಾಗತ್ತಂತ ಹೇಳಿ ಅವಳು ಅದನ್ನ ಮುಂದೂಡಿ ಮುಂದೂಡಿ ಅವಳಿಗೊಂದು 50-60 ವರ್ಷ ಆಗುವಾಗ ಏನಾಗುತ್ತೆ, ಎಲ್ಲ ಕಾಯಿಲೆಗಳು ಅವಳನ್ನು ದಾಳಿ ಮಾಡೋದಕ್ಕೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಅವಳು ಈ ಇಷ್ಟು ವರ್ಷ ತನ್ನ ದೇಹವನ್ನ ನೋಡ್ಕೊಳ್ಳೋದನ್ನ ಮರ್ತು ಬಿಟ್ಟಿರ್ತಾಳೆ ಅವಳು.
3: ಹೌದು
2: ಅಲ್ವಾ? ಇದು ಒಂದು ಬದಿಯಿಂದ ಅದಾಯ್ತು, ಜೊತೆಗೆ ಎಲ್ಲ ಒಂದು 50-60 ವರ್ಷ ಆಗುವಾಗ ನೋಡಿ ಇವತ್ತು

0: ಸಂಚಿಕೆಯಲ್ಲಿ ಮತ್ತೆ ಮಾತಾಡುವ. ಇದು ಮನೆ ಮನೆ ಹೆಣ್ಮಕ್ಕಳ ಕತೆ ಅದಾ. ಹಾಗೆ ಗಂಡಸು ನೀವು ಬೇಜಾರು ಮಾಡ್ಕೋಬೇಡಿ, ನಾವೆಂತ ಕಷ್ಟಪಡುದಿಲ್ಲ ಅಂತ. ಖಂಡಿತವಾಗ್ಲೂ ನೀವು ತುಂಬಾ ಕಷ್ಟಪಟ್ಟದ್ದಕ್ಕೆ ನಾವೆಲ್ಲ ಇವತ್ತು ಇಷ್ಟಾದ್ರೂ ಇಪ್ಪುದು. ಆದ್ರೆ ಎಷ್ಟೊಂದು ಸಂದರ್ಭಗಳಲ್ಲಿ ಗಂಡಸರು ಜವಾಬ್ದಾರಿ ನುಣುಚ್ಕೊಳ್ತಾರೆ, ಹೆಣ್ಮಕ್ಕಳು ನುಣುಚ್ಕೊಳ್ಳೋ ಸಂದರ್ಭ ಇತ್ತ ಅಲ್ದ ಸೋಣ ಮೇಡಮ್?
1: ಹೌದು
0: ಅಲ್ಲ. ಸೊ ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾತಾಡುವ ಮುಂದಿನ ಸಂಚಿಕೆಯಲ್ಲಿ, ಅಡ್ಡಿಲ್ಲಲ್ಲ?
1: ಓ ಖಂಡಿತ, ಯಾಕಂದ್ರೆ ಹೆಣ್ಣು ಅನ್ನೋದ್ರ ಬಗ್ಗೆ ಮಾತಾಡಕ್ ಹೋದ್ರೆ ಬೇಕಾದಷ್ಟಿದೆ. ಇನ್ನೊಮ್ಮೆ ಮತ್ತೆ ವಿಸ್ತಾರವಾಗಿ ಮಾತಾಡೋಣ
0: ಮುಂದಿನ ಸಂಚಿಕೆಯಲ್ಲಿ. ಅಕ್ಕ ಸರಿ, ಧನ್ಯವಾದಗಳು ಸ್ವರ್ಣ ಮೇಡಮ್ ಅವರಿಗೆ. ಇಷ್ಟೊತ್ತ ತನಕ ನೀವು ನಮ್ಮ ಪ್ರಿಯ ಮನಸ್ಸೆಯಲ್ಲಿ ನಿಮ್ ಮಾತಂದ್ರೆ ಮಾತು ಎಲ್ಲರೂ ಹೇಳಿದ್ರೆ ತುಂಬಾ ಲೈಕ್ ಇತ್ತು ಈ ಕಾರ್ಯಕ್ರಮ ಅಂತ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮೊಟ್ಟಿಗೆ ಈ ಪ್ರಿಯ ಮನಸ್ಸಲ್ಲಿ ಮಾತಾಡೋದಕ್ಕೆ. ಪ್ರಿಯ ಕೇಳುಗರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಪ್ಪ. ನೀವು ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

Pandilya!

0: ದುಡ್ಡ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಕಡ ಬರ ಬರ ಇಲ್ಲಿ ಬರ. ಬೈಲಲ್ಲಿ ಇಪ್ಪರೆಲ್ಲ ಪಪ್ಪ ಕೇಳಿ ಮೆಹಂದಿ ಮನೆ ಬಂದ್ ಕಂಡು ಕುಡಿಕೆ
0: ಎಂತದ.
1: ಬನ್ನಿ ಬನ್ನಿ ಬನ್ನಿ ಬನ್ನಿ ಬನ್ನಿಯ ಓಯ್ ಬನ್ನಿ ಮಾರ ಓ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಮೊದಲ ಕತೆ ಎಂಬ ಕಿರುಚಿತ್ರದ ಉತ್ತಮ್ ಸಾರಂಗ್ ಅವರು ಸಂಗೀತ ನೀಡಿರುವ, ನಮ್ಮ ಕಾಲೇಜಿನ ವಿದ್ಯಾರ್ಥಿ ನಿರಂಜನ್ ಅವರು ಸಾಹಿತ್ಯ ನೀಡಿರುವ, ಉತ್ತಮ್ ಸಾರಂಗ್ ಮತ್ತು ಭವ್ಯಶ್ರೀ ಬಂಡಿಮಠ ಅವರು ಹಾಡಿರುವ ಹಾಡು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತು. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು, ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು, ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ಮ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೂ.

0: ಬಳಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.
2: ಮೂಡು ಮೂಡಣದ ಋಣ ಮೂಡುವ ಆಶಾ ಕಿರಣ ಮೂಡಿ ಬಾಬಾಳ ಬೆಳಗಲು ಮತ್ತೆ ಮತ್ತೆ ಮೂಡಿ ಬಾಬಾಳ ಬೆಳಗಲು ಮತ್ತೆ ಮತ್ತೆ.

0: गई पहली नजर मेरी जिंदगी के फैसले आजमाना दू अगर ಮಳಿ ಬಂದ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸಿಲ್ಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡಿ ಒಳಗತ್ತಿಲ್ಲ ನಿಂಗೆ
1: ಅದಕ್ಕೆ ನಿನ್ನ ದೇವ್ರು ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರಿ ಅಂತ ಅನ್ಕಂತಿಲ್ಲ ಅಲ್ಲ ನಂಗ್ ಯಾರ್ದಿದ್ದಿದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
0: ಅಲ್ಲ ಗಿರ್ಜಾ ಇಲ್ಲಿ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳ ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳ ಕಂಡ್ರೆ ಹಿಂಗ್ ಮಾಡ್ತಾರ
1: ಹೌದ್ ಗಿರ್ಜಕ್ಕ ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕಿಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನ್ರೆ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನು ಬಡ್ ಮಾಡಿ ಹಾಕಿತ್
2: ಅದೆಂತೋ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತ ಹೌದು ಒಪ್ಕಂಬ ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದ
1: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
2: ಜಲ್ಜಾ ಅದ್ ನಿಮ್ಮನಿದನು ಅಲ್ದ
0: ಅಯ್ಯಯ್ಯೋ ದೇವ್ರೆ ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ
3: ಏ ಬಬ್ಬರಿಯಾ

पहली नजर मेरी जिंदगी के फैसले आजमाना दूँ अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: बधाई है, बधाई है,
3: बधाई है, बधाई है, बधाई है, बधाई है, आज राम जन्म की बधाई.

भर भर के कनक थाल भर भर के।

0: 老人的老的老的老的，那些的呀可不着的，我的那些的呀可不着的，就不着的着的就不着的，哦，不是罢了吗？
1: 好的，好的，好的。

0: परिचित हो जाओ में मुझे
1: I'm not a coward.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

मेरा मेरा तेरा मेरा तेरा तेरा मेरा मेरा तेरा घाव है घटा।

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಇವಳೇ ಜಾಬ್ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕಾರ್ ಕಾಣಿ, ಅಲ್ಲಲ್ಲ ಕೇಳಿ.

ರೇಡಿಯೋ ಕುಂದಾಪುರದ ಮುರುಳಿ ಗಾನದಲ್ಲಿ ಮಲಾರೆ ಮೌನಮ್ಮ ಹಾಡು ಕೊಳಲಿನಲ್ಲಿ ನುಡಿಸ್ತಾರೆ ಶ್ಯಾಮ್ ಜಿ ಎನ್ ಪೂಜಾರಿ ಗಂಗೊಳ್ಳಿ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಕುಂದಾಪುರ ಎಲ್ಲರೂ ಕೇಳಿ, ದೇವ್ರ ಕುಂದಾಪುರ 89.6 FM. ಎಲ್ಲ ಕೇಳಿ ಅಕ್ಕ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪ್ರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 ಎಫ್ಎಂ ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 ಎಫ್ಎಂ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ದೀರಾ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನೆ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ, ಕುಂದಬರಂದಡೆ. ಇವತ್ತು ನನ್ನೊಟ್ಟಿಗೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆ ಮಾಡಿರುವ ನಮ್ಮ ಕುಂದಾಪುರ ತಾಲೂಕಿನ ಕೋಟೇಶ್ವರದ ವಿದ್ಯಶ್ರೀ ಆಚಾರ್ಯ ಅವರು ನನ್ನೊಟ್ಟಿಗಿದ್ರ. ಅವರೊಟ್ಟಿಗೆ ಒಂದಷ್ಟು ಮಾತುಕತೆ, ಹಾಗೆ ಒಂದಷ್ಟು ಸುಮಧುರ ಗೀತೆಗಳನ್ನ ಕೇಂಬಂಗಾರಲ್ದ. ನಮಸ್ಕಾರ ಮೇಡಮ್.
3: ನಮಸ್ತೆ.
2: ಈಗ ಸಂಗೀತದ ಬಗ್ಗೆ ಒಂದು ಆಸಕ್ತಿ ಬರೋದಕ್ಕೆ ಕಾರಣ ಎಂತ ಮೇಡಮ್ ನಿಮ್ಗೆ? ಈಗ ಯಾಕಂತ ಹೇಳಿದ್ರೆ, ಒಂದು ಸಂಗೀತ ಕಲಿಬೇಕಂತ ಹೇಳಿದ್ರೆ ಹಿನ್ನೆಲೆ ಇರತ್ತೈತೆ. ಈಗ ಮನೆಯಲ್ಲಿ ಯಾರು ಸಂಗೀತ ಕಲ್ತಿರ್ತಾರೆ ಅಥವಾ ನಿಮ್ಗೆ ನೀವು ಕಲಿಬೇಕಂತ ಆತರ ಏನಾದ್ರೂ ಅನಿಸಿತೆ ಅಂತ?
3: ನನ್ಗೆ ಮೈನ್ ಆಗಿ ಸಂಗೀತದಲ್ಲಿ ಮೊದಲನೇ ಗುರು ಅಂತ ಹೇಳಿದ್ರೆ ನಮ್ಮ ತಂದೆಯವರು, ಮಾರುತಿ ಆಚಾರ್ಯ ಅಂತ. ಸೊ ಅವರು ಮೂಲತಃ ಅಂದ್ರೆ ಮುಂಚೆ ಅವರು ಭಜನಾ ಕಲಾವಿದರಾಗಿದ್ರು. ಸೊ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಜನೆಯನ್ನ ಮಾಡ್ತಾ ಇದ್ರು, ಅಂದ್ರೆ ಭಜನೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ರು. ಆವಾಗ ಅವರು ನನ್ಗೆ, ಅದು ನಾನ್ ಚಿಕ್ಕೋಳಿರುವಾಗ ನನ್ಗೆ ಆಸಕ್ತಿ ಇಲ್ವೋ ಇತ್ತು ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರೇ ನನ್ನನ್ನ ಕರ್ಕೊಂಡೋಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನನ್ಗೆ ಭಜನೆಯಲ್ಲಿ ಅವ್ರು ಹಾಡ್ಬೇಕಾದ್ರೆ ನನ್ನ ಅವ್ರ ಪಕ್ಕದಲ್ಲಿ ನನ್ನನ್ನು ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಹಾಗಾಗಿ ಮೋಸ್ಟ್ಲಿ ಅಲ್ಲಿಂದನೇ ನನ್ಗೆ ಆಸಕ್ತಿ ಬಂತು ಅಂತಾನೆ ಹೇಳ್ಬೋದು. ಅಂದ್ರೆ ನನ್ಗೆ ಸಂಗೀತದ ಗೀಳು ಒಂದು ಹುಟ್ಕೊಂಡಿದ್ದು ಅಲ್ಲಿಂದಾನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಂದೆಯಲ್ಲಿ ಇದ್ದಂತಹ ಆಸಕ್ತಿ ಅದು ಮಗಳಿಗೆ, ಅಂದ್ರೆ ತಂದೆಯಿಂದ ಮಗಳಿಗೆ ಅಥವಾ ಮಕ್ಕಳಿಗೆ ಅದು ರಕ್ತಗತವಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ, ಸೊ ಹಾಗೆ ಅದೇ ರೀತಿ ಇದು ಕೂಡ ಹಾಗೆ. ನನ್ಗೆ ಸಂಗೀತದಲ್ಲಿ ನನ್ಗೆ ಮೂಲ ಗುರು ಅಂತ ಹೇಳಿದ್ರೆ ತಂದೆಯವರೇ. ನನ್ನ ತಂದೆಯಿಂದಲೇ ನಾನು ಸಂಗೀತದ ಒಂದು ಜರ್ನಿಯನ್ನ ಶುರು ಮಾಡಿದ್ದು ಅಂತ ಹೇಳ್ಬೋದು.
2: ಅಂದ್ರೆ ಅದು ವಂಶ ಪರಂಪರೆಯಾಗಿ ಬಂದು ಬಿಡ್ತೀವಿ.
3: ಹೌದು ಹೌದು, ನಮ್ಮ ತಂದೆಯವರು ಹಾಗೆ, ನಮ್ಮ ದೊಡ್ಡಪ್ಪ ಇರ್ಬೋದು, ಸೊ ಅವರು ಕೂಡ ಹಾಗೆ ಒಳ್ಳೆಯ ಒಂದು ಭಜನಾ ಕಲಾವಿದ್ರು ಅವರು ಕೂಡ. ಸೊ ಅವರು ಹಾಗೆ ನಮ್ಮ ತಂದೆಯವರು ಇಬ್ರು ಕೂಡ, ತಂದೆಯವರು ಹಾಡುದ್ರಲ್ಲಿಯೂ ಕೂಡ ಅವರು ನಿಪುಣರು, ಹಾಗೇನೆ ಬೇರೆ ಬೇರೆ ವಾದ್ಯಗಳನ್ನ ಕೂಡ ನುಡಿಸ್ತಾ ಇದ್ದಾರೆ ಅವರು. ಸೊ ಅವರು ಮೂಲತಃ ಅಂದ್ರೆ ತಬ್ಲಾ ವಾದಕರಾಗಿದ್ರು. ಸೊ ತಬ್ಲಾ ಜೊತೆಗೆ, ಅಂದ್ರೆ ತಬ್ಲಾ ಜೊತೆಗೆ ಅವರು ಹಾಡನ್ನ ಹಾಡೋದ್ರ ಜೊತೆಗೆ ನನ್ನನ್ನು ಕೂಡ ಅವರು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ವೇದಿಕೆಗಳಲ್ಲಿ ಹಾಡಿಸ್ತಾ ಇದ್ರು. ಸೊ ನಂಗೆ ಅದು ಏನು ಅಂದ್ರೆ, ಚಿಕ್ಕವರಿರುವಾಗ ಎಲ್ರಿಗೂ ಆಲ್ಮೋಸ್ಟ್ ಒಂದು ವೇದಿಕೆ ಹತ್ಬೇಕಾದ್ರೆ ತುಂಬಾ ಹೆದರಿಕೆ ಇರುತ್ತೆ. ಸೊ ಆ ಹೆದರಿಕೆ ನನ್ಗೂ ಕೂಡ ಇತ್ತು, ಆದ್ರೂ ನಮ್ಮ ತಂದೆಯವರು ನನ್ಗೆ ಒಂದು ಆಗತ್ತೆ, ನನ್ನ ಮಗಳಿಗೂ ಸಂಗೀತದಲ್ಲಿ ಆಸಕ್ತಿ ಮೂಡಿಸುವ ಹಾಗೆ ಮಾಡ್ಬೇಕು ಅಂತ ಅವರೇ ಒಂದು ವೇದಿಕೆಗೆ ಕರೆಸಿ ನನ್ನ ಜೊತೆಗೆ ಕೂರಿಸ್ಕೊಂಡು, ನನ್ಗೆ ಭಯ ಆಗ್ತಿದ್ರು ಕೂಡ ಅವರು ನನ್ಗೆ ಕೂರಿಸ್ಕೊಂಡು ಹಾಡಿಸ್ತಾ ಇದ್ರು. ಸೊ ಬಹುಶಃ ಅಲ್ಲಿಂದಾನೆ ನನ್ಗೆ ಆಸಕ್ತಿ ಹುಟ್ಟು, ಹಾಗೆ ಅಲ್ಲಿಂದಾನೆ ಕಂಟಿನ್ಯೂ ಆಯ್ತು ಆ ಜರ್ನಿ ಅಂತ ಹೇಳ್ಬೋದು.
2: ಈಗ ಮೇಡಮ್, ಈಗ ಸಂಗೀತ ಅಂತ ಹೇಳಿದಾಗ ಮೊದಲ್ ಒಬ್ರು ನೆನಪಾಗ್ತಾರೆ ಆಯ್ತಾ. ಈಗ ನೀವು ಸಂಗೀತವನ್ನ ನಿಮ್ ತಂದೆಯಿಂದ ದೊಡ್ಡಪ್ಪನಿಂದ ಎಲ್ಲ ಕಲ್ತಿರಿ ಆಯ್ತಾ, ಆದ್ರೆ ಈಗ ಸಂಗೀತ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ನೆನಪಾಗ್ತಾರೆ, ಆ ವ್ಯಕ್ತಿ ಯಾರು ನಿಮ್ಮ ಲೈಫ್ ಅಲ್ಲಿ?
3: ಸಂಗೀತ ಅಂತ ಹೇಳಿದ್ರೆ ನನ್ಗೆ ತುಂಬಾ ಜನ ಅಂದ್ರೆ ದೊಡ್ಡ ದೊಡ್ಡ ಮೇರು ಕಲಾವಿದರುಗಳೆಲ್ಲ ಇದ್ದಾರೆ ಸಂಗೀತದಲ್ಲಿ, ಆದ್ರೆ ನನ್ಗೆ ಫಸ್ಟ್ ಆಗಿ ನೆನಪಾಗುವಂತದ್ದು ಒಂದು ಶಂಕರ್ ಶಾನ್ಭಕ್ ಸರ್. ಸೊ ಅವರ ನಾನು ತುಂಬಾ ಹಾಡುಗಳನ್ನ ಕೇಳ್ತೇನೆ. ಅವರ ಹಾಡುವಂತ ಶೈಲಿ ಇರ್ಬೋದು, ಏರು ಧ್ವನಿಯಲ್ಲಿ ಅವರು ಹಾಡನ್ನ ತಲುಪಿಸುವಂತ ರೀತಿ, ಸೊ ಅದು ತುಂಬಾ ಜನ ಇದ್ದಾರೆ ಗಾಯಕರು, ಅದು ನನಗೆ ತುಂಬಾ ಇಷ್ಟವಾಗುದಂತೆ ಶಂಕರ್ ಶಾನ್ಭಾಗ್ ಅವರ ಹಾಡುಗಳು. ಸೊ ಅವರ ಹಾಡುಗಳಲ್ಲಿ ನಾನು ತುಂಬಾ ಕಲ್ತಿರುವಂತದ್ದು, ಚಿಕ್ಕಂದಿನಿಂದಲೇ ಕೇಳ್ಕೊಂಡು ಬಂದಿರುವಂತಹ ಹಾಡುಗಳು ಅವರದ್ದು ಜಾಸ್ತಿಯಾಗಿ. ಸೊ ಹಾಗಾಗಿ ನನ್ಗೆ ಆದಷ್ಟು ನಾನು ಅವರದ ಹಾಡುಗಳನ್ನ ಕೇಳ್ತಾ ಬಂದಿದ್ದೇನೆ, ಹಾಗಾಗಿ ನನ್ಗೆ ಅವರು ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು ಹಾಡಲ್ಲಿ.
2: ಹಾಗೆ ಈಗ ಸಂಗೀತ ಕಲ್ತ ಮೊದಲು ಹಾಡಿದಂತ ಒಂದು ಹಾಡು ಯಾವ್ದು ಮೇಡಮ್ ನೀವು, ಮತ್ತ ಆ ಒಂದು ಕ್ಷಣ ಹೇಗಿತ್ತು? ಈಗ ಅಂತ ಹೇಳಿದ್ರೆ ನಾವು ಸಂಗೀತ ಕಲಿತೀವಿ, ಪ್ರತಿಯೊಂದು ಸಂಗೀತ ಅಂತ ಅಲ್ಲ, ಯಾವುದೇ ಒಂದಾಗಿರ್ಬೇಕು ನಾವು ಕಲ್ತೇವೆ, ಕಲ್ತು ಅದಕ್ಕೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೈತಾ ಫಸ್ಟ್ ಗೆ? ಈಗ ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ಕಲ್ತಾದ್ಮೇಲೆ ನಮ್ಗೊಂದು ವೇದಿಕೆ ಅಂತ ಹೇಳಿ ಸಿಕ್ಕತ್ತೆ. ಆ ವೇದಿಕೆ ಹತ್ತಬೇಕಿದ್ರೆ ಒಂದು ಕಾರಣ ಇರುತ್ತೈತೆ, ಯಾರೋ ಒಂದು ನಮ್ಮನ್ನ ಸಪೋರ್ಟ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನೀವು ಮೊದಲು ಸಂಗೀತ ಕಲ್ತು ಹಾಡಿದಂತ ಒಂದು ಕ್ಷಣ ಹೇಗಿತ್ತು, ಅದನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಕ್ಕೆ?
3: ಸಂಗೀತ ಕಲ್ತಿದ್ದಕ್ಕಿಂತ ನಾನು ಮೊದಲನೇ ಬಾರಿ ನನಗೆ ವೇದಿಕೆ ಅಂತ ಸಿಕ್ಕಿದ್ದು ಮುಂಬೈಯಲ್ಲಿ, ಯಾಕಂದ್ರೆ ನಾನು ಅಲ್ಲಿ ಹುಟ್ಟಿದ್ದು ಮುಂಬೈನಲ್ಲೇನೆ. ಅಂದ್ರೆ ಬೆಳೆದಿದ್ದಂದ್ರೆ ಊರಲ್ಲೇ, ನಾವು ಊರಿಗೆ ನಂತರ ಶಿಫ್ಟ್ ಆದ ನಂತರದಲ್ಲಿ ನಾನು ಬೆಳೆದಿದ್ದು ಊರಲ್ಲೇ, ಆದ್ರೆ ಹುಟ್ಟಿದ್ದು ಮುಂಬೈಯಲ್ಲಿ ಆಗಿದ್ರಿಂದ ಅಲ್ಲಿ ಚಿಕ್ಕ ಪುಟ್ಟ ಒಂದು ಕಾರ್ಯಕ್ರಮಗಳು ಅಲ್ಲಿ ಸಿಟಿಯಲ್ಲಿ ಆಗ್ತಾ ಇತ್ತು. ಕರ್ನಾಟಕ ಸಂಘ ಮುಂಬೈ ಅಂತ, ಅಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ಮೊದಲನೇ ಬಾರಿ ನಾನು ಪ್ರಾರ್ಥನೆ ಹಾಡಿದ ನೆನಪು ನನಗೆ. ಸೊ ಆ ಟೈಮ್ ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತಿದ್ದು ಆ ಕಾರ್ಯಕ್ರಮದಲ್ಲಿ. ಸೊ ಅದ ನಂತರದಲ್ಲಿ ನನಗೆ ನಾನು ವೇದಿಕೆ ಅಂತ ಫಸ್ಟ್ ಬಂದಿದ್ದು ಊರಲ್ಲೇ. ಸೊ ಆಲ್ಮೋಸ್ಟ್ ಊರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೆ. ಅಲ್ಲಿಂದ ಹಾಗೆ ಆರಂಭ ಆಯ್ತು, ಹಾಗೆ ಸಿಂಗಿಂಗ್ ಜರ್ನಿ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಮೊದಲಾಗಿ ನಾನು ಪ್ರಾರ್ಥನೆ ಹಾಡಿದ್ದೆ, ಅದ ನೆನಪು ನನಗೆ ಅಂತ ಹೇಳ್ತೀನಿ. ಹೌದು.
2: ಆತರ ಈಗ ಸಂಗೀತದ ಬಗ್ಗೆ ನಿಮ್ಗೊಂದು ಆಸಕ್ತಿ ಇದೆ ಅಂತ ಗೊತ್ತಾದಾಗ ನಿಮ್ಮನ್ನ ಸಂಗೀತದ ಬಗ್ಗೆ ಪ್ರೇರೇಪಿಸಿದ್ ಯಾರು ಮೇಡಮ್? ಈಗ ನಿಮ್ಗೊಂದು ಸಂಗೀತ ಇವಳು ಹಾಡಬಲ್ಲಳು ಅಂತ ಹೇಳಿ ಗೊತ್ತಾದ, ಈಗ ಸಂಗೀತ ಕಲ್ತಿದ್ದ ತಂದೆಯಿಂದ ದೊಡ್ಡಪ್ಪನಿಂದ, ಆದ್ರೆ ಸಂಗೀತ ಒಂದು ಹಾಡಬಲ್ಲಳು ಅಂತ ಹೇಳಿ ಒಂದು ಆಸಕ್ತಿ ಇದೆ ಅಂತ ಹೇಳಿ ನಿಮ್ಮನ್ನ ಪ್ರೇರೇಪಿಸಿದಾರು ಅಂತ ಹೇಳಿ ಇರ್ತಾರಲ್ಲ, ಅವ್ರು ಯಾರು
3: ಪ್ರೇರೇಪಿಸಿದವರು ಅಂತ ಹೇಳಿದ್ರೆ ನನ್ನ ಕಾಲೇಜಿನ ದಿನಗಳಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ನಾನು ಹೀಗೆ ಕ್ಯಾಶುವಲ್ ಆಗಿ ಹವ್ಯಾಸವಾಗಿ ನಾನು ಹಾಡ್ತಾ ಇದ್ದೆ ಅಷ್ಟೇ. ಏನು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಭಯ ಆಗ್ತಾ ಇತ್ತು ವೇದಿಕೆ ಹತ್ಬೇಕಾದ್ರೆ. ಆ ಟೈಮಲ್ಲಿ ನಾನು ಕಾಲೇಜಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನನ್ನ ಕಾಲೇಜಿನಲ್ಲಿ ಇರುವಂತ ಅಧ್ಯಾಪಕರು ಅವರು ನನಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದು. ಸೊ ಅವರನ್ನ ನಾನು ಈ ಸಂದರ್ಭದಲ್ಲಿ ಕೂಡ ತುಂಬಾ ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದ್ರೆ ಗೊತ್ತಿರ್ಬೋದು ಕಾಲೇಜಿನ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಆಗ್ತವೆ. ಸೊ ಅದರಲ್ಲಿ ನನ್ಗೆ ಫಸ್ಟ್ ವೇದಿಕೆಯಲ್ಲಿ ನನ್ಗೆ ನೀನು ಹಾಡ್ತೀಯ, ನೀನು ಕಾಂಪಿಟ್ ಮಾಡ್ತೀಯ, ನೀನ್ ಗೆದ್ದೆ ಗೆಲ್ತೀಯ ಅಥವಾ ಈ ತರ ಒಂದು ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ನಮ್ಮ ಸರ್ ಸರ್ವೇಶ್ ಸರ್ ಅಂತ, ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ತದನಂತರದಲ್ಲಿ ಅಲ್ಲಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಆದ್ರೆ ನನ್ಗೆ ನೀವು ಖಂಡಿತ ಹಾಡಿ ಹಾಡ್ತೀಯ ಗೆಲ್ತಿ ಅನ್ನೋ ಒಂದು ತುಂಬಾ ನನ್ಗೆ ಸಪೋರ್ಟ್ ಮಾಡಿದವರು ನಮ್ಮ ಸರ್ ಅಂತಾನೆ ಹೇಳ್ಬೋದು, ಸರ್ವೇಶ್ ಸರ್ ಅಂತ. ಸೊ ತದನಂತರದಲ್ಲಿ ನನ್ಗೆ ಹಾಗೆ ಕಂಟಿನ್ಯೂ ಕಾಲೇಜಿನ ದಿನಗಳಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಸೊ ಅಲ್ಲಿ ಹಾಗೆ ನನ್ಗೆ ಬಹುಮಾನಗಳು ಬರ್ತಾ ಇತ್ತು, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಆ ಕ್ಷಣ ನಾನು ಇವಾಗ್ಲೂ ನೆನಪಿಸ್ಕೊಳ್ತೇನೆ ತುಂಬಾ.
2: ಹಾಗೆ ಈಗ ಯಾವುದೋ ಒಂದು ಹಾಡು ಅಂತ ಹೇಳಿದ್ರೆ ನಾವು ಕೆಲಸ ಮಾಡುವಾಗ ಅಥವಾ ಮನಸ್ಸಿಗೆ ಏನೋ ಬೇಜಾರಾದಾಗ ಅಥವಾ ಖುಷಿ ಆದಾಗ ಯಾವುದೋ ಒಂದು ಹಾಡು ನಮ್ಮನ್ನ ಪದೇ ಪದೇ ಕಾಡ್ತಾ ಇರತ್ತೈತ ಮನಸ್ಸಿನ ಮೂಲೆಯಲ್ಲಿ. ಎಲ್ಲೋ ಒಂದು ಅದನ್ನ ನಮ್ಮನ್ನ ಮನೆ ಮಾಡ್ಕೊಂಡೇ ಇರತ್ತ. ನಮ್ಗೆ ಬೇಜಾರಾದಾಗ, ಖುಷಿ ಆದಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ತುಟಿ ಅಂಚಿನಲ್ಲಿ ಅದು ಬರ್ತಾನೆ ಇರತ್ತೈತ. ಅಂತ ಒಂದು ಹಾಡು ನಿಮ್ಮ ಮನಸ್ಸಿನಲ್ಲಿ ಹುದುಗಿದ್ದೇನಾದ್ರೂ ಇತ್ತ? ಆ ಒಂದು ಹಾಡು ಇದ್ದಿದ್ರೆ ಈಗ ಒಂದು ಜಲಕ್ ಒಂದ್ ಲೈನ್ ಹಾಡ್ಬಹುದಾ?
3: ಖಂಡಿತ. ಅಂದ್ರೆ ನನ್ಗೆ ಅಮ್ಮನ ಕುರಿತಾದಂತ ಕೆಲವೊಂದು ಹಾಡುಗಳು ತುಂಬಾ ಕಾಡುತ್ತೆ. ಅಂದ್ರೆ ಕೆಲವೊಂದು ಅಮ್ಮನ ಬಗ್ಗೆ ಇರ್ಬೋದು ಅಥವಾ ಬೇರೆ, ಅಂದ್ರೆ ಕೆಲವೊಂದು ಭಾವಗಳು ಒಂದೊಂದು ಹಾಡಿನಲ್ಲಿ ಒಂದೊಂದು ರೀತಿಯ ಭಾವಗಳಿರುತ್ತೆ. ಅದು ನಂಗೆ ತುಂಬಾನೇ ಫಸ್ಟ್ ನೆನಪಾಗುವಂತ ಹಾಡು ಅಂತ ಹೇಳಿದ್ರೆ ನಾನು ಇದು ಮೋಸ್ಟ್ಲಿ ನಾನು ಇದು ಅಮ್ಮನಿಗೋಸ್ಕರನೇ ನಾನು ಡೆಡಿಕೇಟ್ ಮಾಡ್ತೇನೆ ಈ ಹಾಡನ್ನ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗ್ಗಿದೆ ಅಂತೇಳಿ. ಸೊ ಆ ಹಾಡು ಅವರಿಗೋಸ್ಕರ ನಾನು ಹಾಡ್ತೀನಿ. ಈ ಹಾಡು ನನ್ಗೆ ಪರ್ಟಿಕ್ಯುಲರ್ ತುಂಬಾನೇ ಇಷ್ಟ, ಹಾಗಾಗಿ
2: ಹಾಡಿ ಮೇಡಮ್ ಒಂದು ಜಲಕ್ ಹಾಡಿ ಕಂಬ.
3: ಖಂಡಿತ. ಇದು ಸಂಗೀತ ಅವರು ಡಾಕ್ಟರ್ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟಿರುವಂತಹ ಹಾಡು. ಇದು ಅದ್ಭುತವಾದಂತಹ ಹಾಡು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ,

0: ಇಷ್ಟೊಂದು ಅರ್ಥಗರ್ಭಿತವಾದ ಹಾಡಲ್ಲ ಮೇಡಮ್?
1: ಹೌದು, ಖಂಡಿತ ಖಂಡಿತ, ಇದೊಂದು ಭಾವಗೀತೆ, ಹಾಗಾಗಿ ನಂಗೆ ತುಂಬಾ ಇಷ್ಟವಾದಂತ ಹಾಡು, ಹಾಗಾಗಿ ಇದು ಡೆಡಿಕೇಟ್ ಮಾಡಿದ್ದೀನಿ.
0: ನಿಜ ಹೇಳ್ಬೇಕೆ ಅಂತ ಹೇಳಿದ್ರೆ ಹಿಂದಿನ ಕವಿವರ್ಯರು ರಚಿಸಿರುವಂತ ಅದೆಷ್ಟೋ ಗೀತೆಗಳ ಅದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ
1: ಖಂಡಿತ
0: ಹೇಳ್ಬಹುದು.
1: ಖಂಡಿತ, ಅಂತ ಭಾವಗೀತೆಗಳು ಇವಾಗ್ಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ
0: ಹೌದು,
1: ಒಂದು ಸಾಹಿತ್ಯನ ಕಮಲ ಅವರು ಬರೆದಿರುವಂತದ್ದು, ಸೊ ಅದ್ಭುತವಾದಂತ ಸಾಹಿತ್ಯ, ಹಾಗಾಗಿ ಈ ಹಾಡು ನನಗೆ ತುಂಬಾ ಇಷ್ಟ,
0: ಹೌದ್
1: ಅದಕ್ಕೋಸ್ಕರ
0: ಮೇಡಮ್.
1: ಡೆಡಿಕೇಟ್ ಮಾಡಿದೆ. ಹೌದು,
0: ಆ ಕಾಲ ಅಂತಲ್ಲ, ಈ ಕಾಲ ಅಂತಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಅಂತ ಭಾವಗೀತೆಗಳು, ಅದೆಷ್ಟೋ ಭಾವಗೀತೆಗಳು ಈಗ ಸಿನಿಮಾ ಹಾಡುಗಳಾಗಿ ಮಾರ್ಪಾಟಾಗಿದೆ ಆಯ್ತಾ. ಆದ್ರೂ
1: ಹೌದು,
0: ಕೂಡ ಆ ಒಂದು ಭಾವಗೀತೆಗಳನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬರ್ದಿರುವಂತದ್ದು ವರ್ಣಿಸ್ಲಿಕ್ಕೆ ಪದಗಳೇ ಸಾಲದೇನು ಅಂತ ಹೇಳಕ್
1: ಪದಗಳೇ
0: ಯಾಕಂತ
1: ಬರುವುದು.
0: ಹೇಳಿದ್ರೆ
1: ಎಷ್ಟೋ ಭಾವಗೀತೆಗಳು ಕೂಡ ಹಾಗೆ ಸಿನಿಮಾದಲ್ಲಿಯೂ ಬಂದು ಹೋಗಿದೆ, ಸಿನಿಮಾದಲ್ಲಿಯೂ ಕೂಡ ಅದು ಬೇರೆ ಟಚ್ ಕೊಟ್ಟಿದ್ದಾರೆ. ಹಾಗಾಗಿ ಭಾವಗೀತೆಗೆ ಅದು ಯಾವಾಗ್ಲೂ ಕೂಡ ಕೇಳ್ಬೇಕು ಅಂತ ಅನಿಸ್ತಾನೆ ಇರುವಂತಹ ಪದ್ಯ ಎಲ್ಲಾ ಹಾಡುಗಳು ಕೂಡ ಅಷ್ಟೇ. ಈಗ ಇದು ಒಂದೇ ಭಾವಗೀತೆ ಅಂತ ಅಲ್ಲ, ಎಷ್ಟೋ ಭಾವಗೀತೆಗಳಿದೆ. ಸೊ ಆ ಭಾವಗೀತೆಗಳು ಒಂದಕ್ಕಿಂತ ಒಂದು ಅತ್ಯದ್ಭುತವಾದಂತಹ ಸಂಗೀತ ಸಂಯೋಜನೆ ಆಗಿರುವಂತದ್ದು, ಜೊತೆಗೆ ಸಾಹಿತ್ಯನು ಕೂಡ ಹಾಗೆ ಅಷ್ಟೇ ಅದ್ಭುತವಾದಂತಹ ಸಾಹಿತ್ಯಗಳಿದೆ. ಸೊ ಅಂತ ಭಾವಗೀತೆಗಳನ್ನ ಹಾಡೋದೇ ಒಂದು ಖುಷಿಯ ವಿಚಾರ.
0: ಹೌದ್ ಮೇಡಮ್, ಯಾಕೆಂತ ಹೇಳಿದ್ರೆ ಇವತ್ತಿನ ಸಿನಿಮಾ ಹಾಡುಗಳು ಎಷ್ಟೇ ಮನಸ್ಸಿಗೆ ಖುಷಿ ಕೊಟ್ಟರು ಕೂಡ ಅದು ಕ್ಷಣಿಕ ಆಗಿರುತ್ತೆ ಆಯ್ತಾ. ಆದ್ರೆ ಭಾವಗೀತೆಗಳು ಹಾಗಲ್ಲ, ಒಂದು ಸಲ ಅಲ್ಲ, ಸಾವಿರ ಸಲ ಕೇಳಿದ್ರು ಕೂಡ ಅದೇನೋ ಒಂಥರ ಖುಷಿ ಕಾಣಿ, ಅದ ಮನ್ಸಿಗೆ ಒಂಥರ ಎಷ್ಟೇ ನೋವಾಗ್ಲಿ ಅದನ್ನ ಆ ಒಂದು ಗೀತೆ ಕೇಳಿದ ಕೂಡಲೇ ಅದನ್ನ ಮರ್ತು ಬಿಡುವಷ್ಟು ಶಕ್ತಿಯನ್ನ ಕೊಡತ್ತೆ ಆಯ್ತಾ. ಅಂತ ಒಂದು ಅದ್ಭುತ ರಚನೆ ಹಿಂದೆ ಎಲ್ಲ ಇದೆ ಆಯ್ತಾ. ಆದ್ರೆ ಇವತ್ತಿನ ರಚನೆಗಳೆಲ್ಲ ಸ್ವಲ್ಪ ಬದಲಾವಣೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ, ಆದ್ರೆ ಹಾಡುಗಳು ಹಾಗಲ್ಲ, ಮನಸ್ಸಿಗೆ ನಾಟುವಂತೆ ಇದ್ದೀತಾಯ್ತಾ ಆಗಲಿನ ಹಾಡುಗಳೆಲ್ಲ.
1: ಹೌದು ಹೌದು, ಖಂಡಿತ, ಮನಸ್ಸಿಗೆ ತುಂಬಾ ಹತ್ತಿರವಾದಂತಹ ಹಾಡುಗಳು, ಹಾಗೆ ಸಾಹಿತ್ಯನು ಕೂಡ ಹಾಗೆ ಅದ್ಭುತವಾದಂತ ಸಾಹಿತ್ಯಗಳು.
0: ಅದೆಷ್ಟೋ ಗಾಯಕರು ಅಂತ ಭಾವಗೀತೆಗಳನ್ನ ಹಾಡಿ ಹೆಸರು ಮಾಡಿದ್ರಲ್ಲ, ತುಂಬಾ
1: ಭಾವಗೀತೆಗೆ ಹೆಸರುವಾಸಿ ಆಗಿರೋದು ಎಷ್ಟೋ ಜನ ಇದ್ದಾರೆ.
0: ಹೌದ್ ಮೇಡಮ್,
1: ಹೌದು ಖಂಡಿತ ಖಂಡಿತ.
0: ಹಾ ಮೇಡಮ್, ಈಗ ನನ್ಗೊಂದ್ ನೀವು ಯಾವ್ದೋ ಒಂದ್ ಖಾಸಗಿ ವಾಹಿನಿ ಒಂದರಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಭಾಗವಹಿಸಿರಿ ಅಂತ ಹೇಳಿ ಕೇಂದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಹಾ, ಅಂದ್ರೆ ನಾನು ಅಂದ್ರೆ ವೃತ್ತಿ ಬದುಕಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಜರ್ನಲಿಸಂ ಓದ್ದು ಡಿಗ್ರಿ ಪದವಿಯಲ್ಲಿ. ಹಾಗೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ನಾನು ಬೆಂಗಳೂರಲ್ಲಿ ಬಸವ ಟಿವಿ ಅಂತ ಹೇಳಿ ಇತ್ತು, ಅಲ್ಲಿ ಬೇರೆ ಬೇರೆ ಭಾವಗೀತೆಗಳ ಸರಣಿ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿ ನಾನು ಆ ಭಾವಗೀತೆ ಕಾರ್ಯಕ್ರಮವನ್ನ ನೀಡಿದ್ದೆ. ಹಾಗೆ ದೂರದರ್ಶನ ಕೇಂದ್ರದಲ್ಲಿಯೂ ಕೂಡ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೆ. ಥಟ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ನಾನು ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಹಾಗೆ ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮ ಅಂತ ಬಂದಾಗ ಬೇರೆ ಬೇರೆ ವೇದಿಕೆ ಕಾರ್ಯಕ್ರಮಗಳು ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಹೆಚ್ಚಾಗಿ ಸಿಕ್ಕಿದ್ದು ಅವಕಾಶ ಅಂತಾನೆ ಹೇಳ್ಬೋದು. ಒಂದು ಕಾರ್ಯಕ್ರಮ ಕೊಟ್ಟಾದ ನಂತರ ಅಲ್ಲಿ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜಕರು ಕರೆ ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳಿಗೆ ನನಗೆ ವೇದಿಕೆಯನ್ನ ಕೊಟ್ಟಿದ್ದು ತುಂಬಾ ಖುಷಿಯ ವಿಚಾರ ಅಂತ ಹೇಳ್ಬೋದು.
0: ಇದು ಹಾಡುವಂತ ಕಾರ್ಯಕ್ರಮಕ್ಕೆ ಯಾವ್ದರಲ್ಲಿ ಭಾಗವಹಿಸಿದ್ರ ಮೇಡಮ್? ಈಗ ಟಿವಿ ಚಾನೆಲ್ ನಡೆಸುವಂತ ಸಂಗೀತ ಸ್ಪರ್ಧೆ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದ್ರ?
1: ಸಂಗೀತ ಸ್ಪರ್ಧೆಯಲ್ಲಿ ಹೆಚ್ಚಾಗಿ ಅಂದ್ರೆ ನಾನು ಕಾಲೇಜಿನ ದಿನಗಳಲ್ಲಿ ಜಾಸ್ತಿ ನಾನು ಭಾಗವಹಿಸಿದಂತಾನೆ ಹೇಳ್ಬೋದು. ತದ ನಂತರದಲ್ಲಿ ನಾನಂದ್ರೆ ನನಗೆ ಬೆಂಗಳೂರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ 4 ವರ್ಷ ಪಬ್ಲಿಕ್ ವಾಹಿನಿಯಲ್ಲಿ. ಸೊ ಆವಾಗ ನನ್ಗೆ ಮಾಧ್ಯಮದ ಬದುಕು ಅಂತ ಹೇಳಿದ್ರೆ ಸ್ವಲ್ಪ ಒತ್ತಡ ಅಂತಲೇ ಹೇಳ್ಬೋದು. ಅಂದ್ರೆ ನಾವು ಈ ವೃತ್ತಿ ಮತ್ತು ಪ್ರವೃತ್ತಿ ಇದೆಯಲ್ಲ, ಸೊ ಅದನ್ನ ಎರಡನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆ ಟೈಮಲ್ಲಿ. ಹಾಗಾಗಿ ನಾನು ವೃತ್ತಿ ಬದುಕಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರಿಂದ ಸೊ ನನ್ಗೆ ಅಲ್ಲಿ ವೇದಿಕೆ ಕಾರ್ಯಕ್ರಮ ಅಂದ್ರೆ ಈ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸ್ಲಿಕ್ಕೆ ನಂಗೆ ಅವಕಾಶ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂತ ಹೇಳಿದ್ರೆ ಸಮಯದ ಅಭಾವ. ಹಾಗಾಗಿ ಸೊ ವೃತ್ತಿ ಬದುಕಿಗೆ ನಾನಂದ್ರೆ 4 ವರ್ಷ ಜಾಸ್ತಿ ಅಲ್ಲಿ ವೃತ್ತಿ ಜೀವನದಲ್ಲೇ ಸ್ವಲ್ಪ ಕಳೆದೋಗಿದ್ರಿಂದ ಸೊ ವೇದಿಕೆ ಕಾರ್ಯಕ್ರಮಗಳು ನಾನು ಜಾಸ್ತಿ ಹೋಗಿದ್ದು. ಹಾಗಾಗಿ ನಾನು ವೇದಿಕೆ ಕಾರ್ಯಕ್ರಮಗಳಿಗೆ ಜಾಸ್ತಿ ಹೋಗ್ತಾ ಇದ್ದೆ. ಸ್ಪರ್ಧೆ ಅಂತ ಬಂದಾಗ ನಾನು ಕಾಲೇಜಿನ ದಿನಗಳಲ್ಲಿ ಅಂತರ್ ಕಾಲೇಜು ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಆಗಿರ್ಬೋದು, ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಹೊರಗಡೆ ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆ ಆಗಿರ್ಬೋದು, ಸೊ ಅಲ್ಲಿ ನಾನು ಜಾಸ್ತಿ ಭಾಗವಹಿಸಿದ್ದು ಅಂತ ಹೇಳ್ಬೋದು. ಹಾಗೆ ಯುವಜನ ಕ್ರೀಡೆ ಯುವಜನ ಇಲಾಖೆಯಲ್ಲಿ ನಡೆದಿರುವಂತಹ ಕಾರ್ಯಕ್ರಮಗಳಿರ್ಬೋದು, ಸೊ ಅಲ್ಲಿ ನಾನು ಹಾಗಾಗಿ. ಸೊ ನಾನು ಟ್ರ್ಯಾಕ್ ಸಿಂಗಿಂಗ್ ಸ್ಪರ್ಧೆ ಅಂತ ಬಂದಿದ್ದು ನಾನು ಆಲ್ಮೋಸ್ಟ್ ಕಾಲೇಜಿನ ದಿನಗಳಲ್ಲಿ ಮಾತ್ರ.
0: ಮೇಡಮ್, ಈಗ ನೀವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡ್ತೀರಾ ಅಂತ ಕೇಳಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಆರ್ಕೆಸ್ಟ್ರಾ ಅದೇ, ನಾನೀಗ ಇತ್ತೀಚೆಗೆ ಅಂದ್ರೆ ಈಗ 1 ವರ್ಷ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೆ. ಹಾಗಾಗಿ ಇಷ್ಟು ವರ್ಷಗಳಲ್ಲಿ ನಾನು ಜಾಸ್ತಿ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ಬೆಂಗಳೂರು ಇರ್ಬೋದು, ಹಾಸನ ಆಗ್ಲೇ ಸಕಲೇಶ್ಪುರ ಮತ್ತೆ ಮುಂಬೈ, ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಸುಗಮ ಸಂಗೀತ ಇರ್ಬೋದು, ಹಾಗೆ ಕರೋಕೆ ಗಾಯನ, ಸೊ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಈ ಕಾರ್ಯಕ್ರಮ ನೀಡಿದ ನಂತರ ಲೈವ್ ಕಾರ್ಯಕ್ರಮಗಳು, ಮಾಮೂಲಿ ಹೀಗೆ ಕಾರ್ಯಕ್ರಮಗಳು ಒಂದೊಂದೇ ನೀಡ್ತಾ ಬಂದಿದ್ದೆ. ಹಾಗಾಗಿ ಅದ್ರ ಜೊತೆಗೆ ನಾನು ಒಂದಿಷ್ಟು ಆಲ್ಬಮ್ ಸಾಂಗ್ ಗಳಿಗೆ ಕಂಪೋಸಿಷನ್ ಅನ್ನು ಕೂಡ ಮಾಡಿರುವಂತದ್ದು.
0: ಮೇಡಮ್, ಈಗ ಅಂತ ಹೇಳಿದ್ರೆ ಈಗ ಆರ್ಕೆಸ್ಟ್ರಾಗಳಲ್ಲೆಲ್ಲ ಹಾಡಕ್ ಹೋಗ್ತಿರಲ್ಲ, ಅಲ್ಲಿ ಈಗ ಒಂದು ವೇದಿಕೆ ವೇದಿಕೆ ಅಂತ ಮೇಲೆ ಎಲ್ಲರಿಗೂ ಸಮಾನಾಗಿ ನಾನು ಚೆನ್ನಾಗಿ ಹಾಡ್ತೀನಿ ಅಂತ ಹೇಳಲಿಕ್ಕೆ ಆಗಲ್ಲ ಆಯ್ತಾ. ಯಾಕಂತ ಹೇಳಿದ್ರೆ ಕೆಲವರಿಗೆ ಖುಷಿ ಕೊಟ್ರೆ ಇನ್ ಕೆಲವರಿಗೆ ಬೇಜಾರು ಕೂಡ ಆಗ್ತೈತಾ. ನೀವು ಹಾಡಿದಂತ ಒಂದು ವೇದಿಕೆ ಮೇಲೆ ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಹೇಳಿದ್ದ, ಅಥವಾ ಇನ್ ಕೆಲವರು ಇನ್ನು ಚೆನ್ನಾಗಿ ಹಾಡ್ಬೇಕಿತ್ತು ಅಂತ ಹೇಳಿದ್ದ ಸನ್ನಿವೇಶ ಎಲ್ಲಾದ್ರೂ ನಿಮ್ಗೆ ಮನ್ಸಿಗೆ ಖುಷಿ ಕೊಟ್ಟದ್ದ ಅಥವಾ ಬೇಜಾರಾದ ಸನ್ನಿವೇಶ ಇತ್ತ?
1: ಅಂದ್ರೆ ಸನ್ನಿವೇಶ ಅಂತ ಈಗ ನಾವು ಸಂಗೀತ ಅಂತ ಬಂದಾಗ ಒಂದು ಸಂಗೀತ ಸಾಗರ ಇದ್ದಾಗೆ ನಾವು ಕಲಿಯುವಂತ ಒಂದು ವಿಷಯಗಳು ತುಂಬಾ ಇದೆ ಸಂಗೀತದಲ್ಲಿ. ಸೊ ಹಾಗಾಗಿ ನಾವು ವೇದಿಕೆ ಪ್ರತಿಯೊಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹೋದಾಗ ಫಸ್ಟ್ ಒಂದ್ ಎರಡು ನಿಮಿಷ ಸ್ವಲ್ಪ ಭಯ ಇರುತ್ತೆ. ಸೊ ಆದ ನಂತರ ನಾವು ಹಾಡನ್ನು ಒಂದು ಪ್ರಸ್ತುತ ಪಡಿಸ್ತೇವೆ. ಆ ಹಾಡನ್ನು ಹಾಡಿದಾಗ ನಮ್ಮಲ್ಲಿ ಏನ್ ತಪ್ಪುಗಳಾಗಿದೆ ಅದು ನಮ್ಗೆ ಗೊತ್ತಾಗಿರುತ್ತೆ. ಸೊ ಆವಾಗ ಯಾವ್ದಾದ್ರು ಒಂದು ಗೀತೆನ ತಗೊಂಡು ನಾವು ಹಾಡಿದಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಅನ್ಸುತ್ತೆ. ಆದ್ರೆ ಅದನ್ನ ಬೇರೆಯವರು ಗುರುತಿಸಿದಾಗ ಒಂದಿಷ್ಟು ತಪ್ಪುಗಳನ್ನ ಕೆಲವರು ಹೇಳ್ತಾರೆ, ಇನ್ ಕೆಲವರು ಅದನ್ನ ಇನ್ನು ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಹೇಳಿದ್ರು. ಇನ್ ಕೆಲವರು ಬಂದು ಡೈರೆಕ್ಟ್ ಆಗಿ ಕೂಡ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್, ಬಹಳ ಅದ್ಭುತವಾದ ಸ್ವರ ನಿಮ್ದು ಹಾಗೆ ಅಂತ. ಸೊ ಕೆಲವೊಂದು ಗೀತೆಗಳಲ್ಲಿ ಕೂಡ ಹೇಳಿದ್ದಾರೆ ಈ ತರ ಇಂಪ್ರೂವ್ಮೆಂಟ್ ಇರ್ಬೋದು ಅಂತ, ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ. ಸೊ ಹಾಗೆ ಈಗ ಒಂದೊಂದು ನಾವು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಗೀತೆಯನ್ನ ನಾವು ಪ್ರಸ್ತುತ ಪಡಿಸುವಾಗ ಒಂದಿಷ್ಟು ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು. ಈಗ ಕರೋಕೆಯಲ್ಲಿ ಹಾಗೆ ನಾವು ಕರೋಕೆಯಲ್ಲಿ ಇಂದಿಷ್ಟು ಲಿಮಿಟ್ ಅಲ್ಲಿ ಹಾಡ್ಬೇಕು ಅಂತ ಇದೆ. ಆದ್ರೆ ಲೈವ್ ಸಂಗೀತ ಅಂತ ಹೇಳಿದ್ರೆ ಆಗಲ್ಲ, ನಾವು ಅಲ್ಲಿ ಒಂದಿಷ್ಟು ವಾದ್ಯ ವೃಂದದವರು ಇರ್ತಾರೆ, ಅವ್ರ ಜೊತೆ ಹಾಡ್ಬೇಕಾಗತ್ತೆ. ಸೊ ಕರೋಕೆ ಅಂತ ಬಂದಾಗ ನಾವು ಆ ಕರೋಕೆ ಎಷ್ಟು ಮ್ಯೂಸಿಕ್ ಇದೆ ಅಷ್ಟೇ ಹಾಡ್ಬೇಕಾಗತ್ತೆ. ಸೊ ಅವಾಗ ಅವರು ನೆನಪು ಮಾಡ್ಕೊಳ್ಳುವಂತದ್ದು ಅದೇ. ನಾನು ಲಾಸ್ಟ್ ಟೈಮ್ ಒಂದ್ ಎರಡ್ ಮೂರು ಕಾರ್ಯಕ್ರಮಗಳಲ್ಲಿ ಹೋದಾಗ ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹಾಡಿದ್ಯಾ, ಸೊ ಈ ಗೀತೆ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಬಹಳ ಹೇಗೆ ನೀವು ಇಷ್ಟನ್ನ ಇಷ್ಟನ್ನ ಕಲಿತೀರಾ, ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಸೊ ಈ ತರ ಎಲ್ಲ ಕೇಳಿದ್ದಿದ್ದೆ ಅವರು. ಸೊ ಅವಾಗ ನಾನು ಹೇಳಿದ್ದು ಅಷ್ಟೇ, ನಾವು ಪ್ರಾಕ್ಟೀಸ್ ಮಾಡ್ತೀವಿ ಹೌದು, ಆದ್ರೆ ನಾವು ಮೂಲ ಗಾಯಕರು ಏನ್ ಹಾಡಿದಾರು ಆ ಹಾಡಿಗೆ 80% ನಾವು ಜಸ್ಟಿಸ್ ಅನ್ನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗಂತ ಖಂಡಿತ ಒಂದಿಷ್ಟು ಕೆಲವೊಂದು ತಪ್ಪುಗಳಾಗಿದ್ದಿದೆ. ಸೊ ಅಂತ ಮೇಜರ್ ಅಂತ ಯಾರು ಹೇಳಲಿಲ್ಲ ನನ್ಗೆ.
0: ಅದೇ ಏನು ಇರುತ್ತಲ್ಲ ಅಂದ್ರೆ ಈಗ ತಪ್ಪು ಸರಿ ಎಲ್ಲಾನ ಸರಿ ಮಾಡ್ಕೊಂಡು ಹೋಗತ್ತೆ ಅಂತ ಹೇಳೋಕಾತಿಲ್ಲ, ತಪ್ಪು ಕೂಡ ಆಗುತ್ತೆ.
1: ತಪ್ಪುಗಳು ಚಿಕ್ಕ ಪುಟ್ಟ ತಪ್ಪುಗಳಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ಮೂಲ ಗಾಯಕರು ಹಾಡಿರುವಂತ ಎಷ್ಟೋ ಹಾಡುಗಳಿದೆ. ಸೊ ಆ ಹಾಡುಗಳಿಗೆ ನಾವು ಸಂಪೂರ್ಣವಾಗಿ ಒಂದು ಜಸ್ಟಿಸ್ ಅನ್ನ ಕೊಡ್ಬೇಕಂತ ಹೇಳಿದ್ರೆ ಅದು ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ, ಬಹಳಷ್ಟು ಅಭ್ಯಾಸ ಮಾಡ್ಬೇಕು ನಾವು. ಸೊ ಅಭ್ಯಾಸಕ್ಕಿಂತ ಹೆಚ್ಚಾಗಿ ಆ ಭಾವಗಳು, ಒಂದೊಂದು ಹಾಡಿನಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ಭಾವಗಳಿದೆ, ಪ್ರತಿಯೊಂದು ನಾವು ಗಮನಿಸಿ ಹಾಡ್ಬೇಕು ಅಂದ್ರೆ ನಮಗೂ ಕೂಡ ಸ್ವಲ್ಪ ಭಯ ಜಾಸ್ತಿ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ತಪ್ಪುಗಳು ಒಂದಿಷ್ಟು ಆಗುತ್ತೆ, ಆ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಹೋದಾಗ ಪ್ರಿಪೇರ್ ಮಾಡ್ಕೊಂಡು ನಾವು ಹಾಡ್ತೀವಿ ಅಂತ ಹೇಳ್ಬೋದು.
0: ಅದು ಸಂಗೀತದಲ್ಲ ಹಾಗೆ ಅಲ್ಲ ಮೇಡಮ್, ಅದೊಂಥರ ಸಮುದ್ರ ಇದ್ದಂಗಲ್ಲ. ನಾವು ಎಷ್ಟು
1: ವಿಷಯಗಳನ್ನ ಕಲಿತಷ್ಟು ವಿಷಯಗಳಿದೆ. ಒಂದು ಹಾಡನ್ನ ಕೇಳ್ತೀವಿ, ಒಂದು ಹಾಡನ್ನ ಒಂದ್ ಗಾಯಕರು ಒಂಥರ ಹಾಡಿರ್ತಾರೆ, ಇನ್ನೊಬ್ರು ಗಾಯಕರು ಇನ್ನೊಂದು ರೀತಿಯಲ್ಲಿ ಹಾಡಿರ್ತಾರೆ, ಇನ್ನೊಂದು ರಾಗ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಸೊ ಹಾಗಾಗಿ ಹಾಡುಗಳು ಅಂತ ಹೇಳಿದ್ರೆ ಅದು ಬೇರೆ ಬೇರೆ ತರ. ಈಗ ನಾವು ರಾಗ ಸಂಯೋಜನೆ ಇರ್ಬೋದು ಅಥವಾ ಅಲ್ಲಿ ರಿದಮ್ ಇರ್ಬೋದು, ಪ್ರತಿಯೊಂದು ಕೂಡ ಹಾಗೆ ಒಂದೊಂದು ಹಾಡು ಒಂದೊಂದು ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಸೊ ಅದನ್ನ ನಾವು ಅಟ್ ಲೀಸ್ಟ್ ಆ ಮೂಲ ಗಾಯಕರು ಏನ್ ಹಾಡಿರ್ತಾರೆ ಅದಕ್ಕೆ ನಾವು ಖಂಡಿತ ನ್ಯಾಯ ಕೊಡ್ಲೇಬೇಕು ಅಂತ ಹೇಳ್ಬೋದು.
0: ಹೌದ್ ಮೇಡಮ್, ಅದೇ ಅಂದ್ರೆ ಈಗ ತಪ್ಪುಗಳನ್ನ ಹೇಳಿದಾಗ ಮಾತ್ರ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಯಾಕಂತ ಹೇಳಿದ್ರೆ ಸಂಗೀತನೇ ಹಾಗೆ ಅಲ್ಲ, ಈಗ ಬೇರೆ ಯಾವುದೇ ಕ್ಷೇತ್ರದಲ್ಲಾದ್ರೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು, ಆದ್ರೆ ಸಂಗೀತ ಹಾಗಲ್ಲ ಆಯ್ತಾ. ಅದೊಂಥರ ಅದ ಹೋಗ್ತಾನೆ ಇರುತ್ತೆ ಆಯ್ತಾ, ಅದಂದ್ರೆ ನಿಲ್ಲದ ಗಾಳಿ ತರ. ಯಾಕಂತ ಹೇಳಿದ್ರೆ ಅದೀಗ ನೀವು ಹಾಡಿದ್ದು ನಾನು ಹಾಡ್ಬಹುದು, ಇನ್ನೊಬ್ಬರು ಹಾಡ್ಬಹುದು, ಮತ್ತೊಬ್ಬರು ಹಾಡ್ಬಹುದು, ಆದ್ರೆ ಲಯಗಳು ಇದು ಬೇರೆ ಬೇರೆ ಆಗ್ತಾನೆ ಹೋಗುತ್ತೆ. ಹೌದು, ಹಾಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಮತ್ತೆ ಸಂಗೀತದಲ್ಲಿ ಕಲಿಬೇಕಾದದ್ದು ತುಂಬಾ ಇರುತ್ತೆ ಆಯ್ತಾ. ನಾನು ಇಷ್ಟು ಕಲ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನಾನು ಎಷ್ಟು ಕಲಿಬೇಕಾಗಿದೆ ಅನ್ನೋದು ತುಂಬಾ
1: ಕಲ್ತಿದ್ದೀನಿ ಅಂತ ಹೇಳೋದಿಲ್ಲ. ಕಣ್ ನಾನು ಯಾವುದೇ ಒಂದು ಗೀತೆನ ವೇದಿಕೆಯನ್ನ ಪ್ರಸ್ತುತ ಪಡಿಸುವಾಗ ಸೊ ನಾನು ಇನ್ನೊಬ್ಬರ ಹತ್ರ ಕೇಳ್ತೇನೆ ಈ ಹಾಡು ಹೇಗ್ ಹಾಡ್ಬೋದು, ಹೀಗ್ ಹಾಡಿದ್ರೆ ಈಗ ಚೆನ್ನಾಗಿರುತ್ತೆ. ಸೊ ಒಂದಿಷ್ಟು ಕಲ್ತಿರೋರು ಇರ್ತಾರೆ, ಸೊ ಅವ್ರ ಹತ್ರನು ಕೂಡ ತುಂಬಾ ಹಿರಿಯರು ಆಗಿರ್ಬೋದು, ಮಾರ್ಗದರ್ಶಿಗಳಿರ್ಬೋದು, ಸೊ ಅವ್ರ ಹತ್ರ ನಾನು ಖಂಡಿತ ಕೇಳಿ ನಾನು ಅಭ್ಯಾಸ ಮಾಡಿ ವೇದಿಕೆಯಲ್ಲಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ.
0: ಮೇಡಮ್, ಈಗ ಸಂಗೀತದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಕ್ಕೂ ಹಿಂದೆ ಸ್ವಲ್ಪ ಒಂದಿಷ್ಟು ದಿನಗಳ ಹಿಂದೆ ಹೋದಾಗ ಅಲ್ಲಿಯ ಸಂಗೀತಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ. ನೀವೊಬ್ಬರ ಸಂಗೀತಗಾರರಾಗಿ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತೀರಾ?
1: ಖಂಡಿತ. ಈಗ ನಾವು ಶಾಸ್ತ್ರೀಯವಾಗಿ ನೋಡೋದಾದ್ರೆ ಅಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಒಂದಿಷ್ಟು ಇದೆ ಶಾಸ್ತ್ರೀಯವಾಗಿ ಬದಲಾವಣೆ ಆಗಿರೋದು. ಅಥವಾ ಇವಾಗಿನ ಸಂಗೀತ ಆಗಿರ್ಬೋದು, ಇವಾಗಿನ ಸಂಗೀತದಲ್ಲಿ ಜಾಸ್ತಿ ಟೆಕ್ನಾಲಜಿ ಇದೆ, ಟೆಕ್ನಾಲಜಿ ತಂತ್ರಜ್ಞಾನದಲ್ಲೇ ಇದೆ. ನಾವೀಗ ಒಂದು ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ, ಒಂದು ಹಾಡಿನ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿಯೂ ಕೂಡ ಹಾಗೆ ಮಾಸ್ಟ್ರಿಂಗ್ ಅಲ್ಲಿ ಇರ್ಬೋದು. ಸೊ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ನಾವು ಟೆಕ್ನಿಕಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಹಿಂದೆ ಆಗಿರ್ಲಿಲ್ಲ, ನಾವು ಒಂದ್ಸಲ ರೆಕಾರ್ಡಿಂಗ್ ಮಾಡಿದಾಗ ಅದು ಏನಿದೆ ಅದೇ ಬರುತ್ತೆ, ಬಟ್ ಟೆಕ್ನಿಕಲ್ ಇವಾಗ ಆಗಲ್ಲ, ಇಂಪ್ರೂವ್ಮೆಂಟ್ ಇದೆ. ಸೊ ಏನಾದ್ರು ವೇರಿಯೇಷನ್ಸ್ ಇದ್ರೆ ಅಲ್ಲಿಯೂ ಕೂಡ ವೇರಿಯೇಷನ್ಸ್ ಆಗುತ್ತೆ ಟೆಕ್ನಿಕಲಿ ಅಂತ ಹೇಳಿದ್ರೆ. ಟೆಕ್ನಿಕಲಿ ತುಂಬಾ ಮುಂದುವರೆದಿದೆ ಅಂತ ಹೇಳ್ಬೋದು. ಹಿಂದಿನ ಸಂಗೀತದಲ್ಲಿ ಶಾಸ್ತ್ರೀಯವಾಗಿ ಜಾಸ್ತಿ ಡೆಪ್ತ್ಗಳು ಅಂದ್ರೆ ಈಗ ಕೆಲವೊಂದು ಒಂದು ಹಾಡ್ ತಗೊಂಡಾಗ ಆ ಹಾಡಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವಾಗಿನ ಹಾಡುಗಳು ಹಾಗಲ್ಲ, ಸ್ವಲ್ಪ ಮೆಲೋಡಿಯಲ್ಲಿ ಆಗಿರ್ಬೋದು ಅಥವಾ ರಿದಮ್ ಅಲ್ಲಿ ಆಗಿರ್ಬೋದು ಬದಲಾವಣೆಗಳು ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು.
0: ಮೇಡಮ್, ನೀವೀಗ ಸಂಗೀತ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಇದು ಹೌದಾ? ಹೇಗೆ, ಎಲ್ಲಿ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಕ್ಕ?
1: ಬಿಗಿನಿಂಗ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ ಕರೋಕೆ ಸಂಗೀತ ಕ್ಲಾಸ್ ನಾನು ಮಾಡ್ತಾ ಇರೋದು ಅಂದ್ರೆ ರೀಸೆಂಟ್ ಆಗಿ ಒಂದು 3-4 ತಿಂಗಳು ಅಷ್ಟೇ ಆಗಿದೆ ಆರಂಭ ಆಗಿ. ಸೊ ಹಾಗಾಗಿ ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಕರೋಕೆ ಮತ್ತೆ ಸುಗಮ ಸಂಗೀತ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇನೆ.
0: ಅದ್ ಎಲ್ಲಿ ಮಾಡ್ತಾ ಇದ್ರಿ ಮೇಡಮ್? ಯಾಕಂತ ಹೇಳಿದ್ರೆ ನಮ್ಮ ರೇಡಿಯೋ ಕುಂದಾಪುರ ಕೇಳ್ತಿವರು ವಿದ್ಯಾಶ್ರೀ ಆಚಾರ್ಯವರು ಒಂದು ಸಂಗೀತ ಕ್ಲಾಸ್ ಕೊಡ್ತಾ ಇದ್ದಾರೆ. ಹಾ, ನನ್ಗೂ ಸೇರ್ಬೇಕು, ಯಾಕಂದ್ರೆ ಅವ್ರ ತರನೇ ಆಗ್ಬೇಕಂತ ಒಂದಿಷ್ಟು ಮಂದಿಯಲ್ಲಿ ಇರುತ್ತೆ. ಈಗ ನಿಮ್ಮನ್ನು ಸಂಪರ್ಕಿಸಬೇಕು, ನೀವು ಎಲ್ಲಿ ಸಂಗೀತ ಕ್ಲಾಸ್ ಅನ್ನು ಕೊಡ್ತಾ ಇದ್ದೀರಾ ಅಥವಾ ಹೇಗೆ?
1: ನಾನು ಕುಂದಾಪುರದಲ್ಲಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೀನಿ, ಪೂರ್ವಿಕಾ ಕಾಂಪ್ಲೆಕ್ಸ್ ಅಲ್ಲಿ. ಅಲ್ಲಿ ಕರೋಕೆ ಸಂಗೀತ ಮತ್ತೆ ಸುಗಮ ಸಂಗೀತ ಎರಡು ಕೂಡ ಕ್ಲಾಸ್ ಮಾಡ್ತಾ ಇದ್ದೀನಿ. ಅಥವಾ ಅಂದ್ರೆ ಒಂದ್ರೆ 3-4 ತಿಂಗಳಾಗಿದೆ ಅಷ್ಟೇ ನಾನು ಆರಂಭ ಮಾಡಿ, ಹಾಗಾಗಿ ಇದನ್ನು ಬಿಗಿನಿಂಗ್ ಸ್ಟೆಪ್ಸ್ ಅಂತಾನೆ ಹೇಳ್ಬೋದು.
0: ಈಗ ನಿಮ್ಗೆ ಮೇಡಮ್ ಈಗ ಒಂದು ಹಾಡು ಮರಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಹಾಡು ಏನಾದ್ರು ಇದೆಯಾ ನಿಮ್ಮ ಮನಸ್ಸಿನಲ್ಲಿ? ಯಾವ್ದೋ ಒಂದು ಭಾವಗೀತೆ ಆಗಿರ್ಬೋದು, ಸಿನಿಮಾ ಹಾಡು ಕೂಡ ಆಗಿರ್ಬೋದು, ಆಯ್ತಾ? ಯಾವ್ದೋ ಒಂದು ಹಾಡು ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ದದ್ದು ಅಂತ ಒಂದು ಹಾಡಿತ್ತ?
1: ಅದೇ ನನ್ಗೆ ಸ್ವಲ್ಪ ನಾನು ಸಿನಿಮಾ ಗೀತೆಗಳಿಗಿಂತ ಜಾಸ್ತಿಯಾಗಿ ಕೇಳಿದ್ದು ಭಾವಗೀತೆ. ಹಾಗಾಗಿ ಭಾವಗೀತೆಗಳು ತುಂಬಾ ಇದೆ, ತುಂಬಾ ಹಾಡುಗಳಿದೆ. ಆದ್ರೆ ನಂಗೆ ತುಂಬಾ ಇಷ್ಟ ಆಗುವಂತ ಹಾಡು ಒಂದು ಯಾಕೋ ಕಾಣಿ ರುದ್ರವೀಣೆ ಅಂತೇಳಿ ಒಂದು ಹಾಡಿದೆ. ಆ ಹಾಡುಗಳು ತುಂಬಾನೇ ಇಷ್ಟ ನನಗೆ. ಆ ಹಾಡು ಕೂಡ ಹಾಗೆ ಬಹಳ ಚೆನ್ನಾಗಿದೆ. ಸೊ ಅದನ್ನ ಹಾಡ್ಲಿಕ್ಕೆ ನಾನ್ ಬೇಕಾದ್ರೆ ಪ್ರಯತ್ನ ಮಾಡ್ತೇನೆ.
0: ಒಂದು ಲೈನ್ ಹಾಡಿ ಮೇಡಮ್, ಯಾಕಂತ ಹೇಳಿದ್ರೆ ನೀವು ಹೇಳುವಾಗ್ಲೇ ನನ್ಗೂ ಕೇಳ್ಬೇಕು ಅನ್ಸ್ತಾ ಇತ್ತಾಯ್ತಾ? ಒಂದು ಲೈನ್ ಹಾಡಿ ಕಾಂಬ.
1: ಇದು ದರಾ ಬೇಂದ್ರೆ ಅವರ ಒಂದು ಗೀತೆ, ಅದ್ಭುತವಾದಂತಹ ಗೀತೆ. ಸೊ ಹಾಡಿ ಕೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನುವಂತ ಹಾಡು.

0: ಹೇಳೋದು?
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕೆಂತ ಹೇಳಿದ್ರೆ ಆ ಹಾಡುಗಳೇ ಅದೇನು ಅರ್ಥ ಗರ್ಭಿತ ಅಂತ ಹೇಳಲಿಕ್ಕಾಯ್ತಾ. ಅದರಲ್ಲೂ ನಿಮ್ಮ ಧ್ವನಿಯಲ್ಲಿ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಇವಾಗ್ಲೇ ಒಂದಿಷ್ಟು ಹಾಡುಗಳು ಪ್ರಸಾರ ಆಗಿದೆ ಆಯ್ತಾ. ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಇವಾಗ್ಲೇ ನಮ್ಮ ರೇಡಿಯೋ ಕುಂದಾಪುರದಲ್ಲಿ ನಿಮ್ಮ ಹಾಡುಗಳು ಪ್ರಸಾರ ಆಗಿದೆ, ಒಂದಿಷ್ಟು ಜನರ ಮನವನ್ನ ಗೆದ್ದಿದೆ ಅಂತ ಹೇಳಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ ವಿದ್ಯಾಶ್ರೀ ಆಚಾರ್ಯ ಅವರ ಪ್ರಕಾರ ಹೇಳುದಾದ್ರೆ ಸಂಗೀತ ಅಂದ್ರೆ ಏನ್ ಮೇಡಮ್? ಈಗ
0: ಸಂಗೀತ ಅಂತ ಹೇಳಿದ್ರೆ ನನ್ಗೆ ಉಸಿರು ಪ್ರಕಾರ, ನನ್ಗೆ ಖಂಡಿತ ಸಂಗೀತವಿಲ್ಲದೆ ಜೀವನವಿಲ್ಲ, ಜೀವನ ಇಲ್ಲದೆ ಸಂಗೀತ ಇಲ್ಲ. ಆತರ ಸಂಗೀತ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು.
1: ಹೌದು ಮೇಡಮ್, ಅದೇನು ಹೇಳ್ತಾರಲ್ಲ, ಎಷ್ಟೇ ಮನಸ್ಸಿನ ನೋವಾದ್ರೂ ಕೂಡ ಒಂದು ಕ್ಷಣ ಒಂದು ಸಂಗೀತದ ಒಂದು ಲೈನ್
0: ಕಲ್ಲು ಮನಸ್ಸನ್ನ ಕೂಡ ಕರಗಿಸುವಂತ ಶಕ್ತಿ ಇರೋದು ಸಂಗೀತಕ್ಕೆ ಮಾತ್ರ ಅಂತಾನೆ ಹೇಳ್ಬೋದು.
1: ನಿಜವಾಗ್ಲೂ ಹೌದು ಮೇಡಮ್, ಎಂತಕ್ಕಂತ ಹೇಳಿದ್ರೆ ಎಷ್ಟೇ ಮನಸ್ಸಿ ಭಾರ ಆದ್ರೂ ಕೂಡ ಒಂದು ಹಾಡು, ಅದು ಯಾವ್ದು ಕೂಡ ಆಗಿರ್ಬೋದು ಆಯ್ತಾ, ಯಾವ್ದೋ ಒಂದು ಹಾಡು ನಮ್ಮ ಮನಸ್ಸನ್ನ ಬದಲಾಯಿಸುವಂತ ಒಂದು ಶಕ್ತಿ ಇರೋದು ಹಾಡಿಗೆ ಮಾತ್ರ.
0: ಸಂಗೀತದಲ್ಲಿ ಥೆರಪಿ ಕೂಡ ಬಂದಿದೆ, ಎಷ್ಟೋ ಎಷ್ಟೋ ಮಾನಸಿಕ ಕಾಯಿಲೆ ಇರ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ಸಂಗೀತ ಒಂದು ದಿವ್ಯೌಷಧ ಅಂತಾನೆ ಹೇಳ್ಬೋದು. ಸಂಗೀತ ಥೆರಪಿ ಕೂಡ ಇದೆ, ಅದ್ರ ಮೂಲಕ ಚಿಕಿತ್ಸೆನು ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಸಂಗೀತಕ್ಕೆ ಎಷ್ಟು ಪವರ್ ಇದೆ ಅನ್ನೋದ್ರು ಗೊತ್ತಾಗುತ್ತೆ.
1: ಈಗ ಸಂಗೀತ ಕಲಿಬೇಕಂತ ಒಂದಿಷ್ಟು ಜನರಿಗೆ ಆಸೆ ಇರುತ್ತೆ, ಈಗ ನಂಗೂ ಕೂಡ ಸಂಗೀತ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಮೇಡಮ್. ಈಗ ಸಂಗೀತ ಕಲಿಯುವವರಿಗೆ, ಆಸಕ್ತಿ ಇರುವವರಿಗೆ ನಿಮ್ಮ ಒಂದು ಕಿವಿ ಮಾತು
0: ಹೇಳುದಾದ್ರೆ, ಈಗ ನಾವು ಹಿಂದೆ ಇರುವಾಗ ಅಂದ್ರೆ ನಾವು ಕಾಲೇಜಿನ ದಿನಗಳಲ್ಲಿ ಇರುವಾಗ ವೇದಿಕೆಗಳು ಸಿಗ್ತಾ ಇದ್ದದ್ದು ತುಂಬಾ ಕಡಿಮೆ, ಅಂದ್ರೆ ಕಡಿಮೆ ಅಂತ ಹೇಳಿದ್ಕಿಂತ ನಾವು ಈಗ ಕಾಲೇಜಿನ ದಿನಗಳು ಒಂದಿಷ್ಟು ಕಾಂಪಿಟೇಷನ್ಸ್ ಗಳಲ್ಲಿ ಭಾಗವಹಿಸ್ತಾ ಇದ್ವಿ, ನಮಗೂ ಒಂದು ವೇದಿಕೆ ಹತ್ತಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಯನೂ ಇರುತ್ತೆ, ವೇದಿಕೆನು ಸಿಗ್ತಾ ಇರ್ಲಿಲ್ಲ, ತುಂಬಾ ಅವಕಾಶಗಳು ಕಡಿಮೆ ಇತ್ತು. ಆದ್ರೆ ಇವಾಗ ಹಾಗಲ್ಲ, ಕರೋಕೆಗಳು ಬಂದ ನಂತರ ಅವಕಾಶಗಳು ತುಂಬಾ ಇದೆ. ಎಷ್ಟೋ ಜನರಿಗೆ ಈಗ ಹವ್ಯಾಸವಾಗಿ ಹಾಡ್ತಾ ಇರೋರಿಗೆ ಅಥವಾ ಹೀಗೆ ನಾನು ನನ್ ಮನ್ಸಿಗೆ ಖುಷಿ ಕೊಟ್ಟು ನಾನು ಹಾಡ್ತಾ ಇದ್ದೀನಿ ಅಂತ ಕೆಲವರು ಹೇಳ್ತಾರೆ. ಸೊ ಅಂತವರಿಗೂ ಕೂಡ ಈಗ ವೇದಿಕೆ ಇದೆ. ಸೊ ವೇದಿಕೆಗಳು ಇದೆ ಅನ್ನೋದ್ರ ಮೇಲೆ ಆ ವೇದಿಕೆಯಲ್ಲಿ ಅವಕಾಶಗಳು ತುಂಬಾ ಇದೆ, ಅವಕಾಶವನ್ನ ಬಳಸ್ಕೊಳ್ಳಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಕೆಲವರಿಗೆ ಅಷ್ಟು ಒಳ್ಳೆ ಸಂಗೀತ ಪ್ರತಿಭೆ ಇದೆ, ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ, ಆದ್ರೆ ಅವ್ರಿಗೆ ವೇದಿಕೆ ಹತ್ತಲಿಕ್ಕೆ ಒಂದು ಭಯ ಇರುತ್ತೆ. ಫಸ್ಟ್ ಟೈಮ್ ನಾನು ವೇದಿಕೆ ಹತ್ತುವಾಗ ತುಂಬಾ ಭಯ ಇರುತ್ತಿತ್ತಲ್ವಾ, ಹಾಗೆ ಅವ್ರಿಗೂ ಕೂಡ ತುಂಬಾ ಭಯ ಇರುತ್ತೆ. ಸೊ ಆ ಭಯನ ಬಿಟ್ಬಿಡಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ, ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಹಾಡನ್ನ ಕೇಳಿ. ಒಬ್ಬ ಸಂಗೀತಗಾರನಿಗೆ ತಾನು ಹಾಡೋದಕ್ಕಿಂತ ಹೆಚ್ಚಾಗಿ ಕೇಳ್ಬೇಕಂತೆ ಆ ಹಾಡನ್ನ. ಹಾಗಾಗಿ ನೀವು ಜಾಸ್ತಿ ಕೇಳಿದಷ್ಟು ಆ ಹಾಡು ಚೆನ್ನಾಗಿ ಬರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ನಿಮ್ಗೆ ವೇದಿಕೆಯಲ್ಲಿ ಎಲ್ಲಿ ಅವಕಾಶ ಸಿಗುತ್ತೆ ಆ ವೇದಿಕೆ ಬಳಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿರಂತರ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಒಂದು ಹಂತಕ್ಕೆ ತಲುಪಬಹುದು. ಸೊ ನಾನು ಒಂದು ವೇದಿಕೆಯಲ್ಲಿ ಹಾಡಬಲ್ಲೆ ಅನ್ನೋ ಧೈರ್ಯ ಇರುತ್ತೆ ನಿಮ್ಮಲ್ಲಿ. ಸೊ ಹಾಡಿ, ನಿಮ್ ಮನ್ಸಿಗೆ ಖುಷಿ ಕೊಡುತ್ತಾ ಹಾಡಿ. ಖಂಡಿತ ವೇದಿಕೆಗಳನ್ನು ಉಪಯೋಗಿಸ್ಕೊಳ್ಳಿ. ಎಷ್ಟೋ ಸ್ಪರ್ಧೆಗಳಾಗತ್ತೆ, ರಾಜ್ಯ ಮಟ್ಟದಲ್ಲಿ ಆಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು. ಸೊ ಅವರೆಲ್ಲರಿಗೂ ನಾನು ಹೇಳೋದೊಂದೇ, ಚೆನ್ನಾಗಿ ಅಭ್ಯಾಸ ಮಾಡಿ, ವೇದಿಕೆಯನ್ನ ಬಳಸ್ಕೊಳ್ಳಿ ಅಂತ ಅಷ್ಟೇ.
1: ಇದೊಂದು ಸಲಹೆ ನಿಮ್ಮಿಂದ ಸಿಕ್ಕಿದೆ ಆಯ್ತಾ ಮೇಡಮ್. ಈಗ ನನ್ಗೆ ಅನ್ಸುತ್ತ ಆಯ್ತಾ, ಈಗ ನೀವು ಸಂಗೀತ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರ, ನಂದು ಒಂದು ಸಣ್ಣ ಒಂದು ಸಮಸ್ಯೆ ಈಗ ನನ್ನ ಕಾಣ್ತಾ ಇದೆ ಆಯ್ತಾ. ಯಾಕಂತ ಹೇಳಿದ್ರೆ ನನಗೂ ಸಂಗೀತ ಕಲಿಬೇಕಂತ ತುಂಬಾ ಆಸೆ ಇದೆ. ಯಾಕಂತ ಹೇಳಿದ್ರೆ ಕಲಿಬೇಕನ್ನುವ ಆಸೆ ಇದೆ, ಮನಸ್ಸಿದೆ, ಮತ್ತೆ ಸಂಗೀತ ಹಾಡ್ಬಲ್ಲೆ, ಆದ್ರೆ ಸರಿಯಾಗಿ ಹಾಡ್ಲಿಕ್ಕೆ ಬರ್ತಾ ಇಲ್ಲ. ಏನೋ ಇನ್ನೂ ಕಲಿಬೇಕಂತ ಒಂದು ಮನಸ್ಸಿದೆ. ಯಾಕಂತ ಹೇಳಿದ್ರೆ ಕಲಿಬೇಕಂದ್ರೆ ನಂಗೆ ಹಣ ಬೇಕು, ಹಣ ಕೊಟ್ಟು ಕಲಿಯುವಂತ ಒಂದು ಮನಸ್ಸು ನನ್ನ ಹತ್ರ ಧೈರ್ಯ ಇಲ್ಲ. ಬಟ್ ಅಂತ ಒಂದು ಮನಸ್ಥಿತಿಯಲ್ಲಿ ಈಗ ಕಲಿಬೇಕು, ನನ್ಗೆ ಆಸಕ್ತಿ ಇದೆ ಅಂತ ಒಂದು ಮನಸ್ಸಿದೆ, ಆದ್ರೆ ನನಗೆ ಹಣ ಕೊಟ್ಟು ಕಲೀಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಲ್ಲಿ ಅಂತ ಬಡ ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಯುವುದಕ್ಕೆ ಆಸಕ್ತಿ ಇದ್ರೆ ಅವಕಾಶ ಇದೆಯಾ?
0: ಖಂಡಿತವಾಗಿಯೂ ಖಂಡಿತ ಅವಕಾಶ ಇದೆ. ಬಡ ವಿದ್ಯಾರ್ಥಿಗಳು ಅಂದ್ರೆ ಅವರಲ್ಲಿ ಪ್ರತಿಭೆ ಇದೆ ಅನ್ನೋದಾದ್ರೆ ಅದಕ್ಕಿಂತ ದೊಡ್ಡದು ಬೇರೇನು ವಿಷಯ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವರಲ್ಲಿ ಮುಖ್ಯವಾಗಿ ಅವರಿಗೆ ಆಸಕ್ತಿ ಇರಬೇಕು. ಈಗ ಎಷ್ಟೋ ಕ್ಲಾಸ್ಗಳಾಗುತ್ತೆ, ಎಷ್ಟೋ ತರಗತಿಗಳಾಗುತ್ತೆ. ಸೊ ಇವಾಗ ಏನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲಿಯೋರ ಸಂಖ್ಯೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಈ ಕರೋಕೆ ಬಂದ ನಂತರ. ಸೊ ಕೆಲವರು ಬರ್ತಾರೆ ಒಂದ್ ವಾರ, ಆಮೇಲೆ ಸ್ವಲ್ಪ ಆಸಕ್ತಿಗಳು ಕಡಿಮೆ ಆಗುತ್ತೆ. ಈ ತರ ಆಗ್ಬಾರ್ದು. ಸಂಗೀತ ಕಲಿಬೇಕು ಅಂತ ಒಂದ್ಸಲ ನೀವು ಅನ್ಕೊಂಡ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಖಂಡಿತ ಅಂತ ವಿದ್ಯಾರ್ಥಿಗಳಿದ್ರೆ ನಾನು ಖಂಡಿತ ಸಂಗೀತ ಅಭ್ಯಾಸ ಮಾಡಿಸ್ತೇನೆ. ಸೊ ನನ್ಗೆ ಎಷ್ಟು ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ಸಂಗೀತದ ಅಭ್ಯಾಸವನ್ನ ಕೊಡ್ಲಿಕ್ಕೆ ಅವರಿಗೆ ನಾನು ಕೂಡ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ಬೋದು.
1: ಈ ಮಾತು ಯಾಕೆ ಹೇಳ್ತೆ ಅಂತ ಹೇಳಿದ್ರೆ ಮೇಡಮ್, ತಪ್ಪು ತಿಳ್ಕೊಳ್ಬೇಡಿ, ಒಂದಿಷ್ಟು ವಿದ್ಯಾರ್ಥಿಗಳು ಒಂದ್ ಮೂರ್ ನಾಲ್ಕು ಜನ ನನ್ನ ಹತ್ರ ಏನ್ ಕೇಳಿದ್ರೆ ಆಯ್ತಾ, ನನಗೆ ಸಂಗೀತ ಕಲಿಬೇಕಂತ ಆಸಕ್ತಿ ಇದೆ, ಅದ್ರ ನನಗೆ ಕಲೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ನಾನು ಹೇಳಿದೆ ನಿಮ್ಗೆ ಅವಕಾಶ ಕಲ್ಪಿಸಿ ಕೊಡುವಂತ ಕೆಲಸ ನಂದು ಅಂತ ಹೇಳಿದೆ. ಆದ್ರೆ ಮುಂದೆ ಅವ್ರ ಮನೆಯಲ್ಲಿ ಒಂದಿಷ್ಟು ಒತ್ತಡಗಳಿಂದಾಗಿ ಅವ್ರ ಹಿಂದೆ ಉಳ್ಕೊಂಡಿದ್ದಾರೆ ಆಯ್ತಾ. ಬಟ್ ತುಂಬಾ ಅಂತ ವಿದ್ಯಾರ್ಥಿಗಳು ತುಂಬಾ ಜನ ಇರ್ತಾರೆ ನಮ್ಮ ಸುತ್ತಮುತ್ತಲು. ಈಗ ನೀವು ಹೇಳಿದ್ರೆ ಕಲಿಬೇಕನ್ನುವ ಆಸಕ್ತಿ ಇದ್ದರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಖಂಡಿತ. ಯಾಕಂತ ಹೇಳಿದ್ರೆ ಸಂಗೀತ ಆಗ್ಲಿ ಅಥವಾ ವಿದ್ಯೆ ಆಗ್ಲಿ, ಅದರಲ್ಲಿ ನಾವು ಇನ್ನೊಬ್ಬರಿಗೆ ದಾರಿ ಎರೆಯುವುದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವುದು ಇಲ್ಲ ಮೇಡಮ್.
0: ನಮ್ಮಲ್ಲಿ ಏನು ಜ್ಞಾನ ಇದೆಯೋ ಅಥವಾ ನಮ್ಮಲ್ಲಿ ಏನು ಒಂದಿಷ್ಟು ವಿಚಾರಗಳು ಗೊತ್ತಿದೆಯೋ, ಸೊ ಅವರಿಗೆ ನಾವು ಅದನ್ನ ಹೇಳಿ ಕೊಡುದ್ರಲ್ಲಿ ಅದು ದೊಡ್ಡ ಕೆಲಸನೇ ಅಂತಾನೆ ಹೇಳ್ಬೋದು. ಬಹಳಷ್ಟು ಒಂದು ಪುಣ್ಯದ ಕೆಲಸನೇ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನಾವು ಕೂಡ ಪರಿಪೂರ್ಣರಲ್ಲ, ಆದ್ರೂ ಕೂಡ ಏನು ನಮ್ಗೆ ತಿಳಿದ ಮಟ್ಟಿಗೆ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ನಾವು ಆ ಸಂಗೀತದ ವಿದ್ಯೆಯನ್ನ ಸ್ವಲ್ಪನಾದ್ರೂ ನಾವು ಕೊಡ್ತಾ ಇದ್ರೆ, ಸೊ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೆ ಮೇನ್ ಆಗಿ ಅವರಿಗೆ ಆಸಕ್ತಿ ಬೇಕು ಖಂಡಿತವಾಗಿ ಸಂಗೀತದಲ್ಲಿ. ಮುಖ್ಯವಾಗಿ ಸಹನೆ, ತಾಳ್ಮೆ ತುಂಬಾ ಮುಖ್ಯ. ನಾವು ಯಾವುದೇ ಒಂದು ಗೀತೆನ ಕಲಿಬೇಕಾದ್ರೆ ಅಥವಾ ಯಾವುದೇ ಒಂದು ಚರಣನು ಪಲ್ಲವಿನೂ ಯಾವುದೇ ಒಂದು ಹಾಡ್ಬೇಕಾದ್ರೆ ಪೇಷನ್ಸ್ ತುಂಬಾನೇ ಮುಖ್ಯ. ಸೊ ನಾವು ಗಮನವಿಟ್ಟು ತುಂಬಾ ನಾವು ಕಲ್ತ್ರೆ ಖಂಡಿತವಾಗಿ ಅವರು ಕೂಡ ಮುಂದೆ ಬರ್ತಾರೆ, ಅವ್ರಿಗೂ ಕೂಡ ವೇದಿಕೆ ಸಿಗುತ್ತೆ, ಅವರಿಗೂ ಕೂಡ ಅವಕಾಶ ಸಿಗುತ್ತೆ ಅಂತಾನೆ ಹೇಳ್ತೀನಿ.
1: ತುಂಬಾ ಖುಷಿ ಆಯ್ತು ಮೇಡಮ್, ಯಾಕಂತ ಹೇಳಿದ್ರೆ ಇಂಥದೊಂದು ಒಂದ್ ಒಳ್ಳೆ ಮನಸ್ಸು ನಿಮ್ಗಿದೆಯಲ್ಲ, ಅದು ನನ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ಈಗ ವಿದ್ಯಾಶ್ರೀ ಆಚಾರ್ಯ ಅವರಿಗೆ ಸಂಗೀತದ ಒಟ್ಟಿಗೆ ಬೇರೆ ಏನಾದ್ರೂ ಹವ್ಯಾಸಗಳಿತ್ತಾ? ಯಾಕಂತ ಹೇಳಿದ್ರೆ ನೀವು ಹಾಡುಗಾರರು, ಸಂಗೀತ ಕ್ಲಾಸ್ ಇದೆ, ಮನೆಯಲ್ಲಿ ಒಂದಿಷ್ಟು ಕೆಲಸಗಳಿರುತ್ತೆ, ಒತ್ತಡ ಇರುತ್ತೆ, ಇದ್ರ ನಡುವೆ ಬೇರೆ ಏನಾದ್ರೂ ಹವ್ಯಾಸ, ಬರೆಯುವಂತದ್ದಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಅಥವಾ ಬೇರೆ ಇನ್ನೇನು ಹವ್ಯಾಸಗಳಿತ್ತ?
0: ನಾನಂದ್ರೆ ಹಿನ್ನೆಲೆ ಧ್ವನಿ ಕಲಾವಿದೆಯಾಗಿ ಕೂಡ ಮಾಡ್ತೇನೆ. ಯಾಕಂದ್ರೆ ಮಾಧ್ಯಮ ಕ್ಷೇತ್ರ ಆಗಿದ್ರಿಂದ ನನ್ಗೆ ಒಂದೇ ಫೀಲ್ಡ್ ಅಂತೇಳಿ ನಾನು ಸೆಟ್ ಆಗಿಲ್ಲ. ಎಲ್ಲಾ ಕಡೆ ಆದಷ್ಟು ನಾನು ಏನ್ ಆಸಕ್ತಿ ಇದೆಯೋ, ಅದು ಯಾವ್ದು ಸಮಯ ಸಿಗುತ್ತೋ ಅದಕ್ಕೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ನಾನಂದ್ರೆ ಕಾಲೇಜ್ ಮುಗಿದ ನಂತರ ನಾನು ಆರೇಳು ವರ್ಷ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೆ. ಆವಾಗ ನಾನು ಹಿನ್ನೆಲೆ ಧ್ವನಿ ಕೂಡ ಕೊಡ್ತಾ ಇದ್ದೆ. ಅಂದ್ರೆ ಬೇರೆ ಬೇರೆ ಜಾಹೀರಾತುಗಳಿಗಿರ್ಬೋದು ಅಥವಾ ಸ್ಟೋರೀಸ್ ಗಳಿಗೆ ಕತೆ, ಸೊ ಈ ತರ ಬೇರೆ ಬೇರೆ ಕತೆಗಳಿಗೂ ಕೂಡ ಹಿನ್ನೆಲೆ ಧ್ವನಿಯನ್ನ ಕೊಟ್ಟಿದ್ದೇನೆ, ಲೇಖನಗಳಿಗೂ ಕೂಡ ಕೊಟ್ಟಿದ್ದೇನೆ. ಹಾಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ಕೆಲವೊಂದು ನಿರ್ದೇಶನ ವಿಭಾಗದಲ್ಲಿ ಕೂಡ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನಾನು ಶಾರ್ಟ್ ಮೂವೀಸ್ಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಸೊ ಅದು ಬೆಂಗಳೂರಲ್ಲಿ ಕೂಡ ಒಂದು ಕಿರುಚಿತ್ರ ಆಗಿತ್ತು. ಆ ಕಿರುಚಿತ್ರಕ್ಕೆ ಸಂಗೀತ ನಿರ್ದೇಶನದ ಜೊತೆಗೆ ಸಹ ನಿರ್ದೇಶನವನ್ನ ಕೂಡ ಮಾಡಿದ್ದೆ. ಹಾಗಾಗಿ ನನಗೆ ಸಿನಿಮಾದಲ್ಲಿ, ಸಿನಿಮಾ ವರ್ಕ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟ್ ಇತ್ತು ನನಗೆ ತುಂಬಾ. ಸೊ ಹಾಗಾಗಿ ಅವಕಾಶಗಳು ಇತ್ತು, ಬಟ್ ನನಗೆ ಅವಕಾಶ ಸಿಗುವಷ್ಟರಲ್ಲಿ ನಾನು ಇಲ್ಲಿ ಊರಲ್ಲಿ ಸೆಟ್ಲ್ ಆಗಿದ್ದೆ. ಹಾಗಾಗಿ ನನಗೆ ಅಲ್ಲಿ ಅವಕಾಶಗಳು ಸ್ವಲ್ಪ ಕಡಿಮೆ ಆಯ್ತು. ಸೊ ಬೆಂಗಳೂರಲ್ಲಿ ಕೂಡ ನಾನು ಅಲ್ಲಿ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡಿದ್ದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ.
1: ಒಂದು ಅದ್ಭುತ ಪ್ರತಿಭೆ ನೀವೀಗ, ಯಾಕಂತ ಹೇಳಿದ್ರೆ ತುಂಬಾ ಪ್ರತಿಭೆಗಳು ನಿಮ್ಮ ಹತ್ರ ಇದೆ, ನಂಗೆ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂತ ಹೇಳಿದ್ರೆ ನಾನು ಕೇವಲ ಸಂಗೀತ ಒಂದೇ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮ ಹವ್ಯಾಸಗಳು, ಮಾಡಿದಂತ ಕೆಲಸಗಳು ತುಂಬಾ ಇದೆ ಆಯ್ತಾ. ಹಾಗೆ ನಿಮ್ಗೀಗ ಅಂದ್ರೆ ಮುಂದಿನ ಗುರಿ ಮತ್ತೆ ಕನಸು ಏನಾದ್ರು ಇರ್ತಾ? ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಇರತ್ತೆ, ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಸಂಗೀತ ಕ್ಷೇತ್ರದಲ್ಲಿ ಅಥವಾ ಇನ್ಯಾವುದೋ ಒಂದು ಕ್ಷೇತ್ರದಲ್ಲಿ ನಾನು ಸಾಧನೆ ಮಾಡ್ಬೇಕು ಅಂತ ಇರುತ್ತೆ, ಮತ್ತೆ ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾ. ಅಂತ ಕನಸು ಮತ್ತು ಗುರಿ ಏನಾದ್ರು ನೀವು ಇಟ್ಕೊಂಡಿರಿಯಾ?
0: ಕನಸು ಅಂತ ಹೇಳಿದ್ರೆ ಇದೆ, ನಾನು ಸಂಗೀತವೇ ನನ್ಗೆ ಕನಸು. ಸೊ ಇದೇ ನಾನು ಓರ್ವ ಹಿನ್ನೆಲೆ ಗಾಯಕಿಯಾಗಿ ನಾನು ಗುರುತಿಸಿಕೊಳ್ಬೇಕು ಅನ್ನೋ ಕನಸಿದೆ. ಹಾಗಾಗಿ ನಂದ್ರೆ ಇದೇ ಪಯಣ ನಾನು ಮುಂದುವರಿಸ್ತಾನೆ ಇದ್ದೇನೆ ಸಂಗೀತ ಕ್ಷೇತ್ರದಲ್ಲಿ. ಹಾಗಾಗಿ ನನ್ಗೆ ಇದರಲ್ಲೇ ನನ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರೋದ್ರಿಂದ ಹಿನ್ನೆಲೆ ಧ್ವನಿ ಹಾಗೆ ಸಂಗೀತ ಇದೆರಡರಲ್ಲೂ ಕೂಡ ನಾನು ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅನ್ನೋ ಆಸೆ ತುಂಬಾನೇ ಇದೆ. ಹಾಗಾಗಿ ಸೊ ನಾನು ಏನ್ ಹವ್ಯಾಸವನ್ನು ರೂಢಿಸ್ಕೊಂಡಿದ್ದೆ, ಸಿನಿಮಾದ ಕೆಲಸ ಆಗಿರ್ಬೋದು ಅಥವಾ ವಾಯ್ಸ್ ಓವರ್ ಏನ್ ಮಾಡ್ತಾ ಇದ್ದೇನೆ, ಸೊ ಅದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಅನ್ನೋ ಆಸೆ ಇದೆ. ಹಾಗೆ ಡಬ್ಬಿಂಗ್ ಕೂಡ ಮಾಡ್ಬೇಕು ಅನ್ನೋ ಆಸೆ ಇದೆ, ನೋಡ್ಬೇಕು ಇನ್ನೇನಾಗತ್ತೆ ಅಂತ. ವಾಯ್ಸ್ ಓವರ್ ಆಲ್ರೆಡಿ ಕೊಡ್ತಾ ಇದ್ದೆ, ಇನ್ನು ವಾಯ್ಸ್ ಡಬ್ಬಿಂಗ್ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಖಂಡಿತ ಅದರಲ್ಲಿಯೂ ಕೂಡ ಮುಂದುವರೆದ್ರೆ ಮಾಡೇ ಮಾಡ್ತೇನೆ ಅಂತ.
1: ಖಂಡಿತ ಮೇಡಮ್, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗ್ಲಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಖುಷಿ ಕೂಡ ಆಯ್ತಾಯ್ತಾ, ಯಾಕಂತ ಹೇಳಿದ್ರೆ ಒಬ್ಬ ಸಂಗೀತಗಾರ್ತಿ ಜೊತೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದು ನನಗ್ ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ನಮ್ಮ ಕುಂದಾಪುರದಲ್ಲಿ ಒಂದಿಷ್ಟು ಸಂಗೀತಗಾರರು ಇದ್ದಾರೆ ಆಯ್ತಾ, ಅವರೆಲ್ಲ ಎಲೆ ಮೊರೆಯ ಕಾಯಿ ಅಂತಿದ್ರೆ ತುಂಬಾ ಪ್ರತಿಭೆಗಳಿದೆ ಆಯ್ತಾ, ಅದನ್ನ ಗುರುತಿಸಿ ಪ್ರೋತ್ಸಾಹಿಸುವಂತ ಚಿಕ್ಕ ಪ್ರಯತ್ನ ನಮ್ಮ ರೇಡಿಯೋ ಕುಂದಾಪುರ ಕಡೆಯಿಂದ ನಡೀತಾ ಇದೆ. ಇವತ್ತು ನೀವು ಒಂದಿಷ್ಟು ಕನಸುಗಳ ಗುರಿಗಳ ಬಗ್ಗೆ ಹೇಳಿದ್ರೆ ಅವೆಲ್ಲವೂ ಮುಂದಿನ ದಿನಗಳಲ್ಲಿ ನೆರವೇರ್ಲಿ, ನಿಮ್ಮೆಲ್ಲ ಕನಸುಗಳ ಜೊತೆಗೆ ನೀವು ಅನ್ಕೊಂಡ ಗುರಿಯನ್ನ ತಲುಪಲಿ, ಅದಕ್ಕೆ ದೇವರ ಸಹಾಯ ಸಹಕಾರ ಸಿಗ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಷ್ಟು ಹೊತ್ತು ನನ್ನೊಟ್ಟಿಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಗೆ ನಮ್ಮ ರೇಡಿಯೋ ಕುಂದಾಪುರದ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇಷ್ಟು ಹೊತ್ತು ಹಾಡುಗಾರ್ತಿ ವಿದ್ಯಾಶ್ರೀ ಆಚಾರ್ಯ ಕೋಟೇಶ್ವರ ಅವರೊಟ್ಟಿಗೆ ಮಾತುಕತೆ ಕೇಳ್ರಿ ಅಲ್ದ? ಹಂಗಾರೆ ನಾನು ಹೋಯ್ ಬತ್ತೆ, ಅಲ್ಲಿವರೆಗೆ ನೀವು ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮನಿ ಹುಡುಗ ಸುಬ್ರಹ್ಮಣ್ಯ ಪೂಜಾರಿ ಕುಂದ ಬರಂದಾಡಿ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದ ಪ್ರಾ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಕುಂದಾಪುರದಂಗೆ ಹೊಟ್ಸುಕೆ ನಮ್ಮೊಟ್ಟಿಗೆ ಯಾರಿದ್ರಂತ ಕೇಂದ್ರೆ, ಇವರು ಆಕ್ಚುಲಿ ನಮ್ಮೂರು ಸೊಸೆ, ಆದ್ರೆ ಬಂದದ್ದು ಮಂಗಳೂರಿಂದ. ಮಂಗಳೂರಿಂದ ಬಂದವರು ಕುಂದಾಪುರ ಅಂದ್ರೆ ಅಣಿಗುಡ್ಡಿ ಕುಂಬಾಶಿ ಒಕ್ಕವಾಡಿಗೆ ಬಂದ ಮೇಲೆ ಅಲ್ಲಿಯ ನಮ್ಮದೇ ಕುಂದಾಪುರ ಕನ್ನಡವನ್ನ ಈಗ ಆಲ್ಮೋಸ್ಟ್ ಅರ್ಧ ಕುಡ್ದಿರ ತುಂಬಾ ಲೈಕ್ ಮಾತಾಡ್ತಾರೆ. ನಾನದೇ ಮಾತಾಡ್ತಾ ಮೊನ್ನೆ ಅವ್ರಿಗೆ ಕೇಳಿ, ಹೊಯ್ ನೀವ್ ಇದೇ ಬುದ್ಧಿಯರ ಅಂತ ಕೇಳಿ. ಅಲ್ಲ ಮರ್ರೆ, ನಮ್ದು ಪರಂಗಿಪೇಟೆ, ಆಚೆ ಮಂಗಳೂರು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಗಾಳಿ ಬೀಸಿ ಆಯ್ತಲ್ಲ, ನೀರು ಕುಡ್ದಾಯ್ತಲ್ಲ ಮುನ್ನೆಂತ ಅಂತ ಹೇಳ್ಕೊಂಡ ಕುಂದಾಪುರ ಕನ್ನಡತಿ ಆಗಿರುವವರು ನಮ್ಮೊಟ್ಟಿಗೆ ಅಕ್ಷತಾ ಗಿರೀಶ್ ಐತಾಳ್. ಬರೀ ಭಾಷೆ ಮಾತ್ರ ಅಲ್ಲದೆ ಅದರೊಟ್ಟಿಗೆ ಸಾಹಿತ್ಯ, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನೊಂದಿಗೆ ಇವರ ಸಂಬಂಧ, ರೋಟರಿ ಕ್ಲಬ್ ಅದರೊಟ್ಟಿಗೂ ಸಮಾಜ ಸೇವೆ ಎಂಥದೇ ಇರಲಿ, ಸಾಹಿತ್ಯ ಕಲಾ ಸೇವೆ ಏನೇ ಇರಲಿ, ಇವರು ಅಕ್ಷತಾ ಗಿರೀಶ್ ಐತಾಳ್ ನಿರೂಪಣೆ ಇದ್ರು. ಅವ್ರ ಒಳ್ಳೆ ಭಾಷೆಯಿಂದ ಒಳ್ಳೆ ಮಾತಿನಿಂದ ಅವರ ಉಪಸ್ಥಿತಿಯಂತೂ ಇದ್ದೇ ಇರುತ್ತೆ. ನಮ್ಮ ಕುಂದಾಪುರದವರಿಗೆ ತುಂಬಾ ಚಿರಪರಿಚಿತ ಮುಖ ಅಕ್ಷತಾ ಗಿರೀಶ್ ಐತಾಳ್ ಅವರು. ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ,
2: ಹೆಂಗಿದ್ರಿ, ಹುಷಾರಿದ್ರ್ಯಾ?
3: ಸೂಪರ್ ಇದ್ದೆ, ಲಾಯಕ್ಕಿದ್ದೆ, ಖುಷಿ ಅದಂದ್ರೆ ಭಾರಿ ಚಂದ. ನನ್ ಬಗ್ಗೆ ಹೇಳಿರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ
2: ನಿಮ್ ಬಗ್ಗೆ ಹೇಳಕ್ಕೆ ಮಾರ್ರೆ, ಇದ್ರ ಮೇಲೆ ಹೇಳಿದಿರ ಅಂತ. ಅದ್ರಲ್ಲಿ ಇನ್ನೊಂದು ವಿಷಯ ಹೇಳ ಅಂತಂದ್ರೆ, ನಂಗೆ ಅಕ್ಷತಾ ಯಾಕೆ ಖುಷಿ ಆದ್ರೆ, ಫಸ್ಟ್ ಲುಕ್ ಅಲ್ಲಿ ಅಂದ್ರೆ ಅವ್ರು ಅವರನ್ನ ಸಿಂಗರಿಸಿಕೊಳ್ಳುವ ರೀತಿಗೆ, ಸೊ ಬ್ಯೂಟಿಫುಲ್ಲಿ ಅವರು ಸಿಂಗಾರ ಮಾಡ್ಕಂತ್ರ. ಬಹುಶಃ ಎಲ್ಲ ಹೆಣ್ಮಕ್ಳು ಇವರಿಂದ ಸ್ವಲ್ಪ ಸ್ವಲ್ಪ ಇನ್ಸ್ಪಿರೇಷನ್ ತಕೊಂಡ್ರೆ ಎಲ್ಲರೂ ಅಷ್ಟೇ ಚಂದದಲ್ಲಿ ಹೆಚ್ಚು ತಕಂತಿಲ್ಲ. ನಾವು ಮನಸ್ಸು ಮಾಡ್ಕಷ್ಟೇ, ನಂಗೆ ಪುರ್ಸೋತಿಲ್ಲ ಅಂಬುದಲ್ಲ, ನಾವು ಮನಸ್ಸು ಮಾಡ್ಬೇಕು
3: ನಂಗೆ ಅಂತ ಹೇಳಿ ನಾನೊಂದಿಷ್ಟು ಟೈಮ್ ಕೊಟ್ಟೆ ಅಂತ ಆದ್ರೆ ನಂಗೆ ಸಿಂಗಾರ ಮಾಡ್ಕೊಂಕೆ ಟೈಮ್ ಸಿಗತ್ತಂತ. ನಾನು ಎಂತ ಮಾಡ್ತೆ ಅಂತ ಹೇಳಿ, ನಾನೊಂದು ಹೆಂಗಸಾಯಿ ಅಥವಾ ನಾನೊಂದು ಹುಡುಗಿಯಾಯಿ, ನನ್ನಕ್ಕಿಂತ ಜಾಸ್ತಿ ಬೇರೆಯವರಿಗೆ ನಾವು ಸಮಯ ಕೊಡೋಕೆ ಶುರು ಮಾಡ್ತಾವ. ಯಾವಾಗ ಅದನ್ನು ಜಾಸ್ತಿ ಆತ ಹೋಗ್ತಲ್ಲ, ಅಷ್ಟೊತ್ತಿ ನಮ್ಮ ಮೇಲಿದ್ದ ನಮ್ಮ ಕನ್ಸರ್ನ್ಗಳು, ನಮ್ಮ ಮೇಲೆ ನಮ್ಮ ಸೌಂದರ್ಯದ ಒಂದು
2: ಕಾಳಜಿ,
3: ಹಾ, ಅದು ಕಮ್ಮಿ ಆತ ಹೋದ. ಒಮ್ಮೆ ನಾವು ನಂಗೆ ಅನಿಸುವಂಥದ್ದು, ದಿವಸಕ್ಕೆ ಒಂದ್ಸಲ ನಾವು ಕನ್ನಡಿ ಮುಂದೆ ಇತ್ಕೊಂಡು ನನಗೆ ನಾನು ಚಂದ ಅಂತ ಹೇಳ್ಕೊಂಡ್ ನಾನು ಸೀರೆ ಉಟ್ಟಮೇಲೆ ವಾವ್ ತುಂಬಾ ಚಂದ ಕಾಣ್ತಿದ್ದೆ ಮರೇತಿ ನೀನ ಅಂತ ಹೇಳಿ ನನಗೆ ನಾನು ಹೇಳ್ಕೊಂಡೆ ಅಂದ್ರೆ, ನಾವು ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲದೂ ಕೂಡ ಸ್ಟಾಪ್ ಆಗುತ್ತೆ ಅಂತ.
2: ಅಲ್ಲ,
3: ನನ್ನ ಫೀಲಿಂಗ್ಸ್,
2: ನಿಮ್ಮ ಫೀಲಿಂಗ್ಸ್ ಸತ್ಯವಾದ ಫೀಲಿಂಗ್ ಇದೆ. ಅದರೊಟ್ಟಿಗೆ ನಮಗೆ ನಾವು ನಾನೇ ಚಂದ ಅಂತ ಕನ್ನಡಿ ಮುಂದೆ ಎಷ್ಟೊತ್ತಿಗೆ ಹೇಳ್ಕಂತಲ್ಲ, ಆ ಫೀಲಿಂಗ್ ಬೇರೆಯವರಿಗೂ ಪಾಸ್ ಆಯ್ತು. ಬೇರೆಯವರು ಕೂಡ ನಾವೇನ್ ಫೀಲ್ ಮಾಡ್ತೈತೆ ನಾನ್ ಚಂದ ಅನ್ನೋದನ್ನ ಅವರು ಫೀಲ್ ಮಾಡ್ತಾರೆ. ಏ ಅಕ್ಷತ ಎಷ್ಟು ಚಂದ ಅಲ್ಲ ಮರೇತಿ ಅನ್ನೋ ತರ ಫೀಲ್ ಮಾಡ್ತಾರೆ. ಬೇಕಿದ್ರೆ ನೀವು ಒಂದ್ಸಲ ಟೆಸ್ಟ್ ಮಾಡಿ ಕಾಣಿ.
3: ಖಂಡಿತ.
2: ಈಗ ಅಕ್ಷತ ಅವರಿಗೆ ಫಸ್ಟ್ ಗೆ ಇಲ್ಲಿ ಊರ್ ಬದಿ ಬಂದಾಗಲಿಕ್ಕೆ ಕುಂದಾಪುರ ಕನ್ನಡ ಕೇಂದ್ರ ಯಬ್ಯ ಒಂದು ಎಂಕ್ಲೆಗ ಅಪ್ಪುಜ್ಜಿ ಮಾರ್ರೆ ಅಂತ ಆಯ್ತಾ ಅಥವಾ ಹೆಂಗಾಯ್ತು?
3: ಅಂದ್ರೆ ಎರಡ್ ರೀತಿಯಲ್ಲ ಆಯ್ತು. ಒಂದು, ನನ್ನ ಅಮ್ಮನ ಮನೆ ಇಲ್ಲೇ ಮಣೂರು. ಸೊ ನನ್ನ ಅಮ್ಮಂದು ಸ್ಟಾರ್ಟಿಂಗ್ ಇಂದ ಹುಟ್ಟಿದಾಗಿಂದ ಇಲ್ಲೂ ಒಂದೆರಡ್ ಕಡೆ ಅಮ್ಮಂದು ಭಾಷೆಯಲ್ಲೂ ಕೂಡ ಕುಂದಾಪುರ ಕನ್ನಡ ಇಣಿಕೆ ಕಾಣ್ತಿದ್ದಿತ್ತು. ಮತ್ತೆ ನನ್ನ ಮನೆಯಲ್ಲಿ ಮನೆ ಭಾಷೆ ಕನ್ನಡ. ಕನ್ನಡ ಆದ್ಮೇಲೆ ನಮ್ಗೆ

0: ಆಕ್ಚುಲಿ ನನಗೆ ಒಂದು ವಿಷಯ ಹೇಳಕ್ಕಿತ್ತು. ನಾನು ಮದುವೆ ಆದ ಫಸ್ಟ್ ಒಂದು ಒಂದು ತಿಂಗಳನೂ ಆಗಿತ್ತು. ನಾನು ಕೂತ್ಕೊಂಡು ತರಕಾರಿ ಹೆಚ್ಚುತ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಬಂದರು. ಅತ್ತೆ ಬಂದು ಹೇಳ್ರು, ಬೆಂಡೆಕಾಯಿ ಎಲ್ಲ ತೊಳಿತಾ ಇದ್ದೆ. ಅತ್ತೆ ಬಂದು ಹೇಳ್ರು, ಹಾ ಇದೆಲ್ಲ ಅರ್ಧಿಡು, ನಾನು ಬರ್ತೇನೆ ನಿಂಗೆ ಮತ್ತೆ ಮಸಾಲ ಹೆಂಗಂದ್ರೆ ಹೇಳ್ತೆ ಅಂದ್ರು.
1: ಅರ್ಧಿಡು
0: ಹಾ. ನಾನು ಎಂತ ಮಾಡಿದೆ, ಎಲ್ಲ ತಗೊಂಡೆ, ಎಲ್ಲ ಕಟ್ ಮಾಡಿದೆ. ಕಟ್ ಮಾಡಿದವಳು ಮಿಕ್ಸಿಗೆ ಹಾಕಿದೆ, ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಇಟ್ಟು ನಂಗೊಂದು ಸಂಶಯ ಇದಿತ್ತು, ನಂಗೆ ಅವಾಗ ಅಡುಗೆ ಅಷ್ಟು ಬರ್ತಿರ್ಲಿಲ್ಲ. ಆದ್ರೂ ಒಂದು ಎಂತ ಗೊತ್ತಿದೆ ಅಂತಂದ್ರೆ, ಮಿಕ್ಸಿಯಲ್ಲಿ ಬೆಂಡೆಕಾಯಿ ಅರ್ದ್ರು ನೋಳೆ ಹತ್ತಂದಳಿ ಗೊತ್ತಿದೆ ಆಯ್ತಾ. ಆದ್ರೆ ಸ್ಟಿಲ್ ಅತ್ತೆ ಬೇರೆ ಹೇಳಿಟ್ಟಿರಾ, ಹಂಗಾರೆ ಏನೋ ಒಂದು ಸ್ಪೆಷಲ್ ಇರ್ಬೋದು ಅಂತೇಳಿ ಹಾಕಿಟ್ಟೆ. ಬಟ್ ಮಿಕ್ಸಿ ಆನ್ ಮಾಡೋಕೋ ಇಲ್ಲ. ಇವ್ರಿಗೆ ಬಂದವರಿಗೆ ಶಾಕ್ ಆಯ್ತು, ನೀ ಅಂತಕ್ಕಿದ್ದಲ್ಲ ಹಾಕಿ, ಅಲ್ಲ ನೀವು ಹೇಳಿರಿ ಅಲ್ಲ ಅರ್ದಿಡ ಅಂದೇಳಿ. ಅಯ್ಯೋ ಮರೈತಿ ಕುಂದಾಪುರ ಕನ್ನಡ, ಅರ್ದಿಡ ಅಂದ್ರೆ ಕಟ್ ಮಾಡಿ ಇಡ ಅಂದೇಳಿ, ಗ್ರೈಂಡ್ ಮಾಡಿ ಇಡ ಅಂತ ಹೇಳಿ. ಅಲ್ಲ
1: ಮಾಯಿ ನಿಮ್ಮನ್ನ ಅರಿತಿದ್ದೀರ
0: ಮಿಕ್ಸಿ ಅಲ್ಲ. ಸೊ ಏನಂದ್ರೆ ಹಿಂಗೆ ಸುಮಾರಾಯ್ತು ಅಂದ್ರೆ, ಎಲ್ಲ ಆಗ್ತಂದ್ರೆ ನಾವ್ ಈ ಈವೆಂಟ್ ಗಳಿಗೆ ಹೋದಾಗ ಇಲ್ಲ ಪ್ರೋಗ್ರಾಮ್ ಗಳಿಗೆ ಹೋದಾಗ, ಅದಕ್ಕಿಂತ ಹೆಚ್ಚಾಗಿ ನಾವ್ ಈ ಚಾನಲ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾಗ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದು, ಅಲ್ಲಿ ಅವರ ಕನ್ನಡ ಭಾರಿ ಚಂದ ಅಂದ್ರೆ, ತುಂಬಾ ಅದು ಮಾತಾಡೋ ಶೈಲಿಯು ಕೂಡ ಹಂಗೆ ಇರತ್ತ.
1: ಹಾ
0: ಅದೇನಂದ್ರೆ ನಮ್ ದೇವ್ರನೇ ಅರ್ಥ ಆತಿಲ್ಲ, ಅವ್ರ ಇದ್ರ ಹೇಳುವಂಗೂ ಇಲ್ಲ. ನಾನು ಅದನ್ನ ಅರ್ಧಂಬರ್ಧ ಕೇಳ್ಕೊಂಬಂದ್ ಗಿರೀಶ್, ಐ ಮೀನ್ ನನ್ನ ಹಸ್ಬೆಂಡ್ ಹತ್ರಕ್ಕೆ, ಹಿಂಗೆ ಅಂದ್ರೆ ಎಂತ ಮಾರ್ರೆ ಹಂಗಂದ್ರೆ ಅಂತ. ಅದು ನನ್ನ ಬಾಯಿಗೆ ಬಂದಾಗ ಅದ್ ಬೇರೇನೂ ಆಯ್ತ. ಇದು ನಂಗೆ
1: ಗಮ್ಮತ್,
0: ತುಂಬಾ ಗಮ್ಮತ್ ಕೊಟ್ಟಿತ್ತು. ನಾನು ಯಾವಾಗ್ಲೂ ಹೇಳ್ತೆ, ಅದು ಮಂಗಳೂರು ಕನ್ನಡ ಒಂದ್ ರೀತಿಯಲ್ಲಿ ಅದು ಭಾಷೆ ನಂಗೆ ಜೀವ ಕೊಟ್ರೆ, ಈ ಭಾಷೆ ನಂಗೆ ಜೀವನ ಕೊಟ್ಟಿತ್ತು ಅಂತ. ಕುಂದಾಪುರ ಕನ್ನಡ ಜೀವನವನ್ನೇ ಕೊಟ್ಟಿತ್ತು ನಂಗೆ.
1: ಈಗ ನಿಮ್ಮ ಮಗ ಹತ್ತ ಕುಂದಾಪುರ ಕನ್ನಡ?
0: ಹಾ, ಅವ ಫುಲ್ ಕುಂದಾಪುರ ಕನ್ನಡ. ಕೆಲವೊಮ್ಮೆ ಅವ ಮಾತಾಡೋದು ನಂಗೂ ಅರ್ಥ ಆತಿಲ್ಲ, ಆ ಲೆವೆಲ್ ಕನ್ನಡ, ಆ ಲೆವೆಲ್ ಕುಂದಾಪುರ ಕನ್ನಡ ಮಾತಾಡ್ತಾ. ಬಟ್ ಅವನಿಗೆ ನಾನು ಅದನ್ನ ಹೇಳು, ನೀನ್ ಎಂತದಾರು ಮಾತಾಡ, ಅದ್ರ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ನೀನ್ ಕುಂದಾಪುರ ಕನ್ನಡ ಮಾತಾಡು, ಮಂಗಳೂರು ಕನ್ನಡ ಮಾತಾಡು, ಇಲ್ಲ ಕನ್ನಡವೇ ಮಾತಾಡು, ಅಂದ್ರೆ ಬೆಂಗಳೂರು ಯಾವ ಕನ್ನಡ ಬೇಕಾದ್ರೆ ಮಾತಾಡು, ಅಂದ್ರೆ ಕನ್ನಡವನ್ನು ಕನ್ನಡದಂಗೆ ಮಾತಾಡು. ಅದನ್ನೊಂದು ಇಂಗ್ಲಿಷ್ ಕನ್ನಡದಂಗೆ ಮಾತಾಡಿ ಆ ಕನ್ನಡದ ಸ್ವಾರಸ್ಯವನ್ನೇ ಹಾಳು ಮಾಡುವಂಗೊಂದು ಮಾಡ್ಬೇಡ ಅಂತ ಹೇಳಿ ಅದನ್ನ. ಹಾ, ನನ್ ಎಲ್ಲ ಮಕ್ಳಿಗೂ ಅದನ್ನ ಹೇಳೋದು, ನಮ್ ಕನ್ನಡ ತುಂಬಾ ಚಂದ, ನೀವ್ ಅದ್ ಯಾವ ಭಾಷೆ ಬೇಕು, ನೀವು ಬೆಳಗಾವಿ ಮಾತಾಡಿ, ಬೆಂಗಳೂರು ಮಾತಾಡಿ, ಮಂಗಳೂರು ಮಾತಾಡಿ, ಕುಂದಾಪುರ ಮಾತಾಡಿ, ಬಟ್ ತುಂಬಾ ಚಂದ ಇತ್ತು, ಕೇಮ್ಕು ಖುಷಿ ಆಯ್ತು. ಅದನ್ನೊಂದು ಈಗಿನಲ್ಲಿ ಇಂಗ್ಲಿಷಿಗೆ ಅದನ್ನೊಂದು ಏನೋ ಒಂದು ಅದಕ್ಕೆ ಸ್ಟೈಲ್ ಅಂತ ಮಾಡಕ್ ಹೋಯಿ ಆ ಭಾಷೆದು ಆ ಸೌಂದರ್ಯವನ್ನೇ ಹಾಳು ಮಾಡ್ತಾರಲ್ಲ.
1: ಕನ್ನಡ ಭಾಷೆಗೆಲ್ಲ ಆಕ್ಸೆಂಟ್ ಹಾಕ್ಬೇಡಿ.
0: ಎಕ್ಸಾಕ್ಟ್ಲಿ
1: ಅಲ್ಲ, ಅದನ್ನ ಕನ್ನಡ ತರನೇ ಮಾತಾಡಿ,
0: ಕನ್ನಡವನ್ನ ಕನ್ನಡದ ಹಾಗೆ ಮಾತಾಡಿ.
1: ಈಗ ನೀವು ಕನ್ನಡ ಸಾಹಿತ್ಯ ಪರಿಷತ್ ತಗೊಂಡ ಇದ್ರಿ, ನಿಮ್ ಕನ್ನಡ ಪ್ರೀತಿ ಅದ್ರಂಗೆ ಗೊತ್ತಾತ್. ಸೊ ಅದ್ರಲ್ಲಿ ಎಂತಲ್ಲ ಇದ್ರಿ, ಎಂತಲ್ಲ ಕೆಲಸ ಮಾಡ್ರಿ?
0: ಇಲ್ಲ, ನಾನು ಕುಂದಾಪುರ ತಾಲೂಕಿದು ಕಾರ್ಯದರ್ಶಿ, ಗೌರವ ಕಾರ್ಯದರ್ಶಿ. ನನ್ನೊಟ್ಟಿಗೆ ಅವರು ದಿನಕರ್ ಶೆಟ್ರು, ಅವರು ಸಹ ಗೌರವ ಕಾರ್ಯದರ್ಶಿಗಳು. ಆಮೇಲೆ ನಮ್ಮ ಅಧ್ಯಕ್ಷರಾಗಿ ನಮ್ಮ ಡಾಕ್ಟರ್ ಉಮೇಶ್ ಪುತ್ರನ್, ವೈದ್ಯ ಸಾಹಿತಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ತುಂಬಾ ಇನ್ಸ್ಪೈರಿಂಗ್ ಅವ್ರು. ಅಂದ್ರೆ ನಿಮ್ಗೆ ಹ್ಯಾಂಗ ಅಂತ ಹೇಳಿದ್ರೆ, ನಮ್ಗೇನಾದ್ರು ಗೊತ್ತಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದ್ರು ಹೋಗಿ ಏನಾದ್ರು ಕೇಂದಾಗ ಒಂದು ನೀವು ಲೈಬ್ರರಿ ಒಳಗೆ ಹೋದಂಗೆ ಅನುಭವ ಆಯ್ತು. ಅಷ್ಟು ಚಂದ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ, ಅದು ಪರವಾಗಿಲ್ಲ, ಅದು ಪರವಾಗಿಲ್ಲ ಅಕ್ಷತ, ಅದನ್ನ ಮಾಡ್ಬೋದು ಅಂತ. ಅಂದ್ರೆ ನಿಮ್ಗೆ ಯಾವಾಗ ಎದುರಿದ್ದ ಪರ್ಸನಾಲಿಟಿ ಅಷ್ಟು ಇನ್ಸ್ಪೈರ್ ಆಗಿ ಮಾತಾಡಿದಾಗ ನಮಗೂ ಕೂಡ ಏನೋ ಒಂದು ಹಾ ಏನೋ ಮಾಡ್ಬೋದು, ಏನೋ ಇದು ಮಾಡ್ಬೋದು ಅಂತ ಅನ್ಸತ್ತ. ಹಂಗಾಗಿ ಅವರೊಟ್ಟಿಗೆ ಅವರ ಕೆಲವು ಪ್ರೋಗ್ರಾಮ್ಗಳಿಗೆ ಒಟ್ಟಿಗೆ ಹೋಗುವಂಥದ್ದು, ನಿರೂಪಣೆ ಮಾಡುವಂಥದ್ದು. ಮತ್ತು ದಿನಕರ್ ಸರ್ ಅವರು ಸಹ ಹಂಗೆ, ಅವರು ಯಾವತ್ತೂ ಕೂಡ ಅವಳು ಕಾರ್ಯದರ್ಶಿ, ನಾನು ಸಹ ಕಾರ್ಯದರ್ಶಿ, ನಾನೇ ಯಾಕೆ ಮಾಡ್ಬೇಕು, ಅವಳು ಮಾಡಲಿ ಅಂತ ಆ ರೀತಿಯಲ್ಲಿ ಅವ್ರು ಯಾವತ್ತೂ ತಗೊಂಡವರಲ್ಲ. ಅವ್ರು ನನ್ನ ಹತ್ರ ಕೇಳ್ಬೋದು, ನಿಂಗೆ ಪುರ್ಸೋತಿತ್ತ ಮಗ, ನಿಂಗೆ ಬಾತ್ತ, ನಿಂಗೆ ಬರ್ತೀಯಾ, ಹಿಂಗೆ ಮಾತಾಡೋದು. ಹಂಗಾದ ಕಾರಣ ನಮ್ಗೆ ಎಂತ ಅಂದರೆ, ನಾವೊಂಥರ ಈ ಸ್ವಾತಂತ್ರ್ಯವಾದ ಕೈಗಳು ಅಂತಾರಲ್ಲ, ಅಂದರೆ ನಮ್ಮ ನಮ್ಗೇನು ಸಹ ನಾವು ಮಾಡ್ಕೊಂಡು ಹೋಗುವಂತದ್ದೊಂದು ಇದು ಕೊಟ್ಟಿದ್ರು ಅವರು. ಹಂಗಾಗಿ ಅವ್ರು ಮಾಡುವಂತ ಪ್ರೋಗ್ರಾಮ್ಗಳಿಗೆಲ್ಲ ಹೋಗುವಂತದ್ದು, ಅಲ್ಲಿ ಉಪಸ್ಥಿತಿ, ಏನಾದ್ರೂ ಅವರು ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿ ಮಾಡುವಂತದ್ದು, ಇಷ್ಟ ನನ್ನ ಮಾಡ್ಕೊಂಡು
1: ಭಾರಿ ಖುಷಿಯಲ್ಲಿ.
0: ಹಾ, ಅದು ಖುಷಿಯಲ್ಲಿ ಅಂಡ್ ಅದಾದ ಮೇಲೆ ಒಂದು ತೃಪ್ತಿಯಲ್ಲಿ ಹೊರಗೆ ಬರ್ತು, ದಟ್ಸ್ ವೆರಿ ಇಂಪಾರ್ಟೆಂಟ್.
1: ನಾನು ಅದೇ ಕಂಡದ್ದು ಅಕ್ಷತಾ ಅವರಲ್ಲಿ. ಈಗ ಅಕ್ಷತಾ ಅವರು ಕೆಲಸಕ್ಕೆ ಇಳಿದ್ರೆ ಟೈಮ್ ಗೀ ಮಲ ಕಾಣ್ತಿಲ್ಲ, ಓ ಮನೆಗೆ ಗೊತ್ತಾಯ್ತು ಈಗ ಹೊಯ್ಕ ಈಗ ಗಂಡ ಕಾಯ್ತಾರೆ ಮಾಯಿ ಬೈತರು, ಈ ತರ ಯು ಡೋಂಟ್ ಥಿಂಕ್ ಅಲ್ಲ. ಯೂಶುವಲಿ ನೀವು ಅದ್ ಮಾಡೋದಿಲ್ಲ, ನೀವು ಅದ್ ಕೆಲಸಕ್ಕೆ ಫುಲ್ ಇನ್ವಾಲ್ವ್ ಆದ್ರೆ, ಅಂದ್ರೆ ಹೆಚ್ಚಾಗಿ ನಾ ಹೆಣ್ಮಕ್ಳು ಕಂಡಾಗ ಹೆಣ್ಮಕ್ಳಿಗೆ ಎಂತಕ್ಕೆ ಈ ಬೇರೆ ತರ ಜವಾಬ್ದಾರಿ ತಕಂತಿಲ್ಲ ಅಂತ ಕೇಳ್ರೆ, ಅವ್ರಿಗೆ ಮನೆ ಕಡೆ ಜವಾಬ್ದಾರಿಯೇ ಜಾಸ್ತಿ ಇರತ್. ಇಲ್ಲಿ 3 ಗಂಟೆಗೆ ಬಂದ್ರೆ 3:30-4 ಗಂಟೆಗೆ ಹೋಗಿ ಜನಿನ ಹಾಲು ಕರಿಕ, ಡೈರಿಗೆ ಹಾಲು ಕೊಡ್ಕ, ಅಲ್ಲಿ ಮಾಯಿ ಮಾವಂಗ್ ಚಾ ಮಾಡಿ ಕೊಡ್ಕ, ಗಂಡಂಗ್ ಮತ್ತೆ ಮಾಡಿ ಕೊಡ್ಕ, ಮಕ್ಕಳ ಶಾಲೆಯಿಂದ ಬತ್ತೋ, ಈ ಕಮಿಟ್ಮೆಂಟ್ ಗಳಿಗೆಲ್ಲ ಒಳಗ ಇತ್ಕೊಂಡು ಇದೆಲ್ಲ ನಮ್ ಬ್ಯಾಡ್ ದಬ್ಬ್ಯೋ ಅಂತ ಹಾಂಗ್ ಕಂಡ್ರೆ

0: ಅಕ್ಷತ ಗಿರೀಶ್ ಐತಾಳ ಅವರು. ಕನ್ನಡ ಸಾಹಿತ್ಯ ಪರಿಷತ್ತಲ್ಲೂ ಇದ್ರು, ರೋಟ್ರಿ ಅಲ್ಲೂ ಇದ್ರು, ಸಮಾಜ ಸೇವೆ ಅಂದ್ರೆ ಅಲ್ಲೂ ಇದ್ರು, ಯಾವ್ದಾದ್ರು ಪ್ರೋಗ್ರಾಮಿಂಗ್ ಎಷ್ಟೇ ಕೇಳಿದ್ರು ಅಲ್ಲೂ ಇದ್ರು ಅಲ್ದ. ಹೆಂಗ್ ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು?
1: ಎಂತ ಗೊತ್ತಾ, ಒಂದು ನಾನು ಕಂಡಂತ ಒಂದು ಸತ್ಯ, ನಮ್ಗಿರೋದೆಲ್ಲ ಒಂದೇ ಜೀವನ ಆಯ್ತಾ. ನಿಮ್ಗೆ ಪುನರ್ಜನ್ಮದ ಬಗ್ಗೆ ನಂಬಿಕೆ, ಅದು ಅದು ಬೇರೆ ವಿಷಯಕ್ಕೆ ಹೋಗಿಬಿಡತ್ತ. ಎಲ್ಲರಿಗಿರೋದು ಒಂದು ಜೀವನ. ಜ್ಯೋತಿಯವರ ಲೈಫ್ ನನ್ನ ಕನಸಾಗಿರ್ಬೋದು, ಅಥವಾ ನನ್ನ ಲೈಫ್ ಇನ್ನೊಬ್ಬರ ಕನಸು. ನಾನೇನೀಗ ಜೀವನ ಮಾಡ್ತಾ ಇದ್ದೆ, ಆ ಜೀವನ ಯಾರ್ದೋ ಒಬ್ಬರ ಕನಸು ಆಯ್ತಾ. ಸೊ ಅಂಥದ್ರಲ್ಲಿ ನನಗಿರುವ ಒಂದು ಜೀವನದಲ್ಲಿ ನನಗೆಷ್ಟು ಸಾಧನೆ ಮಾಡ್ಲಿಕ್ಕೆ ಆಗತ್ತ ಅಷ್ಟು ಸಾಧನೆ ಮಾಡಿ ಬಿಡಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ. ಈ ಟೈಮ್ ಏನಂತ ಹೇಳ್ತಾರಲ್ಲ ನೀವೀಗ ಹೇಳ್ದಂಗೆ, ಅದರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಇರುವಂಥದ್ದು ಏನಂತಲ್ಲ, ಅದು ಒಂದು ನಮ್ಮದೊಂದು ಪ್ಯಾಷನ್ ಆಗಿಬಿಡುತ್ತೆ. ಅಂದರೆ ನನ್ನ ಕೈಯಿಂದ ಇದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತು ಅಂತ ಹೇಳುವಂಥದ್ದೊಂದು ನನ್ನ ಮನಸ್ಥಿತಿ. ಇದು ಬಂತಂತಂದ್ರೆ ನಾನು ಐ ಕ್ಯಾನ್ ಹ್ಯಾಂಡಲ್ ಆಯ್ತಾ. ಎರಡನೇದು ಏನು ಗೊತ್ತಾ, ನಾನು ಯಾವಾಗಲೂ ಈ ಲೇಡೀಸ್ ಟಾಕ್ಗೆ ಹೋದಾಗ ನಾನು ಹೇಳೋದಿತ್ತು, ನೀವು ನಾಳೆ ಬೆಳಿಗ್ಗೆ ಬೇಗ ಎದ್ಕೊಂಡು 4 ಗಂಟೆಗೆ ನನ್ನ ಮಗಂಗೆ ಟೂರಿಗೆ ಹೋಯ್ಕು ಅಂತ ಆದರೆ 3 ಗಂಟೆಗೆ ಹೇಳೋಳು ನಾನೇ ಅಮ್ಮನೆ. 3 ಗಂಟೆಗೆ ಎದ್ದು ಅವನಿಗೆ ಪ್ಯಾಕಿಂಗ್ ಮಾಡಿ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟು ಎಲ್ಲ ಮಾಡಿಕೊಟ್ಟು ಹೋತೆ. ನನ್ನ ಗಂಡ ನಾಳೆ ಬೆಳಿಗ್ಗೆ ಎಲ್ಲೋ ದುಬೈಗೆ ಹೋಯ್ಕೋ, ಇಲ್ಲ ಫಾರಿನಿಗೆ ಹೋಯ್ಕೋ, ಇಲ್ಲ ಊರಿಗೆ ಬಿಟ್ಟು ಎಲ್ಲೋ ಹೋಯ್ಕಂತಾದ್ರೆ ಬೆಳಿಗ್ಗೆ ರಾತ್ರಿಡೀ ಕೂತ್ಕೊಂಡು ಅವ್ನ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದಂಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಎಬ್ಸಿ ಅವ್ರಿಗೆ ಟ್ರೈನಿಗೋ ಬಸ್ಸಿಗೋ ಫ್ಲೈಟಿಗೋ ಕಳಿಸುವವಳು ನಾನೇ.
2: ಕರೆಕ್ಟ್.
1: ಆದರೆ ನನಗೆ ಅಂತ ಹೇಳುವಂಥದ್ದು, ಯಾವುದೋ ಒಂದು ಸಮ್ಮೇಳನವೋ ಯಾವುದೋ ಒಂದು ಸಂಘಟನೆಯೋ ಯಾವುದೋ ಒಂದು ಸಂಘ ಸಂಸ್ಥೆಯೋ ನನ್ನನ್ನು ಕರಿತಾ ಉಂಟು ಅಂತ ಹೇಳಿದಾಗ ನನಗೆ ಅನ್ನುವಾಗ ನನ್ನ ಹತ್ರ ಸಮಯ ಇರೋದಿಲ್ಲ. ಇದು ನಮ್ಮಲ್ಲಿರುವಂಥದ್ದು ಒಂದು ದೊಡ್ಡ ಡ್ರಾಬ್ಯಾಕ್, ಅದು ಎಸ್ಪೆಷಲಿ ನಮ್ಗೆ ಲೇಡೀಸಲ್ಲಿ. ನೀವು ಯಾವಾಗ ನನಗೆ ಅಂತ ಹೇಳುವಂಥದ್ದು ಒಂದು ಸಮಯವನ್ನು ನೀವು ಹುಡುಕ್ತೀರಿ ಕಾಣೆ, ಆವಾಗ ನಿಮ್ಗೆ ಎಲ್ಲದಕ್ಕೂ ಸಮಯ ಸಿಗತ್ತೆ. ನನ್ನ ಆಸ್ ಅ ಜೆ ಸಿಯಲ್ಲಿ ಸಹ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇದ್ದವಳು. ಈಗ ರೋಟರಿಯಲ್ಲೂ ಕೂಡ ನಾನು ನೆಕ್ಸ್ಟ್ ಫಸ್ಟ್ ಪ್ರೆಸಿಡೆಂಟ್ ಲೇಡಿ ಪ್ರೆಸಿಡೆಂಟ್ ಆಗಿ ಇತ್ತಾಗಂತ ಇದ್ದೆ. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೆ. ಎಂತ ಅಂತ ಹೇಳ್ರೆ, ನೀನು ಯಾವಾಗ ನನಗೆ ನನಗೆ ಟೈಮ್ ಕೊಟ್ಕೊಂಡೆ, ನನ್ನನ್ನು ನಾನು ಈ ರೀತಿ ಬೆಳಿಬೇಕು ಅಂತೇಳಿ ನನ್ನ ಬಗ್ಗೆ ನಾನು ಕನಸು ಕಾಮಕ್ಕೆ ಶುರು ಮಾಡ್ತೀನಲ್ಲ, ಆವಾಗ ನನಗೆ ಎಲ್ಲದೂ ಕೂಡ ಸಾಧ್ಯ ಆಗತ್ತೆ. ಜ್ಯೋತಿಯವರು ನಾವು ಯಾವಾಗ ಸೋಲ್ತು ಅಂತ ಹೇಳ್ರೆ, ಯಾವಾಗ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನು ಬಿಡ್ತೋ ಕಾಣಿ. ಒಂದು ಒಂದು ಇದಿದೆ ಏನಂದ್ರೆ, ಒಂದ್ ಸಲಕ್ಕೆ ನಮ್ಗೆ ಮದ್ವೆ ಆಯ್ತು, ಮದ್ವೆ ಆದ ಕೂಡಲೇ ನಾವು ನಮ್ಮ ಬಗ್ಗೆ ಕನಸು ಕಾಮದನ್ನ ಸ್ಟಾಪ್ ಮಾಡಿಬಿಡ್ತೋ. ನಾವು ನಮ್ಮ ಮನೆ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ನಮ್ಮ ಅತ್ತೆ ಮಾವ ಅಥವಾ ನಮ್ಮ ತವರು ಮನೆ, ಇಲ್ಲ ನನ್ನ ಗಂಡ, ಇಷ್ಟು ಕನಸು ಕಾಮಕ್ಕೆ ಶುರು ಮಾಡ್ತೋ. ಏ ನಂದ ಅಯ್ಯೋ ಅಡಿಲಪ್ಪ, ನಂಗೆ ನನ್ ಗಂಡ ಇದ್ರು ಕಣ್ಕಂತ್ರ, ಅಯ್ಯೋ ನಂಗ ಮುಂದೆ ನನ್ನ ಮಕ್ಳಿದ್ರು ಕಣ್ಕಂತ್ರ, ಈ ಲೆವೆಲ್ಗೆ ಬಂದ್ಬಿಡ್ತೋ ನಾವು. ಇದು ಬಂದ ಕೂಡಲೇ ನಮ್ಮ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ. ಸೊ ನಾ ಹೇಳೋದೇನು ಗೊತ್ತಾ, ಎಲ್ಲರೂ ಸಂಘ ಸಂಸ್ಥೆಗೆ ಬನ್ನಿ, ಸಂಘ ಸಂಸ್ಥೆಯಲ್ಲಿ ಮಾತ್ರ ನಿಮ್ಗೆ ಜೀವನ ಉಂಟು ಅಂತ ನಾ ಹೇಳೋದಿಲ್ಲ. ನೀವು ಮನೇಲಿದ್ರೂ ಕೂಡ ನಿಮಗೋಸ್ಕರ ಬದುಕಿ. ನಾನು ಇಷ್ಟನ್ನು ಮಾತ್ರ ಹೇಳೋದು, ಒಂದು ಸರ್ಟನ್ ಏಜ್ ಆದ ನಂತರ ನಾನು ಯಾವಾಗಲೂ ಹೇಳೋದಿತ್ತು, 30 ವರ್ಷ ಆದ್ಕೂಡ ನಮ್ಮ ಬಗ್ಗೆ ನಮ್ಮ ಸೌಂದರ್ಯದ ಮೇಲೂ ಸಹ ನಮಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಒಳ್ಳೆ ಸೀರೆ ಉಡ್ಕೊಂಡ್ಕೊಳ, ಅಯ್ಯೋ ಎಂತಕ್ಕೆ ಮಗ 2 ಮಕ್ಕಳಾಯ್ತು ಇನ್ನಿ ಅಂತ ಅಂತ ಈ ರೀತಿ ಮನಸ್ಥಿತಿಗೆ ಬಂದ್ಬಿಡ್ತ ನಾವು. ಕೊನೆಗೆ ಅದೇ ಒಂದು ಹಳೆ ನೈಟಿ ಮೇಲೆ ಒಂದು ವೈರಸ್ ಆಯ್ತು, ಹೊರಗಡೆ ಹೊರಟು ಬಿಡ್ತು. ಸೊ ಇದನ್ನ ನಾವು ಸ್ಟಾಪ್ ಮಾಡುವ, ಇದು ನಿಜವಾದ ಒಂದು ಮಹಿಳೆಯರಿಗೆ ಬೇಕಾದಂತ ಒಂದು ಬದಲಾವಣೆ ಅಂತ ನಂಗೆ ಅನಿಸುವಂಥದ್ದು. ಸೊ ಇದಾಯ್ತಂತಾದಾಗ ನಮ್ಗೆ ಎಲ್ಲದ ಕಡೆಗೂ ಸಹಿತ ನಮ್ಗೆ ಸಮಯ ಕೊಡೋಕ್ಕೆ ನಮ್ಮ ಹತ್ರ ಕೂಡ ಸಮಯ ಇರುತ್ತೆ. ಯಾಕಂದ್ರೆ ನನಗಿರೋದು 24 ಗಂಟೆ, ನಿಮ್ಗಿರೋದು 24 ಗಂಟೆ, ಮನೇಲಿ ಇಪ್ಪರಿಗೂ 24 ಗಂಟೆ, ಎಲ್ಲರಿಗೂ 24 ಗಂಟೆನೆ. ಬಟ್ ಎಲ್ಲಿದ್ರೂ ಸಮೇತ ಅದನ್ನೊಂದು ರೀತಿಯಾಗಿ ಕ್ರಿಯೇಟಿವ್ ಆಗಿರಿ ಅಂತ ಹೇಳುವಂಥದ್ದು ಅಷ್ಟೇ.
0: ತುಂಬಾ ಲೈಕ್ ಹೇಳ್ರಿ ಮಾತ್ರ ಈ ಎಕ್ಸ್ಪ್ಲನೇಷನ್, ಬಹುಶಃ ರೇಡಿಯೋ ಕುಂದಾಪುರ ಕೇಂದ್ರ ಮಹಿಳೆಯರಿಗೆಲ್ಲ ಒಂದು ಒಳ್ಳೆ ವಾಕ್ಯಗಳಿದು. ಹಾ ಹೌದಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೊಂಡ್ಕ, ನಮಗ್ ನಾವು ಟೈಮ್ ಕೊಡ್ಕ, ನಮ್ಮ ಪ್ರಯಾರಿಟಿ ನಾವಿರ್ಕ, ನಮ್ಮ ಪ್ರಯಾರಿಟಿಯೇ ಬದಲಾಗಿಬಿಡುತ್ತೆ.
1: ಖಂಡಿತ. ಒಂದು ಸಲ ಅದು ಎಲ್ಲಿಗೆ ಅಂದ್ರೆ, ನಮ್ದು ಮದ್ವೆ ಅನ್ನುವಂಥದ್ದು ಒಂದು ಆದ ತಕ್ಷಣ ಇತ್ತಲ್ಲ, ನಾವು ನಮ್ಮ ಪ್ರಯಾರಿಟಿ ನಾವು ಚೇಂಜ್ ಮಾಡಿ ಬಿಡ್ತೋ ಅಂತ ತನ್ನಷ್ಟೇ. ಅದು ಬೇರೆಯವ್ರು ಮಾಡೋದಲ್ಲ, ಬೇರೆಯವ್ರು ಯಾರು ಮಾಡೋದಲ್ಲ, ನಮಗ್ ನಾವೇ ಮಾಡ್ಕೊಂಬ್ದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ನಿಮ್ಗೆ ಹೇಳುವಂಥದ್ದು, ನಾನು ಎಲ್ಲದಕ್ಕೂ ನನ್ನ ಮಕ್ಕಳನ್ನ ಡಿಪೆಂಡ್ ಆಗುವಂಥದ್ದು. ಈಗ ನಾವು ಈಗ ಕೆಲವು ಕಡೆ ಟಾಕಿಗೆ ಹೋಗ್ತಾ ಇರ್ತೀವಿ, ಕೆಲವರು ಬಂದು ನನ್ನ ಹತ್ರ ಕೇಂದಿತ್ತು, ಮೇಡಮ್ ಒಂದು ಸೆಲ್ಫಿ ತೆಕ್ಕಂಬ, ಇಲ್ಲ ಮೇಡಮ್ ಒಂದು ನಂಬರ್ ಕೊಡಿ ಅಂತ. ಅವರ ಮೊಬೈಲ್ ಪಾಸ್ವರ್ಡ್ ಸಮೇತ ಅವ್ರ ಮಕ್ಕಳಿಗೆ ಗೊತ್ತಿಪ್ಪದು, ಅವ್ರಿಗೆ ಗೊತ್ತಿರೋದಿಲ್ಲ. ಆಯ್ತಾ, ಅವ್ರು ಅದನ್ನ ತುಂಬಾ ಪ್ರೌಢ್ಯ ಹೇಳ್ಕಂತ್ರ. ಅಯ್ಯೋ ನನ್ನ ಮಗನ್ ಗುದಿತ್ತ, ಅವನ್ ಮಗ ಎಷ್ಟನೇ ಕ್ಲಾಸ್, ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸ್ ಹೇಳ್ರಿ, ಅಲ್ಲಿ ಓಡ್ಕೊಂಬಂದ ಹೇಳ್ತ ಬಿಡ ಕೂಡ ಇಲ್ಲ ಅಂತ ಹೇಳ್ಕೊಂಡ ಅದೇ ಹಾಕಿ ಕೊಟ್ಟು ಹೋಗತ್. ಸೊ ಇದು ನಾನು ಎಂತ ಹೇಳುದಂದ್ರೆ, ಪ್ರತಿಯೊಂದ್ ಮಹಿಳೆಗೆ ಹೇಳುವಂಥದ್ದು, ನಿಮ್ಗೆ ಏನಾದ್ರೂ ಒಂದು ವಿಷಯ ಗೊತ್ತಿಲ್ಲಯಾ, ನಿಮ್ ಫ್ರೆಂಡ್ ಸರ್ಕಲ್ ಕೇಳಿ. ಇಲ್ಲ ಈಗ ಗೂಗಲ್ ನಿಮ್ಗೆ ಎವ್ರಿಥಿಂಗ್ ಅಲ್ಲಿ ಚಾಟ್ ಜಿಪಿಟಿ ಪ್ರತಿಯೊಂದು ಸಿಗತ್ತೆ ನಿಮ್ಗೆ, ಅಲ್ಲೆಲ್ಲಾರು ಕೇಳಿ. ಇಲ್ಲಾಂದ್ರೆ ನಿಮ್ಗೆ ನಿಮ್ಮ ಪರಿಚಯದವ್ರ ಹತ್ರ ಹೋಗಿ ಅದ್ರ ಬಗ್ಗೆ ವಿಚಾರಿಸಿ. ನಿಮ್ಗೆ ಗೊತ್ತಿಲ್ಲದರ ವಿಷಯವನ್ನ ನಿಮ್ದು ಆ ಸಣ್ಣ ಮಕ್ಳ ಹತ್ರ ಕೆಂಪು, ಅದು ಆದ ತಕ್ಷಣ ಅವ್ರಿಗೆ ಏನ್ ಅನ್ಸತ್ತಂದ್ರೆ, ಅಮ್ಮಂಗೇನು ಗೊತ್ತಿಲ್ಲ. ಈಗ ನಾವು ನಮ್ಮ ಹತ್ರ ನಮ್ದೊಂದು ದುರಾದೃಷ್ಟವಾದಂತಹ ಜನರೇಷನ್ ಜ್ಯೋತಿಯವರೇ, ನಾವು ಅಪ್ಪ ಅಮ್ಮಂಗೂ ಹೆದರಿದ್ದು, ಮಕ್ಳಿಗೂ ಹೆದರುತ್ತಿದ್ದು. ಸಿ ದಿಸ್ ಇಸ್ ಅ ಲಾಸ್ಟ್ ಜನರೇಷನ್. ಇನ್ನು ಜನರೇಷನ್ ಮಕ್ಳು ಅಪ್ಪ ಅಮ್ಮಂಗ್ ಹೆದರುದಿಲ್ಲ, ಅವ್ರ ಮಕ್ಳಿಗೆ ಹೆದರಿದ್ರೆ ಸಾಕು. ನಾವು ಹಂಗಲ್ಲ, ನಾವು ಆಚೆ ಮಕ್ಳಿಗೂ ಹೆದರ್ತಾ ಇದ್ದು, ಈಚೆ ಅಪ್ಪ ಅಮ್ಮಂಗೂ ಹೆದರ್ತಾ ಇದ್ದು. ಸೊ ಈ ಜನರೇಷನ್ ಅಲ್ಲಿ ಮಕ್ಳನ್ನ ಸಾಕುವಂಥದ್ದು, ಅಥವಾ ನಮ್ಮನ್ನ ನಾವು ಮೋಟಿವೇಟ್ ಮಾಡ್ಕೊಂಬಂತ ತುಂಬಾ ಕಷ್ಟ ಆಯ್ತು. ಸೊ ಆವಾಗ ನಾವು ನಮ್ಗೆ ಸಮಯ ಕೊಡಕ್ಕೆ
0: ತುಂಬಾ ಲೈಕ್ ಹೇಳ್ರಿ ಈಗ ನಮ್ಮ ಅಕ್ಷತಾ ಮೇಡಮ್ ಎಂತಂದ್ರೆ, ನಮಗ್ ನಾವು ಟೈಮ್ ಕೊಡ್ಕೊಂಡ್ಕ ಅಂತ ಹೇಳ್ಕೊಂಡು, ಇದ್ರ ಮಧ್ಯೆ ನೀವು ನಿಮ್ಮ ಭಾಷೆಗೆ ಎಂಬತ್ತಿ ಗೊತ್ತತ್ತ, ನೀವು ಲೈಕ್ ಓದ್ರಿ ಅಂತ. ಲೈಕ್ ಓದ್ರೆ ಶಾಲೆಗೆ ಇಪ್ಪತ್ತಿ ಲೈಕ್ ಓದ್ರಿ ಅಂದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ನಿಮ್ಮ ಬೌದ್ಧಿಕತೆಗೆ ಬೇಕಾಪಂಗೆ ನೀವು ತುಂಬಾ ಓದ್ರಿ ಅಂತ. ಎಂತೆಲ್ಲ ಓದ್ರಿ, ಹೆಂಗೆ ಜ್ಞಾನ ವಿಸ್ತರಣೆ, ಹೆಂಗದು
1: ಜ್ಞಾನ ವಿಸ್ತರಣೆ ಅನ್ನುವಂತ ಪದಕ್ಕೆ ನಾನು ಸೂಟ್ ಆಗ್ತಾಗ್ಲೇ ಗೊತ್ತಿಲ್ಲ. ಓದ್ತೆ ನಾನು, ಅಂದ್ರೆ ಓದ್ತೆ ಅನ್ನೋದಕ್ಕಿಂತ ನಂಗೆ ಈಗ ಸಣ್ಣ ಸಣ್ಣ ಸ್ಟೋರೀಸ್ಗಳು, ಇಲ್ಲ ನಿಮ್ಗೆ ಮೋಟಿವೇಶನ್ ಆಗಿರುವಂತದ್ದು ಕೆಲವೆಲ್ಲ ಸ್ಟೋರಿಗಳು ಆಗಿರ್ಬೋದು, ಈಗ ಇವ್ರು ನಮ್ಮ ಮಣಿಕಾಂತ ಸರ್ ಇದು ಕೆಲವು ಪುಸ್ತಕಗಳು, ಅದರ ನಂತರದಲ್ಲಿ ನಾನು ತುಂಬಾ ಕೆಲವೊಮ್ಮೆ ಇವ್ರದ್ದು ಯಾರು ಹೇಳ್ತಾರೆ ರವಿ ಬೆಳಗೆರೆ ಸರ್ ಇದು ಬಾಟಮ್ ಐಟಮ್ ಅಂತದೆಲ್ಲ ಇದು, ಅಂದ್ರೆ ನನಗೆ ನನ್ನ ಕಮ್ಯುನಿಕೇಶನ್ಗೆ ಯಾವುದು ಬೇಕಾಗತ್ತೆ ಅಂತ ಪುಸ್ತಕಗಳನ್ನೆಲ್ಲ ನಾನು ಓದ್ತಾ ಇರ್ತೇನೆ. ಕುವೆಂಪು ಅವರದಾಗಿರ್ಬೋದು, ಪೂರ್ಣಚಂದ್ರ ತೇಜಸ್ವಿ ಅವರದಾಗಿರ್ಬೋದು. ಮತ್ತೆ ನನ್ಗೇನಂದ್ರೆ, ನಾನೊಂಥರ ಶಾರ್ಟ್ ಆಗಿ ನಾನು ಪಟ ಪಟ ಅಂತ ಹೇಳಿ ಮುಗಿಸುವ ಪ್ರಯತ್ನ ಮಾಡುವಳು. ನಾನು ಯಾವ ವಿಚಾರವನ್ನು ಕೂಡ ತುಂಬ ಲೆಂದಿಯಾಗಿ, ಎಲ್ಲ ವಿಷಯದಲ್ಲೂ ಅಷ್ಟೇ, ನಾನು ತುಂಬ ಲೆಂದಿಯಾಗಿ ಹೋಗುವಳಲ್ಲ. ನನಗೆ ಎಲ್ಲ ಕೆಲಸಗಳು ಸಮೇತ ಅಚ್ಚುಕಟ್ಟಾಗಿ ಕೂಡಲೇ ಆಗಿ ಬಿಡ್ಬೇಕು. ಅದು ತುಂಬಾ ಹೆವಿ ಆಗಿ ಅದನ್ನ ಒಂದು ವಿಷಯವನ್ನ ಇಡ್ಕೊಂಡು ಅದನ್ನ ಎಳ್ಕೊಂಡು ಹೋಗುವಂಥದ್ದು ಅಂಥದ್ದೆಲ್ಲ ಮಾಡೋಕೆ ನಂಗೆ ಅಷ್ಟು ಇದಿಲ್ಲ. ಹಾಗಾಗಿ ನಾನು ಅಂಥದ್ದನ್ನೇ ಸ್ವಲ್ಪ ಜಾಸ್ತಿಯಾಗಿ ಫೋಕಸ್ ಮಾಡೋ ಕಾರಣ, ಆ ರೀತಿಯಾಗಿ ಮೋಟಿವೇಶನ್ ಆಗುವಂಥ ಪುಸ್ತಕಗಳನ್ನ ಜಾಸ್ತಿಯಾಗಿ ನಾನು ಓದ್ತಾ ಹೋಗ್ತೆ. ಅದು ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರು ನಂಗೊಂದು ಎಸ್ ಎಲ್ ಭೈರಪ್ಪ ಅವ್ರದ್ದೊಂದು ಆವರಣ ಪುಸ್ತಕ ಕೊಟ್ಟಿದೆ, ಅದೀಗ ಅರ್ಧ ಓದಿದೆ. ಸೂಪರ್, ಅದಂದ್ರೆ ನಿಮ್ಗೆ ಒಂದ್ ಬದಿ ಕೂತ್ಕೊಂಡು ನೀವು ಒಂದು ಬಿಸಿ ಕಾಫಿ ಒಟ್ಟಿಗೆ ಕೂತ್ಕೊಂಡ್ರಿ ಅಂತಂದ್ರೆ ನಿಮ್ ದೇವಸ ಆಗ್ತದ್ರ.
0: ಆದ್ರೆ ಹೆಣ್ಮಕ್ಳಿಗೆಲ್ಲ ಅಂತ ಸೌಭಾಗ್ಯ ಇರತ್ತೆ, ಒಂದ್ ಬಿಸಿ ಕಾಫಿ ಒಟ್ಟಿಗೆ ಒಂದ್ ಪುಸ್ತಕ ಹಿಡ್ಕೊಂಡು ಇಡೀ ದಿನ
1: ಇಡೀ ದಿನ ಅಂತಲ್ಲ, ಬಟ್ ನಿಮ್ಗೆ ಕೂತ್ಕೊಳ್ಬಹುದು. ನಾನು ಅದೇ ಹೇಳಿದ್ನಲ್ಲ, ಎಲ್ಲದೂ ನಿಮ್ ಕೈಯಲ್ಲೇ ಇರತ್ತ.
0: ನನ್ಗೆ ಸುಮಾರು ಸಲ ಆಸೆ ಅಪ್ಪದಿತ್ತು, ಈಗ ಗಂಡ್ಮಕ್ಳು ಹೆಂಗಂತ ಕೇಂದ್ರೆ ಯೂಶ್ವಲಿ ಬೆಳಿಗ್ಗೆ ಎದ್ರು ಪೇಪರ್ ತಕೊಂಡ್ರೆ ಕಿಚನ್ ಟೈಮ್ ಅವ್ರದಲ್ಲ, ಆಯ್ತಾ ಆಯ್ತಾ, ಪೇಪರ್ ನ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಇದ್ದು ಸಣ್ಣ ಸಣ್ಣ ನ್ಯೂಸ್ ಇಂದ ಬೇಕಾಗಿದ್ದಾರೆ ತನಕ ಪೂರ್ತಿ ಓದಿಬಿಡ್ತ. ಹೆಣ್ಮಕ್ಳು ಎಂತ ಕೇಂದ್ರ ಆಚೆಗೋತ ಹಿಚ್ಚುಗೋತ ಹಿಡ್ಲೇನ್ ಅಂತ ಇತ್ತು, ಓ ಇವತ್ತು ರಾಜಕೀಯದಲ್ಲಿ ಈ ತರ ಬದಲಾವಣೆ, ಓಕೆ ಮಳೆ ಮುಂದೋಯ್ತು, ಓ ಮಳೆ ಬಂತ, ಹಿಂದು ಹೆಡ್ಲೈನ್ ಕಂಡ್ಕೊಂಡೆ ಇವ್ರು ಉಳಿದಾರೆ ನ್ಯೂಸ್ಗಳನ್ನ ಊಹಿಸ್ಕೊಳ್ಳೋದು. ಈಗ ಹೆಣ್ಮಕ್ಳು ಪುಸ್ತಕನ ಹಿಡಿಬೇಕು ಅಂದ್ರೆ ಬೆಳಿಗ್ಗೆ ಕಾಫಿ ಒಟ್ಟಿಗೆ ಆ ಆಹ್ಲಾದದ ವಾತಾವರಣದಲ್ಲಿ ಆಕೆ ಪುಸ್ತಕ ಹಿಡಿಯೋ ತುಂಬಾ ಕಷ್ಟ ಪರಿಸ್ಥಿತಿ. ಅವಳು ಎಷ್ಟೊತ್ತಿಗೆ ಹಿಡಿತಾಳ ಕೇಂದ್ರೆ, ಮಧ್ಯಾಹ್ನ ಎಲ್ಲ ತೊಳೆದು ಬೊಳೆದು ಎಲ್ಲ ಉಂಡೆಲ್ಲ ಆರ್ಮೇಲೆ 7 ಗಂಟೆ 7:30 ಮೇಲೆ ಎಲ್ಲ ಮಲ್ಕೊಂಬತ್ತು ಒಂದಿರುತ್ತಲ್ಲ ಬ್ರೇಕ್ ಟೈಮ್, ಅವಳು ಮನೆಗಿದ್ರೆ
1: ಇದ್ರೆ
0: ಆಯ್ತಾ ಒಂದು 4 ಗಂಟೆವರೆಗೆ ಅವಳು ಪುಸ್ತಕ ಹಿಡಿಬಹುದು. ಮತ್ತೆ ರಾತ್ರಿ ಎಲ್ಲ ಮುನ್ಕೊಂಡು ಆರ್ಮೇಲೆ 10 ಗಂಟೆ ಮೇಲೆ, ಈಗ ನಿಮ್ಗೂ ಅಭ್ಯಾಸ ಇದೆ ಅನ್ಕೋತೀನಿ ರಾತ್ರಿ ಹೊತ್ತು. ಸೊ ಅವಳು ಆ ಟೈಮ್ ನನ್ಗೆ ನಾ ಓದ್ತೆ ಅಂತ ಹೇಳ್ಕೊಂಡು ಅದ ಆ ತರದ್ದೊಂದು ಇರುತ್ತಲ್ಲ ಅಂದ್ರೆ ಹಿಂಗ್ ಇಟ್ಕೊಂಡು ನಾವು ಓದ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಕಾರಂತರು ಅಥವಾ ಕುವೆಂಪು ಅವರು ಯಾರನ್ನ ತಕಣಿ ನೀವು, ಅವ್ರು ಒಂದ್ಸಲ ಬರೋ ಕೂತ್ರೆ ತಪಸ್ ಅಂತೆ, ಮತ್ತೆ ಬಿಡುದಿಲ್ಲ. ಅವ್ರು ಎಲ್ಲಿ ಅಂಡರ್ ಗ್ರೌಂಡ್ ಆಯ್ತು ಯಾರಿಗೂ ಗೊತ್ತಿಪ್ಪುದಿಲ್ಲ ಅಲ್ಲ, ಆ ಥಾಟ್ಸ್ ಬಪ್ಪದೆ ಹಾಂಗೆ ಬರವಣಿಗೆ ಥಾಟ್ಸ್ ಹಂಗೆ ಇರುತ್ತೆ, ಅದು ಮತ್ತೆಲ್ಲೂ ಬ್ರೇಕಪ್ ಆಗ ಆ ಲಹರಿಗೆ ಬಂದ್ಮೇಲೆ ಬರಿತ ಹೋಯ್ಕ. ಆದ್ರೆ ಎಷ್ಟು ಹೆಣ್ಮಕ್ಳಿಗೆ ಅದು ಆ ಸೌಭಾಗ್ಯ ಇತ್ತು. ಈಗ ನಂಗೆ ನಿಮ್ಗೆ ತಕೊಂಡ್ರು, ಈಗ ನಾವು ತುಂಬಾ
1: ನಮ್ಗೂ ಆ ಸೌಭಾಗ್ಯ ಇಲ್ಲ, ಸೌಭಾಗ್ಯ ತಗಂತ ಇದ್ದು ಅಷ್ಟೇ, ಅದನ್ನ ನಾವು ಕ್ರಿಯೇಟ್ ಮಾಡ್ಕಂತಿದ್ದು ಅಷ್ಟು ಬಿಟ್ರೆ ಜ್ಯೋತಿಯವರಿಗೆ 1 ಗಂಟೆ ಹೊತ್ತು ಅಥವಾ 1 ದಿವಸ ಇಡೀ ನಿಮ್ಗೆ ಕೂತ್ಕೊಂಡು ಓದುವಷ್ಟು ನಿಮ್ಮ ಹತ್ರ ಟೈಮ್ ಇತ್ತ? ಇಲ್ಲ, ಖಂಡಿತ ಇಲ್ಲ,
0: ನಿಜ ಇಲ್ಲ.
1: ನಿಮ್ಗೆ ಇಲ್ಲಿ ಬರಬೇಕು, ನಿಮ್ದು ಬೇರೆ ನಿರೂಪಣೆ ಆಗಿರ್ಬೋದು, ನಿಮ್ಮ ಹತ್ರ ನನ್ಕಿಂತ ಜಾಸ್ತಿ ಹೊರಬಿತ್ತು. ಆದ್ರೂ ಸಮೇತ ನೀವು ಅದನ್ನ ಓದ್ರಿ ಅಂತಾದ್ರೆ ಅದ್ರ ಮೇಲಿರುವಂತ ನಿಮ್ಮ ಆಸಕ್ತಿ, ಅಂಡ್ ಸೆಕೆಂಡ್ ಥಿಂಗ್ ನಿಮ್ಗೆ ಗೊತ್ತಿದೆ, ಅದರಿಂದಾಗಿ ನಿಮ್ಗೊಂದು ಏನೋ ಒಂದು ಸಿಗ್ತದೆ ಅನ್ನುವಂಥದ್ದು ಗೊತ್ತಿತ್ತು ನಿಮ್ಗೆ.
0: ಕರೆಕ್ಟ್,
1: ಆಯ್ತಾ ಗಿಣಿ. ನಾನು ಒಂದು ಹೇಳ್ತೆ, ಖಂಡಿತ ನೀವು ಹೇಳೋದಕ್ಕೆಲ್ಲ ಒಪ್ಕಂತೆ. ನನಗೆ ಒಂದು ಸೀರೆ ಅಂಗಡಿಗೆ ಹೋಗಿ ಈ ಕಲರಿನ ಸೀರೆಗೆ ಈ ಅಂಚೆ ಇರ್ಕು ಅಂತ ಹೇಳಿ ನಾನು ಒಂದೂವರೆ ಗಂಟೆ ಹೊತ್ತು ಒಂದು ಸೀರೆ ಹುಡ್ಕೋಕೆ ನಾನು ಟೈಮ್ ಕೊಡ್ತೆ ಅಂತಂದ್ರೆ ನನ್ನ ಹತ್ರ ಟೈಮ್ ಉಂಟು ಅಂತ ಲೆಕ್ಕ.
0: ಎಕ್ಸಾಕ್ಟ್ಲಿ,
1: ಆ ಟೈಮ್ ಉಂಟು ಅಂತಾದಾಗ ನಂಗೆ ಅದನ್ನ ಎಲ್ಲಿ ಉಪಯೋಗಿಸ್ಕೊಂಡು ಕನ್ನಡಿ ಗೊತ್ತಿಲ್ಲ. ನಾನು ಅದನ್ನ ಎಲ್ಲೋ ಒಂದ್ ಕಡೆ ಸೀರೆ ಅಂಗಡಿಯಲ್ಲೋ ಇಲ್ಲ ಮಕ್ಕಳೊಟ್ಟಿಗೋ, ಅಂದ್ರೆ ಮಕ್ಕಳೊಟ್ಟಿಗೆ ಸುಮ್ಮನೆ ಏನೋ ಒಂದ್ ಮಾತು, ಇಲ್ಲ ಯಾರ ಜೊತೆಗೋ ಒಂದು ಗಾಸಿಪ್, ನಿಂಗೆ ಓದಿತ ಮಾರೈತಿಯ ಉಳ್ ಮನೆ ಕತ್ತಿ ಗೊತ್ತಿತ್ತ ನಿಂಗೆ, ಉಳ್ ಮನೆ ಕತ್ತಿ ಗೊತ್ತಿತ್ತ ಮಾರೈತಿ.
0: ನಾವ್ ಹೆಣ್ಮಕ್ಳು ತುಂಬಾ ಮಾಡ್ತಾವ್, ಇದ್ ನಮ್ದು ಫುಲ್ ಟೈಮ್ ಬಿಸ್ನೆಸ್. ಪುರ್ಸೋದಿದ್ರೆ ಸಾಕು, ಅವ್ಳ ತಂಗಿ ಕಾಲ್ ಮಾಡಿ ಆಯ್ತು, ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿ ಆಯ್ತು, ಆಚೆ ಮನೆಯಲ್ಲಿ ಕಾಲ್ ಮಾಡಿ, ಹೇ ಗೊತ್ತಿತ್ತ ನಿಂಗೆ ಹಿಂಗ ಆಯ್ತಮ್ರ ಅಂತ ಹೇಳಿ.
1: ಸೊ ನಾ ಹೇಳುದಿನ್ ಗೊತ್ತಾ, ಈ ಎಲ್ಲದನ್ನ ಕಟ್ ಮಾಡಿ ಅಂತ ಹೇಳು. ಇಲ್ಲ ಇಲ್ಲ ನಾನು ಮಾತಾಡ್ತೆ, ನಾನು ಮಾತಾಡೋದಿಲ್ಲ ಅಂತಿಲ್ಲ, ನಾನು ಮಾತಾಡ್ತೆ. ಬಟ್ ನಾ ಹೇಳುದು, ಈ ಸಿಚುವೇಶನ್ಸ್ ಗಳನ್ನ ನೀವು ಒಂದು ಗಂಟೆ ಮಾಡುದನ್ನ ಅರ್ಧ ಗಂಟೆ ಮಾಡಿ, ಉಳಿದ ಅರ್ಧ ಗಂಟೆ ಉಂಟಲ್ಲ ನಿಮ್ಗೇನು ಎಣಿಸಿದ್ರಿ ಅಲ್ಲ ಅದನ್ನ ಮಾಡು ಕೆಟ್ಕಣೆ, ಅವಾಗ ನಿಮ್ಗೆ 100% ನಿಮ್ಮ ಟೈಮ್ ಸಿಗುತ್ತೆ. ನೀವು ಅರ್ಧ ಗಂಟೆ ಒಟ್ಟಿಗೆ ಇನ್ನರ್ಧ ಗಂಟೆಯೂ ಸೇರಿಸಿರಿ ಅಂತ ಅಂದ್ರೆ ಅಲ್ಲಿಗೆ ಅದು ಏನು ಮಾಡೋಕ್ ಆಗ್ತಿಲ್ಲ, ಅಲ್ಲಿಗೆ ಹೋಯ್ತು. ನಾ ಅದಕ್ಕೆ ಯಾವಾಗ್ಲೂ ಹೇಳುದು, ನೀವು ಸೀರೆ ಅಂಗಡಿಗೆ ಕೊಡುವಂತ ಸಮಯವನ್ನ, ನೀವು ಚಿನ್ನದ ಅಂಗಡಿಗೆ ಕೊಡುವಂತ ಸಮಯವನ್ನ ಚೂರ್ ಕಟ್ ಆಫ್ ಮಾಡಿ. ಈಗ ಸೀರೆ ಅಂಗಡಿ ನಾವೇನ್ ಡೈಲಿ ಹೋತ್ವ ಅಂತ ಕೇಂತ್ರಿ ಎಲ್ಲರೂ, ಬಟ್ ನೀವು ಡೈಲಿ ಹೋಗ್ದಿದ್ರು ಸಮೇತ ನಿಮ್ಮಲ್ಲೇ ಅಂದ್ರೆ ಆ ಡೈಲಿಗೆ ಆ ಒಂದೂವರೆ ಗಂಟೆ ಉಂಟು ಅಂತ ಆಗುತ್ತೆ. ಆದ್ರೆ ನಮ್ಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ಕೊಂಬ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ನೆನ್ಪಿತ್ತೋ ಇಲ್ಲ, ನಾವು ಪಿ ಯು ಸಿಯಲ್ಲೆಲ್ಲ ಓದದ್ ನೆನ್ಪಿತ್ತು ನಂಗೆ, ನೀವು ಎರಡನ್ನೋ ಕೆಲಸವನ್ನ ಒಟ್ಟಿಗೆ ಹೆಂಗ್ ಮರ್ಜ್ ಮಾಡ್ತೀರಿ ಅಂತ. ಯಾವ್ಯಾವ ಕೆಲಸವನ್ನ ಮಾಡ್ಬೋದು, ಕಾಫಿ ಕುಡಿತಾ ಪೇಪರ್ ಓದ್ಬೋದು, ಇಲ್ಲ ಕಾಫಿ ಕುಡಿದ್ರೆ ಒಂದ್ ಅರ್ಧ ಗಂಟೆ ಹೋಗುತ್ತೆ, ಪೇಪರ್ ಓದಿದ್ರೆ ಅರ್ಧ ಗಂಟೆ ಹೋಗ್ತದೆ, ಈ ಒಂದ್ ಗಂಟೆಯನ್ನು ಒಟ್ಟಿಗೆ ಅರ್ಧ ಗಂಟೆಯಲ್ಲಿ ಎರಡನ್ನು ಸೇರಿಸಿ ಮಾಡ್ಬೋದು ಅಂತ ಹೇಳಿ. ಹಂಗೆ ಅಂದ್ರೆ ನೀವು ಎಲ್ಲೆಲ್ಲಿ ನಿಮ್ಗೆ ಸಮಯವನ್ನ ಕಮ್ಮಿ ಮಾಡ್ಕೊಳ್ಳಿ, ಅಡಿಗೆ ಮನೆಯಲ್ಲಿ 3 ಗಂಟೆ ಕುತ್ಕೊಂಡು ಮಾಡುವ ಅಡುಗೆಯು, 2 ಗಂಟೆಯಲ್ಲಿ ಮಾಡುವ ಅಡುಗೆಯು, 1 ಗಂಟೆಯಲ್ಲಿ ಮಾಡುವ ಅಡುಗೆಯು ಟೇಸ್ಟ್ ಇರುವಂತದ್ದು ಒಂದೇ ಟೈಪ್. ನನ್ನ ದೊಡ್ಡ ಮಗಂಗೆ ಇಡ್ಲಿ ಆಯ್ಕೊ, ನನ್ನ ಸಣ್ಣ ಮಗಂಗೆ ದೋಸೆ ಆಯ್ಕೊ ಅಂತ ಹೇಳ್ಕೊಂಡು ಕೂತ್ರಿ ಅಂತಂದ್ರೆ ನೀವು ಅಡುಗೆ ಮನೆಯಲ್ಲಿ ಫಿಕ್ಸ್, ನಾನು ಮಾಡೋದನ್ನ ನೀವು ತಿನ್ಕಂತ ಹೇಳಿ ಕೂತ್ರಿ ಅಂತಂದ್ರೆ ನೀವು 1/2 ಗಂಟೆಯಲ್ಲಿ ಹೊರಗೆ ಬರ್ಲಾಗ್ತದೆ. ಇದು ಅಮ್ಮಂದ್ರ ಮೇಲೆ ಡಿಪೆಂಡ್ ಆಗಿರತ್ತೆ, ತಾಯಂದ್ರ ಮೇಲೆ ಡಿಪೆಂಡ್
0: ಆಗಿರತ್ತೆ. ನಿಮ್ಮ ಟೈಮ್ ಅನ್ನು ನೀವು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ಕ ಅಂತ ಹೇಳ್ಕೊಂಡು,
1: ನಿಮ್ಗೆ ಇನ್ಯಾರೋ ಬಂದು 24 ಗಂಟೆ ಮಗನಿನ ಹತ್ರ ಟೈಮ್ ಇಲ್ಲ, ನಿಂಗೆ 1.5 ಗಂಟೆ ಎಕ್ಸ್ಟ್ರಾ ಕೊಡ್ತೇನೆ ಅಂದೇಳಿ ಯಾವನು ಕೊಡುವನಿಲ್ಲ, ನೀವೇ ತಗೊಂಡ್ 24 ಗಂಟೆ ಒಳಗೆ ನೀವು ಏನಾರ ಒಂದು ಮ್ಯಾನೇಜ್ ಮಾಡ್ಕೊಂಡು. ನಾನು ಅದಕ್ಕೋಸ್ಕರ ಯಾವತ್ತು ನಮ್ದೊಬ್ರು ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ಹೇಳೋದಿತ್ತು, ರಾತ್ರಿ ನಂದು ಟೈಮು 10 ಗಂಟೆ ಆ ಮೇಲೆ ಇತ್ತಲ್ಲ, 1 ಗಂಟೆ ಹೊತ್ತು ನನ್ನ ಟೈಮ್ ಅದು, ನಂಗೆ ಯಾರು ರಗಳೆ ಕೊಡೋಕಿಲ್ಲ, ನಂಗೆ ಯಾರು ಉಪದ್ರ ಕೊಡೋಕಿಲ್ಲ, ಎಂತ ಸಹ ಮಾಡ್ಲಕ್ಕ 1 ಗಂಟೆ ನಾ ಡ್ಯಾನ್ಸ್ ಮಾಡ್ಲಕ್ಕ ಹಾಡು ಹೇಳಕ್ಕ ಕೇಳ್ದಿರೋಡಿ, ನಂಗೆ ಯಾರು ಆಡಿಯನ್ಸ್ ಬೇಡ, ನಂಗೆ ನಾನೇ ಆಡಿಯನ್ಸ್, ನಾನು ಕನ್ನಡಿ ಮುಂದೆ ನಿಂತ್ಕೊಂಡು ಭಾಷಣ ಮಾಡ್ಲಕ್ಕ, ನಾಳೆ ಏನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೆ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳಕ್ಕೆ ಎಂತ ಬೇಕಾದ್ರೂ ಮಾಡ್ಲಕ್ಕ, 1 ಅವರ್ ನಂದೇ ಟೈಮ್ ಅದು, ನಂಗೆ ಯಾರು ಡಿಸ್ಟರ್ಬ್ ಮಾಡೋಕ್ಕಾಗ ಅಂತೇಳಿ. ಇದನ್ನ ನಂಗೆ ನಾನು ಅಕ್ಷತ ಹೇಳಕ್ಕ ಅದನ್ನು ಗೊತ್ತಾಯ್ತಾ, ಬಟ್ ಕೆಲವರಿಗೆ ಅದನ್ನು ಹೇಳೋಕ್ಕಾಗ್ತಿಲ್ಲ. ಅವಾಗೇನಂದ್ರೆ ನಮ್ಮೊಳಗೆ ನಾವೇ ಎಣಿಸ್ಕೊಂಡು ಆ 1 ಗಂಟೆ ನಾವು ನಮ್ಮಷ್ಟಕ್ಕೆ ನಾವು ಇಟ್ಕೊಳ್ಕಾಗ್ತ.
0: ಕರೆಕ್ಟ್. ಈಗ ಅಕ್ಷತಾ ಅವರು ಅಡುಗೆ ಮನೆ ಅಂದಾಗ ನೆನಪಾಯ್ತ, ನಿಮ್ದೇ ಹೋಟ್ಲ್ ಇತ್ತು, ಅದರಲ್ಲೂ ನೀವು ಅದನ್ನು ಮ್ಯಾನೇಜ್ ಮಾಡ್ತೀರಿ. ಸೊ ಇದೆಲ್ಲದ್ರೊಟ್ಟಿಗೆ ಅದನ್ನು ಮ್ಯಾನೇಜ್ ಮಾಡ್ತೀರಿ, ಅದ್ರಲ್ಲಿ ಹೆಂಗೆ ಈಗ ಹೋಟ್ಲ್ ಇದ್ ಅಡುಗೆ ಮನೆ ಅಡುಗೆ ಊಟ ಹೆಂಗೆ, ಯಾಕೆಂದ್ರೆ ಎಲ್ಲೆಲ್ಲ ಕಾಲ ಹಾಕೋದು.
1: ಹೋಟ್ಲ್ ಅಡುಗೆ ಮನೆ ಅಡುಗೆ ಅಂತ ಹೇಳಿದ್ರೆ ನಮ್ದು ಹೋಟ್ಲ್ ಅಡ್ವರ್ಟೈಸ್ಮೆಂಟ್ ಅಲ್ಲ ಅನ್ನುವಂತ ಸತ್ಯ ವಿಷಯ.
0: ಓಕೆ.
1: ಸೊ ಇಲ್ಲ, ನಮಗೆ ಮನೆಗೆ ನಾವು ಸಪರೇಟ್ ಮಾಡ್ಕೊಂಡು,
0: ಯಾಕಂದ್ರೆ ಯೂಶಲಿ ಹೋಟ್ಲ್ ಇದ್ದವ್ರನ್ನೆಲ್ಲ ಕಾಮ್ದ ಅವಳಿಗೆಂತ ಚಾನ್ಸ್ ಹೋಟ್ಲ್ ಇದೆಲ್ಲ ಬತ್ತಲ್ಲ.
1: ಎಕ್ಸಾಕ್ಟ್ಲಿ, ಅದನ್ನೊಂದು ನಾನು ಯಾವತ್ತು ಕೇಳ್ತಾ ಇರ್ತೆ, ನಿಂಗೆ ಏನ್ ಮರ ಇದ್ದಿ ಹೋಟ್ಲ್ ಇತ್ತ ಅಲ್ಲ, ವಿಷಯ ಸತ್ಯ, ನಿಂಗೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳ್ತಾರಲ್ಲ, ಹಂಗೆ ಅಂದ್ರೆ ನಿಮ್ಗೆ ಹಾತೆ ಇಲ್ಲ ಪುರ್ಸೋತೆ ಇಲ್ಲ ಅಂತ ಹೇಳೋತ್ತಿಗೆ ಒಂದ್ರ ಅಪ್ಪಕ್ಕ ನನ್ನ ಗಂಡ ಯಾವತ್ತು ಹೇಳಿದ್ರು, ನೀ ಅದೆಲ್ಲ ಮಾಡ್ತು ಕೂತ್ಕೊಂಬೇಡ, ಅಲ್ಲಿ ಹೋಟ್ಲಿಗೆ ಬಂದೊಂದು 2 ಇಡ್ಲಿ ತಿನ್ಕೊಂಡು ಹೋಗ ಅಂತ ಹೇಳೋದು. ಅಂದ್ರೆ ನಿಮ್ಗೆ ಆತೇ ಇಲ್ಲ, ನನ್ಗೆ ಇನ್ನು ನಡೀತೇ ಇಲ್ಲ, ನಾನು ಮಾಡೋಕೆ ಆಗ್ತಿಲ್ಲ ಅಂಬತ್ತಿಗೆ ಒಂದು ಹೋಟ್ಲ್ ಅನ್ನುವಂಥದ್ದು ಉಂಟು ಅನ್ನುವಂಥದ್ದು ಒಂದು ಧೈರ್ಯ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಇಲ್ಲ, ನಮ್ಗಂದ್ರೆ ಮನೇಲಿ ನಾವು ಅಡುಗೆ ಸಪ್ರೇಟಾಗಿ, ಈಗ ಅತ್ತೆ ಸಹ ಮಾಡ್ತ್ರು ಇಲ್ಲ ನಾನು ಮಾಡ್ತೆ, ಮಗರ ಹೆಂಗೂ ಬೇಕಾಗ್ತು ನಮ್ಮಲ್ಲ, ಇವರಿಗೂ ಅವರಿಗೆ ಮನೆ ಅಡುಗೆನೆ
0: ಬೇಕು
1: ಸ್ವಲ್ಪ ಜಾಸ್ತಿ
0: ಪ್ರಿಫರ್ ಮಾಡಿ,
1: ಅಂದ್ರೆ ನಮ್ಮಲ್ಲಿ ಏನಂದ್ರೆ ಅನ್ನ ಒಂಚೂರು ಮೆದು ಬೇಕು, ಸೊ ಹಿಂಗಿದ್ದೆಲ್ಲ ಜಾಸ್ತಿ ಇರುವಂಥದ್ದು. ನಮ್ಗೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆಗಳಂದ್ರೆ ನನ್ನ ಅಡಿಗೆ ಸ್ವಲ್ಪ ಖಾರ, ನಮ್ಮನೇಲಿ ಸ್ವಲ್ಪ ಚಪ್ಪೆ, ಅಂದ್ರೆ ನಾವು ಸ್ವಲ್ಪ ಮಂಗಳೂರು ಸೈಡ್ ಆದ ಕಣವೇನೋ ಗೊತ್ತಿಲ್ಲ, ಒಂಚೂರು ಖಾರ ನಂದು ಒಂಚೂರು ಮುಂದ್ ಬರುತ್ತೆ, ಬಟ್ ಓಕೆ ಅಂದ್ರೆ ಮ್ಯಾನೇಜಲ್ಲ
0: ತಿಂತರ ಸುಮ್ಮನೆ,
1: ನನ್ನ ಬಾಯಿಗೋ ಅಥವಾ ಅಡಿಗೆ ರುಚಿಗೋ ಗೊತ್ತಿಲ್ಲ.
0: ಓಕೆ, ಈಗ ನೀವು ಒಂದು ವೆಬ್ಸೈಟ್ ಕೂಡ ಮಾಡಿದಿರಿ, ಪತ್ರಕರ್ತೆ ಕೂಡ ನೀವು. ಸೊ ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ. ಈಗ ಪತ್ರಕರ್ತೆಯಾಗಿ ನೀವು ವೆಬ್ಸೈಟ್ ಮಾಡ್ಕೊಂಡು ಸುಮ್ಮನ್ ಕೂಕೊಂಡು ಇಲ್ಲಿ ಅಡ್ಗೆ ಮಾಡ್ಕೊಂಡು ಅಲ್ಲಿ ಹೋಟ್ಲಿಗೆ ಹೋಯ್ಕೊಂಡು ಇಲ್ಲಿ ಭಾಷಣ ಮಾಡ್ಕೊ ಕೂತರಾತಿಲ್ಲ, ಅದಕ್ಕೆ ಬೇಕಾಗಿರೋ ನ್ಯೂಸ್ಗಳನ್ನು ಕಲೆಕ್ಟ್ ಮಾಡ್ಕೊ, ಅದಕ್ಕೆ ಬೇಕಾಗಿರುವಂತ ಕಂಟೆಂಟ್ ಗಳನ್ನ ಫೀಡ್ ಮಾಡ್ತಾ ಇರ್ಕ. ಸೊ ಅದನ್ನೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
1: ಆಕ್ಚುಲಿ ಈ ಪ್ರಶ್ನೆ ಎಲ್ಲಾರು ನಮ್ ಸರ್ ಕೇಂದ್ರಂತಾದ್ರೆ ನನ್ನ ವೆಬ್ಸೈಟ್ ಇಂದ ಹೊರಗೆ ಹಾಕ್ತಾರೆ. ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದು ಬಹುಶಃ ಈಗ ಒಂದು 6-7 ತಿಂಗಳ ಮೇಲೆ ಆಯ್ತೇನೋ ಅಂದ್ರೆ ಈ ಎಲ್ಲ ಜಂಜಾಟದೊಳಗೆ ನಂಗೆ ಹೋಪಕ್ಕೆ ಆಗ್ತಾ ಇಲ್ಲ. ಆಫೀಸ್ ಕಡೆಗೂ ಹೋಗ್ತೇನೆ. ಮೊನ್ನೆ ಇತ್ತೀಚೆಗೆ ಹೋಯ್ತು, ನಂಗೆ ಅವ್ರು ಯಾವಾಗಲೂ ತಮಾಷೆ ಮಾಡಿದ್ ಗೂಗಲ್ ಮ್ಯಾಪ್ ಹಾಕೊಂಡ್ ಬಾ, ಆಫೀಸ್ ಎಲ್ಲಿತ್ತು ನನಗೆ ಗೊತ್ತಾಗ್ತಿದೆ ಅಂದೇಳಿ. ಉಮೇಶ್ ಮಾರ್ಪಳ್ಳಿ ಅಂತ ಇಸ್ ಮೈ ಸೀನಿಯರ್ ಅಂಡ್ ಸೊ ನನ್ನ ವೆಬ್ಸೈಟ್ ಪಾರ್ಟ್ನರ್ ಪ್ಲಸ್ ನನ್ನ ಗುರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಏನೇ ಸಮಸ್ಯೆಗಳಿದ್ರು ಸಮೇತ ಅದನ್ನ ತಿದ್ದಿ ತೀಡಿ ಹಿಂಗ್ ಮಾಡ್ಕೊ ಹಿಂಗ್ ಮಾಡ್ಕೊಂದೇಳಿ ಸ್ವಲ್ಪ ತುಂಬಾ ಗೈಡ್ ಮಾಡಿದಂತ ಒಬ್ಬ ಪರ್ಸನಾಲಿಟಿ. ಅವರು ಎಲ್ಲದನ್ನು ಹ್ಯಾಂಡಲ್ ಮಾಡುದು, ಟಚ್ ವುಡ್, ನನ್ಗೆ ಯಾವ್ದು ಟೆನ್ಷನ್ ಇಲ್ಲ. ಪ್ರತಿ ಒಂದು ಸಮೇತ ಅವರೇ ಹ್ಯಾಂಡಲ್ ಮಾಡ್ತಾ, ಅವರೇ ಈವನ್ ನ್ಯೂಸ್ ಇದೆಲ್ಲ ಮೇನ್ ಅವರೇ. ಸೊ ನಾನೇನಿದ್ರು ಸಹಿತ ಸುಮ್ಮನೆ ಒಂದು ಕಾರ್ಡ್ ಇಟ್ಕಂತೆ. ಮತ್ತೆ ಇತ್ತೀಚೆಗೆ ಅಂದ್ರೆ ಇದಕ್ಕಿಂತ ಮೊದಲು ನಾನು ಹೋಗ್ತಿದ್ದೆ ಆಫೀಸಿಗೆ ಹೋಯ್ದು ಮಾಡಿ, ಬಟ್ ಈಗ ರೀಸೆಂಟ್ ಆಗಿ ಒಂದು 4-5 ಮಂತ್ಸ್ ಆಯ್ತು ನಂದೆ ಕೆಲವೊಂದು ಈ ಹೋಟ್ಲು. ಅದ್ರ ನಂತರ ನಾವೊಂದು ನಂದಿನಿ ಪಾರ್ಲರ್ ಓಪನ್ ಮಾಡಿದ್ವು, ಅದು ಓಪನ್ ಆದ ನಂತರ ನಂಗೆ ಆಫೀಸ್ ಕಡೆ ಒಪ್ಪಿಗೆ ಆಗಿಲ್ಲ. ಬಟ್ ಎಲ್ಲೂ ಪಾಪ ಅವ್ರು ಇದು ಮಾಡ್ಲಿ, ಕೆಲವೊಮ್ಮೆ ಕೇಂದ್ರ ಎಂತ ಬಪ್ಪ ಪ್ಲಾನ್ ಇತ್ತ ಅಂದೇಳಿ ಕೇಂದ್ರ ಬಿಟ್ಟರೆ ಮತ್ತೆ ಎಲ್ಲೂ ಇದು ಮಾಡೋದಿಲ್ಲ. ಮತ್ತೆ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾ ಇದ್ರು, ಪ್ರತಿ ಒಂದು ಅವರೇ ಹ್ಯಾಂಡಲ್ ಮಾಡಿದ್ರು. ಇನ್ನೆಂತ ಅಂತ ಹೇಳಿದ್ರೆ ಇದ್ರು ಇದಕ್ಕಿಂತ ಮೊದಲು ನನ್ನ ಚಾನೆಲ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತುಂಬ ಚಾನಲ್ ನನಗೆ ಅನ್ನ ಕೊಟ್ಟಿತ್ತು. ನಮ್ಮ ನಾನು ಹೇಳೋದಂತಾದರೆ ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ನನ್ನ ಕಾಲೇಜಲ್ಲಿ ಇರುವ ಹೊತ್ತಿಗೆ ನಾನು ನಮ್ಮ ಬಂಟ್ವಾಳ ಅಂತ ಹೇಳಿ ಬಂಟ್ವಾಳದಲ್ಲಿ ಒಂದು ಚಾನಲ್ ವರ್ಕ್ ಮಾಡ್ತಾ ಇದ್ದೆ. ಅದಾದ ಮೇಲೆ ಸಿ ಟಿ ವಿ ಅಂತ ಮಾಡಿದೆ. ಆಮೇಲೆ ನಮ್ಮ ಟಿ ವಿ ಅಂತ ಹೇಳೋ ಚಾನಲಲ್ಲಿ ನಾನು ನಮ್ಮ ರುಚಿ ಅಂತ ಹೇಳುವಂಥ ಒಂದು ಪ್ರೋಗ್ರಾಮನ್ನು ಹ್ಯಾಂಡಲ್ ಮಾಡ್ತಾ ಇದ್ದೆ. ಅದಾದ ಮೇಲೆ ನಂತರ ಮುಕ್ತ ಟಿ ವಿಯಲ್ಲಿ ವರ್ಕ್ ಮಾಡಿದೆ, ಸ್ಮೈಲ್ ಟಿ ವಿ ಕುಂದಾಪುರದಲ್ಲಿ, ಅದರಲ್ಲಿ ಸುಮಾರು ವರ್ಷ ಅಂದರೆ ನನಗೆ ಬೇಸ್ ಕೊಟ್ಟಿತ್ತು. ಸ್ಮೈಲಲ್ಲಿ ನನಗೆ ಬೇಸ್ ಸಿಕ್ಕಿತ್ತು. ಅದ ನಂತರದಲ್ಲಿ ಡೈಜಿ ವರ್ಲ್ಡ್. ಸೊ ನನ್ನ ಲೈಫ್ ಇದು ಟರ್ನಿಂಗ್ ಪಾಯಿಂಟ್ ಅಂದರೆ ಡೈಜಿಯಲ್ಲಿ ನಾನು ಒಬ್ಳು ಆ್ಯಂಕರ್ ಆಗಿ ಜಾಯ್ನ್ ಆದವಳು, ಲಾಸ್ಟಿಗೆ ಪ್ರೊಡಕ್ಷನ್ ಇನ್ಚಾರ್ಜ್ ಆಗಿ ನಾನು ಹೊರಗಡೆ ಬಂದೆ. ಅದಾದ ನಂತರದಲ್ಲಿ ಉಡುಪಿ ಟೈಮ್ಸ್ ವೆಬ್ಸೈಟನ್ನು ನಾವುಗಳು ಅಲ್ಲಿಂದ ಹೊರಗೆ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಅಷ್ಟು ಅಲ್ಲೆಲ್ಲದೂ ಕೂಡ ನಾನು ಯಾವಾಗಲೂ ಹೇಳೋದಿತ್ತು, ಎಲ್ಲ ಚಾನಲ್ಗಳು ಕೂಡ ನಮಗೊಂದು ಜೀವನ ಕೊಟ್ಟಿತ್ತು. ಜೀವನ ಕೊಟ್ಟಿರೋ ಅನ್ನ ಕೊಟ್ಟಿರು ಆಯ್ತಾ. ಸೊ ಹಂಗಾಗಿ ಪ್ರತಿಯೊಂದು ಚಾನಲಲ್ಲೂ ಕೂಡ ಒಂದೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನು ಕಲ್ತ್ಕೊಂಡು ಬಂದಿದ್ದೆವು. ಈಗ ನಾವು ಅದೆಲ್ಲ ಒಟ್ಟು ಮಾಡಿ ಒಂದು ಚಾನಲ್ ಮಾಡ್ತಾ ಕೇಂದ್ರ ಇಲ್ಲ, ಯಾರು ಚಾನಲ್ಗೆ ಹೋಗೋರಿಗೂ ಅದನ್ನ ಅಡ್ವೈಸ್ ಮಾಡೋಕೆ ಅಷ್ಟು ಶಕ್ತಿ ಕೊಟ್ಟಿದ್ರು ದೇವರು.
0: ವೆರಿ ನೈಸ್. ಓಕೆ,
1: ಇದು ನಮ್ದೊಂದು
0: ಜರ್ನಿ.
1: ಮತ್ತೆ ಪ್ರತಿ ಒಂದು ಹಂತದಲ್ಲೂ ಕೂಡ ಒಬ್ಬೊಬ್ಬ ಒಂದು ಗುರುವಾಗಿ ನಮ್ಗೆ ಸಿಕ್ಕಿ ಗೈಡ್ ಮಾಡ್ತಾ ಹೋಗಿದ್ರು. ಯಾಕಂದ್ರೆ ಎಲ್ಲೂ ಕೂಡ ನಾನು ಕಲ್ತಾಯ್ತು ನಂದು ಮುಗ್ದಾಯ್ತು ಅಂತಂದ್ರೆ ನಮ್ಗೆ ಮತ್ತೆ ಕಲಿಯೋಕೆ ಆಗ್ತಿಲ್ಲ. ಸೊ ನಾವು ಯಾವಾಗ್ಲೂ ತೆರೆದ ಪಾತ್ರವಾಗಿದ್ರೆ ಮಾತ್ರ ನಮ್ಗೆ ನಮ್ಮ ತಲೆಯೊಳಗೂ ಯಾರಾದ್ರೂ ಏನಾದ್ರು ಒಂದು ತುಂಬಿಸ್ತರು. ಇಲ್ಲ ನಾನು ಕ್ಲೋಸ್ ನನ್ಗೆಲ್ಲದು ಮುಗ್ದಾಯ್ತು ಅಂತಂದ್ರೆ ನಮ್ದು ಕೂಡ ಜರ್ನಿ ಕೂಡ ಅಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ.
0: ಈಗ ನೀವು ರೋಟರಿ ಕ್ಲಬ್ ಹಂಗೂ ಇದ್ರೆ ಅಲ್ಲೂ ಸಮಾಜ ಸೇವೆ ಮಾಡುದು, ಈಗ ಗವರ್ನರ್ ಆತಿದ್ರೆ,
1: ಗವರ್ನರ್
0: ಸಾರಿ ಪ್ರೆಸಿಡೆಂಟ್ ಆತ ಇದ್ರಿ, ಅದ್ರಲ್ಲಿ ಪ್ರೆಸಿಡೆಂಟ್ ಆತ ಇದ್ರಿ, ಫಸ್ಟ್ ಟೈಮ್ ವಿಮೆನ್ ಪ್ರೆಸಿಡೆಂಟ್ ನಿಮ್ಮ
1: ಕ್ಲಬ್ ಅಲ್ಲಿ,
0: ನಿಮ್ ಕ್ಲಬ್ ಅಲ್ಲಿ. ಸೊ ಈ ತರ ಧೈರ್ಯ ಒಂದು ಪ್ರಶ್ನೆ. ಇನ್ನೊಂದು ಇದನ್ನು ಸೇರಿಸ್ಕೊ ನಾನು, ಎಂತಕ್ಕಂದ್ರೆ ನೀವು ತುಂಬಾ ಎಂತ ಹೇಳ್ತಾರೆ ಎಲ್ಲರ ಜೊತೆ ಮಿಂಗಲ್ ಆದ್ರೆ, ಅದು ಗಂಡಸರಿರ್ಬೋದು ಹೆಂಗಸರಿರ್ಬೋದು ಅದೆಲ್ಲ ಕಾಣ್ತಿಲ್ಲ. ಸೊ ಹಂಗಾಗಿ ನೀವು ಮೀಡಿಯಾ ಫೀಲ್ಡ್ಗೆ ತುಂಬಾ ಸೂಟ್ ಆದ್ರೆ, ಅಂದ್ರೆ ನಾನಿಲ್ಲ ಅವ್ರ ಹತ್ರ ಮಾತಾಡುದಿಲ್ಲ, ನಾನು ಇಲ್ಲಿಗೆ ಹಾತಿಲ್ಲ, ಇವ್ರು ನಂಗೆ ಆತಿಲ್ಲ, ಗಂಡಸರು ಮಾತಾಡ್ಸೋಕಿಲ್ಲ, ಹಂಗಲ್ಲ ಇಟ್ಕೊಂಡು ಮೀಡಿಯಾ ಫೀಲ್ಡ್ ಅಲ್ಲಿ ಇಪ್ಪಕ್ಕೆ ಆತಿಲ್ಲ, ಅಥವಾ ನೀವಿರುವಂತ ಸೋಷಿಯಲೈಸ್ಡ್ ಲೈಫಿಗೆ ಪಬ್ಲಿಕ್ ಲೈಫಿಗೆ ಅದು ಸೂಟ್ ಆಗ್ತೂ ಇಲ್ಲ, ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡ್ತಾರೆ? ಅವಳು ಕಾಣ ಅವನೊಟ್ಟಿಗೆ ಎಷ್ಟು ಮಾತಾಡ್ತಾಳೆ ಯೂಶ್ವಲಿ ಬರುವಂತ ಮಾತುಗಳು?
1: ನೀವಕ್ಕೆ ಒಳ್ಳೆ ಪ್ರಶ್ನೆ. ಆಕ್ಚುಲಿ 2017 ಅಲ್ಲಿ ನಾನು ಜೆ ಸಿ ಕುಂದಾಪುರದ ಪ್ರೆಸಿಡೆಂಟ್ ಆಗಿದ್ದೆ. ಎಸ್ ಎನ್ ಹೆಬ್ಬಾರ್ ಸರ್ ಸ್ಟಾರ್ಟ್ ಮಾಡಿರುವಂತಹ ಸಂಸ್ಥೆ, ಸದಾನಂದ ನಾವು ಶ್ರೀಧರ್ ಪಿ ಎಸ್ ಎ ಸಿ ತುಂಗ್ರು ಇವರೆಲ್ಲ
0: ಇದ್ದಂತ
1: ಸಂಸ್ಥೆ ಇರುವಂತ ಸಂಸ್ಥೆ. ಅದರಲ್ಲಿ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್, 43ನೇ ವರ್ಷಕ್ಕೆ ನಾನು ಫಸ್ಟ್ ಲೇಡಿ ಪ್ರೆಸಿಡೆಂಟ್ ಆದೆ. ಸೊ ಆವಾಗ ನನಗೆ ತುಂಬ ಪ್ರಶ್ನೆಗಳು ಇತ್ತು, ತುಂಬ ಸಮಸ್ಯೆಗಳು ಇತ್ತು, ತುಂಬ ಆನ್ಸರ್ಗಳು ಇತ್ತು. ಆವಾಗೆಲ್ಲ ನಮ್ಗೆ ಎಂತ ಅಂದ್ರೆ ನಮ್ಮ ಈ ಪಾಸ್ಟ್ ಪ್ರೆಸಿಡೆಂಟ್ಸ್ ನಮ್ಗೆ ಧೈರ್ಯ, ಯಾರು ಹೆಬ್ಬಾರ್ ಸರ್ ಅವ್ರು ಒಂದ್ಗಳಿಗೆ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ರು ಅಂತಂದ್ರೆ ಒಂದು ಸಲ ರಿಲ್ಯಾಕ್ಸ್ ಆಗಿ ಹೊರಗೆ ಬರ್ಲಂತ. ಸೊ ನಾವುಡ ಸರ್ ಆಗಿರ್ಬೋದು, ಎಲ್ಲರೂ ನಮ್ಗೊಂಥರ ಧೈರ್ಯ ಕೊಟ್ಕೊಂಡು ಬಂದವರು. ನೀವು ಕೇಳ ಪ್ರಶ್ನೆಗೆ ಉತ್ತರ ಅಂದರೆ, ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇರುವುದಿಲ್ಲ, ನೀವು ಯಾರೊಟ್ಟಿಗೆ ಬೇಕಾದ್ರೂ ಮಾತಾಡಿ, ಇಲ್ಲ ಯಾರ ಜೊತೆಗಾದ್ರೂ ಈಗ ನೈಟ್ ಆಯಿತು ನಿಮ್ಗೆ ಯಾರೋ ಮನೆಗೆ ಕರ್ಕೊಂಬಂದ್ಬಿಟ್ರು, ಈಗ ಅಂತ ಸಿಚುವೇಶನ್ ಅಲ್ಲಿ ನಿಮ್ಮ ಮನೆಯವರಿಗೆ ಏನು ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಯಾರಿಗಿರುತ್ತಂದ್ರೆ ನಿಮ್ಮ ಪಕ್ಕದ ಮನೆಯವರಿಗೆ. ಅವಳ ಮೊನ್ನೆ ಯಾವುದೋ ಒಂದು ಕಾರಲ್ಲಿ ಬಂದ್ಲು ಕಾಣ, ನಿನ್ನೆ ಯಾವುದೋ ಬೇರೆ ಕಾರಲ್ಲಿ ಇದ್ದಿದ್ಲು ಅಂತ ಹೇಳಿ. ಅಲ್ಲಿ ನನ್ನ ಅತ್ತೆಗೂ ಸಮಸ್ಯೆ ಇಲ್ಲ, ನನ್ನ ಗಂಡಂಗೂ ಸಮಸ್ಯೆ ಇರೋದಿಲ್ಲ, ನನ್ನ ಮಗಂಗೂ ಸಮಸ್ಯೆ ಇರೋದಿಲ್ಲ, ಸಮಸ್ಯೆ ಇರುವಂಥದ್ದು ಬೇರೆಯವರಿಗೆ. ಈ ಬೇರೆಯವರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ನಾವು ಟೆನ್ಷನ್ ತಗೊಳ್ಲಿಲ್ಲ ಅಂತಂದ್ರೆ ನಾವು ಬೆಳಿಬಹುದು. ನನಗೆ ತುಂಬಾ ಇಷ್ಟ ಆಗಿದ್ದು, ಐ ಡೋಂಟ್ ನೋ ಅವ್ರ ಲೇಡಿದು ನೇಮ್ ಗೊತ್ತಿಲ್ಲ, ಒಬ್ರು ಲೇಡಿದ್ದು ಇಂಟರ್ವ್ಯೂ ಅನ್ನ ನಾನು ಕೇಳ್ತಾ ಇದ್ದೆ. ಅವರೊಂದು ಚಂದದಲ್ಲಿ ಒಂದು ಹೇಳಿದ್ರು ಎಂತಂದ್ರೆ, ಎಲ್ಲಿಯೋ ಒಬ್ಬ ಕೂತ್ಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಕಮೆಂಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು, ಎಲ್ಲಿಯೋ ಒಬ್ಬ ಕೂತಿರುವ ವ್ಯಕ್ತಿಯ ಕಮೆಂಟಿಗೆ ನೀವು ಟೆನ್ಷನ್ ಮಾಡ್ಕಂತ್ರಿ ಅಂತಂದ್ರೆ ನಿಮ್ಗೆ ಲೈಫಲ್ಲಿ ಮುಂದುವರಿಯೋಕ್ಕಾಗ್ತಿಲ್ಲ. ಆ ಕಮೆಂಟ್ ಮಾಡಿರೋ ವ್ಯಕ್ತಿಯ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅವ ಎಲ್ಲೋ ಅವನ ಹೆಂಡತಿ ಹತ್ರ ಜಗಳ ಮಾಡಿರ್ತಾ, ಇಲ್ಲ ಅವನ ಮನೆಯಲ್ಲಿ ಏನೋ ಒಂದು ಸಾಲ ಬಾಧೆಯೋ ಏನೋ ಒಂದಿರುತ್ತೆ, ಅವ ಆ ಫ್ರಸ್ಟ್ರೇಷನಲ್ಲಿ ಓ ಇವತ್ತು ಅಕ್ಷತೆ ಇಲ್ಲಿಗೆ ಹೋದ್ಲಲ್ಲ ಇವಳಿಗೊಂದು ಕಮೆಂಟ್ ಹಾಕಿಬಿಡುವ ಅಂತ ಹೇಳ್ಕೊಂಡು ಕಮೆಂಟ್ ಹಾಕಿಬಿಡ್ತ. ಸೊ ಆ ಕಮೆಂಟಿಗೆ ನಾವಿಲ್ಲಿ ಕೂತ್ಕೊಂಡು ಎಂತ ಮಾಡ್ತೋ, ಅಯ್ಯೋ ಇವನ್ ನನಗೆ ಹಿಂಗೆ ಅನ್ನಲ್ಲ ಅಂತ ಹೇಳಿ ನಾವು ಕೂತು ಅಂದರೆ ಅಲ್ಲಿಗದು ನಮ್ಮ ಲೈಫ್ ಜರ್ನಿಯೇ ಕ್ಲೋಸ್ ಆಗಿಬಿಡುತ್ತೆ. ಸೊ ಇದನ್ನು ನಾನು ಆಗ ನಂಗೆ ಅದನ್ನು ತುಂಬ ಟೈಮ್ ಬೇಕಾಯ್ತು ಅದು ಅರ್ಥ ಆಗಕ್ಕೆ. ಸೊ ಅದನ್ನು ಅರ್ಥ ಮಾಡ್ಕೊಂಡೆ. ನನಗೆ ಒಂದು ಅನಿಸಿದ ಏನಂದರೆ, ಸೋಷಿಯಲ್ ಲೈಫಲ್ಲಿ ಇತ್ತಲ್ಲ, ನೀವು ಸರಿ ಇದ್ರಿ ಅಂತಾದರೆ, ನಿಮ್ಮ ಹಾರ್ಟ್ ಕ್ಲೀನ್ ಇತ್ತು, ನೀವು ಯಾರನ್ನು ಕೂಡ ಕೆಟ್ಟದ್ದು ಯಾರಿಗೂ ಬಯಸೋದಿಲ್ಲ ಅಂತಾದರೆ ಉಂಟಲ್ಲ, ನಿಮ್ಮ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ನಿಮ್ಮವರೇ ತುಂಬ ಜನ ಬರ್ತರು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಷನ್,
0: ಎಸ್
1: ಇಟ್ಸ್ ವೆರಿ ಇಂಪಾರ್ಟೆಂಟ್, ನಮ್ಮ ಮಾತಿನ ಶೈಲಿ. ಸೊ ನಾವು ಎಷ್ಟು ಪೊಲೈಟ್ ಆಗಿರ್ತೇವೆ, ನಾವು ಎಷ್ಟು ಚಂದದಲ್ಲಿ ಮಾತಾಡ್ತೇವೆ, ನಾನು ಯಾವಾಗಲೂ ಹೇಳೋದುಂಟು, ಮಾತಂದ್ರೆ ಹೆಂಗಿರ್ಕಂದ್ರೆ ಒಂಥರ ಜೇನ್ ಥರ ಇರ್ಕೊಂಬ್ರು, ಅದು ಸವಿತಾನೆ ಇರುವ ಅಂದ್ರೆ ಕೇಳ್ತಾ ಇರುವ ಅಂತ ಅನ್ಸುವಂಗಿರ್ಬೇಕು ಅಂತ. ಸೊ ಹಂಗಿತ್ತಂತಂದ್ರೆ 100% ಎಲ್ಲರೂ ನಮ್ಮವರೇ ಆಗ್ತರು
0: ಅಲ್ಲ. ನಾವು ಸರಿ ಇದ್ರೆ ಸರಿ ಪ್ರಪಂಚ ಹೆಂಗಿದ್ದರೆ ಮೊದಲು ನಾವು ಸರಿ ಇರ್ಬೇಕಲ್ಲ, ನಮ್ಮ ಆತ್ಮಕ್ಕೆ ನಾವು ಉತ್ತರಿಸುವಂಗ ಇರ್ಬೇಕು.
1: 100% ನಾವು ಸರಿ ಇದ್ರೆ ಪ್ರಪಂಚದಲ್ಲಿ ಒಬ್ಬ ಮೂರ್ಖ ಕಮ್ಮಿ ಆಗ್ತಾವ.
0: ಈಗ ನಿಮ್ದು ರೋಟ್ರಿ, ಈಗ ರೋಟ್ರಿ ಅಂದ್ಕೊಳ್ಳೆ ಹೇಳ್ತಾರೆ ಅಲ್ಲ, ಅದಕ್ಕೆಲ್ಲ ಅಷ್ಟು ದುಡ್ಡು ಬೇಕು, ಸುಮ್ಮನೆ ಆತಿಲ್ಯ ರೋಟ್ರಿ ಪ್ರೆಸಿಡೆಂಟ್ ಆರ್ ಬರ್ದೆ ಏನಾ ಖರ್ಚು ಮಾಡಬಾರ್ದನ ಅವಳ ಹತ್ರ ಅಷ್ಟಪ್ಪ ಇತ್ತಕ್ಕಂತ. ಅದನ್ನ ಹೆಂಗ್ ನೀವ್ ಹತ್ರ ಇಷ್ಟಪ್ಪ ಇತ್ತ ಅಥವಾ ಹೆಂಗ್ ಮ್ಯಾನೇಜ್ ಮಾಡ್ತ್ರಿ ಹೆಂಗೆ?
1: ಯಾವತ್ತು ಒಂದು ನಾನೊಂದು ಯಾವಾಗ್ಲೂ ಒಂದು ತುಂಬಾ ಹಳೇ ಒಂದು ಸ್ಟೋರಿ ಓದಿದೆ, ಇಫ್ ಯು ಡೋಂಟ್ ಮೈಂಡ್ ಅದನ್ನ
0: ಹೇಳಿ ಹೇಳಿ ಹೇಳಿ.
1: ಎಂತ ಅಂದ್ರೆ, ಒಂದು ಗಂಡ ಹೆಂಡತಿ ಒಂದು ಹೊಸ ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೆಚ್ಚ ಎಲ್ಲ ಭಾಷಣದಲ್ಲಿ ಇದನ್ನ ಹೇಳ್ತೆ. ಬಾಡಿಗೆ ಮನೆಗೆ ಬಂದಾಗ ಹೆಂಡತಿಗೆ ಯಾವಾಗ್ಲೂ ಅನ್ಸೋದಂಬ್ರ, ಆ ಪಕ್ಕದ ಮನೆಯಲ್ಲಿ ಇಪ್ಪ ಅಂತ ಅವ್ರು ಬಟ್ಟೆ ದಿವಸಾಗ್ಲೂ ಒಣಗಿ ಹಾಕ್ತಾರಂಬ್ರ, ಆ ಬಟ್ಟೆಯಲ್ಲಿ ಕೊಳೆ ಇದ್ದಂಗ ಅನ್ಸೋದು ಅವಳಿಗೆ. ಅವ್ರ ಗಂಡ ನನ್ನ ಕರ್ದು ಹೇಳೋದಂಬ್ರ, ಅಲ್ಲಿ ಕಾಣಿ ಅವ್ರ ಮನೆ ಎಂತ ಮರ ಹೆಂಗ್ಸಿಗೊಂದು ಕೊಯ್ ಸಮಯ ಇಲ್ಲ, ಹಂಗಾರೆ ಅಷ್ಟು ಬಟ್ಟೆ ಎಲ್ಲ ಒಣ ಇಲ್ಲ, ಇದು ಕೊಳೆ ಇತ್ತಲ್ಲ ಅದನ್ನೊಂದು ಚೆಂದ ಮಾಡಿ ತೊಳೋಕಾತಿಲಿ ಅವಳಿಗೆ ಅಂದೇಳಿ. ಇತ ದಿವಸ ಆದಿದ್ದ ಗಂಡಂಗೆ 2-3 ದಿವಸ ಕೇಳ ನಂತರ ಗಂಡಂಗೆ ಟೆನ್ಷನ್ ಆಯ್ತು, ಆಯ್ತು ಮರ್ತೆ ಅವ್ರು ಏನಾದ್ರು ಒಂದು ಮಾಡ್ಕೊಂಡು ನೀ ಅಂತ ಟೆನ್ಷನ್ ತಗೊಂತ, ಇಲ್ಲ ನಾನು ಇವತ್ತು ಹೋಯ್ ಒಂದು ಆ ಹೆಂಗ್ಸಿಗೆ ಹೇಳಿ ಬರ್ತಿಲ್ಲ, ನಾನೇ ಒಂದು ಸಾಬೂನು ಅಂತ ಕೊಟ್ಟು ಬರ್ತೆ ಅಂದೆ. ಇಲ್ಲ ಇಲ್ಲ ನೀ ಸುಮ್ಮನೆ ಇಕ್ಕೋ, ಅದೆಲ್ಲ ಟೆನ್ಷನ್ ತಗೊಂಬೇಡ, ನೀ ಒಂದು ಕೆಲಸ ಮಾಡ, ಇವತ್ತು ನಮ್ಮ ಮನೆಯಲ್ಲೆಲ್ಲ ಸಾಲಿನ ಬಳಿ ಇತ್ಕೊಂಡು ಎಲ್ಲ ಒಡೆದು ಗುಡಿಸಿ ಚಂದ ಮಾಡಿ ಕ್ಲೀನ್ ಮಾಡ, ಕಿಟಕಿ ಎಲ್ಲ ಒಂದು ಒರೆಸಿ ಬಿಡಿ ಇವತ್ತು ಅಂತ ಹೇಳಿ ಗಂಡ ಆಫೀಸಿಗೆ ಹೋದ. ಸಾಯಂಕಾಲ ಗಂಡ ಮನೆಗೆ ಬಂದು ಕಾಂಬತ್ತಿ ಹೆಂಡತಿ ಮರ್ತಿದ್ಲ, ಗಂಡಂಗೆ ಟೆನ್ಷನ್, ಮದಿ ಆಯಿ ಸ್ವಲ್ಪ ಟೈಮ್ ಆದಷ್ಟೇ, ನಾವು ಒಂದು ಹೇಳೋದು ಒಂದು ಕೆಲಸ, ಇವಳು ಈಗಲೇ ಇಲ್ಲಿ ಮರ್ಕೋಕ್ಕೆ ಶುರು ಮಾಡಲಲ್ಲ, ನಾನೆಂತ ತಪ್ಪು ಮಾಡಿದೆ ಅಂದೇಳಿ. ಎಂತಾಯ್ತು ಮರೆತಿ, ನನಗೆ ಎಂತ ಮಿಸ್ಟೇಕ್ ಮಾಡೋಣ ಕೇಳತ್ತಿಗೆ ಅವಳು ಹೇಳಮ್ರ, ಇಲ್ಲ ಮಾರೆ ನೀವು ಮಿಸ್ಟೇಕ್ ಮಾಡೋದಲ್ಲ, ಇಷ್ಟು ದಿವಸ ನಾ ಮಿಸ್ಟೇಕ್ ಮಾಡ್ತಿದ್ದೆ, ನಾನು ಎಣಿಸ್ತಿದ್ದೆ ಅವ್ರ ಮನೆದು ಬಟ್ಟೆ ಎಲ್ಲ ಕೊಳೆ ಆಯ್ತು ಅಂದೇಳಿ. ನನ್ಗೆ ಇವತ್ತು ನಮ್ಮನೆ ಕಿಟಕಿ ಒರೆಸಿ ಮೇಲೆ ಗೊತ್ತಾಯ್ತು ನಮ್ಮನೆ ಕಿಟಕಿಯೇ ಕೊಳೆ ಆದ್ದು, ಆ ಕೊಳೆ ಆದ ಕಿಟಕಿಯಲ್ಲಿ ನನ್ನ ಕಾಮಕ್ಕೋಸ್ಕರ ಆ ಬಟ್ಟೆ ಎಲ್ಲ ಕೊಳೆದಂಗೆ ಅನಿಸ್ತಿತ್ತು ನನಗೆ ಅಂದೇಳಿ. ಅಂದರೆ ನೀವು ಹೊರಗಿಂದ ಕೂತು ಕಂಡಾಗ ಉಂಟಲ್ಲ ನಿಮ್ಗೆ ತುಂಬ ಅನ್ಸುತ್ತೆ, ಓ ಅದು ಆ ಸಂಸ್ಥೆಯ, ಅದು ಬರೀ ಶ್ರೀಮಂತರಿಗೆ ಮಾರೆ, ಈ ಸಂಸ್ಥೆ ಅದು ಕೋಟಾ ಕಂಬೋರಿಗೆ ಮಾತ್ರ ಮಾರೆ, ಮತ್ತೊಂದು ಸಂಸ್ಥೆ ಅದು ಗಂಡಸರಿಗೆ ಮಾತ್ರ ಮಾರೆ ಅಂದರೆ, ನೀವು ಯಾವಾಗಾದ್ರು ಒಳಗೆ ಹೋತ್ರಿ ಕಣಿ, ಆವಾಗ ನಿಮ್ಗೆ ಅದರದ್ದು ಟೇಸ್ಟ್ ಸಿಗುತ್ತೆ. ಈಗ ರೋಟ್ರಿ ಆಗಿರ್ಬೋದು, ಜೆ ಸಿ ಆಗಿರ್ಬೋದು, ಲಯನ್ಸ್ ಆಗಿರ್ಬೋದು, ನಿಮಗೆ ವರ್ಷಕ್ಕೆ ಒಂದು 12,000, 15,000, 20,000 ಖರ್ಚು ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನಾನು ಅಗೇನ್ ಇಲ್ಲಿಗೆ ಬರ್ತೆ, ನೀವೊಂದು ನಾವೊಂದು ಬಟ್ಟೆ ಅಂಗಡಿಗೆ ಹೋದ್ರೆ ನಮ್ದು ಅಷ್ಟು ಖರ್ಚಾತ್ತು.
0: ಹೌದು
1: ಹೌದಾ, ಹಂಗೆ ಹೇಳ್ಕೊಂಡು ನಾವು ಬಟ್ಟೆ ಮನೇಲಿ ಇಲ್ಲದೆ ಹೋಗ್ಬೋದಲ್ಲ, ನಮ್ಗೊಂದು ವೆರೈಟಿ ಬೇಕಂದೇಳಿ ಹೋಗ್ಬೋದು. ನಾವೀಗ ಬಟ್ಟೆ ಮನೇಲಿ ವಾರ್ಡ್ರೋಬ್ ಪೂರ್ತಿ ಖಾಲಿ ಆಯ್ತು, ನಾವೊಂದು 4 ಬಟ್ಟೆ ತಗೊಂಬತ್ತೆ ಅಂದೇಳಿ ಹೋಗೋರು ಯಾರೂ ಇಲ್ಲ. ಜ್ಯೋತಿಯವ್ರು ಈ ಸೀರೆ ಉಟ್ಟಿರಿದ್ರಲ್ಲೇ ಬೇರೆ ಕಲರ್ ಇತ್ತ ಕಾಮ ಅಂದೇಳಿಯೇ ಹೋಗೋರು ನಾವು.
0: ಕರೆಕ್ಟ್.
1: ಅಲ್ದಾ. ಸೊ ನಾನು ಹೇಳಿದಂತ ಅಂದ್ರೆ, ನೀವು ಖರ್ಚು ಮಾಡೋ ಅಂತ ಅಮೌಂಟ್ ಏನಿದೆಯಲ್ಲ ಅದ್ರ ಸ್ವಲ್ಪ ಸೇವಿಂಗ್ಸ್ ಅನ್ನ ಸಂಘ ಸಂಸ್ಥೆಗಳಿಗೆ ಮಾಡಿ. ಕೇವಲ ರೋಟ್ರಿ, ಕೇವಲ ಜೆ ಸಿ, ಕೇವಲ ಅಲಯನ್ಸ್ ಅಂತ ನಾ ಹೇಳುದಿಲ್ಲ. ಯಾವುದೋ ಒಂದು ಸಂಘ ಸಂಸ್ಥೆ, ನಿಮ್ಮ ಮನೆ ಹತ್ರ ಇರುವಂತ ಯುವಕ ಮಂಡಲ ಆದ್ರೂ ಅಡ್ಡಿಲ್ಲ, ಇಲ್ಲ ಮಹಿಳಾ ಸಂಘಟನೆ ಆದ್ರೂ ಅಡ್ಡಿಲ್ಲ, ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿ. ಈ ಸಂಘ ಸಂಸ್ಥೆ ನಿಮ್ಗೆ ತುಂಬಾ ಬೆಳವಣಿಗೆ ಕೊಡುತ್ತೆ, ತುಂಬಾ ತುಂಬಾ ಅವಕಾಶಗಳನ್ನ ಕೊಡುತ್ತೆ. ನೀವು ಅದನ್ನ ಉಪಯೋಗಿಸ್ಕೊಂತ್ರಿಯಾ ಬಿಡ್ತೀರಿಯಾ ಅದು ನಿಮ್ಗೆ ಬಿಟ್ಟಿರುವಂಥದ್ದು, ಆದ್ರೆ ಸಂಘ ಸಂಸ್ಥೆ ನಿಮ್ಗೆ ಅವಕಾಶ ಕೊಡುತ್ತೆ. ಈ ಸಂಘ ಸಂಸ್ಥೆ ಅವಕಾಶದೊಟ್ಟಿಗೆ ನಿಮ್ಮ ತಲೆಯಲ್ಲಿರುವಂತಹ ಅಥವಾ ನಮ್ಮ ತಲೆಯಲ್ಲಿರುವಂತ ಅನೇಕ ನೆಗೆಟಿವ್ ವಿಷಯಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುತ್ತೆ. ಈಗ ನಾನು ನೀವು ಫ್ರೆಂಡ್ಸ್, ನಾವು ನೀವು ಕೂತಾಗ ಉಂಟಲ್ಲ, ಒಂದಿಷ್ಟು ವಿಷಯ ಮಾತಾಡ್ಕೊಂಡು ನಿಮ್ಮಿಂದ ನಂಗೊಂದಿಷ್ಟು ಕಲಿಯುಗ್ ಸಿಗತ್ತೆ, ಆಯ್ತಾ, ನನ್ನಿಂದ ಇನ್ಯಾರಿಗೂ ಒಬ್ರಿಗೆ ಒಂದಿಷ್ಟು ಕಲಿಯುಗ್ ಸಿಗತ್ತೆ. ಸೊ ಇದು ಕಲಿಯುಗ್ ಸಿಗ್ಬೇಕು ಅಂತಂದ್ರೆ ನೀವು ಮನೆಯೊಳಗೆ ಕೂತ್ರಿ ಅಂತಾದಾಗ ನಿಮ್ಗೆ ಅದೇ ಗಾಸಿಪ್ ಟರ್ನ್ ಆಗ್ತಾ ಇರತ್ತೋ, ಅದೇ ಸೀರಿಯಲ್ ಸಾಯಂಕಾಲ ಕರ್ಣ ಎಂತ ಮಾಡ್ದ, ಅಗ್ನಿಸಾಕ್ಷಿ ಅಂತ ಇತ್ತು, ಇದೇ ಟರ್ನ್ ಅಂತ ಬಿಟ್ರೆ ನಿಮ್ಗೆ ಹೊರಗಿನ ಪ್ರಪಂಚ ಸಿಗುದಿಲ್ಲ. ನೀವು ಹೊರಗಿನ ಪ್ರಪಂಚಕ್ಕೆ ಬರ್ಕ, ನೀವು ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗೆ ಸೇರಿ ಅಂತ ಹೇಳುದು. ನಾನು ಹೆಚ್ಚಾಗಿ ನನ್ನ ಮಹಿಳೆಯರಿಗೆ ಹೇಳುವಂಥದ್ದು ಅದೇ. ಈಗಿನ ಯುವಕರು, ಫಸ್ಟ್ ಆಫ್ ಆಲ್ ಈಗಿನ ಯುವಕರು ಉಂಟಲ್ಲ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಯನ್ನು ಅವರು ಇದು ಮಾಡಿದಾಗ ಉಂಟಲ್ಲ, ಒಂದು ಸ್ವಲ್ಪ ಅವರಲ್ಲಿ ಬದಲಾವಣೆಗಳಾಗತ್ತೆ. ಇಲ್ಲ ಅಂದರೆ ಅವರು ಆ ಒಂದು ಸರ್ಕಲ್ ಒಳಗೆ ಇರ್ತಾರೆ ಅವರು, ಅದರಿಂದ ಹೊರಗಡೆ ನಾವು ಹೇಳ್ತೀವಲ್ಲ ನಮ್ಮದೇ ಆದಂಥ ಒಂದು ಕಂಫರ್ಟ್ ಝೋನ್ ಅಂತ, ಕಂಫರ್ಟ್ ಝೋನಿಂದ ಹೊರಗೆ ಬಂದಾಗ ಮಾತ್ರ ನಮ್ಗೆ ಏನಾದರೂ ಒಂದು ಸಿಗುವಂಥದ್ದು. ಸೊ ಈಗ ಹಂಗೆ ರೋಟ್ರಿ ಸಹ ಹಂಗೆ, ನನಗೆ ಒಂದು ಅಷ್ಟಪ್ಪ ಇತ್ತಂದು ಹೇಳಿದ್ದಕ್ಕಿಂತ ಸಹ ಒಂದು ಅಷ್ಟಪ್ಪ ಸಿಗುತ್ತಂದು ಹೇಳಿ ಹೋಗುವಂಥದ್ದು. ಯಾಕಂದರೆ ಅಲ್ಲಿ ಇರುವಂಥದ್ದು, ಅಲ್ಲಿ ನಮ್ಮದು ನಾನು ಹೇಳಲೇಬೇಕು, ರೋಟ್ರಿ ಕ್ಲಬ್ ಕೋಟೇಶ್ವರ ನಮ್ಮದು ಕೂಡ ತುಂಬ ಹಳೆಯ ಸಂಸ್ಥೆ, 37 ಇಯರ್ಸ್ನ ಇದರಲ್ಲಿ ಇರುವಂಥದ್ದು. ಇದರಲ್ಲಿ ಹೆಂಗೆ ನನ್ನ ನನಗೆ ಖುಷಿ ಅಂದರೆ ನನ್ನ ಮಾವ ಅಧ್ಯಕ್ಷರಾದಂಥ ಸಂಸ್ಥೆ ಇದೆ. ಸೊ ನನ್ನ ಮಾವ ಅಧ್ಯಕ್ಷರಾಗಿ ಈಗ ನೆಕ್ಸ್ಟ್ ಅಧ್ಯಕ್ಷೆಗೆ ನಾನು ಇದು ಮಾಡುವಂಥದ್ದು. ನನ್ನ ನಂಬ್ಕೊಂಡು ಅಧ್ಯಕ್ಷಗಿರಿಯನ್ನು ಕೊಟ್ಟಿದ್ರು. ಅಂದರೆ ಈಗ ನಮ್ಗೆ ಹೆಂಗೆ ಅಯ್ಯೋ ಗಂಡಸಿಪ್ಪ ಅಂತ ಸಂಸ್ಥೆ ನಾವು ಹೆಂಗಸ್ರೆ ಹೆಂಗೆ ಅಧ್ಯಕ್ಷರ ಅಪ್ಪದ ಅಂತ ಹೇಳುತ್ತೆ ಇರುತ್ತೋ, ಹಾಗೆ ಅವ್ರುಗಳಿಗೂ ಒಂದು ಮೆಂಟಾಲಿಟಿ ಇರ್ಬೋದು. ಒಂದು ಲೇಡಿಗೆ ನಾನು ಕೊಡುವತ್ತಿಗೆ ಹೆಂಗೆ ಮಾಡ್ಬೋದು, ಅವಳು ಯಾವ ರೀತಿ ಮಾಡ್ಬೋದು. ಯಾಕಂದರೆ ನಾವು ಇಮೋಷ್ನಲ್ ಆಗಿಯೂ ಕೂಡ ನಾವು ಕೆಲವೊಂದು ಮೂಮೆಂಟಲ್ಲಿ ಸೆಂಟಿಮೆಂಟ್ ಆಗಿ ವೀಕ್ ಆಗಿರ್ತೇವೆ ಅಂತ.
0: ಕರೆಕ್ಟ್.
1: ಅಂಥದ್ರಲ್ಲಿ ನನ್ನನ್ನು ನಂಬ್ಕೊಂಡು ಅವರ ಈ ಸಂಸ್ಥೆ ಒಂದು ಚುಕ್ಕಾಣಿಯನ್ನು ಹಿಡಿ ಕೊಟ್ಟಿರು. ಸೊ ಆಗ ನಂಗೆ ಅನಿಸಿದ್ದು, ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ, ಈಗ ಅಕ್ಷತಂಗೆ ಸಾಧ್ಯ ಆಯ್ತು ಅಂತಂದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳಕಷ್ಟೇ, ನಮ್ಗೆ ಆತ್ತು ಅಂತ ಹೇಳುವಂಥದ್ದು ಅರ್ಥ ಮಾಡ್ಕೊಂಡ್ರೆ ಆಗತ್ತೆ. ನಮ್ಮದು ಆ್ಯನ್ಸ್ ಅಂತ ಇದೆ, ಅಂದರೆ ರೋಟ್ರಿಯಲ್ಲಿಯೇ ಒಂದು ಲೇಡಿ ವಿಂಗ್ ತುಂಬ ಸ್ಟ್ರಾಂಗ್. ನಾವು ಅದರಲ್ಲಿ ಥ್ರೋಬಾಲ್ ಆಡೋಕೆ ಹೋಗ್ತೋ. ಸೊ ನಮ್ದೊಂದು ಥ್ರೋಬಾಲ್ ಟೀಮ್ ಇತ್ತು. ನಾವು ಡಿಸ್ಟ್ರಿಕ್ಟ್ ಆಲ್ಮೋಸ್ಟ್ 3-4 ವರ್ಷದಿಂದ ಡಿಸ್ಟ್ರಿಕ್ಟ್ ಅಲ್ಲಿ ವಿನ್ ಆಗಿ ಬಂದಿದ್ದೋ. ಸೊ ನಮ್ದೊಂದು ಟೀಮ್, ನಾವು ಅಲ್ಲಿ ಕೂತಾಗ ನಮ್ದು ಯಾರ ಮನೇದು ಗಾಸಿಪ್ ಇಲ್ಲ. ನಾವು ಕೂತ್ವ, ನಮ್ದು ಏನೋ ಒಂದು ಥ್ರೋಬಾಲ್ ಬಗ್ಗೆ, ಅಲ್ಲಿ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಅಂತಲ್ಲೂ ವಿಚಾರಗಳು ಮಾತಾಡುವಂಥದ್ದು. 1 ಗಂಟೆ ಹೊತ್ತು 2 ಗಂಟೆ ಹೊತ್ತು ಆ ಒಂದು ಸರ್ಕಲ್ ಒಳಗಿದ್ದಾಗ ನನ್ನದು ಮನೆಯಲ್ಲಿರುವ ಸಮಸ್ಯೆಗಳು, ನನ್ನ ಹೋಟೆಲಲ್ಲಿರುವ ಸಮಸ್ಯೆಗಳು, ಅಥವಾ ನನ್ನದು ಮತ್ತು ಗಿರೀಶ್ ಮದ್ದು ಏನೋ ಒಂದು ಸಣ್ಣ ಜಗಳ ಆಯಿತು, ಇಲ್ಲ ಅನ್ನ ಮತ್ತು ನನ್ನ ಮಗನ ಮದ್ದು ಏನೋ ಒಂದು ಸಣ್ಣ ಇದಾಗಿದೆ, ಪ್ರಾಬ್ಲಮ್ ಆಯಿತು, ಎಂತ ಇದ್ರೂ ಸಹಿತ ಆ 1 ಗಂಟೆ 2 ಗಂಟೆ ನಾನು ಮರ್ತು ಬಿಡ್ತೆ.
0: ಕರೆಕ್ಟ್.
1: ಆ ಎನರ್ಜಿ ಅನ್ನುವಂಥದ್ದು ನನಗೆ ನೆಕ್ಸ್ಟ್ ಡೇ ವರ್ಕ್ ಮಾಡಲಿಕ್ಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ಹೆಂಗಸ್ರಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ನಾನು ಹೆಚ್ಚಾಗಿ ಹೇಳು, ಸಂಘ ಸಂಸ್ಥೆಗಳಿಗೆ ಬರುವಂಥದ್ದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಸಮಯ ಮಾಡ್ಕೊಳ್ಳಿ ಅನ್ನುವಂಥದ್ದು.
0: ಸೂಪರ್ ಅಕ್ಷತಾ ಗಿರೀಶ್ ಐತಾಳ್ ಅವರ ಕುಂದಾಪುರ ಕನ್ನಡ ಎಷ್ಟು ಲೈಕ್ ಮಾತಾಡ್ರಿ ಅಂದ್ರೆ, ನಂಗೆ ನೀವು ಮಂಗಳೂರಿನವರು ತುಳು ಅವ್ರು ಅಂತೇಳಿ ಅದೊಂದು ಸಪ್ರೇಟ್ ಮಾಡಿ ಹೇಳುದಲ್ಲ, ಬಟ್ ಮಾತೃಭಾಷೆ ಅಂತ ಒಂದಿರುತ್ತಲ್ಲ ಅಂತೇಳಿ ಮರ್ತೋಯ್ತು ನಂಗೆ. ಬಟ್ ಇನ್ನೊಂದು ಖುಷಿ ಆದ್ದು, ಯೂಶ್ವಲಿ ತುಳು ಭಾಷೆ ಮಾತಾಡೋರು ಅಷ್ಟು ಸುಲಭದಲ್ಲಿ ಕುಂದಾಪುರ ಕನ್ನಡ ಎಲ್ಲ ಕೊಲ್ಲುದಿಲ್ಲ. ಅವ್ರ ಎಂತಾರ ಅವ್ರ ಆಕ್ಸೆಂಟ್ ಹಂಗೆ ಇರುತ್ತ ಅದೆಲ್ಲ, ಅಷ್ಟಂದ್ರೆ ಸಣ್ಣದ್ರಿಂದ ಅದು ಒಳಗೆ ಇಪ್ಪುದಲ್ಲ, ಅಷ್ಟು ಬೇಗ ಹಾಪುದು ಅಲ್ಲ. ಆದ್ರೆ ನೀವು ಅದನ್ನ ಅರ್ಧ ಕುಡ್ದು ಬಿಟ್ರಿ, ಮೋಸ್ಟ್ಲಿ ಅಜ್ಜಿ ಮನೆ ಇಲ್ಲಿ ಮನೂರ ಅಪ್ಪಕೋ ಏನೋ ಅದ್ರದ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಇತ್ತಂತ ತುಂಬಾ ಲೈಕ್ ಮಾತಾಡ್ರಿ. ನಾನು ಅದನ್ನ ಅಬ್ಸರ್ವ್ ಮಾಡ್ತಿದ್ದೆ, ಕುಂದಾಪುರ ಕನ್ನಡ ಎಲ್ಲಾರು ತಪ್ಪುತ್ತಾ ಅಂತ ಹೇಳ್ಕೊಂಡು. ಹಂಗಲ್ಲ, ಒಂಚೂರು ನಮ್ದೇ ತಪ್ಪುತ್ತಮ್ರ. ಬಟ್ ತುಂಬಾ ಖುಷಿ ಆದದ್ದು, ನೀವು ಒಂದು ಭಾಷೆನ, ನಂಗೆ ಯಾವಾಗ್ಲೂ ಅನ್ಸುದು ನಾವೀಗ ಹೆಚ್ಚಿನರು ನಮ್ಮ ಬದಿ ಬಿಟ್ಟು ಇನ್ನೊಂದು ಬದಿಗೆ ಹೊತ್ತಲ್ಲ, ಇಲ್ಲ ಅದನ್ನ ಕೊಲ್ಲುದಿಲ್ಲ ನಾನ್ ಹಿಂಗೆ ಅಂತಿಪ್ಪದಲ್ಲ, ನಾನ್ ನೀರ್ ಎಲ್ಲಿ ಹೋಗಿ ಯಾವ್ದಕ್ ಬೆರೆಸ್ರು ನಾನ್ ಬೆರ್ಕಂತೆ.
1: ಖಂಡಿತ.
0: ಆ ಊರಿಗೆ ಹೋನ ಅದು ನನ್ನ ಊರು, ಆ ಭಾಷೆ ನನ್ನ ಭಾಷೆ, ಆ ಜನ ನನ್ನ ಜನ, ಅಲ್ಲಿನ ಕಲ್ಚರ್ ನನ್ನ ಕಲ್ಚರ್ ಅಂತ ಅದನ್ನ ಒಪ್ಪಿಕೊಳ್ಳೋದು ನಾವು ಪ್ರತಿಯೊಬ್ಬರು
1: ಮಾಡ್ಬೇಕು. ಅದಕ್ಕೆ ಯಾವುದೇ ರೀತಿಯ ಒಂದು ಕುಂದುಕೊರತೆ ಆಗದಿದ್ದಂಗೆ ನಾವು ನೋಡ್ಕೊಳ್ಬೇಕು. ನಾನು ಯಾವಾಗ್ಲೂ ಒಂದು ಹೇಳುದಿತ್ತು, ನನ್ನ ಕನ್ನಡಕ್ಕೆ ಅವಮಾನ ಆಗದೆ ಇರುವ ರೀತಿಯಲ್ಲಿ ನನ್ನ ನಿರೂಪಣೆ ಬಂದ್ರೆ ಸಾಕು ಅಂತ.
0: ಕರೆಕ್ಟ್.
1: ಎಲ್ಲೂ ಕೂಡ ನನ್ನ ಕನ್ನಡಕ್ಕೆ ಅವಮಾನ ಆಗಬಾರ್ದು, ನನ್ನ ಭಾಷೆಯ ಅಥವಾ ನನ್ನ ಭಾಷೆಯ ಹಿಡಿತ ಎಲ್ಲೂ ಕೂಡ ಆಚೀಶ ಆಗಬಾರ್ದು. ಇದನ್ನೊಂದು ನಾವು ತಲೆಯಲ್ಲಿಟ್ಕೊಂಡು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಕನ್ನಡವನ್ನ ಇಷ್ಟಪಡಬಹುದು.
0: ಯಸ್, ಸೂಪರ್ ಆಗಿ ಹೇಳ್ರಿ, ತುಂಬಾ ಖುಷಿ, ನಿಮ್ಮ ಭಾಷೆ ಖುಷಿ ಆಯ್ತು, ನಿಮ್ಮ ಮಾತು ಖುಷಿ ಆಯ್ತು, ನಿಮ್ಮ ಅನುಭವ ಖುಷಿ ಆಯ್ತು ನಮ್ಗೆ. ಆಕ್ಚುಲಿ ನೀವು ಇನ್ಸ್ಪಿರೇಷನ್ ಆತ್ರಿ ಹೆಣ್ಮಕ್ಳ ಕೇಂದ್ರತಿಗೆ, ಈಗ ನಮ್ಮ ರೇಡಿಯೋ ಕುಂದಾಪುರದ ಈ ಮಾತುಕತೆನ ಕೇಂದ್ರ. ಹೌದಲ್ಲ, ನಾವ್ ಹಿಂಗ್ ಯೋಚನೆ ಮಾಡ್ಲಿಲ್ಲ, ನಾವ್ ಹಿಂಗ್ ಒಂದ್ ಟೈಮ್ ಕೊಡ್ಕೊಂತಳಿ ಆಲೋಚನೆ ಬರ್ಲೇ ಅಲ್ಲ, ಹಿಂಗ್ ಒಂದ್ ಡ್ರೆಸ್ ಮಾಡ್ಕೊಂಬಕು ಅತ್ತ, ನಮಗ್ ಟೈಮ್ ಕೊಡ್ಕೊಂಡು ಈ ತರ ಸಂಘ ಸಂಸ್ಥೆಗೆ ಹಾಪಕು ಅತ್ತ, ಅಲ್ಲಿ ನಾವ್ ಒಂದ್ ಒಳ್ಳೆ ಹುದ್ದೆನ ಅಲಂಕರಿಸಕು ಅತ್ತ, ಇದೆಲ್ಲದ್ರ ಬಗ್ಗೆ ಒಂದು ಯೋಚನೆಗೆ ನೀವು ದಾರಿ ಮಾಡಿ ಕೊಟ್ರಿ ಈಗ ನಿಮ್ ಮಾತು ಮೂಲಕ. ತುಂಬಾ ಧನ್ಯವಾದಗಳು ನಿಮ್ಗೆ ರೇಡಿಯೋ ಕುಂದಾಪುರಕ್ಕೆ ಬಂದದ್ದಕ್ಕೆ, ಇಷ್ಟೊತ್ತು ಕೂಗೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾಕನೆ, ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದಕ್ಕೆ ಅನಂತ ಅನಂತ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ನನ್ನನ್ನ ಕರೆಸಿದಕ್ಕೆ. ಅದ್ರ ಮೇಲೆ ನಂಗೆ ಮತ್ತೆ ಪುನಃ ನಂಗೊಂದ್ಸಲ ಅಡಿಲ್ಲ, ನಾನು ಕುಂದಾಪುರ ಕನ್ನಡ ಚಂದಲ್ಲೇ ಮಾತಾಡೋ ಕಾತ್ ನನ್ನ ಕೈಯಿಂದ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನಿರೂಪಣೆಗೆಲ್ಲ ಹೋದಲ್ಲ, ನಮ್ಗೇನ್ ಸಮಸ್ಯೆ ಅಂತಂದ ಹೇಳಿದ್ರೆ, ನಾವು ಒಂದ್ಸಲ ಯಾವ ಭಾಷೆಯನ್ನ ಸ್ಟಾರ್ಟ್ ಮಾಡ್ತೀವಲ್ಲ, ಆ ಭಾಷೆಗೆ ಅಲ್ಲಿಂದ ಅದು ಕಂಟಿನ್ಯೂಷನ್ ಆಗಿರುತ್ತೆ, ಅಲ್ಲಿಂದ ನಮ್ಗೆ ಈ ಬದಿ ಬಪ್ಪಕಾತಿಲ್ಲ. ಇದೊಂಥರ ನಾವು ಮನೆಯಲ್ಲಿ ಜಗಳಲ್ಲಿ ಕೂತ್ ಮಾತಾಡಿ ಹೆಂಗ ಅನ್ಸುತ್ತೆ. ಹಂಗಾಗಿ ಜ್ಯೋತಿಯವ್ರು ಒಳ್ಳೆ ಫ್ರೆಂಡ್ ನೀವು ನಂಗೆ, ಸೊ ನಮ್ಮಿಬ್ಬರ ಫ್ರೆಂಡ್ಶಿಪ್ ಕೂಡ ಹಿಂಗೆ ಮುಂದುವರಿತಾ ಇರಲಿ ಅಂತ ಹೇಳುವಂತ ಒಂದು ಆಶಯ. ಅಂಡ್ ನಿಮ್ಮ ಈ ಒಂದು ಪ್ರೋಗ್ರಾಮ್ ನನ್ನ ಕಣಂಗಿನವರು ಸುಮಾರು ಜನ ಇಲ್ಲಿ ಬಪ್ಪಂಗಾಯಿಲಿ ಅಂತ ಹೇಳುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನಿಮಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೆ.
0: ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಅಕ್ಷತಾ ಗಿರೀಶ್ ಐತಾಳ್ ಅವರ ಮಾತನ್ನು ಇಷ್ಟು ತರಿಕೆ ಅಂತಲ್ಲ, ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾರಿತ್ತರ ಕಾಂಬಾ ಸರಿಗೆ ಇನ್ನೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಹೊರಡುವ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತಿಕ್ವಕ,
2: ಎಲೆಯ ವಿಶೇಷತೆಯನ್ನು ಸಾರುವಂತಹ ಒಂದು ಸುಂದರವಾದ ಹಾಡು ಹಾಡ್ತಾ ಇರುವವರು ಮೀನಾ ಕಾರಂತರು, ಹಾಗೆ ತಬಲಾದಲ್ಲಿ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂನಲ್ಲಿ ಮನೋಜ್ ಕಾರಂತ್. ಹಾಡು ಎಲೆ ಎಲೆ ಅರಳಿ ಎಲೆ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನನ್ನೊಟ್ಟಿಗೆ ಇವತ್ತು ಅತಿಥಿ ಜ್ಯೋತಿಯಲ್ಲಿ ಯಾರಿದ್ರಂತ ಕೇಳ್ರೆ, ಇವರು ಇತಿಹಾಸಕಾರರು. ಇತಿಹಾಸಕಾರರು ಎಂತ ಬೇಕು ಮಾರ್ರೆ, ಆದದನ್ನೇ ಹೇಳ್ತಾ ಕೇಂತ ಕೂಕಂಗೆ ಎಂತ ಅದು ಅಂತ ಕೇಳ್ರೆ, ನಾವು ಇತಿಹಾಸನ ತಿಳ್ಕೊಂಡ್ಲೇಬೇಕತ್ತು. ಯಾಕಂದ್ರೆ ಹಿಸ್ಟ್ರಿ ರಿಪೀಟ್ಸ್, ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರೆ. ಅದೇ ಇತಿಹಾಸನ ತಿಳ್ಕೊಂಬಕ್ಕೆ ಬಹಳಷ್ಟು ವಿಧಾನಗಳು ಸುಲಭದ್ದೇನಲ್ಲ, ಅಂತದಕ್ಕೆ ತುಂಬಾ ಪ್ರಯತ್ನ ಪಟ್ಟವರು ಇದ್ದಾರೆ. ಅದರಲ್ಲಿ ಆರ್ಕಿಯಾಲಜಿ ಅಂತ ನೀವು ಕೇಳಿಕ್ಕು ಸಾಕು. ಆರ್ಕಿಯಾಲಜಿ ಅಂದ್ರೆ ಕನ್ನಡದಲ್ಲಿ ಪುರಾತತ್ವ ಶಾಸ್ತ್ರ. ಅಯ್ಯೋ, ಪುರಾತನ ಪುರಾತತ್ವ ಮತ್ತೆ ವಾಪಸ್ ಹಳತಿ ಅಂತ ಕಂದ್ಕೇಂದ್ರೆ, ಅಫ್ಕೋರ್ಸ್ ನಾವು ಹಳತಿ ತಿಳ್ಕೊಂಡ್ರೆ ಆ ಹಳತಿ ಇರೋ ಅಲ್ಲಿಗೆ ಹೋಗಿ, ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಎಂತ ಕುರುಗಳು ಬಿಟ್ಟು ಹೋಗಿರೋ ಅಂತೇಳಿ ಹುಡ್ಕಕ್ಕಾತ್. ಹೆಚ್ಚಾಗಿ ಆರ್ಕಿಯಾಲಜಿಯಲ್ಲಿ ಅಥವಾ ಪುರಾತತ್ವ ಶಾಸ್ತ್ರದಲ್ಲಿ ಮಾಡೋದು ಇದನ್ನೇ. ಯಾವುದೋ ಒಂದು ಪ್ರದೇಶದ ಬಗ್ಗೆ ಒಂಚೂರು ಇಲ್ಲೇನೋ ಒಂದು ಇತಿಹಾಸ ಆಯಿರ್ಕ ಎಂಥದ್ದು ನಮಗೆ ಸಿಗುತ್ತ ಅಂತ ಗೊತ್ತಾರ ಕೂಡಲೇ ಇತಿಹಾಸಜ್ಞರು ಅಲ್ಲಿಗೆ ಹೋತ್ರ ಹೋಯ್ ಹುಡ್ಕತ್ರಿ, ಯಾವ ಕುರು ಒಂದು ಶಾಸನ ಸಿಕ್ಕತ್ತಾ, ಅಥವಾ ಅಲ್ಲೇನೋ ಗಾಡಿ ಮೇಲೆ ಅಥವಾ ಕಲ್ ಮೇಲೆ ಇದು ಚಪ್ಪಡಿ ಕಲ್ ಮೇಲೆ ಎಂತಾರು ಬರ್ದದಿತ್ತ, ಅಥವಾ ದೇವಸ್ಥಾನಗಳು ಹ್ಯಾಂಗಿತ್ತ, ಅಲ್ಲೇನಾದ್ರೂ ಬರ್ದಿದಾರ, ನಾಣ್ಯಗಳು ಏನಾದ್ರು ಸಿಕ್ಕತ್ತಾ, ಚೂರಾದ ಮಡಕೆ ಮತ್ತೊಂದು ಸಿಕ್ಕತ್ತ, ಹಿಂಗೆಲ್ಲ ಹುಡುಕುದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಹೆಚ್ಚಾಗಿ ಮಾಡೋದು ಇದನ್ನೇ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡುವ. ನಮ್ಮ ಕರಾವಳಿಯಲ್ಲಿ ಎಲ್ಲೆಲ್ಲ ಈ ತರದೆಲ್ಲ ಹುಡುಕಾಟ ನಡೆದಿದೆ, ಪುರಾತತ್ವವಾಗಿ ಅಂದ್ರೆ ಆರ್ಕಿಯಾಲಜಿಕಲಿ ನಾವು ಎಲ್ಲೆಲ್ಲ ಏನೆಲ್ಲ ಗುರುತಿಸಿಕೊಂಡಿತ್ತು, ಒಂಚೂರು ಕೇಂಬ ಇದು ಕೇಂಬಕ್ಕೆ ನಮ್ಮೊಟ್ಟಿಗೆ ಆರ್ಕಿಯಾಲಜಿಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆರ್ಕಿಯಾಲಜಿ ವಿಭಾಗದಲ್ಲಿ ಬಹಳಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲೂ ಕೆಲಸ ಮಾಡಿದವರು, ನಮ್ಮೂರಲ್ಲೇ ಇದ್ದವರು, ಇವರ ಹೆಸರು ಅದ್ರ ಬಗ್ಗೆ ಬಹಳ ಪುಸ್ತಕಗಳನ್ನ ಬರೆದವರು ಪ್ರೊಫೆಸರ್ ಟಿ ಮುರುಗೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಹೇಗಿದ್ರಿ ಸರ್, ಹುಷಾರಿದ್ರ್ಯಾ?
2: ಲಾಯ್ಕಿದ್ರೆ
1: ಕುಂದಾಪುರಕರಣ ಮಾತಾಡಿದ್ರೆ ಸರ್ ನೀವು ಹೇಗೆ?
2: ನನ್ನ ಹೆಚ್ಚಿನ ಸಂಶೋಧನೆಗಳು ಕುಂದಾಪುರ ತಾಲೂಕಲ್ಲೇ ಇರೋದು.
1: ಹೌದಾ? ವಾವ್. ನಾ ಯಾಕೆ ಅಂದ್ರೆ ನೀವು ಮೂಲತಃ ಶಿವಮೊಗ್ಗ ಕಡೆಯವರಲ್ಲ, ಚಿಕ್ಕಮಂಗ್ಳೂರ್ ಕಡೆಯವರು ಹೇಳಿದ್ರೆ, ಅದೇ ಚಿಕ್ಕಮಂಗ್ಳೂರು ಮದ್ವೆ ಆಗಿರೋರು ಕೂಡ ಶಿವಮೊಗ್ಗದವರು. ಹಾಂಗಾಗಿ ನೀವು ಕರಾವಳಿಯವರು ಮೂಲತಃ ಅಲ್ಲ, ಆದ್ರೆ ಅದೆಷ್ಟೋ ವರ್ಷಗಳಿಂದ ಕರಾವಳಿಯ ನೀರು, ಕರಾವಳಿಯ ಮಣ್ಣು, ಕರಾವಳಿಯ ಬದುಕಿನಲ್ಲಿ ಕರಾವಳಿ ಒಟ್ಟಿಗೆ ಬರ್ತಾ ಹೋಗಿಪ್ಪಾರಲ್ದ. ಹಾಂಗಾಗಿ ನಂಗೆ ಖುಷಿ ಆದ್ಯಂತ ಕೇಂದ್ರೆ ಕುಂದಾಪುರ ಕನ್ನಡನೇ ಹೇಳಿಬಿಟ್ರಲ್ಲ ಸರ್, ನಮ್ ಕುಂದಾಪುರ ತಾಲೂಕಲ್ಲಿ ಎಲ್ಲೆಲ್ಲ ನೀವು ಈ ತರ ಗುರುತಿಸಿದ್ರಿ, ಆರ್ಕಿಯಾಲಜಿಕಲಿ ಹುಡ್ಕೊಂಡು ಹೋಗಿ ಓ ಈ ಪ್ಲೇಸು ಆ ಪ್ಲೇಸು ಅಂತ ಹೇಳಿ ಹೇಳುದಾರೆ?
2: ಕುಂದಾಪುರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಡಿದಂತ ಸಂಶೋಧನೆ ಅಂದ್ರೆ ಅದು ಈಗಿನ ಅವಲಕ್ಕಿ ಪಾರೆ ಅನ್ನುವಂಥದ್ದು. ಅವಲಕ್ಕಿ ಪಾರೆ ಅಂತ ಹೇಳಿದ್ರೆ ನೀವು ಕೊಲ್ಲೂರಿಗೆ ಹೋಗುವ, ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ನಿಮಗೆ ಆ ಒಂದು ಸೈಟ್ ಜಾಗ ಸಿಗುತ್ತೆ. ಅಂದ್ರೆ ಅದು ಅಭಯಾರಣ್ಯದಲ್ಲಿದೆ,
1: ಅಭಯಾರಣ್ಯದ ಒಳಗ
2: ವನ್ಯಜೀವಿ ಅಭಯಾರಣ್ಯದಲ್ಲಿ, ಅದರಲ್ಲೂ ಆಯ್ತಾ ಅಲ್ಲಿದೆ. ಇದನ್ನ 2019 February 17 ತಾರೀಕು ಈ ಒಂದು ಸೈಟ್ ಅನ್ನು ನಾವು ಕಂಡಿಡಿದ್ವಿ.
1: ಅಲ್ಲ ನಿಮ್ಗೆ ಅದು ಹ್ಯಾಂಗ ಗೊತ್ತಾಯ್ತು? ಊರು ಇಷ್ಟಪ್ಪ ಇತ್ತು ಅದ್ರಲ್ಲಿ ಅಲ್ಲಿಗೆ ಹೋಗಿ ಹುಡ್ಕೋಕಲ್ಲಿ ಹ್ಯಾಂಗ ಗೊತ್ತಾಯ್ತು?
2: ಅದೇ ನಾವು ಅಂದ್ರೆ ಜನರ ಸಂಪರ್ಕವನ್ನ ಮುಖ್ಯವಾಗಿ ಇಟ್ಕೊಳ್ತೇವೆ. ಅಂದ್ರೆ ಯಾವುದೇ ಸಂಶೋಧನೆ ಮಾಡಬೇಕಾದ್ರೂ ಕೂಡ ಸ್ಥಳೀಯರ ಸಹಕಾರ ಇಲ್ಲದೆ ಹೋದ್ರೆ ಯಾವ ಸಂಶೋಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಾನು ಪಾಠ ಮಾಡುವಾಗ ಶಾಸನಗಳು ಒಂದೇಳಿ ವಿದ್ಯಾರ್ಥಿಗಳು ಹೇಳ್ತೇನೆ, ಅವ್ರಿಗೆ ತೋರಿಸ್ತೇನೆ, ಅದ್ರ ವಿಷಯ ಮಾಹಿತಿ ಕೊಡ್ತೇನೆ. ಅವ್ ಮಕ್ಕಳಿಗೆ ಒಂದು ಓ ಈ ಬರ್ದದ್ದು ಕಲ್ ಮೇಲೆ ಬರ್ದದ್ದಿದ್ರೆ ಅದಕ್ಕೆ ಶಾಸನ ಅಂತ ಹೇಳ್ತಾರೆ ಅಂತ ಒಂದು ಕಲ್ಪನೆ ಬರುತ್ತೆ,
1: ಎಪಿಗ್ರಫಿ.
2: ಆದ್ರೆ ನಮ್ಮ ಸಾಮಾನ್ಯ ಜನರಿಗೆ ಅದು ಗೊತ್ತಾಗ್ತಿಲ್ಲ.
1: ಕರೆಕ್ಟ್.
2: ಅವರು ಇಲ್ಲಿ ಸ್ಥಳೀಯವಾಗಿ ಅದಕ್ಕೆ ಶಾಸನಕ್ಕೆಲ್ಲ ಇಲ್ಲಿ ಸ್ಥಳೀಯ ಜನರು ಉಪಯೋಗಿಸುವಂತ ಭಾಷೆ ಏನು ಅಂತ ಹೇಳಿದ್ರೆ ಬರ್ದ್ಕಲ್ ಬೋಳೆ. ನಾವು ಅದೇ ಇದನ್ನು ಕೇಳಬೇಕು ಅವರಿಗೆ,
1: ಅದೇ ಭಾಷೆಗೆ ಕೇಳ್ಕೊಂಡು
2: ಇಲ್ಲಿ ಬರ್ದ್ಕಲ್ ಎಲ್ಲ ಇತ್ತ ಈ ತರ ಕೇಳುವಾಗ ಓ ಅಲ್ಲಿತ್ತು ಮರ್ರ, ನಾ ಅಲ್ಲಿ ಕಂಡಿದ್ದೆ ಮರ್ರ.
1: ಅದರೊಟ್ಟಿಗೆ ಕೆಲವು ಗಡಿಕಲ್ಲು ಇರುತ್ತಲ್ಲ ಸರ್,
2: ಗಡಿಕಲ್ಲು ಇರುತ್ತೆ ಆಯ್ತಾ. ಸೊ ಆ ರೀತಿಯಲ್ಲಿ ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಸ್ಥಳೀಯ ಜನರನ್ನ ವಿಚಾರಿಸ್ತಾ ಇದ್ವಿ. ಹಾಗೆ ವಿಚಾರಿಸುವಾಗ ಲೋಕಲ್ ಜನರನ್ನ ನಮ್ಮ ಹತ್ರ ಇರತಕ್ಕಂಥ ಕೆಲವು ಚಿತ್ರಗಳನ್ನ ಅವ್ರಿಗೆ ತೋರಿಸ್ತಾ ಇದ್ವಿ.
1: ನಿಮ್ಗೆ ಆ ಚಿತ್ರ ಎಲ್ಲಿ ಸಿಕ್ತಿತ್ತು?
2: ಬೇರೆ ಕಡೆ, ಕರ್ನಾಟಕದ ಬೇರೆ ಕಡೆ ಇರುವಂತಹದನ್ನೇ ನಾವಿಲ್ಲಿ ತೋರಿಸ್ತಾ ಇದ್ವಿ. ಇಂಥದ್ದೆಲ್ಲರ ಇತ್ತ ಮಾರ್ರ, ಇತ್ತ ಮಾರ್ರ ಅಂದ್ರೆ ಅದು ಚಿತ್ರ ನೋಡಿದ ಕೂಡಲೇ ಅವ್ರಿಗೆ ಫ್ಲಾಶ್ ಆಗ್ತಾ ಇತ್ತು. ಆಯ್ತಾ, ಓ ಇದಿತ್ತು ಮರ್ರ, ಇಲ್ಲಿ ನಮ್ಮ ಪಾರೆ ಹೆಂಗಿತ್ತು ಒಂದು, ಇಲ್ಲಿ ಪಾರೆ ಮರ್ರ, ಇಲ್ಲಿ ಅವಲಕ್ಕಿ ಪಾರೆ ಅಂತ ಇತ್ತು ಮರ್ರ, ಬನ್ನಿ ವಾಪ ಅಂದ್
1: ಕರ್ಕೋತ್ರ.
2: ಅಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಶಾಕಿಂಗ್. ಯಾಕೆಂದ್ರೆ ಅಲ್ಲಿ ಕಂಡು ಬಂದಂತಹ ಚಿತ್ರಗಳು ಇಡೀ ಕರ್ನಾಟಕದ ಅತ್ಯಂತ ಪ್ರಾಚೀನ ಶಿಲಾಯುಗದ ಚಿತ್ರಗಳಾಗಿದ್ದವು.
1: ಪ್ರೀ ಹಿಸ್ಟಾರಿಕ್ ಏಜ್
2: ಅಂದ್ರೆ ಕನಿಷ್ಠ ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು.
1: ಎಂತ ಚಿತ್ರ ಅದು ಸರ್?
2: ಸುಮಾರು 50 ಚಿತ್ರಗಳವರೆಗೆ ಅಲ್ಲಿ ನಾವು ಗುರುತಿಸಿದ್ದೇವೆ. ಅಂದ್ರೆ ಸುಮಾರು ನಾವು ನಿವೇಶನ ಕಂಡುಹಿಡಿದ ನಂತರ 2022-23 ಕಂಟಿನ್ಯೂಸ್ ಅಲ್ಲಿ ಆ ನಿವೇಶ ಸೈಟ್ ಅಲ್ಲಿ ವರ್ಕ್ ಮಾಡಿದ್ದೇವೆ. ವರ್ಕ್ ಮಾಡಿ ಅಲ್ಲಿ ಸುಮಾರು ಒಂದು 50 ಚಿತ್ರಗಳನ್ನ ಹೊರತಗಿದೆ. ಅಲ್ಲಿ ಮೇನ್ ನಮಗೆ ಕಂಡು ಬಂದಂತ ಚಿತ್ರಗಳು ಅಂತ ಹೇಳಿದ್ರೆ ಮನುಷ್ಯನ ಚಿತ್ರಗಳು. ನಾವೇನು ಕೆಂಪುಕಲ್ಲು ಮುರುಕಲ್ ಅಂತ ಕರಿತೇವೆ, ಆ ಮುರುಕಲ್ ಹಾಸಿನ ಮೇಲೆ, ನೆಲ ಹಾಸಿನ ಮೇಲೆ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತ ಚಿತ್ರಗಳು.
1: ಓಕೆ,
2: ಅದು ಎಲ್ಲ ದೊಡ್ಡ ದೊಡ್ಡ ಸೈಜಿನ ಚಿತ್ರಗಳು, ಸಣ್ಣ ಚಿತ್ರಗಳಲ್ಲ.
1: ದೊಡ್ಡ ಸೈಜ್ ಅಂದ್ರೆ ಎಷ್ಟು ಫೀಟ್?
2: ಒಂದು ಸಾಧಾರಣ ಒಂದು 4 ಫೀಟ್, 5 ಫೀಟ್.
1: ಓ, ಸಣ್ಣ ಸಣ್ಣದಲ್ಲ,
2: ಸಣ್ಣ ಸಣ್ಣದಲ್ಲ. ಆಯ್ತಾ, ಹ್ಯೂಮನ್ ಸೈಜ್ ಅಂತಾನೆ ಹೇಳ್ಬಹುದು.
1: ನಮ್ಮಷ್ಟೇ ಎತ್ತರ?
2: ಹೌದು.
1: ಓಕೆ.
2: ಆಯ್ತಾ, ಅಷ್ಟು ದೊಡ್ಡ ದೊಡ್ಡ ಚಿತ್ರಗಳನ್ನ ಅವ್ರ ಕಲ್ಲಲ್ಲಿ ಕುಟ್ಟಿ ಮಾಡಿ. ಮತ್ತೆ ಈ ಅವಲಕ್ಕಿ ಪಾರೆದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮಗೆ ಅವಲಕ್ಕಿ ಪಾರೆ ತರದ್ದೇ ಚಿತ್ರಗಳು ಗೋವಾದಲ್ಲಿ ನಮಗೆ ಒಂದು 2-3 ಕಡೆ ಗೋವಾದಲ್ಲಿ ಸಿಗುತ್ತೆ. ಆಯ್ತಾ, ಗೋವಾ ಆದಮೇಲೆ ನೆಕ್ಸ್ಟು ನಮಗೆ ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ, ಆಯ್ತಾ, ಕೊಂಕಣ್ ಪ್ರದೇಶ ಅಂತ ಕರಿತಾರೆ, ರತ್ನಗಿರಿ ಡಿಸ್ಟಿಕ್, ಅಲ್ಲಿ ಕೂಡ ತುಂಬ ನಮಗೆ ಸಿಗ್ತವೆ. ಆದರೆ ಇಲ್ಲಿ ಟೋಟಲ್, ಮತ್ತು ಈವನ್ ಕೇರಳದ ಕೆಲವು ಪ್ರದೇಶದಲ್ಲಿ ಕೂಡ ಸಿಗುತ್ತೆ. ಎಡಕಲ್ ಗುಡ್ಡ ಅಂತ ನೀವು
1: ಕೇಳಿರ್ಬೋದು,
2: ಅಲ್ಲಿ ಕೂಡ ನಮಗೆ ಸಿಗ್ತವೆ. ಆದರೆ ಅಲ್ಲೆಲ್ಲ ಹ್ಯೂಮನ್ ಫಿಗರ್ ಸಿಗುವಂಥದ್ದು ಭಾಳ ಒಂದು ಎರಡು ಈ ಥರ. ಆದರೆ ಆಶ್ಚರ್ಯ ಅಂದರೆ ಅವಲಕ್ಕಿ ಪಾರೆಯಲ್ಲಿ 8 ಮನುಷ್ಯನ ಆಕೃತಿ ಚಿತ್ರಗಳು, ಅಂದರೆ ಅದನ್ನು ನಾವು ಮೇಲ್ ಫಿಗರ್ಸ್ ಅಂತ ಐಡೆಂಟಿಫೈ ಮಾಡಿದ್ದೇವೆ. ಒಂದು ಹೆಣ್ಣಿನ ಫಿಗರ್, ಅಂದರೆ ಹೆಣ್ಣಿನ ಚಿತ್ರ ಅಂತೇಳಿ, ಮತ್ತೊಂದು ಮಗುವಿನ ಒಂದು ಚಿತ್ರ, ಮತ್ತು ಆನೆಯದ್ದು, ಮರಿ ಆನೆಯದ್ದು ಒಂದು ಚಿತ್ರ, ಆ ಥರದ ಚಿತ್ರಗಳು ಅಲ್ಲಿದ್ದಾವೆ. ಮತ್ತು 2 ದೊಡ್ಡ ಗೂಳಿಗಳು, ಈ ಹರಪ್ಪ ನಾಗರಿಕತೆಯಲ್ಲಿ ನೋಡ್ತಕ್ಕಂಥ ನಾವು ಸೀಲ್ ಮೇಲೆ ಏನು ಗೂಳಿಯ ಚಿತ್ರ ನೋಡ್ತೇವೆ, ಯಥಾವತ್ತು ಅದೇ ರೀತಿ ಇರತಕ್ಕಂಥ 2 ದೊಡ್ಡ ಗೂಳಿಯ ಚಿತ್ರಗಳಿದಾವೆ ಅಲ್ಲಿ.
1: ಆಯ್ತಾ,
2: ಮತ್ತು ಜಿಂಕೆಯ ಚಿತ್ರ ಇದೆ, ಬೇಟೆ ನಾಯಿ ಚಿತ್ರ ಇದೆ. ಸೊ ಇಂಥ ಅಪರೂಪದ ಚಿತ್ರಗಳಿರ್ತಕ್ಕಂಥ ಒಂದು ನಿವೇಶನ ನಾವಲ್ಲಿ ಕಂಡುಹಿಡಿದ್ವಿ. ಆ ಚಿತ್ರ ಕಂಡುಹಿಡಿದ ಮೇಲೆ ನಮಗೇನಿಸ್ತು ಅಂತ ಹೇಳಿದರೆ, ನಾವು ಜನರಿಗೆ ಈ ಚಿತ್ರಗಳ ಬಗ್ಗೆ ಗೊತ್ತಾಗಬೇಕು, ಬರೀ ವಿದ್ವಾಂಸರಿಗಲ್ಲ,
1: ಜನರಿಗೆ ಅಂತ ಗೊತ್ತಾಯ್ತು ಸರ್. ಅಂದ್ರೆ ಅದರಿಂದ ಏನು ಉಪಯೋಗ ಇದೆ
2: ಹೇಳ್ತೇನೆ. ಯಾಕೆಂದ್ರೆ ಹೇಳಿದ್ನಲ್ಲ ನಿಮಗೆ, ಕ್ರಿಸ್ತಪೂರ್ವ 6,000 ಹಳೆಯ ಚಿತ್ರಗಳು ಅಂತ
1: ಹೇಳಿ. ಕ್ರಿಸ್ತಪೂರ್ವ 6,000 ಹಿಂದೆ
2: ಅದು ನಾವು ತೌಲನಿಕವಾಗಿ ಅಧ್ಯಯನವನ್ನ ಮಾಡಿ ಅದು ಕನಿಷ್ಠ ಡೇಟಿಂಗ್ ನಾವು ಮಾಡಿರೋದು. ಆಕ್ಚುಲಿ ನಮ್ಮ ಪ್ರಕಾರ ಅದು 10,000 ಪುರಾತನ.
1: ಓಕೆ,
2: ಬಟ್ ಅದರ ಲೋವೆಸ್ಟ್ ಇದನ್ನ ನಾವು ಹೇಳ್ತಾ ಇದ್ದೇವೆ ನಿಮಗೆ, ಕ್ರಿಸ್ತಪೂರ್ವ 6,000 ಅಂತೇಳಿ.
1: ನಿಖರವಾಗಿ ಅಲ್ಲ ಇದು, ಅಂದಾಜು,
2: ಬಟ್ 6,000 ಇತ್ತೀಚಿನದಲ್ಲ
1: ಅಲ್ವೇ,
2: ಅದಂತೂ 100% ಗ್ಯಾರಂಟಿ ಅದು.
1: ಓಕೆ,
2: ಆಯ್ತಾ, ಅಷ್ಟು ಮುಖ್ಯವಾಗಿರ್ತಕ್ಕಂಥ ಚಿತ್ರಗಳು ನಮ್ಮ ಮುಂದಿನ ಜನಾಂಗಕ್ಕೆ ಉಳಿಬೇಕಲ್ವ. ಅದು ಮುಂದಿನ ಜನಾಂಗಕ್ಕೂ ಉಳಿಬೇಕು ಹೇಳಿದರೆ, ನಾವು ಈಗಿರುವಂಥ ನಮ್ಮ ಯುವಕರನ್ನ ಅಥವಾ ಅಲ್ಲಿ ಸ್ಥಳೀಯ ಜನರಿಗೆ ಆ ಬಗ್ಗೆ ಮಾಹಿತಿ ಸಿಗಬೇಕು, ಅದ್ರ ಎಷ್ಟು ಮಹತ್ವ ಅವು.
1: ಇದ್ರೆ ನಾನು ನಿಮ್ಗೆ ಕೇಳ್ಕ, ಈಗ ನಾವ್ ಇದನ್ನ ಈಗಿನ ಜನಾಂಗಕ್ಕೆ ಕಾಣಿ, ನೀವು ಅದು ಪ್ರೀ ಹಿಸ್ಟಾರಿಕ್ ಏಜ್ ಆ ಚಿತ್ರಗಳನ್ನ ಕಾಣ್ಕ, ನೀವ್ ಇದನ್ನ ಅರ್ಥ ಮಾಡ್ಕೊಣ್ಕ, ತಿಳ್ಕೊಣ್ಕ ಅಂತ ಹೇಳ್ರೆ, ಅವ್ರಿಗೆ ನೆಕ್ಸ್ಟ್ ಪ್ರಶ್ನೆ ಅಂತ ಗೊತ್ತಾ, ನಮ್ಗೆ ಇದು ಎಂತ ಉಪಯೋಗ ಆಗ್ತ,
2: ಆ ಚಿತ್ರಗಳು ಎಂತ ಉಪಯೋಗ ಆಗ್ತ. ಅದಕ್ಕೋಸ್ಕರ ಏನ್ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರವೇ ನಾನೇನ್ ಮಾಡಿದೆ ಅಲ್ಲಿ ಅಂತ ಹೇಳಿದ್ರೆ, ಆಶ್ಚರ್ಯ ಪಡುವುದು ನಿಮಗೆ, ಯಾಕೆಂದ್ರೆ ಇದು ಇಡೀ ಇಂಡಿಯಾದಲ್ಲೇ ಅಪರೂಪವಂತ ಒಂದು ಕೆಲಸ ನಾವು ಮಾಡಿದ್ದು. ಇಂಡಿಯಾದಲ್ಲಿ, ಥ್ರೂಔಟ್ ಇಂಡಿಯಾದಲ್ಲಿ ಬೇಕಾದಷ್ಟು ರಾಕ್ ಆರ್ಟ್ ಸೈಟ್ಗಳಿದ್ದಾವೆ.
1: ಇದನ್ನ ನೀವು ರಾಕ್ ಆರ್ಟ್ ಅಂತ ಕರೀತೀರಿ, ಅಂದ್ರೆ ಕನ್ನಡದಲ್ಲಿ
2: ಆದಿಮ ಕಲೆ. ಆದಿಮ ಕಲೆ ರಾಕ್ ಆರ್ಟ್ ಸೈಟ್ ಗಳು ಇದ್ದಾವೆ ಇಡೀ ಇಂಡಿಯಾದಲ್ಲಿ. ಉದಾಹರಣೆ ನೀವು ವಿಂಬೆಟ್ಕ ಅಂತ ಕೇಳಿರಬಹುದು, ಆಯ್ತಾ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಇವತ್ತು. ಇಂಡಿಯಾದ ಏಕೈಕ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು, ರಾಕ್ ಆರ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅದು ಮಧ್ಯಪ್ರದೇಶದಲ್ಲಿದೆ ಅಂತ. ನಮ್ಮಲ್ಲಿ ಕರ್ನಾಟಕದಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಲ್ಲ, ಅಂದ್ರೆ ರಾಕ್ ಆರ್ಟ್ಗೆ ಸಂಬಂಧಪಟ್ಟದ್ದು ಆಗಿಲ್ಲ ಅಂತ. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದು ಹೇಳಿದ್ರೆ, ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೇನೆ. ನಾವಲ್ಲಿ ಏನು ಮಾಡಿವಿ, ಎಷ್ಟು ಮುಖ್ಯವಾದ ಕೆಲಸ ಮಾಡಿದ್ವಿ ಹೇಳಿದರೆ, ಅಂತಾರಾಷ್ಟ್ರೀಯ ರಾಕ್ ಆರ್ಟ್ ಕಾನ್ಫರೆನ್ಸನ್ನು, 2 ಡೇಸ್ ಕಾನ್ಫರೆನ್ಸನ್ನು ನಾವು ಮಾಡಿದ್ವಿ. ಯಾವುದೇ ಕಾಲೇಜಲ್ಲೆಲ್ಲ ಮಾಡಿದ್ದು, ನೆನಪಿಟ್ಕೊಳ್ಳಿ. ಇಡೀ ಇಂಡಿಯಾದಲ್ಲಿ ರಾಕ್ ಆರ್ಟ್ಗೆ ಸಂಬಂಧಪಟ್ಟಂಗೆ ಪ್ರತಿ ವರ್ಷ ಕಾನ್ಫರೆನ್ಸ್ಗಳು ಬೇರೆ ಬೇರೆ ಯೂನಿವರ್ಸಿಟಿಲಿ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾವೆ, ಸ್ವತಃ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಒಂದು ರಾಕ್ ಆರ್ಟ್ ಸೈಟಿನಲ್ಲಿಯೇ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಮಾಡಿದ್ದು ನಾವು. ಇದು ಒಂದನೇ ಅಂಶ. ಎರಡನೇ ಅಂಶ ಅಂತ ಹೇಳಿದ್ರೆ, ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಯಾವುದೇ ಸರ್ಕಾರದ ಅನುದಾನವನ್ನು ನಾವು ಪಡ್ಕೊಂಡಿಲ್ಲ. ಈವನ್ ಕಾಲೇಜಿನಿಂದ ಕೂಡ ನಾವು ಯಾವುದೇ ಸಹಾಯವನ್ನು ನಾವು ಪಡ್ಕೊಳ್ಳಿಲ್ಲ. ಸಂಪೂರ್ಣವಾಗಿ ಪಬ್ಲಿಕ್ ಫಂಡೆಡ್, ಕಂಪ್ಲೀಟ್
1: ಪಬ್ಲಿಕ್. ಅಂದ್ರೆ ಯಾರ ಊರಿನವರ?
2: ಅಲ್ಲ, ಕುಂದಾಪುರದ ಜನ. ಜನ ಎಷ್ಟು ಅಭಿಮಾನದಿಂದ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಹೇಳಿದ್ರೆ, ಒಂದು 4-5 ಲಕ್ಷ ರೂಪಾಯಿ ಖರ್ಚಾಗಿದೆ ನಮಗೆ ಆ 2 ಡೇಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ. ಅಷ್ಟು ಹಣವನ್ನು ಕೂಡ ಕುಂದಾಪುರದ ಜನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ.
1: ಚಪ್ಪಾಳೆ ಎಲ್ರಿಗೂ.
2: ಆಯ್ತಾ, ಇದು ನಮಗೆ ಸಿಕ್ಕಿರುವಂತ ಜನ ಬೆಂಬಲ. ಆ ಕಾನ್ಫರೆನ್ಸ್ ಮಾಡಿದಾಗ ನಾವೇನ್ ಮಾಡಿದ್ವಿ ಅಂತೇಳಿದ್ರೆ, ಅಂತಾರಾಷ್ಟ್ರೀಯ ಅದರಲ್ಲಿ ಒಬ್ರು ಇರ್ವಿನ್ ನ್ಯೂಮೇಯರ್ ಅನ್ನುವಂತ ಫಾರಿನ್ ಡೆಲಿಗೇಟ್ ಕೂಡ ಇಬ್ರು ಗಂಡ ಹೆಂಡತಿ ಭಾಗವಹಿಸಿದ್ರು. ಅವರೇ ಕಾನ್ಫರೆನ್ಸಿನ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಆಯ್ತಾ, ಮತ್ತೆ ಇಂಡಿಯಾದಿಂದ ಬೇರೆ ಬೇರೆ ಸ್ಕಾಲರ್ಸ್ಗಳು ಅದರಲ್ಲಿ ಭಾಗವಹಿಸಿದ್ರು. ಮತ್ತೆ ನಾವು ಭಾರತದ ಕೆಲವು ಪ್ರಖ್ಯಾತ ಆರ್ಟಿಸ್ಟ್ಗಳನ್ನ ಇನ್ವೈಟ್ ಮಾಡಿದ್ವಿ, ಕಲಾ ವಿಭಾಗದಲ್ಲಿ ಕಲೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರನ್ನ, ವೆಲ್ ನೋನ್ ಆರ್ಟಿಸ್ಟ್ಗಳು, ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಮತ್ತೆ ಅಲ್ಲಿಯ ಪಬ್ಲಿಕ್ಸ್ ಅನ್ನ ಇನ್ವಾಲ್ವ್ ಮಾಡಿಕೊಂಡ್ವಿ. ಒಂದು ಇಂಟ್ರಾಕ್ಷನ್.
1: ಎಸ್,
2: ಅವು ಯಾಕೆ ಇಂಪಾರ್ಟೆಂಟ್, ಯಾಕೆ ಉಳಿಸ್ಕೊಳ್ಬೇಕು ನೋಡಿ. ಈಗ ಟೂರಿಸಂ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಕರಾವಳಿ ಟೂರಿಸಮ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಹೆಚ್ಚಿನವರಿಗೆ ಟೂರಿಸಂ ಅಂದ ಕೂಡಲೇ ಇಲ್ಲಿವರಿಗೆ ಸರ್ಕಾರದವರಿಗೆ ಕಾಣ್ತಾ ಇರೋದೇನು ಅಂತ ಹೇಳಿದ್ರೆ, ಖಾಲಿ ಬೀಚ್ ಅಷ್ಟೇ. ಆದರೆ ಬೀಚಿನ ಹೊರತಾಗಿ ನಮ್ಮಲ್ಲಿ ಇಂಥ ಸ್ಥಳಗಳು ಇದಾವೆ ಅನ್ನುವಂಥದ್ದನ್ನು ನಾವು ಹೈಲೈಟ್ ಮಾಡಿದರೆ, ಅದಕ್ಕೆ ಬೇಕಾದಂಥ ಕೆಲವು ಮೂಲ ಸೌಕರ್ಯಗಳನ್ನು ನಾನು ಕೊಟ್ಟರೆ, ಆಯಿತಾ, ನಮ್ಮ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತೆ ಸ್ಥಳೀಯ ಜನರಿಗೆ ಆದಾಯದ ಮೂಲ ಆಗುತ್ತೆ.
1: ಸರಿಯಾಗಿ ಹೇಳಿದ್ರೆ ಸರ್,
2: ಇದು ಸ್ಥಳೀಯರಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು. ಆಯ್ತಾ, ಅವರಿಗೆ ಅದ್ರ ಬಗ್ಗೆ ಅದು ಇಂಪಾರ್ಟೆಂಟ್ ಏನು ಅಂತಂದೇಳಿ ಅವರಿಗೆ ತಿಳಿಸಿಕೊಟ್ರೆ, ನಾಳೆ ಟೂರಿಸಮ್ಗೆ ಅದನ್ನು ನಾವು ಹೈಲೈಟ್ ಮಾಡಿದರೆ, ಫೋಕಸ್ ಮಾಡಿದರೆ, ಆಯ್ತಾ, ಅವಾಗ ಸ್ಥಳೀಯ ಜನರಿಗೆ ಉದ್ಯೋಗಕ್ಕೆ ಒಂದು ಅವಕಾಶ ಆಗುತ್ತೆ, ಅವರ ಆರ್ಥಿಕ ಬೆಳವಣಿಗೆಗೆ ಅದು ಸಹಾಯ ಆಗುತ್ತೆ, ಮತ್ತು ಅದನ್ನ ಮುಂದಿನ ಜನಾಂಗಕ್ಕೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
1: ಅದ್ರ ಬಗ್ಗೆ ಒಂದು ಅಭಿಮಾನನೂ ಇರುತ್ತೆ.
2: ಹೌದು. ಈಗ ಅವರಲ್ಲಿ ಸುತ್ತಮುತ್ತ ಇರತಕ್ಕಂಥ ಅವಲಕ್ಕಿ ಪಾರೆ ಸುತ್ತಮುತ್ತ ಇರತಕ್ಕಂಥ ಬಹುತೇಕ ಜನರಿಗೆ ಅವಲಕ್ಕಿ ಪಾರೆ ಗೊತ್ತಿದೆ. ಯಾಕೆಂದ್ರೆ ಒಂದು ಬ್ರೋಷರ್ಸ್ ಅನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬ್ರೋಷರ್ಸ್ ಅನ್ನು ಮಾಡಿ ನಾವು ಹಂಚಿದ್ದೇವೆ.
1: ಅದು ಕಾಡಿನ ಮಧ್ಯದಲ್ಲಿರುವಂತ ಊರ?
2: ಊರಲ್ಲ, ಅದು
1: ಪ್ಲೇಸ್.
2: ಬರೀ ಕಾಡಿನ ಮಧ್ಯ ಅಲ್ಲ, ಅದು ವನ್ಯಜೀವಿ ಸಂರಕ್ಷಿತ ಅರಣ್ಯ ಸ್ಪೆಷಲ್. ಅದು ಬರೀ ಅಭಯಾರಣ್ಯ ಅಲ್ಲ ಅದು.
1: ಓಕೆ,
2: ನಾವು ವರ್ಕ್ ಮಾಡುವಾಗ ನಮ್ಮ ಜೊತೆಯಲ್ಲಿ ಇದನ್ನೊಂದು ವಿಶೇಷವಾಗಿ ನಾವು ನೆನಪು ಮಾಡ್ಕೊಳ್ಬೇಕು. ಕರ್ನಾಟಕ ಅರಣ್ಯ ಇಲಾಖೆ, ವಿಶೇಷವಾಗಿ ಕುಂದಾಪುರದ ಅರಣ್ಯಾಧಿಕಾರಿಗಳು ಮತ್ತು ಕಾರ್ಕಳದ ವನ್ಯಜೀವಿ ಅಭಯಾರಣ್ಯದ ಅರಣ್ಯ ಮುಖ್ಯಸ್ಥರು ನಮಗಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಬರೀ ಅನುಮತಿ ಕೊಟ್ಟಿದ್ದಲ್ಲದೆ ನಮ್ಮ ಪ್ರೊಟೆಕ್ಷನ್ಗೆ ಗನ್ಮ್ಯಾನ್ಗಳನ್ನು ಕೊಟ್ಟಿದ್ರು ಬೆಳಗಿಂದ ಸಂಜೆವರೆಗೂ. ಮತ್ತು ಎಲ್ಲೂ ಕೂಡ ಈ ಒಂದು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾನ್ಫರೆನ್ಸ್ ಅನ್ನು ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ. ವಿಶೇಷವಾಗಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ಅವರ ನಿಯಮಗಳನ್ನು ಪರಿಪಾಲಿಸಿ 2 ದಿನ ಯಶಸ್ವಿಯಾಗಿ ನಾವಲ್ಲಿ ಕಾನ್ಫರೆನ್ಸ್ ಅನ್ನು ಮಾಡಿದ್ದೇವೆ.
1: ಇದು ಯಾವ ವರ್ಷ ಸರ್?
2: ಇದು 2023.
1: ಓಕೆ, ಸೊ ಇದು ನಮ್ಮ ಕುಂದಾಪುರದ್ದಾಯ್ತು. ಅಂದ್ರೆ ಕುಂದಾಪುರದಲ್ಲಿ ಒಂದು ಸ್ಥಳ ಇದೆ, ಅದ್ ಬಿಟ್ಟು ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ?
2: ಹೌದು, ಕುಂದಾಪುರದಲ್ಲೇ ಇದೆ ಇನ್ನೊಂದು.
1: ಯಾವುದು?
2: ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದೇನೆ, ಅದು ಬುದ್ಧನ ಜಡ್ಡು ಅಂತ ಹೇಳಿ.
1: ಬುದ್ಧನ ಜಡ್ಡು ಎಲ್ಲಿದು?
2: ಇದು ಬುದ್ಧನ ಜಡ್ಡು ಅಂತಂದೇಳಿದ್ರೆ ನಿಮ್ಗೆ ಅಗೈನ್ ವಣಸೆ ವಣಸೆಯಿಂದ ಮುಂದೆ ಕುಂದಾಪುರಕ್ಕೆ ಹೋಗುವಾಗ ನೆಕ್ಸ್ಟ್ ಒಂದು ಊರು
1: ಚಿತ್ತೂರು.
2: ಚಿತ್ತೂರು ಅಲ್ಲ, ಚಿತ್ತೂರಿಗಿಂತ ಮೊದಲು ಅದು ಬುದ್ಧನ ಜಡ್ಡು ಅಂತೇಳಿ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆ.
1: ಓಕೆ.
2: ಆ ನೇರಳೆ ಕಟ್ಟೆಯಿಂದ ಆಜರಿಗೆ ಹೋಗುವಂತ ರಸ್ತೆಯಲ್ಲಿ ನಿಮ್ಗೆ ಕರ್ಕುಂಜೆ ಅಂತಂದೇಳಿ ಒಂದು ಗ್ರಾಮ ಸಿಗುತ್ತೆ.
1: ಹೌದು.
2: ಆ ಕರ್ಕುಂಜೆ ಗ್ರಾಮ ವ್ಯಾಪ್ತಿಯ ಈ ಮೂಕಾಂಬಿಕಾ ಅಭಯಾರಣ್ಯ ಅಂತ ಹೇಳಿದೆ. ಆ ಮೂಕಾಂಬಿಕಾ ಅಭಯಾರಣ್ಯದ ಒಳಗೆ ಇಂಪಾರ್ಟೆಂಟ್ ಅಂದ್ರೆ ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ ಗೊತ್ತಾಯ್ತು. ಅದನ್ನ 2009 ನಾವು ಡಿಸ್ಕವರ್ ಮಾಡಿದ್ವಿ ಆ ಸೈಟನ್ನ. ಆ ಭೀಮನ ಪಾರೆಯಲ್ಲಿ ಚಿತ್ರಗಳಿದ್ದಾವೆ. ಅವಲಕ್ಕಿ ಪಾರೆಯಲ್ಲಿ ನಾವೇನು ಚಿತ್ರಗಳನ್ನ ನೋಡಿದ್ವಿ, ಅದೇ ರೀತಿ ಕಲ್ಲಲ್ಲಿ ಕುಟ್ಟಿ ಮಾಡಿರುವಂತಹ ಚಿತ್ರಗಳು ಆಯ್ತಾ. ಆದ್ರೆ ಅಲ್ಲಿರುವ ಚಿತ್ರ ಅವಲಕ್ಕಿ ಪಾರೆ ಚಿತ್ರಗಳಿಗೂ ಈ ಚಿತ್ರಗಳಿಗೂ ತುಂಬಾ ವ್ಯತ್ಯಾಸ ಇದೆ.
1: ಇದು ಯಾವ ವರ್ಷದ್ದು ಅಂದ್ರೆ ಎಷ್ಟು ವರ್ಷ ಹಿಂದಿನ?
2: ಇದು ಒಂದು ನೂತನ ಶಿಲಾಯುಗ ಕಾಲ ಅಂತ ಕರಿತೇವೆ. ನೂತನ ಶಿಲಾಯುಗ ಅಂತ ಹೇಳಿ ಸಾಧಾರಣ ಒಂದು 2000 ಕ್ರಿಸ್ತಪೂರ್ವ 2500 ಅಥವಾ ಹೆಚ್ಚಂದ್ರೆ ಒಂದು 3000 ಅಂತ ಹೇಳ್ಬೋದು ಆಯ್ತಾ. ಆದ್ರೆ ಅವಲಕ್ಕಿ ಪಾರೆ ಅದಕ್ಕಿಂತ ಓಲ್ಡ್,
1: ಅದು 6000.
2: ಅದು 6000 ಆಯ್ತಾ. ಬಟ್ ಇದು ನೂತನ ಶಿಲಾಯುಗ ಕಾಲದವ್ರು, ಇದೇನು ಬಹಳ ಇತ್ತೀಚಿನದೇನಲ್ಲ ಇದು ಆಯ್ತಾ. ಇದು ಕೂಡ ತುಂಬಾ ಪುರಾತನವಾದ್ದೇ. ಇಲ್ಲಿ ಈ ನಿವೇಶನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಚಿತ್ರ ನಮಗೆ ಫಸ್ಟಲ್ಲಿ ನಮಗೆ ಕಾಣಿಸಿದ್ದು ಅಂದರೆ ಹ್ಯೂಮನ್ ಫಿಗರ್ಸು ಇದಾವೆ ಅಲ್ಲಿ, ಮನುಷ್ಯನ ಚಿತ್ರಗಳು ಇದ್ದಾವೆ. ಆದರೆ ಮನುಷ್ಯನ ಚಿತ್ರಕ್ಕಿಂತ ಹೆಚ್ಚಾಗಿ ಈ ಸುರುಳಿ ಚಿತ್ರಗಳಿದ್ದಾವೆ.
1: ಸುರುಳಿ ಚಿತ್ರ ಅದೆಂಥದ್ದು?
2: ಒಂದು

0: ನಮ್ಮದು ಅಷ್ಟು ಓಲ್ಡ್ ಅಲ್ಲ, ಬಟ್ ಆಶ್ಚರ್ಯ ಅಂದರೆ ಅದನ್ನೇ ಹೋಲ್ತಕ್ಕಂಥ ಚಿತ್ರ, ಒಂದು ಸುಮಾರು ಒಂದು 2,500-3,000 ಕ್ರಿಸ್ತಪೂರ್ವ ಅಷ್ಟು ಹಳೆಯ ಚಿತ್ರ ನಮ್ಮ ಬುದ್ಧಿಂಜಡ್ಡೆಯಲ್ಲಿ ಕೂಡ.
1: ಅಲ್ಲ, ನಂಗಿಲ್ಲ ಒಂದು ಸಂದೇಹ ಪಪ್ಪುದು ಎಂತ ಕೇಂದ್ರೆ, ನಿಮ್ಗೆ ಈ ತರದ್ ಸಿಕ್ಕಿದಾಗ ಇದು ಯಾವ ಕಾಲಮಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನೋಡ್ಬೇಕಾದ್ರೆ ನೀವು ಹಿಸ್ಟ್ರಿನ ಮತ್ತೊಮ್ಮೆ ನೆನಪು ಮಾಡ್ಕೋತೀವಿ, ಇದು ಬೇರೆ ಅಲ್ಲಿ ಸಿಕ್ಕಿದೆ ಅನ್ನೋ, ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಿ? ನೀವೀಗ ಹೇಳಿದ್ರಲ್ಲ ಬ್ರಿಟನ್ ಅಲ್ಲಿ ಸಿಕ್ಕಿತ್ತು ಮತ್ತೆ ರಷ್ಯಾದಲ್ಲಿ ಸಿಕ್ಕಿತ್ತು ಅಂತ ಹೇಳ್ಕೊಂಡು, ನಿಮ್ಗೆ ಅದ್ ಕಂಡು ಕೂಡಲೇ ನೆನಪಾತ್ತ? ಹಂಗೆ
0: ಇಲ್ಲ, ಇಲ್ಲಿ ನೆನಪಾಗುದಿಲ್ಲ. ಈಗ ನಾವು ಯಾವ್ದಾದ್ರು ನಿವೇಶನದಲ್ಲಿ ಈ ರೀತಿ ಚಿತ್ರ ಕಂಡು ಬಂದ್ರೆ ನಾವು ಆ ಬಗ್ಗೆ ಮೊದಲು ಒಂದು ಪೇಪರ್ ಪ್ರೆಸೆಂಟೇಷನ್ ಮಾಡ್ತೇವೆ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಪ್ರತಿ ವರ್ಷ ಆದಿಮ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಬೇರೆ ಬೇರೆ ಭಾಗದಲ್ಲಿ ರಾಕ್ ಆರ್ಟ್ ಆಫ್ ಇಂಡಿಯಾ ಅಂತೇಳಿ ಒಂದು ಆರ್ಗನೈಸೇಷನ್, ಒಂದು ಸಂಘಟನೆ ಇದೆ, ಆಯಿತಾ, ಅವರು ಆರ್ಗನೈಸ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸಲ್ಲಿ ಫಾರಿನರ್ಸು ಮತ್ತು ಇಂಡಿಯನ್ ಸ್ಕಾಲರ್ಸ್ ಎಲ್ಲ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹುತೇಕರು, ಈ ಫೀಲ್ಡಲ್ಲಿ ಕೆಲಸ ಮಾಡುವಂಥವ್ರು ರಾಕ್ ಆರ್ಟಲ್ಲಿ. ಅಲ್ಲಿ ನಾವು ಹೋಗಿ ಪೇಪರ್ ಅನ್ನು ಪ್ರೆಸೆಂಟೇಷನ್ ಮಾಡಿದಾಗ ಆಗ ಆ ಡಿಸ್ಕಷನ್ ಮಾಡುವಾಗ ಅವರು ಹೇಳ್ತಾರೆ ಈ ಚಿತ್ರ ಇಂಥ ಕಡೆ ಇದೆ, ಇದನ್ನೇ ಹೋಲ್ತಕ್ಕಂಥದ್ದು ಇಂಥ ಕಡೆ ಇದೆ, ಮತ್ತೆ ಅವರು ಬರೀ ಹೇಳೋದಲ್ಲ ತೋರಿಸ್ತಾರೆ,
1: ಓಕೆ
0: ಸಿ ಸಿಮಿಲರ್ ಫಿಗರ್ ಹಿಯರ್ ಅಂತೇಳಿ. ಅವಾಗ ನಮಗೆ ಗೊತ್ತಾಗುತ್ತೆ ಓ ಇಷ್ಟು ಮುಖ್ಯವಾದ್ದು ಇಂಥ ಕಡೆನೂ ಇದೆ.
1: ಬಟ್ ಅದ್ರ ಕನೆಕ್ಷನ್ ಕಾಮಕಾತ್ತ ನಿಮ್ಗೆ ಅಲ್ಲಿದ್ದಕ್ಕೂ ಇಲ್ಲಿದ್ದು ಸೇಮ್ ಟೈಪ್ ಅಂದ್ರೆ ಅವರಿಗೂ ಇವರಿಗೂ ಸಂಬಂಧ ಇತ್ತ? ಅಲ್ಲಿಂದ ಅವ್ರು ಇಲ್ಲಿಗೆ ಎಲ್ಲರೂ ಬಂದಿರ?
0: ಇಲ್ಲ, ಇಲ್ಲ, ಅದಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ ನಿಮ್ಗೆ ಏನ್ ಹೇಳುದು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ಅಮೆರಿಕದಲ್ಲಿ ಈಗ ನಮ್ಮ ಕಲ್ಚರಿಗೆ ಸಂಬಂಧವೇ ಇಲ್ಲದಂತವ್ರು ಅಮೆರಿಕ ಅಂದ ಕೂಡ, ಆಯ್ತಾ, ನಾವು ಇಂಡಿಯಾದವ್ರು ನಾವು ಇಲ್ಲಿದ್ದೇವೆ. ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಅದೇ ತರ ಅಮೆರಿಕದವರು ಯೋಚನೆ ಮಾಡ್ತಾರೆ. ಭಾಷೆ ಗೊತ್ತಿಲ್ಲ, ನಮ್ಮ ಕಲ್ಚರ್ ಗೊತ್ತಿಲ್ಲ, ಆದ್ರೆ ನಾವೇನು ಯೋಚನೆ ಮಾಡ್ತೇವೆ ಹಾಗೆ ಅವ್ರು ಯೋಚನೆ ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ ಹಾಗೆ ನಾವು ಯೋಚನೆ ಮಾಡ್ತೇವೆ, ಆಯ್ತಾ. ಇದು ಮನುಷ್ಯನ ಸ್ವಭಾವ, ಇದು ಸಂಪರ್ಕವೇ ಇರಬೇಕು ಅಂತೇನಿಲ್ಲ. ಅಫ್ಕೋರ್ಸ್ ಈಗಾದ್ರೆ ಬೇಕಾದ ಸಂಪರ್ಕ ಸಾಧ್ಯತೆ ಇದೆ,
1: ಹೌದು,
0: ಬಟ್ ಆಗ ಪ್ರಾಗೈತಿಹಾಸಿಕ ಕಾಲದಲ್ಲಿ ಆತರ ಯಾವುದೇ ಸಂಪರ್ಕಗಳು ಇರಲಿಲ್ಲ, ಬಟ್ ಆದ್ರೆ ಮನುಷ್ಯ ಈಕ್ವಲ್ ಆಗಿ ಯೋಚನೆ ಮಾಡ್ತಾ ಇದ್ದ.
1: ಕರೆಕ್ಟ್. ಈಗ ನೀವು ಹೇಳಿದ್ರಿ, ನಾನಾಗ ಒಂದು ಪ್ರಶ್ನೆ ಕೇಳೆ ನಿಮ್ಗೆ, ಅಲ್ಲ ನಾವು ಇದನ್ನ ಈಗಿನ ಜನರೇಷನ್ಗೆ ಹೇಳಕ್ಕಾರ ಇದನ್ನೆಲ್ಲ ಕಲ್ತ್ಕೊಂಡು ಎಂತ ಮಾಡೋಕಿತ್ತು ಅಂತ ಕೇಂತ್ರ ಅಲ್ಲ. ಸೊ ಯಾಕೆ ಅವರು ಇದನ್ನೆಲ್ಲ ತಿಳ್ಕೋಬೇಕು, ಏನ್ ಅಗತ್ಯ ಇದೆ ಒಂಚೂರು ಹೇಳ್ತ್ರೆ?
0: ನಾನು ಒಂದ್ ಹೇಳಿದೆ ನಿಮಗೆ, ನಾವು ಅದ್ರ ಬಗ್ಗೆ ಸರಿಯಾದ ಕ್ರಮದಲ್ಲಿ ಅವರಿಗೆ ಜನರಿಗೆ ತಿಳಿಸಿಕೊಟ್ರೆ ಅವರಿಗೆ ಆರ್ಥಿಕವಾಗಿ ಅವರಿಗೆ
1: ಪ್ರಾದೇಶಿಕವಾಗಿ ಸ್ಥಳೀಯರಿಗೆ ತುಂಬಾ
0: ಉದ್ಯೋಗಾವಕಾಶಗಳು ಸಿಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ, ಒಂದು ಇಡೀ ಪ್ರದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ, ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. ಮತ್ತೆ ಇನ್ನು ಈ ಯಾಕೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಯಾರಿಗೆ ಇತಿಹಾಸದ ಬಗ್ಗೆ ಚೆನ್ನಾದ ಅರಿವು ಇರ್ತದೆ ಅವನು ಮಾತ್ರ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸರಿಯಾದ ಕ್ರಮದಲ್ಲಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲ ಅವನು ವರ್ತಮಾನವನ್ನು ಸರಿಯಾಗಿ ರೂಪಿಸೋದಿಲ್ಲ, ಭವಿಷ್ಯವನ್ನು ಕೂಡ ಅವನು ಸರಿಯಾಗಿ ಕಟ್ಟೋದಕ್ಕೆ ಅವನ ಕೈಲಿ ಸಾಧ್ಯ ಆಗುದಿಲ್ಲ. ಅದಕ್ಕೆ ಒಳ್ಳೆ ಉದಾಹರಣೆ ಅಂತಂದು ಹೇಳಿದ್ರೆ ಜರ್ಮನಿ, ಅಲ್ಲಿಯೇ ಹಿಟ್ಲರ್,
1: ಹಿಟ್ಲರ್ ಎಕ್ಸಾಂಪಲ್. ಓಕೆ, ಈಗ ಕುಂದಾಪುರದ ಎರಡು ಕಡೆಗಳನ್ನ ನೀವು ಹೇಳಿದ್ರಿ ನಮ್ಗೆ, ಇದಾದ ಮೇಲೆ ಬೇರೆ ಯಾವ್ದಾದ್ರು ಸ್ಥಳ ಇದೆಯಾ? ಅದರೊಟ್ಟಿಗೆ ನೀವು ಕರಾವಳಿಯನ್ನೇ ತುಂಬಾ ತುಂಬಾ ತುಂಬಾ ಅಧ್ಯಯನ ಮಾಡಿದವರು. ನಿಮ್ಗಿಂತ ಮುಂಚೆ ನಮ್ಮ ಪಿ ಗುರುರಾಜ ಭಟ್ರು ಅವ್ರನ್ನ ಏನ್ ಹೇಳ್ತಾ ಇದ್ರು ಅಂದ್ರೆ ಫಾದರ್ ಆಫ್ ಸೌತ್ ಕೆನರಾ ಆರ್ಕಿಯಾಲಜಿ ಅಂತ ಕರೀತಾ ಇದ್ರು. ಅಷ್ಟು ತುಂಬಾ ಉತ್ಖನನಗಳು ಎಲ್ಲಾ ಕಡೆ ಹೋಗಿ ಅನ್ವೇಷಣೆಗಳು ತುಂಬಾ ಮಾಡಿದವರು, ಪುಸ್ತಕಗಳನ್ನ ಬರೆದವರು. ಅದ್ರ ಜೊತೆಗೆ ಸ್ಟಡೀಸ್ ಇನ್ ತುಳುವಾ ಹಿಸ್ಟ್ರಿ ಅಂಡ್ ಕಲ್ಚರ್ ಅನ್ನೋ ಪುಸ್ತಕವನ್ನ ಚಿನ್ನದಂತ ಪುಸ್ತಕದ ಆಕ್ಚುಲಿ ಅದನ್ನ ಬರೆದವರು. ಅದೆಷ್ಟೋ ಎಷ್ಟೋ ಇತಿಹಾಸ ಓದೋರಿಗೆ ಇವತ್ತಿಗೂ ಕೂಡ ಒಂದು ಬೆಸ್ಟ್ ರಿಸೋರ್ಸ್ ಬುಕ್ ಅದು ಅಲ್ಲ. ಅಂತ ಇದರಲ್ಲಿ ನೀವು ನಮ್ಮ ಸೌತ್ ಕೆನರಾದಲ್ಲಿ ಎಲ್ಲೆಲ್ಲ ಈ ತರನೇ ನಮ್ದು ಹೆಂಗ್ ಕುಂದಾಪುರ ಬದಿ ಮಾಡ್ರಿ ಅಲ್ಲ ಹಂಗೆ ಅಲ್ಲೂ ಎಲ್ಲ ಮಾಡ್ರಿ.
0: ನಾನು ಇಷ್ಟೊತ್ತು ಮಾತನಾಡಿದ್ದು ನೀವು ಕೇಳಿದ್ರಿ ಅನ್ನೋ ಕಾರಣಕ್ಕೋಸ್ಕರ ಬರೀ ರಾಕ್ ಆರ್ಟ್ ಬಗ್ಗೆ ಮಾತಾಡಿದೆ. ಆರ್ಕಿಯಾಲಜಿ ಅಂದ್ರೆ ಅಥವಾ ಹಿಸ್ಟ್ರಿ ಅಂತ ಹೇಳಿದ್ರೆ ಬರೀ ರಾಕ್ ಆರ್ಟ್ ಅಲ್ಲ, ಆಯ್ತಾ, ಅದರಲ್ಲಿ ಶಾಸನಗಳು ಬರುತ್ತೆ. ಅಂದ್ರೆ ನಾವು ಸ್ಥಳೀಯವಾಗಿ ಹೇಳಿದ್ ನಿಮ್ಗೆ ಭರತ್ಕಲ್ಲು ಅಂತೇಳಿ,
1: ಕರೆಕ್ಟ್,
0: ಆಯ್ತಾ,
1: ಭರತ್ಕಲ್
0: ಆಯ್ತಾ, ಅವು ಬರುತ್ತೆ ಅಂತ. ಮತ್ತೆ ದೇವಾಲಯಗಳು ಬರುತ್ತೆ, ಶಿಲ್ಪಗಳು ಬರುತ್ತೆ, ಶಿಲ್ಪಕಲೆ ಅದು ಬರುತ್ತೆ, ಮತ್ತೆ ಕಡತಗಳು, ಪ್ರಾಚೀನ ದಾಖಲೆಗಳು ಅವು ಬರುತ್ತೆ, ತಾಳೆಗಳು ಬರುತ್ತದೆ. ಎಷ್ಟೋ ಜನರ ಮನೆಯಲ್ಲಿ ತಾಳೆಗರಿಗಳು ಇದಾವೆ, ಆಯ್ತಾ, ಎಷ್ಟೋ ಜನರ ಮನೆಯಲ್ಲಿ ಅವು ಇಟ್ಟಲ್ಲೇ ಹುಳ ತಿಂದು ಹಂಗೆ ಬರೀ ಗಂಟು ಮಾತ್ರ ಬಟ್ಟೆ ಗಂಟು ಮಾತ್ರ ಉಳ್ಕೊಂಡಿರುತ್ತೆ. ಸ್ವತಃ ನಾನು ನೋಡಿದ್ದೇನೆ,
1: ನೀವೇ ಕಂಡಿರಿ,
0: ನೋಡಿದ್ದೇನೆ.

0: ನಿಮ್ಗಾಗ ಫುಲ್ ಬೇಜಾರಾಗಿರುತ್ತೆ,
1: ಅದು ಈ ಪ್ರಯೋಜನ ಇಲ್ಲ, ಏನ್ ಮಾಡ್ತೀರಿ, ಆಗಿ ಹೋಗಿದೆ. ಅದೇ ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದ್ದಿದ್ರೆ.
0: ಎಸ್, ನಿಮ್ಗೊಂದು ಮಾತು ಹೇಳ್ತಾ ಇದ್ರು,
1: ಖಂಡಿತ ಅದನ್ನವರು ಕಾಪಾಡ್ಕೊಳ್ತಾ ಇದ್ರು.
0: ಕರೆಕ್ಟ್,
1: ಆಯ್ತಾ. ಅವರಿಗೆ ತಿಳುವಳಿಕೆ ಕೊರತೆ ಇಲ್ಲದೆ ಇದ್ದದ್ರಿಂದ ನೋಡಿ, ಅವರು ಅಮೂಲ್ಯವಾದಂತ ಒಂದು ಸಂಪತ್ತನ್ನು ಅವ್ರು ಕಳ್ಕೊಂಡ್ಬಿಟ್ರು.
0: ನಿಜ.
1: ಈ ದೃಷ್ಟಿಯಿಂದ ನೋಡಿ, ಕರಾವಳಿಯಲ್ಲಿ ಪ್ರೀಸ್ಟ್ರಿ ಅಂತ ಹೇಳಿದ ಕೂಡಲೇ ನಾವು ಹಳೆ ಶಿಲಾಯುಗ, ನೂತನ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ, ಇಷ್ಟು ವಿಷಯ ನಾವು ಇಲ್ಲಿ ಅವಲಕ್ಕಿ ಪಾರೆ ಬುದ್ಧಿಂಜಿನ ಮೂಲಕ ಮಾತಾಡಿದ್ವಿ. ಇದಾದ ನಂತರ ನಿಜವಾಗಿಯೂ ಕರಾವಳಿಯ ಕಲ್ಚರ್ನ ರೂಪಿಸಿದಂತ ಒಂದು ಸಂಸ್ಕೃತಿ ಅಂದ್ರೆ ಅದು ಬೃಹತ್ ಶಿಲಾಯುಗ ಅಂತ.
0: ಬೃಹತ್ ಶಿಲಾಯುಗ, ಎಸ್.
1: ಆಯ್ತಾ, ಈ ಬೃಹತ್ ಶಿಲಾಯುಗದ ಬಗ್ಗೆ ಬಹಳ ದೊಡ್ಡ ಆರಂಭಿಕ ಕೆಲಸ ಮಾಡಿದಂತವ್ರು ಅಂತಂದು ಹೇಳಿದ್ರೆ ನಮ್ಮ ಡಾಕ್ಟರ್ ಬಹಾದೂರ್ ಗುರುರಾಜ್ ಭಟ್. ಆಯ್ತಾ, ಬಹಳ ದೊಡ್ಡ ವಿದ್ವಾಂಸರು. ಮತ್ತೆ ನಾವಿಲ್ಲಿ ಏನು ರಿಸರ್ಚ್ ಅಂತೇಳಿ ನಾವು ಮಾಡ್ತೇವೆ, ಆ ರಿಸರ್ಚ್ ಮಾಡೋ ಮೊದಲು ನಾವು ಮೊದಲು ಗಮನಿಸುವಂಥದ್ದು ಡಾಕ್ಟರ್ ಗುರುರಾಜ್ ಭಟ್ ಏನಾದ್ರು ಇದ್ರ ಬಗ್ಗೆ ಹೇಳಿದಾರಾ, ಗುರುರಾಜ್ ಭಟ್ ಏನಾದ್ರು ಮಾಡಿದಾರಾ. ಅಂದರೆ ಯಾವುದೇ ಒಂದು ಪ್ರದೇಶದಲ್ಲಿ ನಾವು ಹೊಸ ಸಂಶೋಧನೆ ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿ ಯಾರಾದರೂ ಈ ಮೊದಲು ವರ್ಕ್ ಮಾಡಿದಾರ, ಕೆಲಸ ಮಾಡಿದಾರ.
0: ಕರೆಕ್ಟ್, ನೀವು ಫಸ್ಟ್ ಚೆಕ್ ಮಾಡ್ಕೊತೀರಿ.
1: ಅದನ್ನ ಮಾಡ್ತೆ, ಅದು ಮಾಡಲೇಬೇಕು. ಇಲ್ಲದೆ ಹೋದರೆ ಯಾರೋ ಮಾಡಿರೋದು ನಮ್ಮ ಮತ್ತೆ ಪುನಃ ನಾನು ಮಾಡಿ ನಗೆ ಪಾಟ್ಲಿಗೀಡಾಗಬೇಕಾಗುತ್ತೆ. ಗುರುರಾಜ್ ಭಟ್ರು ಎಲ್ಲಾ ಸಂಶೋಧಕರು ದೊಡ್ಡ ಮಾರ್ಗದರ್ಶಕರು. ಅವ್ರು ಮುಂದೆ ಕೂಡ
0: ಡಾಕ್ಟರ್ ವಸಂತ ಶೆಟ್ರು
1: ಹೇಳಿದ್ನಲ್ಲ,
0: ನೀವಿವತ್ತು ಇವತ್ತು ಈ ತರ ಒಂದು ಆರ್ಕಿಯಾಲಜಿಯಲ್ಲೇ ಉಳ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ವಸಂತ ಶೆಟ್ರು.
1: ಯಾಕಂದ್ರೆ ಆಕ್ಚುಲಿ ಗುರುರಾಜ್ ಭಟ್ರ ಪರಂಪರೆಯನ್ನ ಕಂಟಿನ್ಯೂ ಮುಂದುವರ್ಸ್ಕೊಂಡ್ ಬಂದ್ರು
0: ಅವ್ರ ಶಿಷ್ಯ ಅವರು.
1: ಆಯ್ತಾ, ಅವ್ರ ನೇರ ಶಿಷ್ಯರು. ಆ ಪರಂಪರೆಯನ್ನು ಬಹಳ ಸಮರ್ಥವಾಗಿ ಮುಂದುವರ್ಸ್ಕೊಂಡು ಬಂದ್ರು ಅವ್ರು. ಈಗ ನಾನು ನಿಮ್ಗೆ ಅವಲಕ್ಕಿ ಪಾರೆ ಬುದ್ಧನ ಜಡ್ಡು ಹೇಳಿದೆ, ಆಯ್ತಾ, ಅಷ್ಟೇ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ರೆಕಾರ್ಡ್ ಸೈಟ್ ಅನ್ನು ಕಂಡು ಹಿಡಿದಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ. ಅದು ಗಾವಳಿಯಲ್ಲಿ.
0: ಗಾವಳಿಯಲ್ಲಿ? ಓ,
1: ಅದು ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ನಿವೇಶನ. ಆ ಸೈಟ್ ಅನ್ನು ಕಂಡು ಹಿಡಿದು ಆ ನಂತರ ಅಲ್ಲಿಗೆ ಡಾಕ್ಟರ್ ಆ ಸುಂದರ ಅಂತಂದೇಳಿ, ಆಯ್ತಾ, ಕರ್ನಾಟಕ ಮತ್ತು ಭಾರತದ ಬಹಳ ದೊಡ್ಡ ಪ್ರಿಹಿಸ್ಟೋರಿಯನ್ ಅವರು, ಅವರನ್ನು ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಅದನ್ನು ತೋರಿಸಿ, ಆಯ್ತಾ, ಅವರ ಸಹಾಯವನ್ನು ಪಡ್ಕೊಂಡು ಅದರ ಬಗ್ಗೆ ಫಸ್ಟ್ ಒಂದು ಒಳ್ಳೆ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದು ಡಾಕ್ಟರ್ ಬಿ ವಸಂತ ಶೆಟ್ಟಿ.
0: ಓಕೆ,
1: ಆಯ್ತಾ. ಮಿಥಿಕ್ ಸೊಸೈಟಿ ಜರ್ನಲ್ ಅಲ್ಲಿ ಆ ಆರ್ಟಿಕಲ್ ಪಬ್ಲಿಷ್ ಆಗಿದೆ ಅವರದ್ದು. ಆಯ್ತಾ, ಸೊ ಇದಾದ ನಂತರ ಇಲ್ಲಿ ನಮಗೆ ಬೃಹಶಿಲಾಯುಗ ಅಂತ ಹೇಳಿದೆ. ಬೃಹಶಿಲಾಯುಗದ್ದು ಬಹಳಷ್ಟು ಸಂಶೋಧನೆಯನ್ನು ಗುರುರಾಜ್ ಭಟ್ರು ಆರಂಭ ಮಾಡಿದ್ರು. ಆ ಪರಂಪರೆಯನ್ನು ವಸಂತ ಶೆಟ್ಟರು ಕಂಟಿನ್ಯೂ ಮಾಡಿದ್ರು. ಆ ನಂತರ ವಸಂತ ಶೆಟ್ಟರ ಸಹೋದ್ಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಬಿ ಶಿವತಾರಕ್
0: ಅದನ್ನು ಕಂಟಿನ್ಯೂ ಮಾಡಿದ್ರು.
1: ಹೌದೌದು,
0: ನಮ್ಮ ಹಿಸ್ಟ್ರಿ ಪ್ರೊಫೆಸರ್ ಅವರು.
1: ಹೌದು, ಆಯ್ತಾ, ಅವರು ಕೂಡ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ ನಂತರ ವಸಂತ ಶೆಟ್ಟರ ತಮ್ಮ ಡಾಕ್ಟರ್ ಬಿ ಜಗದೀಶ್ ಶೆಟ್ಟಿ ಅವರು ಕೂಡ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಸೊ ಹೀಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ಜನ ವಿದ್ವಾಂಸರುಗಳಿದ್ದಾರೆ. ಆ ಎಲ್ಲ ಮಹನೀಯರನ್ನು ಕೂಡ ನಾನು ಬಹಳ ಪ್ರೀತಿಯಿಂದ ನೆನಪು ಮಾಡ್ಕೊಳ್ತೇನೆ. ಆಯ್ತಾ, ಅವರೆಲ್ಲರ ಸಹಕಾರ ಕೂಡ ನಾನು ತಗೊಂಡಿದ್ದೇನೆ ಅನ್ನುವಂಥ, ಅಂದರೆ ಕೆಲವ್ರದ್ದು ನೇರವಾಗಿ, ಕೆಲವು ಗ್ರಂಥಗಳ ಮೂಲಕ, ಮತ್ತು ಈಗ ಬದುಕಿರೋರ್ದು ಮೌಖಿಕವಾಗಿ. ಸೊ ಈ ರೀತಿ ಅವರೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸವನ್ನು ಪಡ್ಕೊಂಡೆ ನಾವಿಲ್ಲಿ ಮುಂದುವರಿಯುವಂಥದ್ದು. ಈ ಬೃಹಶಿಲಾಯುಗದ್ದು ಅಧ್ಯಯನದಲ್ಲಿ ಆದಂಥ ಬಹಳ ದೊಡ್ಡ ಒಂದು ಬೆಳವಣಿಗೆ ಅಂತ ಹೇಳಿದರೆ, ಅಂದರೆ ಈ ಎಲ್ಲ ವಿದ್ವಾಂಸರ ನಂತರದ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿದರೆ, ನೀವು ಮೂಡುಬಿದಿರೆ ಜೈನ ಕಾಶಿ ಅಂತ ನಾವು ಕರಿತೇವೆ.
0: ಹೌದು,
1: ಮೂಡುಬಿದಿರೆಯನ್ನು. ಮತ್ತೆ ಅದು ಬರೀ ಹೇಳಿಕೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ ಜೈನ ಕಮ್ಯುನಿಟಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇದೆ. ಅನೇಕ ಜೈನ ಅಲ್ಲಿ
0: ವಸತಿಗಳಿದ್ದಾವೆ,
1: ಮತ್ತೆ ಜೈನ ಮಠ ಇದೆ ಅಲ್ಲಿ. ಆಯ್ತಾ, ಹಾಗಾಗಿ ಅದು ಹೇಳಿಕೆ ಸತ್ಯವೇ, ಸತ್ಯವಾದ ಮಾತೆ. ಆ ಮೂಡುಬಿದಿರೆ ಸಮೀಪದಲ್ಲಿ ಮೂಡು ಕೊಣಾಜೆ ಅಂತ ಒಂದು ಪ್ಲೇಸ್ ಇದೆ. ಸುಮಾರು ಮೂಡುಬಿದಿರೆಯಿಂದ ಒಂದು 18-20 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಇದೆ ಅದು. ಆ ನಿವೇಶನದಲ್ಲಿ ನಾವು ಮರು ಅಧ್ಯಯನವನ್ನು ನಾವು ಮಾಡಿದ್ವಿ. ಯಾಕೆಂದ್ರೆ ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿದ್ದು ಡಾಕ್ಟರ್ ಬಹಾದೂರ್ ಗುರುರಾಜ್ ಭಟ್. ಆ ನಂತರ ಆ ನಿವೇಶನದಲ್ಲಿ ಡಾಕ್ಟರ್ ಪುಂಡಿಕಾಯಿ ಗಣಪಯ್ಯ ಭಟ್ ಅನ್ನುವಂಥವ್ರು, ಆಯ್ತಾ, ಅದನ್ನ ಮತ್ತೆ ಅಧ್ಯಯನಕ್ಕೆ ಒಳಪಡಿಸಿ ಅವರು ಒಂದು ಒಳ್ಳೆ ಲೇಖನವನ್ನು ಕೂಡ ಬರೆದಿದ್ದಾರೆ. ಇದು ನಮ್ದು ನೆಕ್ಸ್ಟ್ ಮೂರನೇ ಸ್ಟಡಿ ಇದು. ಆಯ್ತಾ, ನಾವು ಸ್ಟಡಿ ಮಾಡಿದ್ದ ಹೇಗೆ ಅಂತಂದು ಹೇಳಿದರೆ, ಆ ನಿವೇಶನದಲ್ಲಿರ್ತಕ್ಕಂಥ ಸಮಾಧಿಗಳು, ಅಂದರೆ ಕಂಪ್ಲೀಟ್ ಹಾಳಾಗಿ ಬಿದ್ದಿರತಕ್ಕಂಥ ಸಮಾಧಿಗಳೇನಿದ್ದಾವೆ, ಆ ಸಮಾಧಿಗಳನ್ನು ಕಂಪ್ಲೀಟ್ ಓಪನ್ ಮಾಡಿ ಅವುಗಳ ರಚನಾ ವಿನ್ಯಾಸ ಹೇಗಿದೆ, ಮತ್ತೆ ಅಲ್ಲಿರ್ತಕ್ಕಂಥ ಮಡಿಕೆ ಅವಶೇಷಗಳೇನಿದ್ದಾವೆ, ಯಾವ್ಯಾವ ರೀತಿಯ ಮಡಿಕೆ ಅವಶೇಷಗಳು ನಮಗಲ್ಲಿ ಸಿಗ್ತವೆ, ಅಥವಾ ಅಲ್ಲಿ ಸಿಕ್ಕಂತ ಬೋನ್ಸ್ ಅಂದ್ರೆ ಮೂಳೆಗಳು, ಆ ಮೂಳೆಗಳು ಮತ್ತೆ ಕೆಲವು ಮಣಿಗಳೆಲ್ಲ ಸಿಕ್ಕಿದಾವೆ ಅಲ್ಲಿ, ಆಯ್ತಾ. ಇಂಥವುಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಸ್ಟಡಿ ಮಾಡಿದ್ವಿ. ಆಶ್ಚರ್ಯಕರವಾಗಿ ಒಂದು ಸಮಾಧಿಯ ಒಳಗೆ ನಾವು ಓಪನ್ ಮಾಡಿದಾಗ ಎರಡು ಮಾತೃದೇವತೆಯ ಶಿಲ್ಪಗಳು, ಮಣ್ಣಿನ ಶಿಲ್ಪಗಳು ನಮಗೆ ಸಿಕ್ಕು, ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಮಾತೃದೇವತೆ. ಬಹುಶಃ ದಕ್ಷಿಣ ಕನ್ನಡ ಅಂದರೆ ತುಳುನಾಡು, ನಾವು ಏನು ತುಳುನಾಡು ಅಂತ ಕರಿತೇವೆ, ಈ ತುಳುನಾಡಿನ ಅತ್ಯಂತ ಪ್ರಾಚೀನ ಮಾತೃದೇವತೆಯ ಶಿಲ್ಪಗಳು.
0: ಓಕೆ,
1: ಆಯ್ತಾ. ನಾವು ಅಷ್ಟೇ ಅನ್ಕೊಂಡಿದ್ವಿ,
0: ಇನ್ನಿತ್ತು
1: ಆಯ್ತಾ. ನಾನು ಅದರ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟೇಷನ್ ಅನ್ನ ಮಾಡಿದೆ. ನಾನು ಪೇಪರ್ ಪ್ರೆಸೆಂಟೇಷನ್ ಹೋಗುವಾಗ ಆಶ್ಚರ್ಯಕರವಾದ ಸಂಗತಿ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ನಾವು ಕಂಡಿಡಿದಂತಹ ಮಾತೃದೇವತೆ ಶಿಲ್ಪ ಮುಖಗಳೇನಿದ್ದಾವೆ ಅದು ಹ್ಯೂಮನ್ ಫೇಸ್ ಅಲ್ಲ, ಅದು ಕೌ ಫೇಸ್,
0: ದನ
1: ಬಟ್ ಹ್ಯೂಮನ್ ಬಾಡಿ.
0: ಓಕೆ,
1: ಹ್ಯೂಮನ್ ಬಾಡಿ. ಮತ್ತು ಆ ತರದ ಶಿಲ್ಪಗಳು ಇಂಡಿಯಾದಲ್ಲಿ ಬೇರೆ ಎಲ್ಲೂ ಸಿಕ್ಕಲ್ಲ. ನೀವು ಕಂಡುಹಿಡಿದಿರತಕ್ಕಂಥ ಶಿಲ್ಪಗಳ ಪ್ರತಿಕೃತಿಗಳು ಅಥವಾ ಅದನ್ನೇ ಹೋಲ್ತಕ್ಕಂಥ ಶಿಲ್ಪಗಳು ಕಂಡು ಬರುವಂತದ್ದು ಈಜಿಪ್ಟಿನಲ್ಲಿ.
0: ಸ್ಪಿಂಕ್ಸ್ ತರದ್ದು,
1: ಸ್ಪಿಂಕ್ಸ್ ಅಲ್ಲ, ಇದೇ ತರದ ಅಲ್ಲಿ ಸಿಗ್ತದೆ.
0: ಅಲ್ಲಿ
1: ನಮಗೆ ಇಲ್ಲಿ ಏನ್ ಸಿಕ್ಕಿದೆ, ಇದಕ್ಕಿಂತ ಹೈಯೆಸ್ಟ್ ಅಲ್ಲಿ ಸಿಕ್ಕಿದಾವೆ.
0: ಎತ್ತಣಿಂದ ಎತ್ತ ಸಂಬಂಧವಯ್ಯ,
1: ನನಗೆ ಆಗ ದೊಡ್ಡ ಆಶ್ಚರ್ಯ ಆಗೋಯ್ತು. ನನಗೆ ಶಾಕ್, ಬರೀ ಆಶ್ಚರ್ಯ, ನಂಗೆ ಶಾಕ್ ಆಯ್ತು ನನಗೆ, ಆಯ್ತಾ. ಈಜಿಪ್ಟ್ ಮತ್ತೆ ಉಡುಪಿ ಎಂತ ಆಗಿರೆ, ಅಥವಾ ದಕ್ಷಿಣ ಕನ್ನಡಕ್ಕೆ ರಿಲೇಷನ್ಶಿಪ್ಪು, ಬೃಹಶಿಲಾಯ ಕಾಲದಲ್ಲಿ ಇತ್ತು. ನಾವು ಅದರ ಡೇಟ್ನ ಒಂದು ಕ್ರಿಸ್ತ 1200 BC to 800 BC ಅಂತ ನಾನು ಡೇಟ್ ಮಾಡಿದ್ದೆ, ಆಯ್ತಾ. ಅಂದ್ರೆ ಆ ಕಾಲದಲ್ಲಿ ಈಜಿಪ್ಟ್ ಮತ್ತೆ ದಕ್ಷಿಣ ಕನ್ನಡ ನಡುವೆ ಸಂಬಂಧ ಇತ್ತು ಅನ್ನೋದು ನಾದು ಅದ್ರ ಈ ಒಂದು ಶಿಲ್ಪಗಳಿಂದ ನಮಗೆ.
0: ವೆರಿ ನೈಸ್. ಸೊ ನಿಮ್ಮ ಮಾತು ಇದೆಲ್ಲ ಕೇಂಬತ್ತೆ, ನಂಗೊಂದು ಕ್ಯೂರಿಯಾಸಿಟಿ ಆತಿಪ್ಪದ. ನಿಮ್ಮ ಕಾಲದ ನಂತರ ಈಗ ಗುರುರಾಜ್ ಭಟ್ರ ಇದ್ದೀರ, ಅವ್ರ ನಂತರ ವಸಂತ್ ಶೆಟ್ರ ಇದ್ದೀರ, ಆ ನಂತರ ಈಗ ನೀವಿದ್ರೆ ನಮ್ಮ ಕೆ ಬಿ ಶಿವತಾರಕ್ ಅವರು ಇದ್ರು, ಆಮೇಲೆ ಜಗದೀಶ್ ಶೆಟ್ರ್ ಇದ್ರ, ಪುಂಡಿಕಾಯಿ ಗಣಪತಿ ಭಟ್ರ, ಸೊ ಇವರೆಲ್ಲ ನಿಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಿಂಗೆಲ್ಲ ಹುಡುಕು ಕೆರರು ಇದ್ರ
1: ನಮ್ಮಲ್ಲಿ
0: ಯಾರಿದ್ರು?
1: ನಾವೊಂದು ತಲೆಮಾರನೇ ಕ್ರಿಯೇಟ್ ಮಾಡಿದ್ದೇನೆ.
0: ವೆರಿ ನೈಸ್. ಹಾ,
1: ಆಯ್ತಾ, ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ,
0: ಖುಷಿ ಆಯ್ತು ನನಗೆ.
1: ನಾನು ಯಾಕೆ ನಿಮಗೆ ಆಗ್ಲೇ ಹೇಳಿದೆ, ನಾನೊಬ್ಬ ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ ನಾನು ಪ್ರತಿ ಕಾನ್ಫರೆನ್ಸ್ ಹೋಗುವ ನನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತಾನೆ ಅಂತೇಳಿ,
0: ಇಬ್ಬಿಬ್ರು
1: ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ಫೀಲ್ಡ್ ವರ್ಕ್ ಮಾಡುವಾಗ ನನ್ನ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ನಾನು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದದ್ದು, ನಾನು ಒಬ್ಬನೇ ಹೋಗ್ತಾ ಇದ್ದಲ್ಲ. ಸೊ ಇದರಿಂದ ಇನ್ಸ್ಪಿರೇಷನ್ ತಕ್ಕೊಂಡು ನನ್ನ ಸಾಕಷ್ಟು ಜನ ಸ್ಟೂಡೆಂಟ್ಸು, ನೇರವಾಗಿ ನನ್ನ ಸ್ಟೂಡೆಂಟ್ಸು, ಇನ್ನು ಕೆಲವರು SMS ಕಾಲೇಜ್ ಬ್ರಹ್ಮಾವರದ ಸ್ಟೂಡೆಂಟ್ಸು, ಇನ್ನು ಕೆಲವರು ಮೂಡುಬಿದ್ರೆಯಲ್ಲಿ ಆರ್ಕಿಯಾಲಜಿ ಓದಿದಂಥ ಸ್ಟೂಡೆಂಟ್ಸು, ಆಯ್ತಾ, ಇನ್ನು ಕೆಲವು ಬೇರೆ ಕಡೆ ಯೂನಿವರ್ಸಿಟಿಯಲ್ಲಿ ಓದಿದಂಥ ಕೆಲವು ಸ್ಟೂಡೆಂಟ್ಸ್ಗಳು ಕೂಡ ಅವರು ಇವತ್ತು ಮಾಸ್ಟರ್ಸ್ ಡಿಗ್ರಿಯನ್ನು ಆರ್ಕಿಯಾಲಜಿಯಲ್ಲಿ ಮಾಡಿ PhDಯನ್ನು ಮಾಡಿ, ಆಯ್ತಾ, ಈ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರುಗಳನ್ನು ಮಾಡ್ತಾ ಇದ್ದಾರೆ.
0: ನೀವೇನು ಮಾಡ್ತಿದ್ರಿ ಅದನ್ನು ಅವರು ಮಾಡ್ತಿದ್ದಾರೆ ಈಗ,
1: ಹಂಗಾಗಿ ಇದೇನು ಇಲ್ಲಿ ನಿಲ್ಲುತ್ತೆ ಅನ್ನೋದೇ ನಮಗೆ ನಿರಾಶೆ ಆಗಬೇಕಾದಾಗತ್ತೇ ಇಲ್ಲ.
0: ಇದು ಆಯ್ಕಾದ್ದು, ಯಾಕೆಂದ್ರೆ ಒಬ್ರು ಪ್ರೊಫೆಸರ್ ಪ್ರಾಧ್ಯಾಪಕರು ಜನರೇಷನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಜಸ್ಟ್ ಪಾಠನ ಪಾಠ ಅಂತ ಬೋಧಿಸಿ ಮನೆಗೆ ಹೋರೆ ಆ ಮಕ್ಕಳು ಪಾಠ ಅಂತಾನೆ ಓದಿ ಎಕ್ಸಾಮ್ ಪಾಸ್ ಆಗಿಬಿಡ್ತಾರೆ. ಅದು ಬರೀ ಪಾಠ ಅಲ್ಲ ಮಗ, ಪ್ಯಾಷನ್ ಅಂತ ಹೇಳುವಂತದ್ದೊಂದು ಪ್ರವೃತ್ತಿಯನ್ನಾಗಿ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಹಿಂದೂ ಹಾತ್ರ.
1: ಮತ್ತೆ ಈಗ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೇನೆ. ಇದು ಒಂದು ಫಾರ್ಮಲ್ ಆಗಿ ಆರ್ಕಿಯಾಲಜಿನ ಕಾಲೇಜಿ ಬಂದು ಕಲಿತು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು, ಬಟ್ ಈ ಕ್ಷೇತ್ರಕ್ಕೂ ಅಥವಾ ಈ ಅಧ್ಯಯನಕ್ಕೂ ಸಂಬಂಧವೇ ಇಲ್ಲದಂಥ ಕೆಲವು ವ್ಯಕ್ತಿಗಳು ನಮ್ಮ ಈ ಸಂಶೋಧನೆಗಳಿಂದ ಅವರು ಪ್ರಭಾವಿತರಾಗಿ ನನ್ನ ಜೊತೆ ಬಂದು ಕೆಲಸವನ್ನು ಮಾಡ್ತಾ ಈಗ ಅವರು ಕೂಡ ದೊಡ್ಡ ಒಬ್ಬ ಸಂಶೋಧಕರುಗಳಾಗಿದ್ದಾರೆ. ಆಕ್ಚುಲಿ ಅವ್ರ ಈ ಫೀಲ್ಡ್ ಅವರಲ್ಲ.
0: ಯಾರು ಸರ್ ಅವ್ರ ಹೆಸರು ಹೇಳಕ್ಕ?
1: ಬಸ್ರೂರು ಪ್ರದೀಪ್ ಬಸ್ರೂರು ಅಂತಂದೆ.
0: ನಿಜವಾಗ್ಲು ಪ್ರದೀಪ್ ಕುಮಾರ್ ಬಸ್ರೂರು
1: ಪರಿಚಯ ಇತ್ತ ನಿಮಗೆ?
0: ಹೌದು, ಅವ್ರು ನಮ್ಮ ರೇಡಿಯೋ ಕುಂದಾಪುರ ಕರೆದಿದ್ದೀವಿ, ಅವರನ್ನು ತುಂಬಾ ಸಲ ಮಾತಾಡಿಸಿದೀವಿ. ಇತಿಹಾಸದ ಬಗ್ಗೆ ಆ ವ್ಯಕ್ತಿಯ ಆಸಕ್ತಿ ಅಂತೂ ಒಬ್ಬ.
1: ಆಯ್ತಾ, ಅವರು ನನ್ನ ಇದರಿಂದಾಗಿ ನನ್ನ ಜೊತೆಯಲ್ಲೇ ಕೆಲಸ ಈಗಲೂ ಕೂಡ ನನ್ನೊಟ್ಟಿಗೆ ಇದ್ದಾರೆ. ಆಯ್ತಾ, ಈಗಲೂ ನನ್ನೊಟ್ಟಿಗೆ ಇದ್ದಾರೆ. ಈಗ ಮೊನ್ನೆ ನಾವೊಂದು ಇಲ್ಲೇ ವಕ್ವಾಡಿಯಲ್ಲಿ ಒಂದು
0: ಸಂಶೋಧನೆ ಸಿಕ್ಕಿದಂತೆ
1: ಅಲ್ಲಿ ಕೆಲಸ
0: ಮಾಡ್ಕೊಂಡು ಹೋಗ್ತಾ ಇದ್ದೀರಂತೆ. ಏನಾಯ್ತು ಸರ್ ಆಮೇಲೆ?
1: ಹೌದು ನೋಡಿ, ಅದರಲ್ಲಿ ಅವರೇ ಕೂಡ ನೇರವಾಗಿ ಭಾಗಿ ಪಾಪ ಬಂದ್ ಭಾಗಿ ಆಗ್ತಾ
0: ಇದ್ರು.
1: ಅವ್ರ ಬ್ಯಾಂಕ್ ಉದ್ಯೋಗಿ ಅವರು.
0: ಹೌದು ಹೌದು.
1: ಆಯ್ತಾ, ಆದ್ರೂ ಆ ಮನುಷ್ಯನಿಗೆ ಅಷ್ಟು ಆಸಕ್ತಿ. ಅದೇ ತರ ಮುರಳೀಧರ ಹೆಗಡೆ ಅಂತ ಒಬ್ಬರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರ್, ಎಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ರು, ಮತ್ತೆ ಕೆಲವು ಹೆಲ್ತ್ ಸಮಸ್ಯೆಯಿಂದಾಗಿ ಅದಕ್ಕೆ ರಿಸೈನ್ ಮಾಡಿ, ಬಟ್ ಈಗಲೂ ಸಿವಿಲ್ ಇಂಜಿನಿಯರ್ ಆಗಿ ಅವರು ಮನೆ ಹತ್ರವೇ ಕೆಲಸ ಮಾಡ್ತಾ ಇದ್ದಾರೆ. ಇಡು ಕುಂಜಾಡಿ ಅವರು,
0: ಇಡೂರ್ ಕುಂಜಾಡಿ
1: ಮುರಳಿದಾರೆ ಹೆಗಡೆ ಅಂತೇಳಿ, ಅವರು ಈ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ

0: ಶಕ್ತಿ ವಾಸ್ತವ ನಿಜ ಹೇಳಬೇಕು ಅಂದ್ರೆ ಅವಲಕ್ಕಿ ಪಾರೆ ಸನ್ನಿವೇಶನ ಕಂಡುಹಿಡಿಯುವುದಕ್ಕೆ ಆಯ್ತಾ ನನಗೆ ನೇರವಾಗಿ ಸಹಾಯವನ್ನು ಮಾಡಿದಂತವರೇ ಮುರಳೀಧರ ಹೆಗಡೆ.
1: ವಾವ್,
0: ಆಯ್ತಾ ನೋಡಿ, ಅವರ ವೃತ್ತಿ ಬೇರೆ, ಪ್ರವೃತ್ತಿ ನೋಡಿ ಯಾವ ತರದ್ದು. ನಾನು ಕೊಲ್ಲೂರಿನಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಅನ್ನ ನಾವು ಮಾಡಿದ್ದೇವೆ, ಆಯ್ತಾ. ನನ್ನನ್ನು ಉಡುಪಿ ಒಂದು ಧಾರ್ಮಿಕ ದತ್ತಿ ಇಲಾಖೆಯವರು ಕೊಲ್ಲೂರಿನ ವಿಶೇಷ ಒಂದು ಅಡ್ವೈಸರ್ ಅಂದ್ರೆ ನನ್ನ ನೇಮಕಾತಿಯನ್ನು ಮಾಡಿದ್ರು. ಆ ನೇಮಕಾತಿ ಈಗಲೂ ಕಂಟಿನ್ಯೂ ಇದೆ. ಮತ್ತೆ ಆರ್ಡರ್ ಅಲ್ಲೇ ಹಾಕಿದ್ರು ಅವರು, ನೀವು ಟಿ ಎ ಡಿ ಎ ಕ್ಲೈಮ್ ಮಾಡಿ ಅಫಿಷಿಯಲ್ ನೀವು ತಗೊಳ್ಬಹುದು ಅಂತೇಳಿ. ಬಟ್ ನಾನು ದೇವರ ಭಂಡಾರ ಅಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದೇ ನಮ್ಗೊಂದು ಪುಣ್ಯದ ಕೆಲಸ, ಆಯ್ತಾ. ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಲ್ಲ, ನನ್ನ ಕೈಲಿ ಆದ ಕೆಲಸ ನಾನು ಮಾಡ್ತೇನೆ ಅಂತ ನಿರ್ಧಾರ ಮಾಡಿದೆ. ಒಂದು ರೂಪಾಯಿ ಕೂಡ ಅಲ್ಲಿಂದ ತಗೊಳ್ಳಲಿಲ್ಲ, ಊಟ ತಿಂಡಿ ಮಾಡಿದ್ದೇನೆ, ಆಯ್ತಾ. ಪ್ರಸಾದ ಅಂತೇಳಿ ಊಟ ತಿಂಡಿ ತಗೊಂಡಿದ್ದೇನೆ. ಅಲ್ಲಿ ಉಳ್ಕೊಳ್ಳೋಕೆ ದೇವಸ್ಥಾನದ ವ್ಯವಸ್ಥೆ ರೂಮ್ ಎಲ್ಲ ಕೊಟ್ಟಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದೇನೆ, ಆಯ್ತಾ. ಅಲ್ಲಿ ಒಳ್ಳೆ ಒಂದು ಮ್ಯೂಸಿಯಂ ಅನ್ನು ಮಾಡಿದ್ದೇವೆ ಕೊಲ್ಲೂರಲ್ಲಿ.
1: ಇದೆಲ್ಲ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಇದು?
0: ಅಲ್ಲ, ಟೆಂಪಲ್ ಅಲ್ಲಿ ಇದ್ದಂತ ಪ್ರಾಚೀನ ವಸ್ತುಗಳನ್ನೇ ಉಪಯೋಗಿಸಿಕೊಂಡು.
1: ಇದು ದೇವಸ್ಥಾನ ಪ್ರಾಂಗಣದ ಒಳಗೆ
0: ಒಳಗಿದೆ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಫಸ್ಟ್ ಹೋಗಿ ನೋಡಿದಾಗ ಒಂದು ರೂಮ್ ಓಪನ್ ಮಾಡಿ ತೋರಿಸಿದ್ರು. ಈ ತಾಳೆಗರಿಗಳನ್ನ ರಾಶಿ ಹಾಕಿದ್ರಿ, ಯಾವ್ದು ಏನಂತೇಳಿ ಗೊತ್ತಿರಲಿಲ್ಲ. ತಿಂಗಳುಗಳ ಕಾಲ ಅವುಗಳನ್ನ ಒಂದೊಂದು ಪುಟ ಅವುಗಳನ್ನ
1: ಬಿಡಿಸಿ ಬಿಡಿಸಿ
0: ವಿಷಯ ಮತ್ತೆ ಪುಟಗಳನ್ನ ಪೇಜ್ ನಂಬರ್ ಎಲ್ಲ ನೋಡಿ ಜೋಡಿಸಿ, ಆಯ್ತಾ, 165 ತಾಳೆಗರಿ ಗ್ರಂಥಗಳನ್ನ ನಾನು ಕಟ್ಗಳನ್ನ ಮಾಡಿ ಅಲ್ಲಿಗೆ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದೇನೆ.
1: ಓ, ಅದು ಯಾವ್ದ್ರ ಬಗ್ಗೆ ಇತ್ತು? ಬರ್ದದ್ ಓದು ಬರ್ತಾ ನಿಮ್ಗೆ?
0: ಅದು ತುಳು ಭಾಷೆಯಲ್ಲಿದೆ, ಮಲಯಾಳಂ ಭಾಷಾ ಇದು ಲಿಪಿಯಲ್ಲಿದೆ,
1: ಕನ್ನಡದಲ್ಲಿ
0: ಕನ್ನಡ ಲಿಪಿಯಲ್ಲಿದೆ.
1: ಅದೇ ಹೆಂಗೆ ತುಳು ಮಲಯಾಳಂ ಕನ್ನಡ ಎಲ್ಲ
0: ಲಿಪಿ ಬೇರೆ ಬೇರೆ. ತುಳುವಿಗೂ ಲಿಪಿ ಇದೆ, ಮಲಯಾಳಂಗೂ ಲಿಪಿ ಇದೆ, ಬೇರೆ ಇದೆ, ಆಯ್ತಾ. ಮತ್ತೆ ಭಾಷೆ ಕೂಡ ಬೇರೆ. ತುಳು ಲಿಪಿ ಅಂದ ಕೂಡಲೇ ತುಳು ಭಾಷೆ ಬೇರೆ, ಮಲಯಾಳಂ ಲಿಪಿ ಅಂದ್ರೆ ಅಲ್ಲಿ ಮಲಯಾಳಂ ಭಾಷೆ ಕೂಡ ಬೇರೆ, ಕನ್ನಡ ಲಿಪಿ ಮತ್ತು ಕನ್ನಡ ಭಾಷೆ ಬೇರೆ. ಅವುಗಳನ್ನ ನಾವು ಲಿಸ್ಟ್ ಮಾಡಿ ಇಟ್ಟಿದ್ದೆ, ಹಾಕಿದ್ದೇನೆ ನಾನು ಯಾವ ತಾಳೆಗರಿಗ್ರಂಥ ಯಾವ ವಿಷಯಕ್ಕೆ ಸಂಬಂಧಪಟ್ಟದ್ದು. ಬಟ್ ಆದ್ರೆ ಅವುಗಳನ್ನ ಪೂರ್ತಿಯಾಗಿ ಓದಿ ಅವುಗಳನ್ನ ಇನ್ನೂ ಪ್ರಕಟ ಮಾಡಿಲ್ಲ.
1: ಯಾವ್ದಕ್ಕೆ ಸಂಬಂಧಪಟ್ಟಿದ್ದು?
0: ತುಂಬಾ ವಿಷಯಗಳು, ಯಕ್ಷಗಾನ ಇದಾವೆ
1: ದೇವಸ್ಥಾನಕ್ಕೆ,
0: ಆಮೇಲೆ ದೇವಸ್ಥಾನದ ದೇವಿ ಪುರಾಣಗಳಿದಾವೆ, ಆಯ್ತಾ. ಏನು ಆಯುರ್ವೇದಿಕ್ ವೈದ್ಯಕೀಯಕ್ಕೆ ಸಂಬಂಧಪಟ್ಟವಿದಾವೆ, ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ.
1: ಓಹೋ,
0: ಈಗೆಲ್ಲ ಜ್ಯೋತಿಷಿಗಳೆಲ್ಲ ನಾವು ಹೇಳ್ತಾರಲ್ಲ, ಆ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟವಿದ್ದಾವೆ. ಅವಳನ್ನ ಪೂರ್ತಿಯಾಗಿ ಓದಿ ಅವಳನ್ನ ಪಬ್ಲಿಷ್ ಮಾಡಿದ್ರು ಮತ್ತು ಮುಂದಿನ ಜನ ಬಹಳ ದೊಡ್ಡ ಕೊಡುಗೆ ಅದು. ಬಟ್ ನಾನು ಈಗ ಅಷ್ಟು ಮಾಡಿಟ್ಟಿರುವಂತದ್ದೇ ಒಂದು ದೊಡ್ಡ
1: ಕೆಲಸ,
0: ಒಂದು ಕೆಲಸ ಅದು. ಇಲ್ಲ ಅಂತೇಳಿದ್ರೆ ಅವು ಜಿರ್ಲೆ ತಿಂದು ಅಥವಾ ಕಂಪ್ಲೀಟ್ ನಾಶ ಆಗಿ ಹೋಗ್ತಾ ಇತ್ತು. ಮತ್ತೆ ಚಿನ್ನದ ಲೇಪನ ಇರತಕ್ಕಂಥ ಅನೇಕ ವಸ್ತುಗಳು, ದೇವಿಗೆ ಕೊಟ್ಟಂತ ವಸ್ತುಗಳು ರಾಜಮಹಾರಾಜರ ಕಾಲದಲ್ಲಿ, ಈಗಲ್ಲ, ಅಂಥವೆಲ್ಲ ಮೂಲೆಗೆ ಬಿದ್ದಿದ್ದು. ಅವುಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅವುಗಳನ್ನ ಇವತ್ತು ಡಿಸ್ಪ್ಲೇ ಇಟ್ಟಿದ್ದೇವೆ ನಮ್ಮಲ್ಲಿ.
1: ನನ್ಗೆ ಇದು ವಿಷಯನೇ ಗೊತ್ತಿಲ್ಲ ಸರ್, ಇನ್ನೊಂದ್ಸಲ
0: ನಿಮಗಲ್ಲ ಈ ತುಂಬಾ ಜನರಿಗೆ ಗೊತ್ತಿಲ್ಲ ಒಂದು ಮ್ಯೂಸಿಯಂ ಇದೆ ಅಂತ ಹೇಳಿ.
1: ಇಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾವು ಒಂದ್ಸಲ ಹೋಗಿ ಕಣ್ಕ ಬರ್ತೀವಿ
0: ಕೇಳಿ.
1: ಬಹುಶಃ ನಮ್ಮ ಆರ್ಕಿಯಾಲಜಿಸ್ಟ್ ಪ್ರೊಫೆಸರ್ ಟಿ ಮುರುಗೇಶ್ ಅವ್ರ ಹತ್ರ ಮಾತಾಡ್ತಾ ಹೋರೆ ವಿಷಯಗಳು. ಈಗ ಇವರು ಉತ್ಖನನ ಮಾಡ್ತಾರಲ್ಲ, ಎಕ್ಸ್ಕವೇಷನ್ ಅಷ್ಟೇ, ಬಗ್ದಷ್ಟು ಬಗ್ದಷ್ಟು ಬಗ್ದಷ್ಟು ಏನದು ಸಿಕ್ಕ ಸಿಕ್ಕ ಸಿಕ್ಕ ಸಿಕ್ಕತ್ತಂತ ಹೋತಲ್ಲ, ಹಾಂಗೆ ಈ ವಿಷಯ ಕೂಡ ಇವ್ರ ಹತ್ರ ಹಾಂಗೆ ಇತ್ತ. ಅದು ನಮ್ಮ ಸಮಯ ಅಂತೂ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ನೀವು ಪುಸ್ತಕಗಳನ್ನ ಬರೀತಿದ್ರಿ ಹೇಳ್ರಿ, ಈಗ ನೀವು ರಿಟೈರ್ಡ್ ಪ್ರೊಫೆಸರ್, ಈ ಅವಧಿಯಲ್ಲಿ ನೀವು ಪುಸ್ತಕಗಳನ್ನ ಬರೀತಾ ಇದ್ರಿ, ಅದು ಕೂಡ ಆರ್ಕಿಯಾಲಜಿ ಸಂಬಂಧಪಟ್ಟದ್ದು.
0: ಆರ್ಕಿಯಾಲಜಿ ಅಲ್ಲ, ಈಗ ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಈಗ ಕೊನೆ ಹಂತದಲ್ಲಿದೆ
1: ಪ್ರಕಟ ಆಗ್ಲಿಕ್ಕೆ.
0: ಪ್ರಕಟ ಆಗ್ಲಿಕ್ಕೆ
1: ಮತ್ತೆ ಬೇರೆ ಇನ್ನೊಂದು ಬರೆದಿದ್ದಾರಲ್ಲ.
0: ಉಡುಪಿ ಜಿಲ್ಲೆ ಆಗಿ 30 ಹತ್ತತ್ರ ಆಯ್ತು, ಬಟ್ ಉಡುಪಿ ಜಿಲ್ಲೆಗೆ ಸಂಬಂಧ ಒಂದು ಪುಸ್ತಕ ಇಲ್ಲ, ಹಿಸ್ಟ್ರಿ ಪುಸ್ತಕ ಇಲ್ಲ. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು ಉಡುಪಿ ಜಿಲ್ಲೆ ಇತಿಹಾಸ ಮತ್ತೆ ಸಂಸ್ಕೃತಿ ಅಂತ ಒಂದು ಪುಸ್ತಕ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕ ಕರಾವಳಿಯ ಬೃಹಶಿಲಾಯುಗ ಸಂಸ್ಕೃತಿ ಅಂತ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದೇನೆ. ಸೊ ಈಗ ಬೇರೆ ಬೇರೆ
1: ಬೇರೆ ಬೇರೆ ಪುಸ್ತಕಗಳು ಪ್ರಕಟಗೊಳ್ತಾ
0: ಇದೆ. ಈಗ ಸ್ವಲ್ಪ ಫ್ರೀ ಸಿಕ್ಕಿರೋದ್ರಿಂದ ಬರವಣಿಗೆ ಕಡೆ ಗಮನ ಕೊಟ್ಟಿದ್ದೇನೆ.
1: ಅದೇ ಅದೇ,
0: ಹಾಗಂತ ಈಗಲೂ ಏನು ಫೀಲ್ಡ್ ವರ್ಕ್ ಇಲ್ಲಿ ಮಾಡದೆ ಸುಮ್ಮನೆ ಕೂತಿಲ್ಲ.
1: ಫೀಲ್ಡ್ ವರ್ಕ್ ಅಲ್ಲಿ ನೀವು ಇದ್ರಿ,
0: ಈಗಲೂ
1: ಉತ್ಖನನ ಆಗ್ತಾನೇ ಇದೆ ಅಲ್ಲ. ಆಯ್ಲಿ, ಈ ಕಡೆಗೆ ಅಂತ ಇತ್ತು ನಿಮ್ಗಲ್ಲಿ ಒಕ್ಕವಾಡಿಯಲ್ಲಿ
0: ಅಲ್ಲಿ ಒಂದು ಬಹಳ ಅಪರೂಪದ ಒಂದು ಜಿಂಕೆ ಬೇಟೆ ವೀರಗಲ್ಲೊಂದು ಸಿಕ್ತು. ಅದನ್ನೆಲ್ಲ ಮಾಧ್ಯಮಗಳಲ್ಲಿ ನೀವು ಬಂದಿರೋದು ನೋಡಿರ್ಬೋದು, ಗಮನಿಸಿರ್ಬೋದು, ಆಯ್ತಾ. ಆಮೇಲೆ ಅಲ್ಲಿ ಒಂದು ಗುಹೆ ಸಿಕ್ತು ಅಂತಂದೇಳಿ ಒಂದು ಸುದ್ದಿ ಆಯಿತು. ಅದನ್ನ ವೈಜ್ಞಾನಿಕವಾಗಿ ಅದೇನು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಆ ಗುಹೆಯನ್ನು ಓಪನ್ ಮಾಡಿದ್ವಿ. ಓಪನ್ ಮಾಡಿ ಅಂದರೆ ಮೇಲಿಂದ ಅಲ್ಲ, ಹಾಗೆ ಕೆಳಗೇನು ಓಪನ್ ಆಗಿತ್ತು ಹಾಗೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ವಿ ಒಳಗೆ. ಸುಮಾರೊಂದು ಎಂಟು ಹತ್ತು ದಿವಸದ ಕೆಲಸ ಅದಕ್ಕೆ ಜಾಸ್ತಿ ಆಗಿರ್ಬೋದು ಆಯಿತಾ. ದಿನತ್ವ ನಾವು ಮಾಡಿದ್ವಿ ಅಲ್ಲಿ. ಮಾಡುವಾಗ ನಮಗೆ ಅದು ಈ ಒಂದು ಬೂತ್ ಕನ್ನಡಿ ನೆಲದ ಮೇಲೆ ಇಟ್ಟರೆ ಹೇಗೆ ಕಾಣ್ತದೆ ಆ ರೀತಿ ರಚನೆ ಅದು.
1: ಓಕೆ.
0: ಅಂದರೆ ಮುರುಕಲ್ನಲ್ಲಿ ಕೊರೆದು ಮಾಡಿರುವಂಥದ್ದು ಆಯಿತಾ. ಕೊನೆಗೆ ಈ ರೀತಿಯಲ್ಲಿ ಯಾಕೆ ರಚನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡುವಾಗ ನಮ್ಮ ಕುಂದಾಪುರ ಬದಿಯೆಲ್ಲ ಈ ಕುಂಬಾರರುಗಳು ಆಯ್ತಾ ಅಗಿಸಲ ಅಂತ ಕರೀತಾರೆ. ಅಗಿಸಲ ಅಂತ ಅಂದೇಳಿದ್ರೆ ಅಗ್ನಿಸ್ಥಳ ಅಂದ್ರೆ ಈ ಮಡಕೆಗಳನ್ನು ಸುಡ್ತಕ್ಕಂಥ
1: ಸ್ಥಳ
0: ಕುಲುಮೆ. ಅಂದ್ರೆ ಸುಮಾರು ಒಂದು 200-250 ವರ್ಷದ ಹಿಂದೆ ಅಲ್ಲಿದ್ದಂಥ ಕುಂಬಾರರು ಮಡಕೆಯನ್ನ ಬೇಯಿಸುವುದಕ್ಕೋಸ್ಕರ ಮಾಡಿಕೊಂಡಿದ್ದಂಥ ಕುಲುಮೆ ಅದು. ಅಲ್ಲಿ ಸಿಕ್ಕಂತ ಮಡಕೆ ಅವಶೇಷಗಳು ಸಿಕ್ತು. ಆ ಮಡಕೆ ಅವಶೇಷಗಳನ್ನು ನಾವು ಹೆಚ್ಚಿನ ಅಧ್ಯಯನಕ್ಕೆ ಒಳಪಡಿಸಿದಾಗ ಸುಮಾರು 200 ವರ್ಷ ಹಳೆಯ ಮಡಕೆ ಅವಶೇಷಗಳು ಅಂದ್ರೆ ನಮಗೆ ಗೊತ್ತಾಯ್ತು.
1: ಸೊ ಕಾಲಾಂತರದಲ್ಲಿ ಅದೆಲ್ಲ ಮುಚ್ಚಿ ಹೋಗಿತ್ತು. ನಿಮ್ಗೆ ಈ ಗುಹೆ ಗಿಹೆಲ್ಲ ಆಗೋತಿ ಹೆದರಿಕೆ ಆತಿಲ್ಲ ಅದ್ರೊಳಗೆ ಹಾವು ಅದಿದ್ದೆಲ್ಲ ಇರುತ್ತೋ ಹ್ಯಾಂಗ ಹಾಪದಪ್ಪ ಒಳಗೆ ಈ ತರ ಎಲ್ಲ ಭಯ ಅಂತ ಆತಿಲ್ಲ ಸರ್ ನಿಮಗೆ?
0: ಭಯ ಅನ್ನೋದು ಖಂಡಿತ ಇಲ್ಲ.
1: ಇಲ್ಲ
0: ಒಂದು. ಎರಡನೇದು, ನೀವು ಹಾವು ಹೋಗಿ ಅಂದ್ರಲ್ಲ ಬಹುಶಃ ಒಳ್ಳೆ ಕೆಲಸ ಮಾಡೋರು ಹತ್ರ ಅವು ಬರುದಿಲ್ಲ ಅನ್ಸುತ್ತೆ.
1: ಆ ನಂಬಿಕೆ
0: ಬರೀ ನಂಬಿಕೆ ಅಲ್ಲ,
1: ನಿಜ
0: ನಿಜ ಕೂಡ. ಯಾಕೆಂದ್ರೆ ನಾನು ಮಣಿಪಾಲದ ಹತ್ರ ಒಂದು ಬಹಳ ಪ್ರಾಚೀನ ದೇವಾಲಯ ಇತ್ತು, ಹಾಳು ಬಿದ್ದಿತ್ತು, ಅದ್ರ ಪಕ್ಕ ಒಂದು ಬಾವಿ ಇತ್ತು. ನಾನು ನನ್ನ ವಿದ್ಯಾರ್ಥಿಗಳು ಕರ್ಕೊಂಡು ಹೋಗಿ ಸುಮಾರು 3 ತಿಂಗಳು ಆ ಬಾವಿಯನ್ನ ಓಪನ್ ಅದರಲ್ಲಿ ಹಾಕಿದ್ದಂತ ರಾಶಿ ಹಾಕಿದ್ದಂತ ಇವುಗಳನ್ನ ತೆಗೆಸ್ತಾ ಹೋದೆ. ಬರೀ ನಮಗೆ ಇಟ್ಟಿಗೆಯ ತುಂಡುಗಳೇ ನಮಗೆ ಸಿಗ್ತಾ ಹೌದು. ಎಲ್ಲಿವರೆಗೆ? 21 ಅಡಿ ಆಳದವರೆಗೆ.
1: ಓ ದೇವ. ಕಡಿಕೆ
0: ಆದ್ರೂ ಬಿಡ್ಲಿಲ್ಲ ನಾವು, ಅದು ಎಂಡು ತಳ ಸಿಗಬೇಕು, ಅಲ್ಲಿವರೆಗೂ ನಾವು ಕೆಲಸ ಮಾಡ್ಲೇಬೇಕು ಅಂತ ಹಠ ಹಿಡಿದು ನಾವು ಮಾಡಿದ್ವಿ. ಒಂದು ಫೈನ್ ಡೇ ಬಂತು
1: ಹಾವು
0: ಆಯ್ತಾ.
1: ಕಡಿಕೆ
0: ಬಂತು, ಸ್ವಲ್ಪ ಹೊತ್ತು ನಿಂತ್ಕೊಳ್ತು ಆಯ್ತಾ. ನಾನು ಮಕ್ಕಳಿಗೆ ಹೇಳಿದೆ, ಮಕ್ಕಳ ನೋಡಿ ಬಂದಿದ್ದಾನೆ ಆಯ್ತಾ, ಇವತ್ತು 100% ನಮಗೆ
1: ಸಿಗುತ್ತೆ,
0: ರಿಸಲ್ಟ್ ಸಿಗ್ತದೆ ಆಯ್ತಾ, ಮಾಡಿ ಕಂಟಿನ್ಯೂ ಮಾಡಿ ಅಂದೆ. ವಿತಿನ್ ಹಾಫ್ ಎನ್ ಅವರ್ ಬ್ಯೂಟಿಫುಲ್ ಜನಾರ್ದನ ಶಿಲ್ಪ.
1: ಓ
0: ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್. ಇವತ್ತದು ನಮ್ಮ ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜಿನ ಮ್ಯೂಸಿಯಂ ನಲ್ಲಿದೆ.
1: ಅಲ್ಲ ನಿಮ್ಗದು ಸೆನ್ಸ್ ಆಗ್ಬೋದು ಹೆಂಗೆ, ಎಷ್ಟೊಂದು ಹಾಳು ಬಿದ್ದ ದೇವಸ್ಥಾನ, ಎಷ್ಟೊಂದು ಹಾಳು ಬಿದ್ದ ಬಾಮಿ, ಎಷ್ಟೊಂದು ಕ್ಯಾರಿ ಎಲ್ಲ ಇರುತ್ತ, ನಿಮ್ಗೆ ಹೆಂಗ್ ಸೆನ್ಸ್ ಆಗ್ತ ಹೋ ಇದನ್ನೇ ಮಾಡ್ಕೊಂತ ಹೆಂಗ್ ಗೊತ್ತಾಗ್ತದ ನಿಮ್ಗೆ?
0: ನಾವು ಅಲ್ಲಿ ಹೋಗಿ ವೆರಿಫೈ ಮಾಡ್ತೇವಲ್ವಾ ಸ್ಥಳ ಪರಿಶೀಲನೆಯನ್ನು ಮಾಡಿದಾಗ, ಆಗ ನಮ್ಗೊಂದು ಕೆಲವು ಕ್ಲೂಗಳು ಸಿಗುತ್ತೆ.
1: ಓಕೆ
0: ಆಯ್ತಾ. ಈಗ ನಾನು ಏನು ಮಣಿಪಾಲದ ಕತೆ ಹೇಳಿದೆ, ಅಲ್ಲಿ ಭಾರಿ ಹಳೆ ದೇವಾಲಯ ಒಂದಲ್ಲಿ ಪಾಳು ಬಿದ್ದಿದೆ. ಆ ಪಾಳು ಬಿದ್ದ ಗರ್ಭಗುಡಿ ಒಳಗಡೆ ಬರೀ ತುಂಡಾಗಿರ್ತಕ್ಕಂಥ ಪಾದದ ಇದು ಮಾತ್ರ ಉಳ್ಕೊಂಡಿದೆ. ಹಾಗಿದ್ರೆ ಮೂರ್ತಿ ಎಲ್ಲೋಯ್ತು?
1: ಕರೆಕ್ಟ್
0: ಪ್ರಶ್ನೆ ಬಂತ. ಅಲ್ಲೇ ಎಲ್ಲೋ ಇರಬೇಕು, ಸುತ್ತ ನೋಡಿದ್ವಿ ಭೂಮಿ ಮೇಲೆಲ್ಲೂ ಕಾಣಲಿಲ್ಲ, ಹಾಳು ಬಾವಿ ಕಾಣ್ತು, ಅದು ಎಲ್ಲ ಮುಚ್ಚಿ ಹೋಗಿತ್ತು ಕಲ್ಲು ಮಣ್ಣಿಂದ. ಹಾಗಿದ್ರೆ ಇದರಲ್ಲೇ ಎಲ್ಲೋ ಇರಬಹುದು. ಆ ಇದರಿಂದ ನಾವು ಶುರು ಮಾಡಿದ್ವಿ, ಕೆಲಸ ಶುರು ಮಾಡಿದ್ವಿ,
1: ಅನ್ವೇಷಣೆ ಅಲ್ಲ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ, ಲಾಯ್ಕಿತ್ತ ಮಾತು ಮುಗ್ಸಕ್ ಮನ್ಸಿಲ್ಲ ಆದ್ರೆ ಟೈಮ್ ಆಯ್ತು, ಹಾಗೆ ಮುಗ್ಸಕ್ಕೆ ಮತ್ತೊಮ್ಮೆ ಸಿಕ್ವ ಸರ್. ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ಸ್ ಮೇಡಮ್.
1: ಕೇಳಿದ್ರೆ ಇಷ್ಟ ತನಕ ನಾವು ಮಾತಾಡಿದ ಯಾರ ಹತ್ರ ಕೇಂದ್ರ, ಇವರು ಪ್ರೊಫೆಸರ್ ಟಿ ಮುರುಗೇಶಿ ಅವರು, ಇತಿಹಾಸ ತಜ್ಞರು, ಆರ್ಕಿಯಾಲಜಿ ಪುರಾತತ್ವ ಶಾಸ್ತ್ರವನ್ನ ಅದರಲ್ಲೇ ಬದುಕದವರು, ಅದನ್ನೇ ಉಸಿರಾಡುವವರು, ಮೋಸ್ಟ್ಲಿ ಅವರ ಕೊನೆ ಉಸಿರು ಇರುವವರೆಗೂ ಆರ್ಕಿಯಾಲಜಿಯಲ್ಲೇ ಇರ್ತಾರವರು, ಅಷ್ಟು ಪ್ರೀತಿ ಅದರ ಬಗ್ಗೆ. ಸೊ ಇಂಥವ್ರು ಇಪ್ಪು ಕೋಯ್ ನಮಗೆ ನಮ್ಮ ಹಿರಿಯರು ಪೂರ್ವಜರು ಪ್ರೀ ಹಿಸ್ಟಾರಿಕ್ ಮೆನ್ ಗಳೆಲ್ಲ ಏನು ನಡೆದು ಬಂದ ದಾರಿ ಇತ್ತು, ಬಿಟ್ಟು ಹೋದ ಕುರುಗಳಿತ್ತು, ಇವರಿಂದ ನಮ್ಗೆ ಗೊತ್ತಾ ತಿಪ್ಪದ. ಇನ್ನೊಮ್ಮೆ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ಕಾ.